ಅದಕ್ಕೆ ಕೆಟ್ಟದು ಅನ್ನೋದು ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾವು ಅದು ಬೀಡಿ ಸೇದದು ಬೆಂಕಿ ಆರಿದ್ರೆ ಓಡೋಗಿ ನಾವೇ ಹೊಚ್ಕೊಟ್ಟು ಬೀಡಿ ಬೆಂಕಿ ಆರೋಯ್ತಣ್ಣ ಹೊಚ್ಚು ಹೊಚ್ಚಿದೀವಿ ಸೇದು ಸೇದು ಅಂತ ಹೇಳ್ತಾ ಇದ್ವು. ಅಂದ್ರೆ ಅವ್ರು ಬರೀಲಿಕ್ಕೆ ಅವರಿಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳುವ ಭ್ರಮೆಯಿಂದ ಈಗೆಲ್ಲ ಯೋಚಿಸಿದ್ರೆ ಬೇಜಾರ ಆಗುತ್ತೆ. ನಾವು ತಂದೆ ಬೀಡಿ ಸೇದೋದನ್ನ ನಿಲ್ಸಿದಿದ್ರೆ ಇನ್ನೊಂದಷ್ಟು ವರ್ಷ ಬದುಕ್ತಿದ್ರು ಏನೋ. ಆದ್ರೆ ಅವರ ದೌರ್ಬಲ್ಯಗಳು ಯಾರಿಗೂ ನೋವು ಕೊಡ್ಲಿಲ್ಲ ಮತ್ತೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ.

ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948ನೆಯ ಶಕವರ್ಷ, ಭಾದ್ರಪದ ಮಾಸದ ಎರಡನೆಯ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 24ನೇ ತಾರೀಖು ಸೋಮವಾರ. ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರನ್ನೆಲ್ಲ ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಲು ಸ್ವಾಗತಿಸುತ್ತಿರುವುದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಶಾಂತಲಾ ನಾಗರಾಜು ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಸಮರ್ಥ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸಲಿದ್ದಾರೆ ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆ ಪಲ್, 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ, ಸೃಷ್ಟಿ ಮತ್ತು ಶ್ರಾವಣ, ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಮತ್ತು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೋಣೇಸರ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯ

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಈಗ ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ ದೇವಬಾರೋ ಬೇಗಬಾರೋ ಶ್ರೀನಿವಾಸ ಬೇಗಬಾರೋ ಪ್ರಸನ್ನ ವೆಂಕಟದಾಸರ ರಚನೆ, ಹಾಡಿದ್ದಾರೆ ಸುಮಾ ಮುತಾಲಿಕ್.

ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಸುಮಾ ಮುತಾಲಿಕ್ ಹಾಡಿರುವ ಎರಡು ಭಕ್ತಿಗೀತೆಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲದಲ್ಲಿ ಸಹಕರಿಸಿದವರು ಡಿ ಕಾರ್ತಿಕ್, ಹಾರ್ಮೋನಿಯಂ ಮಧುಸೂದನ ಭಟ್. ಇನ್ನೀಗ ಕೇಳೋಣ ಶಿವ ಶಿವ ಎನ್ನಿರೋ ಮೂ ಜಗದವರೆಲ್ಲ, ಕನಕದಾಸರ ರಚನೆ, ಹಾಡಿದ್ದಾರೆ ಬಿಇ ಕಮಲ್ ಕುಮಾರ್.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯಲ್ಲಿ ಶಿವಮೊಗ್ಗ ಎಲ್ ವೇಣುಗೋಪಾಲ್ ಅವರ ಸ್ವರದಲ್ಲಿ ಮೂಡಿಬರುತ್ತಿದೆ ಬಸವಣ್ಣನವರ ಒಂದು ವಚನ, ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನ ಆಲಿಸಿದ್ರಿ. ಪುಸ್ತಕಗಳಿಂದ ನಮಗೆ ಅರಿವು ಸಿಗೋದಿಲ್ಲ, ಜ್ಞಾನ ಸಂಪಾದನೆ ಸ್ವಲ್ಪ ಮಟ್ಟಿಗೆ ಆಗತ್ತೆ ಅಷ್ಟೆ. ಅನುಭವದಿಂದ ಮಾತ್ರ ನಮಗೆ ಅರಿವಿನ ಸಂಪಾದನೆ ಸಾಧ್ಯ. ಹಾಗಾಗಿ ಅರಿವು ಅನ್ನೋದು ಕೇವಲ ಬೌದ್ಧಿಕ ಪ್ರಕ್ರಿಯೆ ಅಲ್ಲ, ಅನುಸಂಧಾನ ನಿಷ್ಠವಾದದ್ದು. ದಿನಸಿ ಸಾಮಾನುಗಳನ್ನು ಸಂಗ್ರಹಣೆ ಮಾಡಿದ್ರಷ್ಟೇ ನಾವು ಔತಣವನ್ನು ಮಾಡಿದ ಹಾಗಾಗೋದಿಲ್ಲ. ಅದನ್ನು ರುಚಿಕಟ್ಟಾಗಿ ಅಡುಗೆ ಮಾಡಿ ಬಡಿಸಿ ಅದನ್ನು ಆಮಂತ್ರಿತರು ಊಟ ಮಾಡಿದಾಗಲೇ ಅದರ ಸಾರ್ಥಕತೆ ಸಿಗೋದಲ್ವಾ? ಹಾಗೆ ಗ್ರಂಥಸ್ಥ ಜ್ಞಾನವು ಎಷ್ಟು ಅಮೂಲ್ಯವಾದರೂ ಸಾಧನ ಮಾತ್ರ ಅದು. ಆದರೆ ಅದೇ ಗುರಿಯಲ್ಲ, ಅದೇ ಜ್ಞಾನವಲ್ಲ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿಂತನ, ಶಾಂತಲಾ ನಾಗರಾಜು ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೇ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನು ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನೂ ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬುಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ, ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕಿ ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕ

0: ಶಿಕ್ಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬಯ್ಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪುಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನವನ್ನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
4: ಕನ್ನಡ ರತ್ನ ಭಂಡಾರ
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ. ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು, ಆದರೆ ಡಿವಿಜಿ ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ ಡಿವಿಜಿ ಅವರ ಧ್ವನಿ.
5: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ಮಾಡೋ ಸಾಹಿತ್ಯ ಆಗಬೇಕು ಅಂತ ಹೊರಟೆ, ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು, ಕೋತಿಗಳು ಕಿತ್ತು ತಿಂತಾಯಿತ್ತು. ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕೆ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ, ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು. ಇದು ಬುದ್ಧಿ ಒಂದು, ಮನಸ್ಸೊಂದು, ಮನಸ್ಸು ಅಥವಾ ಹೃದಯ. ಒಂದು ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ. ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ, ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ. ಶಾಸ್ತ್ರವನ್ನು ಒಳಗೆ ಅಡಗಿಸಿಕೊಂಡಿದೆ, ಅದು ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಹೃದಯದ ಕಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾರ್ಯವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ, ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ, ಭಗವತ್ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗಾದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿಯೇ ಮೊದಲು ಪಲ್ಲಿವೆ ಅಂದರೆ, ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದರಿಂದ, ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನ ಇದರ ಅಂತರಂಗ ಮರ್ಮಾಯ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಸಾಹಿತ್ಯವಾಗುತ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ.

0: ಇವಾಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಅಂದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ, ಇಷ್ಟು ದಿನ ನಾವು ನೋಡ್ತಾ ಹೋದ್ರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ. ಕೋರ್ಟ್ಗಳಲ್ಲಿ ರಿಪೋರ್ಟಿಂಗ್ ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತೀನಿ. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಆಗಿರಬಹುದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರಬಹುದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರಬಹುದು. ಇಂಥ ಒಳ್ಳೆಯ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗುತ್ತೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ, ಶಾಸ್ತ್ರದ ಸಾಮಗ್ರಿಯೂ ಸೇರಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೋದ್ರೆ ನಮಗೆ ಪುರುಸತ್ತು ಆಗೋದಿಲ್ಲ. ಇವತ್ತು ವಿಚಾರ ಮಾಡ್ಲಿಕ್ಕೆ ಪುರುಸತ್ತಿಲ್ಲ. ಪುರುಸತ್ತು ಮಾಡಿಕೊಂಡು ವಿಚಾರ ಮಾಡೋ ಹೊರಟ್ರೆ ಎರಡು ಸಾಮಗ್ರಿಯೂ ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
1: ನಿಸರ್ಗದಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಆರೋಗ್ಯವಾಗಿ ಕಾಣುವ ಪ್ರಾಣಿ ಪಕ್ಷಿಗಳು ಸಹ ಕೆಲವೊಮ್ಮೆ ಯಾವುದೇ ಚಿಹ್ನೆಗಳಲ್ಲದೆ ರೋಗಾಣುಗಳನ್ನು ಹೊಂದಿರುತ್ತವೆ. ಈ ರೋಗಾಣುಗಳು ಪ್ರಾಣಿಜನ್ಯ ಆಹಾರದೊಡನೆ ಹೊರಹಾಕಲ್ಪಟ್ಟು ಇವುಗಳ ಸೇವನೆಯಿಂದ ಮನುಷ್ಯರಲ್ಲಿ ರೋಗ ಹರಡುತ್ತದೆ. ರೈತರು ಅನುಸರಿಸಬೇಕಾದ ಕ್ರಮಗಳು: ಉತ್ತಮ ಸ್ವಚ್ಛತಾ ಕ್ರಮಗಳನ್ನು ಅಳವಡಿಸಿಕೊಂಡು ಶುದ್ಧ ಹಾಗೂ ಸುರಕ್ಷಿತ ಆಹಾರ ಉತ್ಪಾದನೆಯ ಮೂಲಭೂತ ತತ್ವವಾಗಿರುತ್ತದೆ. ಇದರಲ್ಲಿ ಬರುವ ಕೆಲವು ಅಂಶಗಳನ್ನು ನೋಡೋಣ. ಕೋಳಿಗಳ ಅಗತ್ಯಕ್ಕೆ ಅನುಗುಣವಾಗಿ ಫಾರ್ಮ್ ಕಟ್ಟಡ ವಿನ್ಯಾಸ ಮಾಡಬೇಕು. ಇದರಿಂದ ಕೋಳಿಗಳಿಗೆ ಉತ್ತಮ ಗಾಳಿ ಬೆಳಕು ಸಿಗುತ್ತದೆ. ಸ್ವಚ್ಛತೆಯು ಈ ವಿನ್ಯಾಸದ ಮೇಲೆ ನಿರ್ಧಾರಿತವಾಗುತ್ತದೆ. ಕೋಳಿಗಳ ಸಂಖ್ಯೆಗೆ ಅನುಗುಣವಾಗಿ ಕಟ್ಟಡದ ವಿಸ್ತಾರ ಇರಬೇಕಾಗ್ತದೆ. ಪೋಷಕಾಂಶಯುಕ್ತ ಉತ್ತಮ ಗುಣಮಟ್ಟದ ಆಹಾರ ಮತ್ತು ನೀರನ್ನು ನೀಡುವುದರಿಂದ ಕೋಳಿಗಳ ಆರೋಗ್ಯವು ಸದಾ ಉತ್ತಮವಾಗಿದ್ದು ರೋಗಗಳು ಹರಡುವ ಸಾಧ್ಯತೆ ಕಡಿಮೆಯಾಗ್ತದೆ. ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಕೋಳಿಗಳ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುವುದು. ಪೋಷಕಾಂಶ ಇಲ್ಲದ ಆಹಾರದಿಂದ ಕೋಳಿಗಳು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಕೋಳಿಗಳ ಲಸಿಕಾ ಕಾರ್ಯಕ್ರಮಗಳನ್ನು ಪಶುವೈದ್ಯರ ನೆರವಿನಿಂದ ತಿಳಿದುಕೊಂಡು ಕಾಲಕಾಲಕ್ಕೆ ಕೋಳಿಗಳಿಗೆ ಲಸಿಕೆಯನ್ನು ಹಾಕಬೇಕು. ಲಸಿಕೆಗಳು ಕೋಳಿಗಳ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ರೋಗಗಳು ಬರದಂತೆ ತಡೆಯುವವು. ರೋಗಗಳ ಆಪತ್ತಿನಿಂದ ಆಗುವಂತಹ ಜೀವಹಾನಿ ಮತ್ತು ಹಣಕಾಸು ನಷ್ಟದಿಂದ ಪಾರಾಗಬಹುದಾಗಿದೆ. ಫಾರ್ಮ್ ಸ್ಥಳವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಆಗಾಗ ಶುಚಿಗೊಳಿಸುತ್ತಿರಬೇಕು. ಹೀಗೆ ತ್ಯಾಜ್ಯವಸ್ತು ಇತ್ಯಾದಿಗಳನ್ನು ತೆಗೆದು ಶುಚಿಗೊಳಿಸುವುದರಿಂದ ರೋಗಗಳನ್ನು ತಡೆಗಟ್ಟಬಹುದು ಹಾಗೂ ಕೋಳಿಗಳಿಗೆ ಉತ್ತಮ ಪರಿಸರ ಒದಗಿಸಿದಂತಾಗುತ್ತದೆ. ಇದರಿಂದ ಕೋಳಿಗಳಿಗೆ ಒತ್ತಡ ಕಡಿಮೆಯಾಗಿ ಅವುಗಳ ಯೋಗಕ್ಷೇಮ ಪಾಲಿಸಿದಂತಾಗುವುದು. ಯೋಗ್ಯ ಪರಿಸರದಲ್ಲಿ ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ರೋಗವಿರುವ ವ್ಯಕ್ತಿಗಳು ಕೋಳಿ ಫಾರ್ಮ್ನಲ್ಲಿ ರೋಗ ಗುಣಮುಖವಾಗುವವರೆಗೆ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಕೋಳಿಗಳಿಗೆ ರೋಗ ಬಂದರೆ ತಕ್ಷಣವೇ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಪಶುವೈದ್ಯರು ಕೋಳಿಗಳನ್ನು ಪರೀಕ್ಷಿಸಿ ರೋಗಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು. ಪಶುವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಔಷಧ ಬಳಸಬಾರದು ಮತ್ತು ತಿಳಿದ ಕಂದಾಚಾರ ಕ್ರಮಗಳನ್ನು ಅನುಸರಿಸಿಕೊಡುವುದು. ಇದನ್ನು ಪಾಲಿಸದಿದ್ದಲ್ಲಿ ಶೇಷಾಂಶಗಳು ಪ್ರಾಣಿಜನ್ಯ ಆಹಾರದಲ್ಲಿ ಕಾಣಸಿಗಬಹುದು. ಕೆಲವೊಂದು ಔಷಧಿಗಳು ಕೋಳಿಗಳ ಜೀವಹಾನಿ ಮಾಡಬಹುದು ಅಥವಾ ಉತ್ಪಾದನಾ ಶಕ್ತಿಯನ್ನು ಕಡಿಮೆಗೊಳಿಸಬಹುದು. ಕೋಳಿಗಳನ್ನು ವಧಾಗ್ರಹಕ್ಕೆ

0: ಕೊಂಡೊಯ್ಯುವ ಮುನ್ನ ಅವುಗಳ ಚಲನವಲನ ಹೆಚ್ಚಾದರೆ ಅದರಿಂದ ಒತ್ತಡ ಹೆಚ್ಚಾಗಿ ಮಾಂಸದ ಗುಣಮಟ್ಟ ಮತ್ತು ಸುರಕ್ಷತೆಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಪಕ್ಷಿಗಳನ್ನು ಸಾಗಿಸುವಾಗ ಅತ್ಯಂತ ಜವಾಬ್ದಾರಿಯುತೆಯಿಂದ ಕೋಳಿಗಳಿಗೆ ಒತ್ತಡ ಹೇರದಂತೆ ಸಾಗಿಸಬೇಕು. ಉತ್ತಮ ಸ್ವಾಸ್ಥ್ಯ ಹೊಂದಿದ ಕೋಳಿಗಳನ್ನು ವಧೆ ಮಾಡಬೇಕು. ರೋಗಗ್ರಸ್ತ ಕೋಳಿಗಳನ್ನು ವಧೆ ಮಾಡಿದರೆ ಅದನ್ನು ಸೇವಿಸಿದ ಮನುಷ್ಯರಿಗೆ ರೋಗ ಹರಡುತ್ತದೆ. ಮಧ್ಯಮ ಮತ್ತು ಕೆಳ ಆರ್ಥಿಕ ಮಟ್ಟದ ಜನರಿಗೆ ಪಶುಸಂಗೋಪನೆ ಒಂದು ಲಾಭದಾಯಕ ಉದ್ಯಮವಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ಜನಸಾಮಾನ್ಯರ ಆಹಾರ ಸೇವನೆಯ ಶೈಲಿಯು ಪ್ರಾಣಿಜನ್ಯ ಆಹಾರಗಳ ಕಡೆಗೆ ಒಲವು ಮೂಡಿಸಿದೆ. ಪ್ರಾಣಿಜನ್ಯ ಆಹಾರಗಳಾದ ಹಾಲು, ಮಾಂಸ ಮತ್ತು ಮೊಟ್ಟೆಗಳು ಪೋಷಕಾಂಶ ಭರಿತವಾಗಿದ್ದು ಮನುಷ್ಯನ ಪೋಷಕಾಂಶಗಳ ಅಗತ್ಯತೆಯನ್ನು ನೀಗಿಸುವುದರ ಜೊತೆಗೆ ಆಹಾರ ಭದ್ರತೆಯನ್ನು ಒದಗಿಸುತ್ತಿವೆ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
4: ಜ್ಞಾನಪೀಠ ಪ್ರಶಸ್ತಿ.
3: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
4: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
3: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
4: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
3: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
4: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
3: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
4: ಯು ಆರ್ ಅನಂತಮೂರ್ತಿ,
3: ಗಿರೀಶ್ ಕಾರ್ನಾಡ್,
4: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
4: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲ್ಗೆ,
4: ಸಿರಿಗನ್ನಡಂ ಬಾಳ್ಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದ

0: ಅವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಈ ಜಗತ್ತನ್ನೆಲ್ಲ ಕಾಡುತ್ತಿರುವ ಪ್ರಮುಖ ಸಮಸ್ಯೆಗಳ ಜನ್ಮಸ್ಥಾನ ಅಂದರೆ ಮನುಷ್ಯನು ಅರ್ಥ ಕಾಮಗಳನ್ನು ಮಿತಿಮೀರಿ ಬೆಳೆಸ್ಕೊಂಡಿರೋದು. ಅರ್ಥ ಅಂದರೆ ಧನ ಕನಕಾದಿಗಳು, ಕಾಮ ಅಂದರೆ ಸುಖ ಭೋಗಗಳು. ಇವೆರಡೂ ಹಿಂಸೆ, ಕಪಟ ಮೊದಲಾದ ಹಲವಾರು ದೋಷಗಳಿಗೆ ಕಾರಣವಾಗುತ್ತವೆ.

ಆದ್ದರಿಂದ ಅವುಗಳನ್ನು ಅತಿಯಾಗಿ ಬೆಳೆಸಿಕೊಳ್ಳದೆ ಮಿತಿಯಲ್ಲಿ ಇರಿಸಿಕೊಂಡಿರಬೇಕು. ಜೀವನದ ಸಾರ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ದೊಡ್ಡ ಪ್ರತಿಬಂಧಕಗಳೇ ಈ ಅರ್ಥ ಮತ್ತು ಕಾಮಗಳು.

ನಡತೆಯಲ್ಲಿ ಶುಚಿತ್ವ, ಮನಸ್ಸಿನ ಶುಚಿತ್ವ ಇವು ತೀರ್ಥಕ್ಷೇತ್ರ ದರ್ಶನಾದಿಗಳಿಗಿಂತ ಮಿಗಿಲಾದವು. ಆದರೆ ಜ್ಞಾನದಿಂದ ಉಂಟಾದ ಶುಚಿತ್ವವು ಪರಮಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಆಕಾಶವಾಣಿ ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಮೂಡಿಬರಲಿದೆ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಜ ಕ್ಷೇತ್ರಂ ಅಂತರಿಕ್ಷಾನುಸಂಧಾನ ಕ್ಷೇತ್ರೇ ಪ್ರವರ್ತಿತುಂ ಪ್ರೇರಿತವಾನ್. ಯೇನ ನವೋನ್ಮೇಷಸ್ಯ ವೈಶ್ವಿಕ ವಾತಾವರಣಸ್ಯ ನಿರ್ಮಾಣಂ ಭವೇತ್. ತಥಾ ಚ ವಿಶ್ವಸ್ಯ ಸರ್ವೇ ಜನಾಃ ಅನುಭವೇಯುಃ ಯತ್ ಯದಿ ತೇ ಅಂತರಿಕ್ಷ ಕ್ಷೇತ್ರೇ ಸ್ವವೃತ್ತಿಂ ನಿರ್ಮಾತುಂ ಇಚ್ಛಂತಿ ತರ್ಹಿ ಭಾರತಂ ಆಗಂತವ್ಯಂ.
1: हमें ऐसा एक अवसर खड़ा कर देना चाहिए कि इस फील्ड में दुनिया भर के लोगों को जिंदगी बनानी है, हिंदुस्तान जाओ, भारत की कोई स्टार्टअप से जुड़ जाओ, भारत की कोई स्पेस एजेंसी से जुड़ जाओ. मैं पक्का मानता हूं जी, पूरा टैलेंट पूल जो है एक मैग्नेट की तरह हम खींच सकते हैं और वो हमारी एक बहुत बड़ी ताकत बन सकता है.
0: ಶ್ರೀ ಮೋದಿ ಏತತ್ ಅಂತರಿಕ್ಷ ಕ್ಷೇತ್ರಸ್ಯ ವಿಂಶತಿ ನವೋದ್ಯಮಾನಾಂ ಮುಖ್ಯ ಕಾರ್ಯಕಾರಿ ಅಧಿಕಾರಿಭಿಃ ಸಂಸ್ಥಾಪಕೈಃ ಚ ಸಹ ಸಂವಾದಾವಧೌ ಉಕ್ತವಾನ್. ರಾಷ್ಟ್ರೀಯಾಂತರಿಕ್ಷ ದಿವಸಾವಸರೆ ಹ್ಯಃ ಪ್ರಕಾಶಿತಸ್ಯ ಸಂವಾದಸ್ಯ ಪ್ರತಿಲೇಖಾನುಸಾರಂ ಪ್ರಧಾನಮಂತ್ರಿ ಅಂತರಿಕ್ಷ ಕ್ಷೇತ್ರೆ ಉದ್ಯಮಾನ್ ಪ್ರಾರಂಭಂ ಕರ್ತುಂ ಭಾರತಸ್ಯ ವ್ಯಯ ಸಂಬದ್ಧ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಅಪಿ ಪ್ರಕಾಶಿತವಾನ್. ಸಂವಾದಾವಧೌ ಶ್ರೀಮೋದಿ ಅಂತರಿಕ್ಷ ಕ್ಷೇತ್ರಸ್ಯ ನವೋದ್ಯಮಾನ್ ಸ್ವಪ್ರಯತ್ನೇಷು ನಿರಂತರತಾಂ ರಕ್ಷಿತುಂ ಅಥ ವಿಶ್ವಸ್ಯ ಸರ್ವೇಭ್ಯಃ ಭಾಗೇಭ್ಯಃ ಚ ಪ್ರತಿಭಾಃ ಆಕರ್ಷಿತುಂ ಸಮರ್ಥಂ ಸುದೃಢಂ ಅಂತರಿಕ್ಷ ಕ್ಷೇತ್ರೀಯಂ ಪರಿತಂತ್ರಂ ನಿರ್ಮಾತುಂ ಚ ಪ್ರೇರಿತವಾನ್. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ರೂಸ್ ದೇಶಸ್ಯ ದ್ವಿದಿವಸೀಯಾಯೈ ಆಧಿಕಾರಿಕ ಯಾತ್ರೆಯೈ ಮಾಸ್ಕೋ ನಗರಂ ಪ್ರಾಪ್ತವಾನ್. ಯಾತ್ರಾವಧೌ ವಿದೇಶ ಮಂತ್ರಿ ವ್ಯಾಪಾರ ಆರ್ಥಿಕ ವೈಜ್ಞಾನಿಕ ಪ್ರೌದ್ಯೋಗಿಕ ಸಾಂಸ್ಕೃತಿಕ ಸಹಯೋಗ ಚೇತ್ಯಾದಿಷು ವಿಷಯೇಷು ಭಾರತ ರೂಸ್ ಅಂತಃ ಪ್ರಶಾಸಕೀಯ ಆಯೋಗಸ್ಯ ಸಪ್ತವಿಂಶತಿತಮಸ್ಯ ಅಧಿವೇಶನಸ್ಯ ಸಹ ಅಧ್ಯಕ್ಷತಾಂ ಕರಿಷ್ಯತಿ. ಅಸೌ ರೂಸಸ್ಯ ವಿದೇಶ ಮಂತ್ರಿಣಾ ಸರ್ಗೈ ಲಾವ್ರೋವ್ ಇತ್ಯನೇನ ಸಹ ಅಪಿ ಮೇಲನಂ ಕರಿಷ್ಯತಿ. ತಥಾ ಕ್ಷೇತ್ರೀಯೇಷು ವೈಶ್ವಿಕೇಷು ವಿಷಯು ವಿಚಾರಾಣಾಂ ಆದಾನ ಪ್ರದಾನ ಕರಿಷ್ಯತಿ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯಾರಭ್ಯ ಅಸ್ಯ ಮಾಸಸ್ಯ ಸಪ್ತವಿಂಶತಿ ದಿನಾಂಕ ಪರ್ಯಂತಂ ಜಾಪಾನಸ್ಯ ಚತುರ್ದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಅಸೌ ಟೋಕಿಯೋ ನಾಗೋಯಾ ಒಸಾಕಾ ಚೇತ್ಯತೇಷಾಂ ಸ್ಥಳಾನಾಂ ಯಾತ್ರಾಂ ಕರಿಷ್ಯತಿ. ಅಥ ಚ ಜಾಪಾನಂ ಪ್ರತಿ ಭಾರತಸ್ಯ ಅದ್ಯಾವಧಿ ಬೃಹತ್ತಮಸ್ಯ ವ್ಯಾಪಾರ ಪ್ರತಿನಿಧಿಮಂಡಲಸ್ಯ ನೇತೃತ್ವಂ ಕರಿಷ್ಯತಿ. ಅಸ್ಮಿನ್ ಪ್ರತಿನಿಧಿಮಂಡಲೇ ದ್ವಿಶತಾಧಿಕಾಃ ವ್ಯಾಪಾರ ಪ್ರತಿನಿಧಯಃ ಸಮ್ಮಿಲಿತಾಃ ಸಂತಿ. ವಾಣಿಜ್ಯೋದ್ಯೋಗ ಮಂತ್ರಾಲಯೇನ ಉಕ್ತಂ ಯತ್ ಏಷಾ ಯಾತ್ರಾ ಉಭಯೋಃ ದೇಶಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಪ್ರತಿ ವಿದ್ಯಮಾನಂ ಮಹತ್ವಾಕಾಂಕ್ಷಾಯಾಃ ವ್ಯಾಪಕತಾಂ ದರ್ಶಯತಿ. ಇಯಂ ಯಾತ್ರಾ ತಸ್ಮಿನ್ ಸಮಯೇ ಭವತಿ ಯದಾ ಭಾರತಂ ಜಾಪಾನಂ ಚ ವ್ಯಾಪಾರ ನಿವೇಶ ಸಂಬಂಧಾನ್ ಮಹತ್ವಪೂರ್ಣತಯಾ ಸುದೃಢೀಕರ್ತುಂ ಪ್ರಯತಮಾನೌ ಸ್ತಃ. ಬ್ರಿಕ್ಸ್ ಕ್ರೀಡಾ

ಸಮಯ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಶ್ರೋತೃಗಳೇ, ಇಂದು ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಸಮರ್ಥ ಹೆಗಡೆ ಹಾಡಿರುವ ಭಾವಗೀತೆಗಳನ್ನು ಕೇಳಲಿ.

ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸೃಷ್ಟಿ ಮತ್ತು ಶ್ರಾವಣ ಈ ಕುರಿತು ಮಾತನಾಡಲಿದ್ದಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಮತ್ತು ಮಹಿಳೆ ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೋಣೇಸರ್. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಈ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಶಿವ ಸಂಹಿತ ಹಾಗೂ ಹಠಯೋಗ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
6: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಚಿಕ್ಕಲಕೆ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಎಫ್ಎಲ್ಎನ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಎಫ್ಎಲ್ಎನ್ ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
1: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4ರಿಂದ 10ನೇ ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಎಫ್ಎಲ್ಎನ್ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್ ಹಾಗೂ ಗಣಿತದ ವಿಷಯಗಳನ್ನು ಹಂತ ಹಂತವಾಗಿ ನಿಗದಿತ ವೇಳಾಪಟ್ಟಿಯಲ್ಲಿ ಕಲಿಸುವ ಉದ್ದೇಶವಿರಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
2: ಮಗುವಿಗೆ ಆರಂಭದಲ್ಲಿಯೇ ಕಲಿಕೆಯನ್ನ ಪರಿಚಯಿಸಿದಾಗ ಅದು ಸಾಕ್ಷರ ಮತ್ತು ಮೌಲ್ಯಯುಕ್ತ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡುವ ವ್ಯಕ್ತಿಯಾಗಿ ಬೆಳೆಯುವ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಎಫ್ಎಲ್ಎನ್ ಅಂತಂದ್ರೆ ಫೌಂಡೇಶನಲ್ ಲಿಟರಸಿ ಮತ್ತು ನ್ಯೂಮರಸಿ ಅಂದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಈ ವಿಚಾರದ ಕುರಿತಂತೆ ಬೆಳಗಾವಿ ವಿಭಾಗದ ಎಲ್ಲ 4ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಪ್ರತಿ ಮಗು ಅರ್ಥೈಸಿಕೊಂಡು ಓದುವ ಮತ್ತು ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನು ಹೊಂದಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ

0: ಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, ಸಿಆರ್ಪಿ ಅವರು, ಬಿಆರ್ಪಿ ಅವರು ಮತ್ತೆ ಎಲ್ಲ ಇಸಿಒ ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
1: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆಯಿದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018ರಿಂದ 2023ರ ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತ್ಯೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನರಾಗಿದ್ದಾರೆ. 2023ರಲ್ಲಿ ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರುಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ರಂಗಭೂಮಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾ ಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ

0: ನಾನು ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರಕವಾಗಿದ್ದೀನಿ. ಯಾವುದೇ ದುಡ್ಡು ತಗೊಳ್ದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಡಗಿದ್ದೀನಿ. ಅದು ಜನಪ್ರಿಯತೆ ಎಷ್ಟು ಮುಟ್ಟಿ ಪಡ್ಕೊಂಡಿದ್ದೆ ಅಂದ್ರೆ, ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿ ಇಂದ ಏನ್ ಮಾಡಬಹುದು ಅಂದ್ರೆ, ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ದಂಗೆ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
1: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾ ಮೊರಾರ್ಜಿ ಪಿಸೆ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಸಮರ್ಥ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ HS ವೆಂಕಟೇಶಮೂರ್ತಿಯವರ ರಚನೆ, ಹೇಳೆ ಸಖಿ ಹೇಳೆ, ಪ್ರೀತಿ ಎಂದರೇನು.

ಸಮರ್ಥ್ ಹೆಗಡೆ ಅವರ ಧ್ವನಿಯಲ್ಲಿ ಡಾಕ್ಟರ್ ಹೆಚ್ಎಸ್ ವೆಂಕಟೇಶಮೂರ್ತಿಯವರ ಇನ್ನೊಂದು ರಚನೆಯನ್ನು ಕೇಳೋಣ. ಓ ಮಧುರ ಮನಸೆ ಅಮ್ಮನ ಮನಸೆ.

0: ಇದುವರೆಗೆ ಸಮರ್ಥ್ ಹೆಗ್ಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಈಗ ಸಮಯ 7:30. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್.
1: ಅಮ್ಮ ಅಮ್ಮ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
1: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
8: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿಯ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟ್ರೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047 ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ಧ ನೌಕೆಗಳು, ಕಡಲಾಚೆಯ ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಭಾರತವನ್ನು ಭವಿಷ್ಯದ ಹಡಗು ನಿರ್ಮಾಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕೋಲ್ಕತ್ತಾದಲ್ಲಿ ಸುಮಾರು 3,400 ಕೋಟಿ ರೂಪಾಯಿ ಮೌಲ್ಯದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಹಾಗೂ ಯಂತ್ರ ಇಂಡಿಯಾ ಲಿಮಿಟೆಡ್ನ 5 ಯೋಜನೆಗಳಿಗೆ ನಿನ್ನೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಆತ್ಮನಿರ್ಭರತೆಯು ಈ ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು. ಇಂದು ಭಾರತದ ರಕ್ಷಣಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಬಗ್ಗೆ ಸಶಸ್ತ್ರ ಪಡೆಗಳು ಈಗ ಹೆಚ್ಚಿನ ಆಸಕ್ತಿ ತೋರಿಸುತ್ತಿವೆ ಎಂದರು. ವಿಶ್ವಾದ್ಯಂತ

0: ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ನಿರ್ವಾತವನ್ನು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತವು ನಿವಾರಿಸಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಸಂಪನ್ನಗೊಂಡಿತು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆಯ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾತನಾಡಿ, ಕ್ರೀಡಾಪಟುಗಳು ಮತ್ತು ತರಬೇತುದಾರರ ಪರಸ್ಪರ ಸಂವಹನ, ಜಂಟಿ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಒತ್ತು ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಮೂರು ಪ್ರಮುಖ ಉಪಕ್ರಮಗಳಾದ ಬ್ರಿಕ್ಸ್ ಕ್ರೀಡಾ ತಂತ್ರಜ್ಞಾನ ಕಾರ್ಯಕಾರಿ ಸಮೂಹ, ಬ್ರಿಕ್ಸ್ ಕ್ರೀಡಾ ಉತ್ಪಾದನಾ ಸಮಾವೇಶ ಹಾಗೂ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡೆಗಳ ಪ್ರದರ್ಶನ ಸ್ಪರ್ಧೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಭಾರತದಲ್ಲಿ ತಯಾರಿಸಿ ಉಪಕ್ರಮದಡಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ ಬಲಪಡಿಸುವ ಹಾಗೂ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವ ಭಾರತದ ಯೋಜನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕ್ರೀಡೆಯ ಮೂಲಕ ದೈಹಿಕ ಕ್ಷಮತೆ, ಆರೋಗ್ಯಕರ ಜೀವನ ಶೈಲಿ, ಸಾಂಸ್ಕೃತಿಕ ವಿನಿಮಯ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಸದಸ್ಯ ರಾಷ್ಟ್ರಗಳು ಪುನರುಚ್ಚರಿಸಿವೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರೆಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರೆಜೈ ಮಾತನಾಡಿ, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಹಾಗೂ ಅದರ ನಡವಳಿಕೆಯನ್ನು ಬದಲಾಯಿಸುವವರೆಗೆ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಜಲಸಂಧಿಯನ್ನು ನೂತನ ಅಮೆರಿಕ ಪ್ರದೇಶವೆಂದು ಚಿತ್ರಿಸುವ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ನಿರ್ಣಾಯಕ ಜಲಮಾರ್ಗದ ಮೇಲೆ ಅಮೆರಿಕ ನಿಯಂತ್ರಣದ ಹಕ್ಕನ್ನು ಪುನರುಚ್ಚರಿಸಿದ್ದಾರೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಿನ್ನೆ ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರೆಯಲಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಿನ್ನೆ ರಾತ್ರಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತೀಯ ಮಹಿಳಾ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಹೆಚ್ಚು ಗೋಲು ಗಳಿಸಿದ ಆಧಾರದ ಮೇಲೆ ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ ತಲುಪಿದೆ. ಕೋಟಾದ ಕಿನಾಬಾಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ ಮಲೇಷ್ಯಾದ ಸಬಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 ಎಎಫ್ಸಿ ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿತು. ಈ ಗೆಲುವು ಪಂದ್ಯಾವಳಿಯಲ್ಲಿ ಸತತ ಗುಂಪು ಹಂತದ ಅರ್ಹತೆಯನ್ನು ಗಳಿಸಲು ಭಾರತೀಯ ಫುಟ್ಬಾಲ್ ಕ್ಲಬ್ಗೆ ಸಹಾಯ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡವನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಅವರು ಭಾರತ ಇಂಗ್ಲೆಂಡ್ ಪುರುಷರ ಮಿಶ್ರ ದಿವ್ಯಾಂಗ ಅಂತಾರಾಷ್ಟ್ರೀಯ ಟಿ20 ಸರಣಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ದ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಹಿಂತಿರುಗಿದೆ ಎಂದು ಹೇಳಿದ್ದಾರೆ. ದೇಶಕ್ಕಾಗಿ ಗೆಲ್ಲುವ ತಂಡದ ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪವು ಭಾರತದ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದ ಅವರು ತಂಡದ ಭವಿಷ್ಯ

ಪಕ್ಷದ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಎಂಎಸ್ ವಿಶ್ವನಾಥನ್ ಅವರದಾಗಿತ್ತು.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಜಿ ಉದಯಶಂಕರ್ ಅವರು ಬರೆದು ರಾಜನ್ ಮತ್ತು ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಬೆಂಕಿಯ ಬಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಈಗ ಕೇಳೋಣ. ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಹಾಗೂ ನಾಗೇಂದ್ರ ಅವರ ಸಂಗೀತವಿರುವ ಮತ್ತೊಂದು ಗೀತೆ ಅವಳ ಹೆಜ್ಜೆ ಚಿತ್ರದ್ದು. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ.

0: ಆಕಾಶವಾಣಿ
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾ ರಾಠೋಡ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು ಹಾಸನ್ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾನಸಿಕ ಕಾಯಿಲೆಗಳನ್ನು ನೋಡುತ್ತಿದ್ದೇವೆ. ಪ್ರಪಂಚಾದ್ಯಂತ 8 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆಯು ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಮನುಷ್ಯ ದೈಹಿಕವಾಗಿ ನೋವು ಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಅನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೆಯದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿಯು ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವ ಸಂಬಂಧಿಸಿರುತ್ತದೆ. ಮೂರನೆಯದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಶಿಯ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುನ ವ್ಯಕ್ತಿತ್ವ ಅಂದರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಅರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೆಯದಾಗಿ ಪಲ್ಸೆಟಿಲ, ಮನೋಭಾವದ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೆಯದಾಗಿ ಕ್ಯಾಲ್ಕೆರಿಯಾಕಾಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನ, ತೀವ್ರತರವಾದ ಸಿಟ್ಟು ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲ ಹಿಸ್ಪ್ಯಾನಿಕ, ಟ್ಯಾರೆಂಟುಲ ಕ್ಯೂಬೆನ್ಸ್, ಟ್ಯೂಬರ್ಕ್ಯುಲಿನಮ್, ಕ್ಯಾಲ್ಕೆರಿಯಾಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ. ಹಾಗೆ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸಮಯ 8:35. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಇನ್ನೀಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅನೂಪ್ ಸೀಳಿನ್ ಅವರು ರಾಗ ಸಂಯೋಜನೆ ಮಾಡಿ ರಿತೀಶಾ ಅವರೊಂದಿಗೆ ಹಾಡಿರುವ ಯಕ್ಷ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈ ಗೀತೆಯನ್ನು ಬರೆದವರು ವಿ. ನಾಗೇಂದ್ರ ಪ್ರಸಾದ್.

0: All right.
1: ರಂಜಿತ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ವಾಟ್ಸಪ್ ಲವ್ ಚಿತ್ರದ ಗೀತೆಯನ್ನ ಕೇಳೋಣ.

ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದು ವಿ ಹರಿಕೃಷ್ಣ ಅವರು ರಾಗಕ್ಕೆ ಅಳವಡಿಸಿರುವ ಯಾರೇ ಕೂಗಾಡಲಿ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ, ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ.

0: ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವದೆಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ. ಪರಮತತ್ವವ ಕಂಡ ಗುರುವ ನರಸುವದೆಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ.

ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬ ದಾಸವಚನವಿದೆ. ಮುಕುತಿಯ ದಾರಿ ತೋರಿಸಬೇಕಲ್ಲ, ಅಂಥ ಗುರುವನ್ನು ಹುಡುಕುವುದು ಹೇಗೆ, ಆ ಗುರುವಿಗೆ ಏನೇನು ಗೊತ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು. ಸೂರ್ಯನನ್ನು ನೇರವಾಗಿ ನೋಡಲಾಗದು, ಒಂದು ವೇಳೆ ನೋಡಿಬಿಟ್ರೋ ಅದೇ ಕೊನೆಯ ನೋಟ, ಇನ್ನೆಂದು ಯಾರೂ ಏನೂ ಕಾಣಿಸೋಲ್ಲ. ಹಾಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಸೂರ್ಯನನ್ನು ನೋಡುವುದಕ್ಕಿಂತ ಸೂರ್ಯನ ಕಿರಣವೊಂದ ಕಾಂತಿಯನ್ನು ಅನುಭವಿಸುವುದು ಸುಲಭ, ಹೆಚ್ಚು ಸುಲಭ. ಹಾಗಾಗಿ ಸೂರ್ಯ ತರಣಿ, ಅವನ ದರ್ಶನ ಅದಕ್ಕಿಂತ ಆತನ ಕಿರಣದ ದರ್ಶನವನ್ನು ಪಡೆಯೋದು ಬಹಳ ಸುಲಭ. ದೊಡ್ಡ ದೊಡ್ಡ ಪಾರಮಾರ್ಥಿಕ ಗ್ರಂಥಗಳ ತತ್ವವನ್ನು ಅರಿತುಕೊಳ್ಳೋದು, ಅರಗಿಸ್ಕೊಳ್ಳೋದು ನಮ್ಮಂಥ ಸಾಮಾನ್ಯರಿಗೆ ಎಟುಕದ ಕೆಲಸ. ಹಾಗಾಗಿ ಏನು ಮಾಡ್ಬೋದು, ಉದಾಹರಣೆಗಳ ಮೂಲಕ ಆ ತತ್ವದ ಮಥಿತವನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಬಹುದು, ಗ್ರಹಿಸಬಹುದು. ಪರಮತತ್ವಗಳನ್ನು ಕಂಡು ಕೇಳಿದ ಅನುಭವಿಸಿದ ಮಹನೀಯರು ಅಲ್ಲಲ್ಲಿ ಇದ್ದಾರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಏನ, ಆ ಅಂಧಕಾರದ ಪರದೆಯನ್ನು ಪಕ್ಕಕ್ಕೆ ಸರಿಸುವಂಥ ಒಬ್ಬ ಗುರು ಬೇಕು. ಹಾಗೆ ಸಂಪನ್ನರಾದ ಗುರುಗಳನ್ನು ಅರಸುವುದಾದರೂ ಎಲ್ಲಿ, ಹೇಗೆ? ಹುಡುಕಾಟವನ್ನು ನಿಲ್ಲಿಸಬಾರದು. ಹುಡುಕಾಟದಲ್ಲಿ ಅಂಥ ಗುರು ದೊರಕಿಬಿಟ್ನೋ, ನಮ್ಮ ಬದುಕು ಧನ್ಯವಾಯಿತು, ಪಾವನವಾಯಿತು. ಶ್ರೇಷ್ಠವಾದ ಯೋಗ ಮಾರ್ಗದ ಅರಿವನ್ನು ಆ ಕಾರಣಕ್ಕಾಗಿ ಹಾಗೆ ಪಡೆಯಬಹುದು ನಿಸ್ಸಂದೇಹವಾಗಿ ಅಂತ ಇದ್ದಾರೆ ತಿಮ್ಮಗುರುಗಳು.

ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಕಾಗೆಯುಂ ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ

0: ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅನ್ನೋ ಪಾದವನ್ನು ನೋಡಿದಾಗ ನಮಗೆ ಸಂಸ್ಕೃತದ ಸುಭಾಷಿತವೊಂದು ನೆನಪಾಗದೇ ಇರೋದು. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದೋ ಪಿಕಕಾಕಯೋ ವಸಂತ ಸಮಯೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅಂತನ್ನೋದು ಒಂದು ಸುಭಾಷಿತ ಇದೆ. ಕಾಗೆಯೂ ಕಪ್ಪು, ಕೋಗಿಲೇನೂ ಕಪ್ಪು. ಕಾಗೆಯನ್ನು ಕೋಗಿಲೆಯನ್ನು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ರೆ ಕೋಗಿಲೆ ಯಾವುದು ಕಾಗೆ ಯಾವುದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆದರೆ ನಮಗೆ ಇದು ಕಾಗೆ ಇದು ಕೋಗಿಲೆ ಅಂತ ತಿಳಿಯೋದು ಹೇಗೆ ತಿಳಿಯೋಣ. ವಸಂತ ಸಮಯದವರೆಗೂ ಚೈತ್ರ ಮಾಸ ಬರೋವರೆಗೂ ಕಾಯಬೇಕು, ಕಾದರೆ ಕೋಗಿಲೆಯ ಗುರುತು ಸಿಗತ್ತೆ. ಅದರಂತೆ ಹೊರನೋಟಕ್ಕೆ ಯೋಗಿಯು ನಮ್ಮ ಹಾಗೆ ಸಂಸಾರವೊಂದಿಗಿನ ಹಾಗೆಯೇ ಕಾಣ್ತಾನೆ. ಆ ಯೋಗಿ ಆ ಗುರು ಭೋಗಿಯಂತೆಯೇ ಇರ್ತಾನೆ. ಲೋಕದ ಸಾಮಾನ್ಯರ ಹಾಗೆ ಆತನಿಗೂ ಸುಖ, ಆತನಿಗೂ ದುಃಖ, ಆತನಿಗೂ ಸಂಭ್ರಮಗಳಿರುತ್ತವೆ. ಅದರಲ್ಲಿ ಪ್ರತಿಕ್ರಿಯಿಸ್ತಾನೆ, ತೊಡಕೊಳ್ತಾನೆ, ನಡ್ಕೋತಾನೆ. ಆದರೆ ಆ ವರಯೋಗ ಮಾರ್ಗವನ್ನು ತೋರುವ ಗುರು ಅಂತರಂಗದಲ್ಲಿ ಯೋಗಿಯ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯೋಗಿಯೂ ಸಂಸಾರ ಭೋಗಿಯೇ, ಹೊರಕ್ಕೆ ಲೋಗರವೊಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಆಂತರದಿ ಮಂಕುತಿಮ್ಮ. ಅಂದರೆ ಏನರ್ಥ? ಆ ಸುಖ ದುಃಖ ಸಂಭ್ರಮ ಅನ್ನೋದು ಸಾಮಾನ್ಯರಿದ್ದ ಹಾಗೇನೆ, ಆದರೆ ಆ ವರಯೋಗ ಮಾರ್ಗವನ್ನು ತೋರ್ತಕ್ಕಂಥ ಗುರು ಎಂಥ ಒಳ್ಳೆಯ ಜೀವನವನ್ನು ಅಂತರಂಗದಲ್ಲಿ ನಡೆಸ್ತಾ ಇರ್ತಾನೆ ಅಂದರೆ, ಇದು ನನ್ನದಲ್ಲ, ನನಗೆ ಸೇರಿದ್ದಲ್ಲ, ಕಾರ್ಯಫಲವೂ ನನ್ನಿಂದ ಆದದ್ದಲ್ಲ ಅಂತ ನಿರ್ಮೋಹಿಯಾಗಿ ತ್ಯಾಗಿಯಾಗಿರ್ತಾನೆ. ಸಂಸಾರ ಸಾಗರದೊಳಗೆ ಇದ್ದು ಭೋಗಿಯಾಗಿದ್ದು ಅಂತರಂಗದಲ್ಲಿ ವಿರಕ್ತನಾಗಿರ್ತಾನೆ. ಅಂಥವನನ್ನು ಕಾಣುವ ಕಣ್ಣು, ಮನಸ್ಸು, ಆ ಹುಡುಕಾಟ ನಮಗಿರಬೇಕು. ಅಂಥವನನ್ನು ಗುರುತಿಸೋದೇ ಜೀವನದ ಬಹುದೊಡ್ಡ ಕೆಲಸ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ.

0: ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಸಮಯ 9:30. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು? ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
9: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
10: ಒಂದು ಮಾತು, ಒಂದು ಮಾತು ನಾನು ಕೇಳಲೇ.
11: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
12: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
11: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
13: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

ಆಕಾಶವಾಣಿ ಬೆಂಗಳೂರು ಗೀತ ಪಲ್ಲವ ಚಿತ್ರಗೀತೆಗಳನ್ನು ಕೇಳೋಣ. ಮದರ್ ಪ್ರಾಮಿಸ್ ಚಿತ್ರಕ್ಕಾಗಿ ವೃಂದಗಾನದಲ್ಲಿ ಮೂಡಿಬಂದಿರುವ ಗೀತೆ, ಡಾಲಿ ಧನಂಜಯ ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರ ಸಂಗೀತ ಈ ಗೀತೆಗಿದೆ.

ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆಯನ್ನ ಹರಿಚರಣ್ ಅವರ ಧ್ವನಿಯಲ್ಲಿ ಈಗ ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಿಜೆ ಅನಿಲ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ದಿ ರಾಜಾ ಸಾಬ್ ಚಿತ್ರಕ್ಕಾಗಿ ಧೀರಜ್ ಡಿ ತಮನ್, ಎಸ್ ಶ್ರುತಿ ರಂಜಿನಿ ಹಾಡಿರುವಂತಹ ಗೀತೆಯನ್ನು ಈಗ ಕೇಳೋಣ. ಎಜಿಎಸ್ ಅವರ ಸಾಹಿತ್ಯ, ತಮನ್ ಎಸ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಶ್ರೀಮತಿ ಸಿಂಧೂರ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಲವ್ ಮಾಕ್ಟೈಲ್ ಭಾಗ 3 ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ವಿಜಯ್ ಪ್ರಕಾಶ್. ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಅವರ ಸಂಗೀತವಿದೆ.

ಗಾನಗಂಗೆ. ಮಾತು ಮಾಹಿತಿಯೊಂದಿಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಶ್ರೋತೃಗಳೇ, ತಮಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ಒಂದು ಸರಳವಾದಂತಹ ವಿಷಯದ ಬಗ್ಗೆ ಮಾತನಾಡಲಿದ್ದೀವಿ. ಅದ್ಯಾವುದು ಅಂದರೆ ಅಡುಗೆ ಮನೆ. ಕೇಳೋದಕ್ಕೆ ತುಂಬ ಸರಳವಾಗಿದೆ ಅನ್ನಿಸ್ಬಹುದು, ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿದರೆ ಇಡೀ ಮಾನವ ನಾಗರಿಕತೆಯ ಇತಿಹಾಸವೇ ಅಡುಗೆ ಮನೆಯ ಸುತ್ತ ಬೆಳೆದಿದೆ ಅಂದರೆ ತಪ್ಪಾಗಲ್ಲ. ಅಡುಗೆ ಮನೆಯನ್ನು ಇಂಗ್ಲಿಷ್ನಲ್ಲಿ ಕಿಚನ್ ಅಂತ ಕರೀತಾರೆ. ಕಿಚನ್ ಅನ್ನೋ ಪದ ಹಳೆಯ ಜರ್ಮನ್ ಪದ ಕುಚಿನಾದಿಂದ ಬಂದಿದೆ ಅಂತ ಹೇಳ್ತಾರೆ. ಕುಚಿನ ಅಂದರೆ ಬೇಯಿಸುವ ಜಾಗ ಅಂತ ಅರ್ಥ. ನಾವು ಕನ್ನಡದಲ್ಲಿ ಅಡುಗೆ ಮನೆ, ಒಲೆ ಮನೆ, ಅಡುಗೆ ಕೋಣೆ ಅಂತ ಕರಿತೀವಿ. ಹಳ್ಳಿಗಳಲ್ಲಿ ಅಟ್ಟಿಲು ಅಂತ ಕೂಡ ಕರೀತಾರೆ. ಅಡುಗೆ ಮನೆ ಮನೆಯಲ್ಲಿ ಒಂದು ಭಾಗದಲ್ಲಿ ಇದ್ರೂ ಕೂಡ, ಅಥವಾ ಒಂದು ಸಣ್ಣ ಭಾಗವಾಗಿದ್ರೂ ಕೂಡ ಅದನ್ನು ಮನೆ ಅಂತಲೇ ಕರೀತಾರೆ. ಯಾಕೆಂದರೆ ಅಷ್ಟೊಂದು ವಿಶಿಷ್ಟವಾದಂತಹ ಜಾಗ ಅದು. ಅಡುಗೆ ಮನೆಯ ಮಹತ್ವವನ್ನು, ಅಲ್ಲಿ ನಡೆಯುವಂತಹ ವಿಚಾರಗಳನ್ನು ನಾವು ಹಾಡುಗಳನ್ನು ಕೇಳ್ತಾ ಕೇಳ್ತಾ ತಿಳ್ಕೊಳ್ಳೋಣ. ಪ್ರೀತ್ ಸೆ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಹರಿಹರನ್ ಹಾಗೂ ಅನುರಾಧ ಪಡುವಾಲ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿದೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ.

ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಡುಗೆ ಮನೆಗೆ ದೇವರ ಮನೆಯ ಸ್ಥಾನವಿದೆ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿದಾಳೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಚಪ್ಪಲಿ ಹಾಕ್ಕೊಂಡು ಅಡುಗೆ ಮನೆಯೊಳಗೆ ಹೋಗ್ತಿರ್ಲಿಲ್ಲ, ಸ್ನಾನ ಮಾಡದೆ ಕೂಡ ಅಡುಗೆ ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿಯ ಕಾಲದ ಅಡುಗೆ ಮನೆ ಹೇಗಿತ್ತು ಅಂತ ನಾವು ಒಮ್ಮೆ ಜ್ಞಾಪಿಸ್ಕೊಳ್ಳೋದಾದರೆ, ನಡುಮನೆಯಲ್ಲಿ ಒಂದು ಮಣ್ಣಿನ ಒಲೆ, ಅದರ ಮೇಲೆ ಕಪ್ಪು ಹೊಗೆ ಹಿಡಿದ ಗೋಡೆ, ಒಂದು ಕಡೆ ರಾಗಿ ಅಥವಾ ಅಕ್ಕಿಯನ್ನು ಬೀಸುವಂತಹ ಕಲ್ಲು, ಇನ್ನೊಂದು ಕಡೆ ನೀರು ತುಂಬಿದ ಕೊಡ. ಅಲ್ಲಿ ಕೇವಲ ಅಡುಗೆ ಆಗ್ತಿರ್ಲಿಲ್ಲ, ಪಂಚಾಂಗ ಓದ್ತಿದ್ರು, ಮಕ್ಕಳಿಗೆ ನೀತಿ ಕಥೆಯನ್ನು ಹೇಳ್ತಾ ಇದ್ರು, ನೆರೆಹೊರೆಯವರು ಬಂದು ಹರಟೆಯನ್ನು ಹೊಡಿತಾ ಇದ್ರು. ಅಡುಗೆ ಮನೆ ಶಕ್ತಿ ಕೇಂದ್ರವಷ್ಟೇ ಅಲ್ಲ, ಒಂದು ಸಾಮಾಜಿಕ ಕೇಂದ್ರ ಕೂಡ ಆಗಿತ್ತು. ಒಲವೆ ಮಂದಾರ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಹರ್ಷ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸಾಮಾನ್ಯವಾಗಿ ನಮ್ಮ ಹಿರಿಯರು ಆಚರಿಸಿದಂತಹ ಎಲ್ಲ ಪದ್ಧತಿಯ ಹಿಂದೆ ವಿಜ್ಞಾನವಿತ್ತು. ಅಡುಗೆ ಮನೆಯ ವಿಷಯದಲ್ಲಿ ನೋಡೋದಾದರೆ ವಾಸ್ತು ಪ್ರಕಾರ ಕೂಡ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರಬೇಕು ಅಂತಾರೆ. ಯಾಕೆ ಅಂದರೆ ಬೆಳಗಿನ ಸೂರ್ಯನ ನೇರಳೆ ಕಿರಣಗಳು ಆಗ್ನೇಯಕ್ಕೆ ಹೆಚ್ಚು ಬೀಳ್ತವೆ ಅಂತ. ಅದು ಅಡುಗೆ ಮನೆಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಹಾಗೆ ಅಡುಗೆ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಅರಿಶಿಣ, ಕರಿಬೇವು, ಇಂಗು ಇವೆಲ್ಲವೂ ನೈಸರ್ಗಿಕವಾಗಿ ಆಂಟಿಸೆಪ್ಟಿಕ್ ತರಹ ಕೆಲಸ ಮಾಡುತ್ತೆ. ಆಮೇಲೆ ಅಡುಗೆ ಮನೆಯಲ್ಲಿ ಬಳಸುವಂತಹ ತಾಮ್ರದ ಪಾತ್ರೆಗಳು, ಇವು ನೀರನ್ನು ಶುದ್ಧೀಕರಿಸೋದಕ್ಕೆ ಬಳಸುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಮೊದಲಿನಿಂದಲೂ ಸಹ ನಮ್ಮಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಡುವಂತಹ ಪದ್ಧತಿ ಇದೆ. ಕಾಲ ಬದಲಾದ ಹಾಗೆ ಅಡುಗೆ ಮನೆ ಕೂಡ ಬದಲಾಗ್ತಾ ಇದೆ. ಮಣ್ಣಿನ ಒಲೆ ಹೋಗಿ ಗ್ಯಾಸ್ ಸ್ಟವ್, ಇಂಡಕ್ಷನ್ ಸ್ಟವ್ ಬಂದಿದೆ. ರುಬ್ಬುವ ಕಲ್ಲು ಹೋಗಿ ಮಿಕ್ಸರ್, ಗ್ರೈಂಡರ್ ಬಂದಿದೆ. ಅಮ್ಮಂದ್ರು ಗಂಟೆಗಟ್ಟಲೆ ಅಡುಗೆ ಮನೆಯಲ್ಲಿ ಬೆವರು ಹರಿಸಿ ಅಡುಗೆ ಮಾಡುವಂತಹ ಅವಶ್ಯಕತೆ ಈಗ ಇಲ್ಲ. ಈಗೇನಿದ್ರೂ ಮಾಡ್ಯುಲರ್ ಕಿಚನ್ನ ಟ್ರೆಂಡ್. ನಮ್ಮ ಕುಟುಂಬದ ಗಾತ್ರ ಎಷ್ಟು ದೊಡ್ಡದಿದೆ ಅದಕ್ಕೆ ತಕ್ಕನಾಗಿ ಅಡುಗೆ ಮನೆಯಲ್ಲಿ ಬಳಸೋದಕ್ಕೆ ಬೇಕಾಗುವಂತಹ ಸೌಕರ್ಯಗಳು ಕೂಡ ಈಗ ಮಾಡಲ್ಪಟ್ಟಿದೆ. ಇದೆಲ್ಲದರ ನಡುವೆ ನಮ್ಮನ್ನು ನಾವು ಒಂದು ಪ್ರಶ್ನೆ ಕೇಳಿಕೊಳ್ಬೇಕು. ಸೌಲಭ್ಯಗಳು ಹೆಚ್ಚಾದ ಹಾಗೆ ಅಡುಗೆ ಮನೆಯಲ್ಲಿ ನಾವು ಕಳೆಯುವ ಪ್ರೀತಿಯ ಸಮಯ ಕಡಿಮೆ ಆಗ್ತಿದೆಯಾ? ಹೊರಗಿನಿಂದ ಫುಡ್ ಆರ್ಡರ್ ಮಾಡಿ ಅದನ್ನು ತಂದು ಒಟ್ಟಿಗೆ ಕೂತ್ಕೊಂಡು ತಿಂದು ಆರೋಗ್ಯವನ್ನು ಒಟ್ಟಾಗಿ ಹಾಳು ಮಾಡಿಕೊಳ್ಳುವಂತಹ ಸಂಸ್ಕೃತಿ ಜಾಸ್ತಿ ಆಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗಿದೆ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.

0: ಹಿಂಪಾದದನಿ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
2: ದಿಲ್ ತಳಪು ತಳಪ್,
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
5: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
6: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
7: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಕೇಳುಗರೆ, ಗಾನಗಂಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವು ಅಡುಗೆ ಮನೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಮನೆಯ ಆರ್ಥಿಕತೆಯನ್ನು ಅಳೆಯಬೇಕಾದ್ರೆ ಅಡುಗೆ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳಿರಬಹುದು, ತರಕಾರಿ, ಹಣ್ಣು,

ಡ್ರೈ ಫ್ರೂಟ್ಸ್ ಅಥವಾ ಬೇರೆ ಬೇರೆ ಇತ್ತೀಚಿನ ಹೊಸ ಮಾದರಿಯ ಪದಾರ್ಥಗಳಿರಬಹುದು, ಪಾತ್ರೆಗಳಿರಬಹುದು, ನೀರಿನ ಬಾಟಲ್ಗಳಿರಬಹುದು, ಇವೆಲ್ಲವೂ ಕೂಡ ಅವರವರ ಮನೆಯ ಆರ್ಥಿಕತೆಗೆ ತಕ್ಕ ಹಾಗೆ ಮನೆಯಲ್ಲಿ ಇರುತ್ತೆ. ಇನ್ನೊಂದು ವಿಷಯ ಅಂದರೆ ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಈ ಋತುಮಾನದಲ್ಲಿ ಏನೇನು ತರಕಾರಿಗಳು ಸಿಗುತ್ತೋ, ಹಣ್ಣುಗಳು ಸಿಗುತ್ತೋ ಅದನ್ನು ಬಳಸಬೇಕು. ಉಳಿದಂತಹ ಅನ್ನವಿರಬಹುದು, ಚಪಾತಿ ಇರಬಹುದು ಅಥವಾ ಬೇರೆ ಅಡುಗೆಗಳಿರಬಹುದು, ಅದನ್ನು ವ್ಯರ್ಥ ಮಾಡದೆ ಅದರಿಂದ ಹೊಸ ಅಡುಗೆಯನ್ನು ಮಾಡಿಕೊಂಡು ಬಳಸಬಹುದು. ಇವೆಲ್ಲವೂ ಆರ್ಥಿಕತೆಗೆ, ಮನೆಯ ಆರ್ಥಿಕತೆಗೆ ಬೆಂಬಲವನ್ನು ನೀಡುವಂತಹ ವಿಷಯಗಳಾಗಿರುತ್ತೆ. ಜೊತೆಗೆ ಪರಿಸರ ಸ್ನೇಹಿ ಅಡುಗೆ ಮನೆ ಕೂಡ ಬಹಳ ಮುಖ್ಯವಾದ ವಿಷಯ. ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಡಬ್ಬಗಳನ್ನು ಬಳಸೋ ಬದಲು ಪಿಂಗಾಣಿ, ಗಾಜು, ಸ್ಟೀಲ್ ಬಳಸಬೇಕು. ಕಸವನ್ನು ಹಸಿ ಕಸ, ಒಣಕಸ ಅಂತ ಬೇರ್ಪಡಿಸೋದು ಕೂಡ ಅಷ್ಟೇ ಮುಖ್ಯ. ಅವಕಾಶವಿದ್ದರೆ ಹಸಿ ಕಸವನ್ನು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಗೊಬ್ಬರದ ರೀತಿಯಲ್ಲಿ ಬಳಸೋದು ಕೂಡ ಉಪಯುಕ್ತ. ಹಾಗಾಗಿ ನಮ್ಮ ಅಡುಗೆ ಮನೆಯಿಂದಲೇ ಪರಿಸರ ಸಂರಕ್ಷಣೆಯ ಮೊದಲ ಹೆಜ್ಜೆಯನ್ನು ನಾವು ಇಡಬಹುದು. ಈ ಬಂಧನ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಹಲವಾರು ಮನೆಗಳಲ್ಲಿ ಅಡುಗೆ ಮನೆ ಇರುತ್ತೆ, ಆದರೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋರು ಯಾರೂ ಇರೋದಿಲ್ಲ. ಅದಕ್ಕೆ ಸಮಯದ ಅಭಾವ ಇರಬಹುದು, ಅಥವಾ ಆರೋಗ್ಯದ ಸಮಸ್ಯೆ ಇರಬಹುದು, ಅಥವಾ ಇನ್ಯಾವುದಾದರೂ ವೈಯಕ್ತಿಕ ಕಾರಣಗಳಿರಬಹುದು. ಇಂತಹವರಿಗೆ ಸಹಾಯವಾಗೋ ರೀತಿಯಲ್ಲಿ ಈಗ ಇನ್ನೊಂದು ವ್ಯವಸ್ಥೆ ಇದೆ. ಅದೇನು ಅಂದರೆ ಕ್ಲೌಡ್ ಕಿಚನ್ ಅಂತ. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಹೋಟೆಲ್ಗಳಿಗೆ ಹೋಗಿ ತಿನ್ನೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕ್ಲೌಡ್ ಕಿಚನ್ ಅದರ ಮೇಲೆ ಅವಲಂಬಿತವಾಗ್ತಾರೆ. ಈ ಕ್ಲೌಡ್ ಕಿಚನ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಮನೆಯಲ್ಲೇ ನಾವು ಮನೆಯ ಸದಸ್ಯರಿಗೆ ಅಡುಗೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅಡುಗೆಯನ್ನು ಮಾಡಿ ಆನ್ಲೈನ್ನಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಈ ರೀತಿಯ ಅಡುಗೆ ಇದೆ, ಹೋಮ್ ಮೇಡ್ ಫುಡ್, ಮನೆಯಲ್ಲಿ ತಯಾರಿಸಿದಂತಹ ಶುದ್ಧವಾಗಿ ಸ್ವಚ್ಛವಾಗಿ ತಯಾರಿಸಿದಂತಹ ರುಚಿಯಾದ ಆಹಾರ ಅಂತ ಅದಕ್ಕಾಗೇ ಇರುವ ಆನ್ಲೈನ್ ನೆಟ್ವರ್ಕ್ಗಳಲ್ಲಿ ನಾವು ಪೋಸ್ಟ್ ಮಾಡಿದ್ರೆ ಯಾರಿಗೆ ಬೇಕೋ ಅವರು ಆರ್ಡರ್ ಮಾಡ್ತಾರೆ, ಬುಕ್ ಮಾಡ್ತಾರೆ, ಅದನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಅವರಿಗೆ ತಲುಪಿಸಬಹುದು. ಕೆಲವರಿಗೆ ಮನೆಯಲ್ಲಿ ಅಡುಗೆ ಮನೆ ಇದ್ದು ಮಾಡುವವರಿಲ್ಲದೆ ಇದ್ದಾಗ ಇಂತಹ ಬೇರೆಯವರ ಅಡುಗೆ ಮನೆಯಲ್ಲಿ ಶುದ್ಧವಾಗಿ ಸ್ವಚ್ಛವಾಗಿ ಪ್ರೀತಿಯಿಂದ ತಯಾರು ಮಾಡಿದ ಅಡುಗೆ ತಲುಪಿಸೋದಕ್ಕೆ ಸಾಧ್ಯ. ಇದಕ್ಕೆ ಘೋಸ್ಟ್ ಕಿಚನ್ ಅಂತ ಕೂಡ ಕರೀತಾರೆ. ಆಕಾಶ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಈ ಗೀತೆಗಿದೆ.

ತ್ರಿವೇಣಿ ಚಿತ್ರದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಗೀತಾ ಎಚ್ ಪಿ ಅವರ ಧ್ವನಿಗಳಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಆಯ್ದ ಗೀತೆಗಳಿಗೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ತಂದೆ ಮಕ್ಕಳು ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗಳನ್ನು ಕೇಳೋಣ. RN ಜಯಗೋಪಾಲ್ ಅವರ ರಚನೆ, GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಳಿಗಿದೆ.

ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ

0: ಕೃಷ್ಣನು.
1: ತಬ್ಬಲಿಯು ನೀನಾದೆ ಮಗನೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರ ಕಂಠದಲ್ಲಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಎಸ್ ಜಾನಕಿ ಹಾಡಿರುವ ತಾಯಿಗಿಂತ ದೇವರಿಲ್ಲ ಚಿತ್ರದ ಹಾಡು, ಜೀವದೇ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಸಮಾವೇಶವನ್ನು ಉದ್ಘಾಟಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು

0: ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಕೂರ್ಗ್, ಮೈಸೂರು, ಹಾಸನ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ, 6:30 to 7:30, 4 ಗಂಟೆಯಿಂದ 5 ಗಂಟೆವರೆಗೆ ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ, ಲೀಗ್ಗಳನ್ನು 4 ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹ. ಆತ್ಮೀಯ ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೃಷ್ಟಿ ಹಾಗೂ ಶ್ರಾವಣ. ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೊಡ್ಸರ್ ಅವರು. ಮೊದಲಿಗೆ ಕೇಳೋಣ ಸೃಷ್ಟಿ ಹಾಗೂ ಶ್ರಾವಣ. ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ.
1: ಶ್ರಾವಣ ಪ್ರಕೃತಿಯ ಪ್ರೇಮ ಗೀತೆ, ಬದುಕಿನ ಪುನರ್ಜನ್ಮ. ಮಳೆ ಬಂದ್ರೆ ಮಣ್ಣಿನ ಮನವು

ಮನಮೃದುವಾಗತ್ತೆ, ಮನಪ್ರಾದ್ರೆ ಬದುಕೇ ಹಸಿರಾಗತ್ತೆ. ಆಕಾಶವು ತನ್ನ ನೀಲಿ ಹೊದಿಕೆಯನ್ನ ಬಿಚ್ಚಿ ಮೋಡಗಳ ಮೃದುವಾದ ಹೊದಿಕೆಯನ್ನ ಹೊದ್ದುಕೊಳ್ಳುವ ಕಾಲ ಶ್ರಾವಣ. ಮಳೆಯ ಹನಿಗಳು ಭೂಮಿಯ ಎದೆಯ ಮೇಲೆ ಮುತ್ತಾಗಿ ಬೀಳುವ ಕ್ಷಣ ಶ್ರಾವಣ. ಹಸಿರು ತನ್ನ ಎಲ್ಲ ಬಣ್ಣಗಳನ್ನು ಒಟ್ಟಿಗೆ ಚೆಲ್ಲುವ ಋತು ಶ್ರಾವಣ. ಇದು ಕೇವಲ ಒಂದು ತಿಂಗಳ ಹೆಸರಲ್ಲ, ಪ್ರಕೃತಿಯ ನಗುವಿನ, ಭೂಮಿಯ ಉಸಿರಿನ, ಮಾನವನ ಅಂತಃಕರಣದ ಹೊಸ ಅಧ್ಯಾಯ. ಅದು ಪ್ರಕೃತಿಯ ಹೃದಯದಲ್ಲಿ ಅರಳುವ ಹಸುರಿನ ಹಬ್ಬ. ಮಳೆಗಾಲದ ಮಧುರ ಲಯಕ್ಕೆ ಭೂಮಿಯ ಅಲೆತೂಗುವ ಸಮಯ. ಆಕಾಶದಿಂದ ಸುರಿಯುವ ಪ್ರತಿಯೊಂದು ಮಳೆಯ ಹನಿಯು ಭೂಮಿಯ ಎದೆಗೆ ಬಿದ್ದಾಗ ಅದು ಕೇವಲ ನೀರಲ್ಲ, ಜೀವನದ ನವ ಚೈತನ್ಯ. ಶ್ರಾವಣ ಮಾಸ ಮತ್ತದರ ಮಳೆ ಕವಿಗಳಿಗೆ ಪದಗಳನ್ನು ಕೊಡುತ್ತದೆ, ಮೋಡಗಳು ರೂಪಕಗಳನ್ನು ಕೊಡುತ್ತವೆ, ಹಸಿರು ಬಣ್ಣ ಭಾವನೆಗಳನ್ನು ಹುಟ್ಟಿಸುತ್ತದೆ. ಕನ್ನಡ ಕಾವ್ಯದ ಶ್ರಾವಣದ ಪ್ರತಿಭೆ ಕವಿ ಬೇಂದ್ರೆಯವರ ಸಾಲುಗಳು ನೆನಪಾಗುತ್ತವೆ. ನಾಡೆಲ್ಲ ಏರಿಯಾವಾರಿ ಹರಿತಾವ ಝರಿ, ಹಾಲಿನ ತೂರಿ ಈಗ ಯಾಕ, ನೆಲಕ್ಕೆಲ್ಲ ಕುಡಿಸಲಾಕ, ಶ್ರಾವಣ ಬಂತು ಕಾಡೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು.

ಶ್ರಾವಣ ಮಾಸ ಬರುವುದು ಸೃಷ್ಟಿಗೆ ಪೋಷಣೆ ಕೊಡುವುದಕ್ಕಾಗಿ. ನಾಡಿನ ಏರಿಗಳು ಹಾಗೂ ಓರಿಗಳು ನೀರಿನ ಝರಿಗಳಿಂದ ತುಂಬಿ ಹರಿಯುತ್ತವೆ. ಇದು ಬರೀ ನೀಲ, ಇದು ಹಾಲಿನ ತೋರಿ. ಈ ಹಾಲನ್ನ ಭೂಮಿ ತಾಯಿಗೆ ಕುಡಿಸುತ್ತೆ ಶ್ರಾವಣ. ಇದು ವರಕವಿ ಬೇಂದ್ರೆಯವರ ಪದಧನಿ. ಮಳೆಗಾಳಿಯ ಕಡಲನ್ನ ದಾಟಿದ ಬಳಿಕ ಮೊದಲು ಪ್ರವೇಶಿಸುವ ಪಶ್ಚಿಮದ ಘಟ್ಟದ ಕಾಡನ್ನೇ ತಾನೆ, ಅನಂತರ ಅದು ವಿಶಾಲವಾದ ಜನಬಳಕೆಯ ನಾಡನ್ನು ಹಾಗೂ ಜನರು ವಾಸಿಸುವ ಬೀಡನ್ನು ತಲುಪುತ್ತದೆ. ಬೇಂದ್ರೆಯ ಪಾಲಿಗೆ ಶ್ರಾವಣ ಬರೀ ಮಾಸವಲ್ಲ, ಋತುವಿಲಾಸ ಅಂತ ಅಡಿಗರ ಹೇಳಿದ್ದಾರೆ. ಹಾಗೆ ರಸ ಋಷಿ ಕುವೆಂಪು ಅವರು ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ ಧ್ರುವಮಂಡಲ ಭಕ್ತಿಗಾನ ಸಗಮಪ ಏಕತಾನ ಬರುದಲಿಹುದು ಶ್ರಾವಣ ಮತ್ತೆ ಬಂತು ಶ್ರಾವಣ ಶ್ರಾವಣ ಸಂಧ್ಯಾ ಸಮಯ ಸಮೀರ ಸ್ವಾಗತ ನಿನಗೆ ಪಯೋದಿಯ ವೀರ ಅಂತ ಶ್ರಾವಣದಗಿನ ಉತ್ಸಾಹ ಅಭಿಮಾನ ಇಲ್ಲಿ ಕಾಣಬಹುದು. ಹೀಗೆ ಶ್ರಾವಣ ಬಂದರೆ ಕವಿಗಳ ಹೃದಯದಲ್ಲಿ ಪದಗಳ ಮೊಗ್ಗು ಹೊರಳುತ್ತೆ. ಪ್ರಕೃತಿ ಹಾಡುವ ಗೀತೆಗೆ ಕವಿತೆಯೇ ಪ್ರತಿಧ್ವನಿಯಾಗುತ್ತದೆ. ಶ್ರಾವಣವೆಂದರೆ ಕೇವಲ ಒಂದು ತಿಂಗಳಲ್ಲ, ಅದು ಪ್ರಕೃತಿಯ ಪ್ರೇಮ ಗೀತೆ. ಮಳೆಯ ಪ್ರತಿಯೊಂದು ಹನಿಯು ಕವಿಗೆ ಕವಿತೆಯ ಅಕ್ಷರವಾಗುತ್ತದೆ. ಮೋಡಗಳು ವಿರಹದ ದೂತರಾಗಿ ಮಿಂಚು ಪ್ರೇಮದ ನಗುವಾಗಿ ಕಾಣುತ್ತದೆ. ಹಸಿರು ಹೊಲಗಳು ಹೊಸ ಕನಸುಗಳ ಹಾಸಿಗೆಯಾಗುತ್ತವೆ. ನದ ಹರಿವು ಜೀವನದ ತತ್ವವನ್ನು ಹಾಡುತ್ತದೆ. ಎಲೆಗಳ ಮೇಲೆ ಜಾರುವ ಹನಿ ಹೃದಯದ ಮೇಲೆ ಜಾರುವ ನೆನಪಾಗುತ್ತದೆ. ಶ್ರಾವಣದ ಗಾಳಿ ತಾಯಿಯ ಮಡಿಲ ಮಮತೆಯಂತೆ, ಪ್ರೇಮಿಯ ಉಸಿರಿನಂತೆ, ಭಕ್ತನ ಪ್ರಾರ್ಥನೆಯಂತೆ ಭಾಸವಾಗುತ್ತದೆ. ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಶ್ರಾವಣವು ಬದುಕಿನ ಸಂಭ್ರಮ. ರೈತನಿಗೆ ಶ್ರಾವಣ ಎಂದರೆ ಕೇವಲ ಮಳೆಯಲ್ಲ, ಭವಿಷ್ಯದ ಅನ್ನ ಭಂಡಾರದ ಆಶಾ ಭರವಸೆ. ಹೊಲದಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ನಿಂತಾಗ ರೈತನ ಮುಖದಲ್ಲಿ ಮೂಡುವ ಆ ನಗು ಯಾವುದೇ ಅರಮನೆಯ ಐಶ್ವರ್ಯಕ್ಕಿಂತ ದೊಡ್ಡದು. ಶ್ರಾವಣದ ಮಳೆಯ ಪ್ರತಿಯೊಂದು ಹನಿ ಅನ್ನದ ಕಣವಾಗಿ ರೂಪುಗೊಳ್ಳುತ್ತದೆ. ಗೃಹಿಣಿಗೆ ಶ್ರಾವಣ ಎಂದರೆ ಭಕ್ತಿ ಮತ್ತು ಬಾಂಧವ್ಯ ಹಬ್ಬ. ಮನೆಯ ಅಂಗಳದಲ್ಲಿ ರಂಗೋಲಿ, ತುಳಸಿ ಕಟ್ಟೆ, ಹೂವಿನ ಪರಿಮಳ, ತರಾವರಿ ಹಬ್ಬದ ಅಡುಗೆ, ದೀಪದ ಬೆಳಕು ಇವೆಲ್ಲ ಸೇರಿ ಮನೆಯನ್ನೇ ದೇವಾಲಯವಾಗಿಸುತ್ತವೆ. ಈ ತಿಳಲ್ಲಿ ಆಹಾರವು ಋತುಸಹಜವಾಗಿರುತ್ತದೆ. ಎಳ್ಳು, ತುಪ್ಪ, ಹಸಿರು ಸೊಪ್ಪುಗಳು, ಕಾಳುಗಳು, ಬೇಳೆಗಳು, ಬಿಸಿ ಆಹಾರಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತವೆ. ಮಕ್ಕಳಿಗೆ ಮಳೆಯ ಆಟ, ಕಾಗದದ ದೋಣಿ, ಕೆಸರಿನ ಸಂಭ್ರಮ, ಯುವತಿಯರಿಗೆ ಮದರಂಗಿ, ಹಸಿರು ಬಳೆಗಳು, ಶ್ರಾವಣದ ಸಿಂಗಾರ, ಹಿರಿಯರಿಗೆ ದೇವರ ಆರಾಧನೆ, ಪುರಾಣ ಶ್ರವಣ, ಭಜನೆ, ವ್ರತಗಳ ಪುಣ್ಯ, ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ಚೈತನ್ಯ, ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಬೇಡಿಕೆ, ಹೀಗೆ ಜನಸಾಮಾನ್ಯರ ಪಾಲಿಗೆ ಶ್ರಾವಣವು ಮನೆ, ದೇವರು, ಕುಟುಂಬ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಕಾಲವಾಗಿದೆ. ಕವಿಯ ಶ್ರಾವಣವು ಭಾವಗಳ ಬೆಳೆ, ಆದರೆ ಜನಸಾಮಾನ್ಯರ ಶ್ರಾವಣವು ಬದುಕಿನಲೆ. ಕವಿಯ ಕಣ್ಣಲ್ಲಿ ಮಳೆ ಒಂದು ರೂಪಕ, ರೈತನ ಕಣ್ಣಲ್ಲಿ ಅದು ಅನ್ನದಾತ. ಕವಿಗೆ ಮೋಡಗಳು ಕಾವ್ಯದ ಸಾಲುಗಳು, ಆದರೆ ಗೃಹಿಣಿಗೆ ಅವು ಮನೆಯ ಮಂಗಳದ ಸೂಚನೆ. ಕವಿಗೆ ಶ್ರಾವಣವು ಆತ್ಮದ ಸಂಭಾಷಣೆ, ಜನಸಾಮಾನ್ಯರಿಗೆ ಅದು ಕುಟುಂಬದ ಹಬ್ಬ. ಆದ್ದರಿಂದ ಶ್ರಾವಣವು ಕೇವಲ ಪಂಚಾಂಗದ ಮಾಸವಲ್ಲ, ಅದು ಕನ್ನಡ ಮನಸ್ಸಿನ ಸಂಸ್ಕೃತಿ, ಪ್ರಕೃತಿ ಮತ್ತು ಭಾವಲೋಕವನ್ನು ಒಂದೇ ಹಾರದ ಮುತ್ತುಗಳಂತೆ ಜೋಡಿಸುವ ಜೀವನೋತ್ಸಾಹ. ಶ್ರಾವಣ ಭಕ್ತಿ, ಪ್ರಕೃತಿ ಮತ್ತು ಮುಕ್ತ ಮಾಸ. ಋತುಗಳ ಅಂಗಳದಲ್ಲಿ ವಸಂತ ಹೇಗೆ ಸೌಂದರ್ಯದ ಸಾಮ್ರಾಟನೋ, ಮಾಸಗಳ ಮೆರವಣಿಗೆಯಲ್ಲಿ ಶ್ರಾವಣವೂ ಹಾಗೆ ಭಕ್ತಿ, ಸೌಂದರ್ಯ ಮತ್ತು ಪಾವಿತ್ರ್ಯದ ರಾಜನಲ್ಲಿ ವಿರಾಜಿಸುತ್ತಾನೆ. ಮಳೆಯ ಹನಿಗಳಿಂದ ಮಣ್ಣು ಹಸಿರಿನ ಉಡುಪು ತೊಟ್ಟು ನಗುವ ಈ ಕಾಲದಲ್ಲಿ ಪ್ರಕೃತಿಯ ಪ್ರತಿಯೊಂದು ಉಸಿರು ದೈವಸ್ಮರಣೆಯೇ.

ತಾಯಿಯ ಎದೆಯಲ್ಲಿ ಹಸಿರು ಮೊಳಕೆಯೊಡೆಯುವಂತೆ ಮನುಷ್ಯನ ಹೃದಯದಲ್ಲಿಯೂ ಭಕ್ತಿಯು ಅಂಕುರವಾಗಿ ಚಿಗುರಿಸುತ್ತದೆ. ಆದ್ದರಿಂದಲೇ ಶ್ರಾವಣವು ಕೇವಲ ಒಂದು ಮಾಸವಲ್ಲ, ಅದು ಆತ್ಮವನ್ನ ಅರಳಿಸುವ ಆಧ್ಯಾತ್ಮಿಕ ಉತ್ಸವ. ಜಪ, ತಪ, ವ್ರತ, ನಿಯಮ, ಪೂಜೆ, ಪುರಾಣ, ಶ್ರವಣ, ಭಜನೆ, ಕೀರ್ತನೆ, ಸತ್ಸಂಗ, ಯಜ್ಞ, ಹೋಮಗಳು ಈ ಮಾಸದಲ್ಲಿ ಹೆಚ್ಚು ಅರ್ಥಪೂರ್ಣವಾಗುತ್ತವೆ. ಪ್ರಕೃತಿಯ ಲಯಕ್ಕೆ ಮಾನವನ ಮನಸ್ಸು ಒಂದಾಗುವ ಅಪೂರ್ವ ಸಮಯ ಇದು. ಶ್ರಾವಣದ ಪ್ರತಿಯೊಂದು ಹಬ್ಬ ಒಂದು ಮೌಲ್ಯವನ್ನ ಸಾರುತ್ತದೆ. ವರಮಹಾಲಕ್ಷ್ಮಿ ವ್ರತ ಸಮೃದ್ಧಿಯ ಸಂಕೇತವಾದರೆ ನಾಗಪಂಚಮಿ ಪ್ರಕೃತಿ ಮತ್ತು ಜೀವ ಜಗತ್ತಿನ ಸಹಬಾಳ್ವೆಯನ್ನು ನೆನಪಿಸುತ್ತದೆ. ಮಂಗಳವಾರ ವ್ರತ ಸೌಭಾಗ್ಯದ ದೀಪ ಹಚ್ಚಿದರೆ ರಕ್ಷಾಬಂಧನ ಪ್ರೀತಿಯ ಬಂಧವನ್ನ ಗಟ್ಟಿಗೊಳಿಸುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಧರ್ಮದ ಪುನರುತ್ಥಾನದ ಸಂದೇಶ ಸಾರಿದರೆ ಶ್ರಾವಣದ ಸೋಮವಾರಗಳು ಶಿವನ ಕರುಣೆಯ ದ್ವಾರವನ್ನು ತೆರೆಯುವ ಪವಿತ್ರ ಕ್ಷಣಗಳಾಗಿವೆ. ಶ್ರಾವಣ ಎಂಬ ಪದದ ಅಂತರಾಳದಲ್ಲಿ ಶ್ರವಣ ಎಂಬ ಅಮೃತಾರ್ಥ ಅಡಗಿದೆ. ಶ್ರವಣ ಎಂದರೆ ಕೇಳುವುದು, ಕಿವಿಯಿಂದ ಮಾತ್ರವಲ್ಲ ಹೃದಯದಿಂದ ಆಲಿಸುವುದು, ಗುರುಮುಖದಿಂದ ಜ್ಞಾನವನ್ನ ಶ್ರದ್ಧೆಯಿಂದ ಆಲಿಸುವುದು. ಅದನ್ನು ಮನನ ಮಾಡಿ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅಜ್ಞಾನದ ಕತ್ತಲೆ ಕರಗುತ್ತದೆ. ಆಗ ಜೀವ ತನ್ನ ಮೂಲ ಸ್ವರೂಪವನ್ನ ಅರಿತು ನದಿಯೊಂದು ಸಾಗರದಲ್ಲಿ ಲೀನವಾಗುವಂತೆ ಶಿವನಲ್ಲಿ ಆಯ್ಕೆಯಾಗುತ್ತದೆ. ಪ್ರಕೃತಿಯ ಹಸಿರು, ಮಳೆಯ ಸಂಗೀತ, ದೇವಾಲಯದ ಘಂಟಾನಾದ, ಭಜನೆಯ ಭಾವತರಂಗ ಮತ್ತು ಜ್ಞಾನದ ಬೆಳಕು ಇವೆಲ್ಲವೂ ಸೇರಿ ಮನುಷ್ಯನನ್ನ ಭೌತಿಕ ಬದುಕಿನಿಂದ ಆಧ್ಯಾತ್ಮಿಕ ಬದುಕಿನೆಡೆಗೆ ನಡೆಸುವ ಪಥವನ್ನ ನಿರ್ಮಿಸುತ್ತವೆ. ಪ್ರತಿಯೊಂದು ಆಚರಣೆಯು ಪ್ರಕೃತಿಯೊಂದಿಗಿನ ಮಾನವನ ನಂಟನ್ನ ಗಟ್ಟಿಗೊಳಿಸುತ್ತದೆ. ಮಾವಿನ ತೋರಣ, ಬಾಳೆಗಿಡ, ತೆಂಗಿನಕಾಯಿ, ಹೂವು, ತುಳಸಿ, ಅರಿಶಿನ, ಕುಂಕುಮ ಇವೆಲ್ಲವೂ ಕೂಡ ಪ್ರಕೃತಿಯ ಕೊಡುಗೆಗಳೇ. ನಮ್ಮ ಸಂಸ್ಕೃತಿಯ ಮೂಲ ಸಂದೇಶವೇ ಪ್ರಕೃತಿಯನ್ನ ಪೂಜಿಸುವವನು ಬದುಕನ್ನೇ ಪೂಜಿಸುತ್ತಾನೆ. ಶ್ರಾವಣ ಎಂದರೆ ಒಗ್ಗಟ್ಟಿನ ಹಬ್ಬ. ಮನೆ ಮನೆಗಳಲ್ಲಿ ಹಬ್ಬದ ಸಡಗರ, ಬಂಧುಗಳ ಆಗಮನ, ಊರ ಜಾತ್ರೆಗಳು, ಹರಿಕತೆ, ಭಜನೆ, ಕೀರ್ತನೆ, ಸಂಘ ಇವುಗಳು ಸಮಾಜವನ್ನ ಒಂದಾಗಿಸುತ್ತವೆ. ಒಬ್ಬ ಮನುಷ್ಯ ಬದುಕಲು ಸಮಾಜ ಬೇಕು, ಸಮಾಜ ಬದುಕಲು ಪ್ರಕೃತಿ ಬೇಕು. ಶ್ರಾವಣ ಭಕ್ತಿಯ ಪುಷ್ಪ, ಪ್ರಕೃತಿಯ ಪರ್ವ, ಜ್ಞಾನದ ಜ್ಯೋತಿ ಮತ್ತು ಮುಕ್ತಿಯ ಮಹಾದ್ವಾರ. ಶ್ರಾವಣವನ್ನು ಬದುಕಿನಲ್ಲಿ ಆಚರಿಸುವುದೆಂದರೆ ಹೊರಗಿನ ಹಬ್ಬಗಳನ್ನು ಆಚರಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ದೈವತನ್ನ ಜಾಗೃತಗೊಳಿಸುವುದಾಗಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಶ್ರಾವಣವು ಭಾರತದ ನೈಋತ್ಯ ಮುಂಗಾರು ಮಳೆಯ ಪ್ರಮುಖ ಹಂತ. ಈ ಸಮಯದಲ್ಲಿ ಸುರಿಯುವ ಮಳೆ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತದೆ. ಕೆರೆ, ಬಾವಿ, ಹೊಳೆ, ನದಿಗಳು ನೀರಿನಿಂದ ಸಮೃದ್ಧವಾಗುತ್ತವೆ. ಈ ಋತುವಿನಲ್ಲಿ ಭತ್ತವೂ ಸೇರಿದಂತೆ ಅನೇಕ ಬೆಳೆಗಳಿಗೆ ಅನುಕೂಲಕರವಾದಂತಹ ತೇವಾಂಶ ದೊರೆಯುತ್ತದೆ. ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸಿ ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಭೂಮಿಯ ಉಷ್ಣಾಂಶ ಸಮತೋಲನಗೊಳ್ಳುತ್ತದೆ. ಜಲಚಕ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜೀವ ವೈವಿಧ್ಯವನ್ನು ಉಳಿಸುತ್ತದೆ. ವಿಜ್ಞಾನ ಹೇಳುವುದು

ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಜೀವ ಜಗತ್ತನ್ನ ಸಂರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು, ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುವುದು, ಶ್ರಾವಣವನ್ನು ಕೇವಲ ಆಚರಿಸದೆ ಬದುಕೋಣ, ಇವೇ ಇಂದಿನ ಶ್ರಾವಣದ ನಿಜವಾದ ವ್ರತಗಳು. ಶ್ರಾವಣ ಪ್ರಕೃತಿಯ ನಗು, ಸಂಸ್ಕೃತಿಯ ಉಸಿರು, ರೈತನ ಕನಸು, ಕವಿಯ ಕಾವ್ಯ, ಭಕ್ತ ಪ್ರಾರ್ಥನೆ, ವಿಜ್ಞಾನದ ಜೀವಚಕ್ರ. ಮಳೆಯ ಹನಿ ಭೂಮಿಯನ್ನು ಹಸಿರಾಗಿಸಿದಂತೆ ಶ್ರಾವಣದ ಸಂದೇಶ ನಮ್ಮ ಮನಸ್ಸನ್ನೂ ಹಸಿರಾಗಿಸಬೇಕು. ಶ್ರಾವಣವೆಂದರೆ ಕೇವಲ ಮಳೆಯಲ್ಲ, ಮನುಷ್ಯ ಮನುಜತ್ವದ ಕಡೆಗೆ ನಡೆಯುವಂತಹ ಋತು. ಶ್ರಾವಣ ಮತ್ತು ಪ್ರಕೃತಿ, ಮಳೆ, ಮಣ್ಣು, ಮನುಜ ಮತ್ತು ಮನಸ್ಸಿನ ಅನನ್ಯ ಸಂಗಮ. ಶ್ರಾವಣ ಮಾಸವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋಣ. ಧನ್ಯವಾದಗಳು.

0: ಸೃಷ್ಟಿ ಹಾಗೂ ಶ್ರಾವಣ ಈ ಕುರಿತಂತೆ ಇದುವರೆಗೂ ಮಾತನಾಡಿದವರು ಶಾಲಿನಿ ರುದ್ರಮುನಿ. ಈಗ ಕೇಳೋಣ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ. ಮಾತನಾಡುತ್ತಾರೆ ಯಮುನಾ ಕೋಣೇಸರ್.
1: ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಸಂಪ್ರದಾಯವಿರುವ ವಿಶ್ವಕ್ಕೆ ಮಾದರಿಯಾದ ಭಾರತೀಯ ಸಂಸ್ಕೃತಿ ನಮ್ಮದು. ಇಂತಹ ಸುಸಂಸ್ಕೃತ ನಾಡಿಗೆ ಇತ್ತೀಚೆಗೆ ಎರಡೂ ಕಾಲಿನ ಮೃಗಗಳು ಬಂದು ಮನುಷ್ಯರನ್ನ ನೋಡಿಕೊಂಡು ಹೋಗುವ ಜಾಗ ವೃದ್ಧಾಶ್ರಮ. ಈ ವೃದ್ಧಾಶ್ರಮ ಎನ್ನುವ ಪದ್ಧತಿ ಬೆಳೆಯುತ್ತಿರುವುದು ಸುಸಂಸ್ಕೃತ ಸುಶಿಕ್ಷಿತ ದೇಶದ ಸಂಸ್ಕೃತಿಗೆ ಧಕ್ಕೆ ಅನ್ನಿಸುವುದಿಲ್ಲವೇ? ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವೃದ್ಧಾಶ್ರಮ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಷಯದ ಬಗ್ಗೆ ಚಿಂತನೆ ಮಾಡುವುದು ಪ್ರಸ್ತುತ ಅನಿಸುತ್ತಿದೆ. ನಾನು ಅನೇಕ ಹಿರಿಯರನ್ನ ಭೇಟಿಯಾಗುತ್ತಲೇ ಇದ್ದೇನೆ. ನಮ್ಮ ಕುಟುಂಬವೊಂದರಲ್ಲೇ 30-40 ವೃದ್ಧರು ಇದ್ದಾರೆ. ವೃದ್ಧಾಪ್ಯದಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ ಎನ್ನುವುದನ್ನ ಸರ್ವೆ ಮಾಡಿದರೆ ಎಲ್ಲಾ ಸರಿಗಿದೆ ಎನ್ನುವರು ಎಷ್ಟು ಜನ ಸಿಗಬಹುದು? 100-10-20-30 ಎಲ್ಲರ ಮನೆ ದೋಸೆಯೂ ತೂತೆಯಾಗಿರುತ್ತೆ. ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆ, ಉದ್ಯೋಗ ಹಾಗೂ ಶಿಕ್ಷಣ, ವಾಸಿಸಲು ಸೂಕ್ತ ಪರಿಸರ, ಆದಾಯ ಭದ್ರತೆ, ಈ ನಾಲ್ಕು ವಿಷಯದಲ್ಲಿ ಸ್ವೀಡನ್ ಉತ್ತಮ ದೇಶವಾಗಿದ್ದು ಅಫ್ಘಾನಿಸ್ತಾನ ಅತಿ ಕೆಟ್ಟ ದೇಶವಾಗಿದೆ. ವೃದ್ಧಾಪ್ಯದಲ್ಲಿ ಯಾಕೆ ಸಂತೋಷ ನೆಮ್ಮದಿ ಬೇಕು ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಬಾಲ್ಯಲೀಲೆ, ಯೌವನ ಹುಮ್ಮಸ್ಸಿನಲ್ಲಿ ಉತ್ಸಾಹದಲ್ಲಿ ಗೃಹಸ್ಥರಾಗಿ ದಾಂಪತ್ಯ ಸುಖ, ಆದರೆ ವೃದ್ಧಾಪ್ಯದಲ್ಲಿ ಆಗುವ ಬದಲಾವಣೆಗಳೇ ಬೇರೆ. ಈ ಸಮಯದಲ್ಲಿ ಅನೇಕ ದೈಹಿಕ ಮನೋಸಾಮಾಜಿಕ ಬದಲಾವಣೆಗಳು ಆಗುವುದರಿಂದ ಜೀವನ ಸುಗಮವಾಗಿ ಸಾಗಲು ಕೆಲವು ಹೊಂದಾಣಿಕೆ ಅವಶ್ಯ. ದೈಹಿಕ ಕಾಯಿಲೆಗಳು ಇಳಿವಯಸ್ಸಿನಲ್ಲಿ ಸಾಮಾನ್ಯವಾಗಿದೆ. ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ, ಕಿವುಡುತನ, ಕುರುಡುತನ, ಮೂಳೆ ಮುರಿತ, ಇಂತಹ ಸಂಭವ ಹೆಚ್ಚು. ಇದಕ್ಕೆಲ್ಲ ಸೇವಿಸಬೇಕಾದ ಔಷಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರಿಂದಾಗುವ ಅಡ್ಡ ಪರಿಣಾಮಗಳಿಂದಾಗಿ ದಿನನಿತ್ಯ ಒಂದೊಂದು ಬದಲಾವಣೆಗಳಾಗುತ್ತಲೇ ಇರುತ್ತದೆ. ಹೆಂಗಸರಲ್ಲಿ ಮುಟ್ಟಿನ ತೊಂದರೆ, ಹಸಿವು, ನಿದ್ದೆ ಮತ್ತು ಮಲಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ತಪ್ಪಬಹುದು. ಮುಪ್ಪಿಲಿ ಮಾನಸಿಕ ಪ್ರಕ್ರಿಯೆಗಳು ನಿಧಾನವಾಗಿ ನೆನಪು ಕುಂದುತ್ತದೆ, ಏಕಾಗ್ರತೆ ಕಡಿಮೆಯಾಗುತ್ತದೆ. ಇವುಗಳಿಂದ ಖಿನ್ನತೆ ಮತ್ತು ಮುಂಗೋಪದಂತಹ ಭಾವನೆಗಳು ಮೂಡುತ್ತದೆ. ಎಷ್ಟೋ ವೃದ್ಧರಿಗೆ ನಾವಿದ್ದು ಈಗ ಪ್ರಯೋಜಕ ಎನ್ನಿಸಿ ಬೇಜಾರು ಆಗಬಹುದು. ಹಣಕಾಸಿನ ಸ್ವಾತಂತ್ರ್ಯ ಕಡಿಮೆಯಾಗಿ ತಾವು ಪರಾವಲಂಬಿ ಎಂಬ ಭಾವನೆ ಬರಬಹುದು. ಸಮಯವನ್ನ ಹೇಗೆ ಕಳೆಯುವುದು ಎನ್ನುವ ಸಮಸ್ಯೆ ತಿನ್ನಬಹುದು. ವೃದ್ಧದತಿಗಳಲ್ಲಿ ಯಾರೊಬ್ಬರಾದರೂ ಸಾವನ್ನಪ್ಪಿದಾಗ ಒಂಟಿತನ ಕಾಡುತ್ತದೆ. ತನ್ನ ಸಾವಿನ ಬಗ್ಗೆ ಭಯ ಶುರುವಾಗುತ್ತದೆ. ಇಲ್ಲಿ ತಲೆಮಾರಿನ ಅಂತರವೂ ಇರುತ್ತದೆ. ಜೀವನದಲ್ಲಿ ಹೊಸಬರಾಗಿ ಸೊಸೆ ಅಳಿಯ ಮೊಮ್ಮಕ್ಕಳ ಪ್ರವೇಶದಿಂದಾಗಿ ಯೋಚಿಸುವ ರೀತಿ, ಅವರ ಅಭಿರುಚಿಗಳು ಮೌಲ್ಯಗಳು ಭಿನ್ನವಾಗಿರುವುದರಿಂದ ವಾದ ವಿವಾದಗಳಿಂದಾಗಿ ಮನಸ್ಸು ಕೆಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರ ಅಂದ್ರೆ ವೃದ್ಧಾಶ್ರಮಕ್ಕೆ ಸೇರೋದೇನಾ? ಕೌಟುಂಬಿಕ ಪರಿಸರ ಮತ್ತು ಮನೋಭಾವನೆಯಲ್ಲಿ ನಮ್ಮ ಸಮಾಜ ಪಾಶ್ಚಿಮಾತ್ಯ ಸಮಾಜಕ್ಕೆ ಭಿನ್ನವಾಗಿದೆ. ಒಂದು ಕುಟುಂಬ ಅಂದ್ರೆ ಸಾಮಾನ್ಯವಾಗಿ 3 ತಲೆಮಾರುಗಳು: ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು. ಪಾಶ್ಚಿಮಾತ್ಯ ಸಮಾಜದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ 3 ತಲೆಮಾರುಗಳನ್ನ ನಿಗಾ ವಹಿಸಲು ಸಾಕಲು ಬೇರೆ ವ್ಯವಸ್ಥೆಗಳಿವೆ. ಹಾಗೆ ಮಕ್ಕಳಿಗೂ ಸಹ ಡೇ ಕೇರ್ ವ್ಯವಸ್ಥೆ ಇದೆ. ಆದರೆ ಅವು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಲ್ಲ, ವ್ಯವಸ್ಥಿತವಾದ ಸುಶ್ರಮ. ಅದಕ್ಕೆ ಅಲ್ಲಿಯ ಸಮಾಜದ ಮತ್ತು ವೈಯಕ್ತಿಕ ಸಮ್ಮತಿ ಇದೆ. ದುಡಿತ ನಡುವೆ ಹಿರಿಯರ ಯೋಗಕ್ಷೇಮ ವಿಚಾರಿಸಿ ನಿತ್ಯ ಅವರ ಸಂಪರ್ಕದಲ್ಲಿಯೇ ಇರುತ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಸಂಬಂಧವಿದೆ. ಮಗು ಎಡವಿ ಬಿದ್ದಾಗ ತಾಯಿಯಷ್ಟೇ ವೇಗವಾಗಿ ಅಜ್ಜಿಯೂ ಓಡಿ ಬರುತ್ತಾರೆ. ಒಬ್ಬರ ನೋವನ್ನ ಇನ್ನೊಬ್ಬರು ಅಷ್ಟೇ ತೀವ್ರವಾಗಿ ಅನುಭವಿಸುವ ಸಂಬಂಧ ಮನೆಯೊಳಗಿರುತ್ತದೆ. ಇಲ್ಲಿ ಒಂದು ಕವನ ನೆನಪಾಗುತ್ತದೆ: ಸೋಲು ಕಂಡಾಗ ಗೆಲುವಿನ ದಾರಿ ತೋರಿಸಿದಾಕೆ, ಗೆದ್ದು ಬಂದಾಗ ಮರೆಯಲ್ಲಿ ನಿಂತು ಆನಂದ ಸುರಿಸಿದಾಕೆ, ಎಂಥ ನೋವಲ್ಲೂ ನಗು ತಂದಾಕೆ, ತಾನುಣ್ಣುವ ತುತ್ತನ್ನ ತನ್ನ ಕರುಳ ಕುಡಿಗೆ ತಿನ್ನಿಸಿದಾಕೆ ಅವು.

ಮಾತು ಕಲಿ ನೀತಿ ತಿಳಿಸಿ ಸದ್ಗತಿಯ ಸಾಧ್ಯತೆ ತೋರಿಸಿದಾಕೆ, ಸಾಧ್ಯ ಅಸಾಧ್ಯಗಳ ತೊಳಲಾಟದಲ್ಲಿ ತಾನೇ ನಿಂತು ನೆರವಾದಾಕೆ ಅವ್ವ. ಆದರೆ ಆಕೆಗೆ ನೀ ಕೊಟ್ಟಿದ್ದಾದರೂ ಏನು? ಬರೀ ನೀರು, ತೋರಿಸಿದ್ದೇನು? ವೃದ್ಧಾಶ್ರಮದ ಬಾಗಿಲು. ವೃದ್ಧಾಶ್ರಮದಲ್ಲಿ ಎಲ್ಲಾ ಸೌಲಭ್ಯವಿರುತ್ತದೆ. ನಿರಾತಂಕವಾಗಿ ಸಮವಯಸ್ಕರ ಜೊತೆ ಸಮಾಲೋಚನೆಯಲ್ಲಿ ಮನೋರಂಜನೆ, ಧಾರ್ಮಿಕತೆ, ಚಿಕಿತ್ಸೆ ಎಲ್ಲವೂ ಇರುತ್ತೆ. ಇನ್ನೇನು ಸಮಸ್ಯೆಗಳೇ ಇಲ್ಲ ಎನ್ನುವ ಭಾವನೆ ಕೆಲವರದು. ಆದರೆ ನೋಡಿ, ಕೆಲವು ವರ್ಷ ವೃದ್ಧಾಶ್ರಮದಲ್ಲಿದ್ದವರ ಮಾತು, ಹಚ್ಚಿ ಮಾತಾಡಲು ಅಚ್ಚು ಮೆಚ್ಚಿನವರಿಲ್ಲ, ಕರೆಯ ನುಡಿಯೊಂದು ಒಪ್ಪತ್ತು ಸಾಕೆಂದೇ, ತ್ರಾಣವಿಲ್ಲದ ಮೈಗೆ ಊರುಗೋಲು ಅದೆಂದೇ, ದೂಡಿದರು ದೂರದ ವಾಸಕ್ಕೆ ಅಪಹಾಸ್ಯಕ್ಕೆ ತಬ್ಬಿ ಮುದ್ದಾಡುವ ಹೃದಯ ಬೇಕೆಂದೇ. ವೃದ್ಧಾಪ್ಯದಲ್ಲಿ ಪ್ರತಿಯೊಬ್ಬರಿಗೂ ತನ್ನವರು, ಮಕ್ಕಳು, ಮೊಮ್ಮಕ್ಕಳು ಎನ್ನುವ ಬಾಂಧವ್ಯ ಬಯಸುತ್ತಾರೆ. ಇಷ್ಟಾದರೂ ನೋಡಿ, ಅವರು ಜರಿಯೋದಿಲ್ಲ. ನಿನ್ನವರ ನೀನು ಜರಿಯಲಿಲ್ಲ, ಕಾಲ ಕೆಟ್ಟದೆಂದೇ, ಕಾಲ ಕೆಳೆದೆಂದೇ, ಇಂದಾದರೂ ಬರುವೆನೆಂದು ಕದಡದೆ ನಿಂದೆ ಆಶ್ರಮದ ಬಾಗಿಲೊಳು. ಮಕ್ಕಳ ಬರುವಿಕೆಯನ್ನ ಕಾಯ್ತಾ ಇರುವ ವೃದ್ಧಾಶ್ರಮದಲ್ಲಿದ್ದವರ ಭಾವನೆ ಇದು. ನಮ್ಮ ಸಮಾಜದ ಈ ತೆರನಾದ ಮನುಭೂಮಿಕೆಯ ವೇದಿಕೆಯಲ್ಲಿ ಮಹಿಳೆಯ ಪಾತ್ರ ಹೇಗಿದೆ? ಮೊದಲನೇದಾಗಿ, ನಾವು ಹೊರಗಡೆ ಎಷ್ಟೋ ಪುರುಷ ಪ್ರಧಾನ ಸಮಾಜ ಎಂದರೂ, ಕುಟುಂಬದ ಒಳಗಡೆ ಮಹಿಳೆಯೇ ಜವಾಬ್ದಾರಳು. ಅದನ್ನು ನಿಭಾಯಿಸುವ ಮಹಿಳೆ ಇವತ್ತು ತಾನು ಮದುವೆಯಾಗಿ ಬಂದಾಗ ತನ್ನ ಗಂಡನಷ್ಟೇ ತನ್ನ ಸೊತ್ತು, ಕುಟುಂಬದ ಹಿರಿಯರು ತನಗೆ ಸಂಬಂಧವಿಲ್ಲ ಎನ್ನುವ ಭಾವನೆ ತಳೆಯುತ್ತಿರುವುದು. ಈ ಭಾವನೆ ಹೆಮ್ಮರವಾಗಿ ಅತ್ತೆ ಮಾವನ ಗೌರವಿಸದೆ, ಪ್ರೀತಿಸದೆ ಮುಂದೊಂದು ದಿನ ವೃದ್ಧಾಶ್ರಮವೇ ಸರಿ ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಿರುವುದು. ಎರಡನೇದಾಗಿ, ಆಧುನಿಕತೆಯ ಭರಾಟೆಯಲ್ಲಿ ಸುಧಾರಣೆ ಎನ್ನುವ ಹೆಸರಿನಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧಗಳೆಲ್ಲ ಬದುಕಿನಿಂದ ಮರೆಯಾಗುತ್ತಿರುವುದು, ವ್ಯಾವಹಾರಿಕವಾಗ್ತಿರುವುದು. ಮೂರನೇದಾಗಿ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ಬಳಕೆ, ಬೆಳವಣಿಗೆ ಇಂದು ಯಾಂತ್ರಿಕ ಬದುಕನ್ನು ನಿರ್ಮಿಸುತ್ತಿರುವುದು. ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, ಐಎಎಸ್ ಅಧಿಕಾರಿಗಳನ್ನಾಗಿ ಮಾಡಬೇಕು, ಮಗ ಫಾರಿನ್ಗೆ ಹೋಗಬೇಕು, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಫಾರಿನ್ನಲ್ಲಿರೋ ಅಳಿಯನೇ ಬೇಕು, ಇಲ್ಲ ದೊಡ್ಡ ಪಟ್ಟಣದಲ್ಲಿರಬೇಕು. ಈ ರೀತಿ ಭಾವನೆ ಮಹಿಳೆಯರಲ್ಲಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸೊಸೆ ಮಗನ ಜೊತೆ ಐಷಾರಾಮಿಯಾಗಿ ಇರಲು ಬಯಸಿದಾಗ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿ ಬೆಳೆಸಿ ನೌಕರಿ ಹಿಡಿಸಿ ಬೆಳೆಸಿದ ಅಪ್ಪ ಅಮ್ಮರನ್ನ ಮರೆಯುತ್ತಾರೆ. ಆದರೆ ಮಹಿಳೆ ಗಂಡನನ್ನ ತಿದ್ದಿ ಸರಿದಾರಿಗೆ ತರುವ ಆತ್ಮಶಕ್ತಿಯನ್ನ ಹೊಂದಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸ್ವಭಾವನೆ ಹೊಂದಿದ್ದರೆ ಹೀಗೆ ಆಗ್ತಿತ್ತ? ನಾಲ್ಕನೇದಾಗಿ, ಇಂದಿನ ಶಿಕ್ಷಣ ಪದ್ಧತಿ. ಶಿಕ್ಷಣ ಮನುಷ್ಯನಲ್ಲಿ ಆತ್ಮಾಭಿಮಾನ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ವಿಫಲವಿದೆ ಎಂದೇ ನನ್ನ ಭಾವನೆ. ಶಿಕ್ಷಿತ ಮಹಿಳೆ ತನ್ನ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳಬಾರದು. ಹೆಣ್ಣು ಗಂಡು ಸರಿಸಮ ಅಂದ್ರೆ ಗಂಡು ಮಾಡುವ ತಪ್ಪನ್ನೆಲ್ಲ ಮಹಿಳೆಯೂ ಮಾಡಬೇಕು ಅಂತ ಅರ್ಥವಲ್ಲ. ಹೆಣ್ಣಿಗೆ ಅಗಾಧವಾದ ಆತ್ಮಶಕ್ತಿ ಇದೆ. ಎಂತಹ ಗಂಡಸನ್ನು ತಿದ್ದಿ ಸರಿದಾರಿಗೆ ತರುವ ಸಾಮರ್ಥ್ಯವಿದೆ. ತಾನು ಸಶಕ್ತಳು ಎನ್ನುವುದನ್ನ ಅವಳು ಮನಗಾಣಬೇಕು. ಸ್ವಾಸ್ಥ್ಯ ಕುಟುಂಬವೇ ಸ್ವಾಸ್ಥ್ಯ ಸಮಾಜ ಅಡಿಪಾಯ. ಈ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸೇವಾ ಭಾವನೆ ಮೂಡಿಸುವಂತಹ ಶಿಕ್ಷಣ ಅವಳಿಗೆ ಸಿಗುತ್ತಿಲ್ಲ. ಈ ಕಾರಣದಿಂದ ವೃದ್ಧಾಶ್ರಮ ಸಂಸ್ಕೃತಿ ಆಗುತ್ತಿದೆ. ಐದನೆಯದಾಗಿ, ಹಿಂದೆ ತಂದೆ, ಮಗ, ಅಣ್ಣ ತಮ್ಮರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ತಾಯಿ ಬಗೆಹರಿಸ್ತಾ ಇದ್ರು. ಅದೇ ಈಗ ಹಾಗಿಲ್ಲ. ಕನಿಷ್ಠ ಆರ್ಥಿಕ ವ್ಯವಸ್ಥೆಗೆ ಹೊಂದಿಕೊಂಡಿದ್ದು ತಮ್ಮದಷ್ಟನ್ನೇ ವಿಚಾರ ಮಾಡ್ತಾರೆ. ಆರನೇದಾಗಿ, ಬದಲಾದಂತಹ ಜೀವನ ವ್ಯವಸ್ಥೆ. ಇವತ್ತು ಇರುವ ಒಂದು ಅಥವಾ ಎರಡು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ತಂದೆ ತಾಯಿಯರ ಆದ್ಯ ಕರ್ತವ್ಯ. ಸಂಪೂರ್ಣ ಗಮನವೆಲ್ಲ ಅವರ ಮೇಲೆ ಕೇಂದ್ರೀಕೃತವಾಗಿದೆ. ಹಾಗಾಗಿ ವಯಸ್ಸಿನ ತಂದೆ ತಾಯಿ ಅಥವಾ ಅತ್ತೆ ಮಾವರನ್ನ ಗಮನಹರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಆದರೆ ಸಾಲ ಮಾಡಿ ನಿನ್ನ ಶಾಲೆಗೆ ಸೇರಿಸಿದೆ, ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಸೇರಿಸಿದೆ, ಕಂಡವರ ಕಾಲು ಹಿಡಿದು ನಿನ್ನ ಕೆಲಸಕ್ಕೆ ಸೇರಿದೆ, ಆದರೆ ನೀ ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ, ನೊಂದ ತಾಯಿಯ ಕೂಗು ಕೇಳುವವರಿಲ್ಲ. ಈ ಅವಸ್ಥೆ ಮುಂದೆ ತನಗೂ ಬರಬಾರದು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವಲ್ಲ. ಏಳನೇದಾಗಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ. ಇವತ್ತು ಮಹಿಳೆಯರಿಗೆ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಗೊಳ್ಳು ಎನ್ನಿಸುತ್ತಿರುವುದು. ಹಾಗಾಗಿ ಪಾಶ್ಚಿಮಾತ್ಯರ ಅನುಕರಣೆಯಲ್ಲಿ ತೊಡಗಿ ಹಿರಿಯರ ಸಂಬಂಧಗಳೇ ಬೇಡ, ಯಾವ ಗೋಜುಗಳೂ ಬೇಡ, ಅವರಿದ್ರೆ ತಮ್ಮ ಸ್ವೇಚ್ಛೆಗೆ ಅಡ್ಡಿಯಾಗುತ್ತಾರೆ ಎಂದು ಅವರನ್ನ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು. ಇಂದಿನ ಮಾಧ್ಯಮದಲ್ಲಿ ಮೂಡಿಬರುವ ಸಿನಿಮಾ ಧಾರಾವಾಹಿಗಳು ಕೂಡ ಮಹಿಳೆ ಮೇಲೆ ಪ್ರಭಾವ ಬೀರಿ ತನ್ನ ಸಂಸ್ಕೃತಿ ಸಂಸ್ಕಾರಗಳನ್ನೇ ಮರೆತು ಮನಸ್ಸು ಕೆಡಿಸಿಕೊಂಡು ಹಿರಿಯರನ್ನ ದೂರ ಮಾಡುತ್ತಿರುವುದು. ಬಹುಮುಖ್ಯವೆಂದರೆ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಕಾಣುವ ಮುಖ್ಯ ಅಂಶ ಅಂದ್ರೆ ಹಳ್ಳಿಗಳು ವೃದ್ಧಾಶ್ರಮವಾಗುತ್ತಿರುವುದು. ಯಾರ ಮನೆಯಲ್ಲಿ ಕೇಳಿದರೂ ಮಕ್ಕಳು ಪಟ್ಟಣ ಸೇರಿದ್ದಾರೆ,
ಏಕೆಂದರೆ ಮಕ್ಕಳು ಕೊನೆಗಾಲದಲ್ಲಿ ತಮ್ಮ ಜೊತೆ ಇರ್ತಾರೆ ಎನ್ನುವ ಕಿಂಚಿತ್ತಾಸೆಯನ್ನೂ ಇಟ್ಟುಕೊಳ್ಳುವಂತಿಲ್ಲ. ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರ ಅಂತ್ಯ ಸಂಸ್ಕಾರಕ್ಕೂ ಬರಲು ಆಗುವುದಿಲ್ಲ. ಇನ್ನು ಹಿರಿಯರು ಪಟ್ಟಣದ ಯಾಂತ್ರಿಕ ಬದುಕಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಹೇಗೋ ಜೀವನ ಸಾಗುತ್ತದೆ, ನೀವು ಚೆನ್ನಾಗಿರಿ ಎಂದು ಮಕ್ಕಳನ್ನು ಹಾರೈಸುತ್ತಾರೆ. ಹೀಗೆ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿವೆ. ನಗರಗಳ ಪರಿಸ್ಥಿತಿ ಇನ್ನೊಂದು ರೀತಿ. ಒಂದಿಬ್ಬರು ವೃದ್ಧರನ್ನ ಭೇಟಿಯಾದ ಸಂದರ್ಭದಲ್ಲಿ ನನಗಾದ

0: ಅನುಭವ ಹೇಗಿದೆ ನೋಡಿ. 40 ವರ್ಷ ಟ್ಯಾಕ್ಸಿ ಓಡಿಸಿ ಕಷ್ಟಪಟ್ಟು ಹಣ ಕೂಡಿಸಿ ಮಗನಿಗೆ ವಿದ್ಯೆ ನೀಡಿದೆ. ಅವನು ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ತನ್ನ ಹೆಂಡತಿಯೊಡನೆ ಫಾರಿನ್ಗೆ ಹೋದ. ಹೀಗೆಂದು ಹಿರಿಯ ಜೀವ ಕಂಬನಿ ಮಿಡಿಯುತ್ತಲಿದಾಗ ನನಗೂ ಕಣ್ಣೀರು ಬಂತು. ಇನ್ನೊಬ್ಬರು, ಮಗ ಇಂಜಿನಿಯರ್, ಸೊಸೆಯು ಇಂಜಿನಿಯರ್, ಚೆನ್ನೈನಲ್ಲಿ ಗಂಡ ಹೆಂಡತಿ ಇದ್ದಾರೆ, ನನ್ನನ್ನು ಈ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅನ್ನುತ್ತಾರೆ. ಮತ್ತೋರ್ವರು, ತಮ್ಮ ಸುಖಕ್ಕೆ ನಾನು ಅಡ್ಡಿ ಅಂತ ಭಾವಿಸಿ ನನ್ನನ್ನ ಮಾನಸಿಕ ಅಸ್ವಸ್ಥಳು ಅಂತ ಸುಳ್ಳು ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ ಎಂದರು. ಇವರೆಲ್ಲರೂ ಬಡತನದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡಿಸಿದವರು. ಆದರೆ ಮಕ್ಕಳು ನೌಕರಿ ಮಾಡಿ ಹೆಂಡತಿಯ ಆಸೆ ಈಡೇರಿಸಲು ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರು. ಇದು ವೃದ್ಧಾಶ್ರಮ ಸಂಸ್ಕೃತಿಯ ಕತೆ. ಹಿರಿಯರಿಗೆ ಅಪಾರ ಜೀವನ ಅನುಭವ ಇರುತ್ತದೆ. ಬದುಕಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕಿರಿಯ ಸ್ವಾಮಿಗಳಿಗಿಂತ ಹಿರಿಯರು ಉತ್ತಮ. ಕೆಲವರು ಜೀವನ ಪರ್ಯಂತ ನಕ್ಕು ಸಮಸ್ಯೆಗಳನ್ನು ತಿಳಿಗೊಳಿಸುತ್ತಾರೆ. ಹಿರಿಯ ಜೀವಿಗಳಿಗೆ ಸಾಂತ್ವನ ಬೇಕು, ಪ್ರೀತಿ ಅಕ್ಕರೆ ಕಾಳಜಿ ಬೇಕು ಹೊರತು ಬರೇ ದುಡ್ಡಲ್ಲ. ಇವತ್ತು ನಾವು ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನಾಳೆ ನಮ್ಮ ಮಕ್ಕಳು ಅದೇ ಸಂಸ್ಕೃತಿ ಮುಂದುವರಿಸುತ್ತಾರೆ. ನಾವು ಕೂಡ ವೃದ್ಧಾಶ್ರಮ ಸೇರಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ.
1: ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಯಮುನಾ ಕೋಣೇಸರ್. ಗೆಳೆಯರೆ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.

ಸೃಷ್ಟಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬೆಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ, ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಡಾಕ್ಟರ್ ವೆಂಕಟಕೃಷ್ಣ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಶಿವಸಂಹಿತೆ ಮತ್ತು ಹಠಯೋಗ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚಿನ ದಿನದಲ್ಲಿ ಯೋಗ ಅಂದರೆ ಬೆವರು ಸುರಿಸೋ ವ್ಯಾಯಾಮ ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿದೆ. ಆದರೆ ಯೋಗ ಮತ್ತು ಹಠಯೋಗ ಅಂದರೆ ನಿಜವಾಗೂ ಏನು? ಪ್ರಾಚೀನ ಯೋಗ ಸಾಹಿತ್ಯ ಇದರ ಬಗ್ಗೆ ಏನು ಹೇಳುತ್ತೆ? ಶಿವಸಂಹಿತೆಗೂ ಹಠಯೋಗಕ್ಕೂ ಏನು ಸಂಬಂಧ? ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೋಗಕ್ಕಿಂತ ಹೇಗೆ ಭಿನ್ನ ಅಂತ ಹೇಳ್ತೀರಿ?
4: ಧನ್ಯವಾದ ಸರ್. ಪ್ರಶ್ನೆ ಬಹಳ ಉದ್ದ ಇದೆ, ಆದರೂ ನಾನು ಒಂದೊಂದನ್ನೇ ತಗೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಯೋಗ ಅಂತಂದರೆ ಬೆವರು ಸುರಿಸೋದು ಅಥವಾ ವ್ಯಾಯಾಮ ಮಾಡೋದು ಅಂತ ಏನಿದೆಯಲ್ಲ, ಅದು ಮೊದಲನೇ ತಪ್ಪು ವಿಚಾರ. ನೀವು ಏನು ಯೋಗ ಮತ್ತು ಹಠಯೋಗ ಅಂತಂದ್ರಿ ಅಂತ ಏನು ಹೇಳಿದ್ರಿ, ಅದಕ್ಕೆ ಹಕಾರ ಕೀರ್ತಿತಃ ಸೂರ್ಯ, ಠಕಾರಶ್ಚಂದ್ರ ಉಚ್ಯತೆ, ಸೂರ್ಯಶ್ಚಂದ್ರಮಸೋರ್ ಯೋಗಾತ್ ಹಠಯೋಗೋ ನಿಗದ್ಯತೆ ಅಂಥೇಳಿ ಹಠಯೋಗದ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಎರಡು ತತ್ವಗಳು ಅಂದರೆ ಉಷ್ಣ ಮತ್ತು ಶೀತ ಅಥವಾ ಇಡ ಮತ್ತು ಪಿಂಗಳ, ಇದನ್ನು ಸೇರಿಸುವಂತಹ ಪ್ರಕ್ರಿಯೆ ಅಂದರೆ ಕುಂಡಲಿನಿ ಜಾಗರಣಕ್ಕೆ ಬೇಕಾಗಿರುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಅದೆರಡೂ ಸೇರೋದ್ರಿಂದ ಸುಷುಮ್ನಾದಲ್ಲಿ ಅಂದರೆ ಮಧ್ಯದಲ್ಲಿ ನಾಡಿದೆ, ಅದು ಮುಂದೆ ನಾನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಮತ್ತು ಈ ಶಿವಸಂಹಿತೆಗೂ ಹಠಯೋಗಕ್ಕೂ ಸಂಬಂಧ ಅಂದರೆ ಹಠಯೋಗಕ್ಕೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಅಥವಾ ಆಕರ ಗ್ರಂಥಗಳಿದೆ. ಅದರಲ್ಲಿ ಹಠಯೋಗ ಪ್ರದೀಪಿಕ ಅಂತಿದೆ, ಘೇರಂಡ ಸಂಹಿತ ಅಂತಿದೆ, ಶಿವಸಂಹಿತ ಇದೆ, ದತ್ತಾತ್ರೇಯ ಸಂಹಿತ ಇದೆ, ಅಮೃತ ಸಿದ್ಧಿಯೋಗ ಇದೆ. ಅದೇ ಥರ ಹಠಯೋಗಕ್ಕೆ ಶಿವಸಂಹಿತೆನೂ ಒಂದು ರೆಫರೆನ್ಸ್ ಬುಕ್. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಹಠಯೋಗ ಅಂದರೆ ಪ್ರಾಣದ ನಿಯಂತ್ರಣ ಅಂದರೆ ಜೀವಶಕ್ತಿಯ ನಿಯಂತ್ರಣ ಅಂತ.

0: ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ಅರಿಯೋದು ಅಥವಾ ಸೂಕ್ಷ್ಮ ನಾಡಿಗಳನ್ನು ಸ್ವಚ್ಛಗೊಳಿಸುವುದು ಅಥವಾ ಮನಸ್ಸನ್ನು ಸ್ಥಿರಗೊಳಿಸುವುದು, ಇದಕ್ಕೆಲ್ಲ ಬೇಸಿಕ್ ಇದು ಏನಂತಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದೇನು ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವಂತಲ್ಲ ಯೋಚನೆನೇ ಇಲ್ಲದಂಥ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಯೋಗ ಅಂತ ಅವನು ಹೇಳಿರೋದು. ಅದು ಮನಸ್ಸಿನ ನಿಜವಾದಂಥ ಸ್ವಭಾವ, ಅದು ಸಹ ಸಾರ್ವಭೌಮ ಚಿತ್ತಸ್ಯ ಧರ್ಮ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನ ನಿಜವಾದ ಸ್ವಭಾವ ಏನು ಇಲ್ದಲೇ ಇರೋದು, ನಾವು ಅದಕ್ಕೆ ಏನೇನೋ ಯೋಚನೆಗಳನ್ನ ತರಿಸ್ಕೊಳ್ತೀವಿ. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದನ್ನ ನಿರ್ವಿಚಾರ ಸ್ಥಿತಿಗೆ ತಲುಪಿಸೋದಕ್ಕೆ ಏನು ಇದೆ ಅದಕ್ಕೆ ಹಠಯೋಗ ಸಾಕಷ್ಟು ನಮಗೆ ಸಹಾಯ ಮಾಡುತ್ತೆ.
1: ಆಸನಗಳ ಸಂಖ್ಯೆ ಮತ್ತು ಅದರ ಮಹತ್ವವನ್ನು ನಾವು ನೋಡೋದೇ ಆದರೆ ಶಿವಸಂಹಿತೆ ಗ್ರಂಥದಲ್ಲಿ ಕೆಲವು ಆಸನಗಳ ಪ್ರಸ್ತಾಪ ಇದೆ, ಆದರೆ ಕೆಲವನ್ನಷ್ಟೇ ವಿವರಿಸಿದ್ದಾರೆ, ಅಂದರೆ ಉಳಿದವು ಮುಖ್ಯ ಅಲ್ಲ ಅಂತ ನನ್ನ ಅರ್ಥ.
0: ಹಂಗೆ ನೋಡಿದ್ರೆ ಹಠಯೋಗದ ಗ್ರಂಥಗಳಲ್ಲಿ ನಮಗೆ 84 ಆಸನಗಳು ಸಿಗ್ತವೆ, 84 ಥರದ ಆಸನಗಳು. ತುಂಬ ಹೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಥವಾ ಎಷ್ಟೆಷ್ಟು ರೀತಿ ಪೋಶ್ಚರ್ಸ್ ಇದೆ ಎಲ್ಲದನ್ನೂ ಆಸನ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಆಸನಗಳಿಗಿಂತಲೂ ಮುಖ್ಯವಾಗಿರೋ 4 ಆಸನ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಆಸನ ಅಂದರೆ ಯಾವುದು ಸ್ಥಿರತ್ವ ಮತ್ತು ಸುಖವನ್ನು ಕೊಡುತ್ತೆ, ಸ್ಥಿರ ಸುಖಮ ಆಸನಂ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಹೊತ್ತು ಕೂತು ಧ್ಯಾನ ಮಾಡೋಕ್ಕೆ ನಮ್ಮ ಶಾರೀರಿಕ ಸ್ಥಿತಿ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಪೋಶ್ಚರ್ ಬೇಕು. ಅದಕ್ಕೆ ಬೆಸ್ಟ್ ಪೋಶ್ಚರ್ ಏನು ಅಂದರೆ ಸಿದ್ಧಾಸನ, ಪದ್ಮಾಸನ, ಆ ಥರ ಆಸನಗಳಿರ್ತವೆ. ಅದರಲ್ಲಿ ಶಿವಸಮಿತಿಯಲ್ಲಿ 4 ಆಸನ ಹೇಳಿರೋದು, ಆ 4 ಆಸನನೇ ಸಾಕು ನಿಮಗೆ. ಆದರೆ ನಾವು ಆ ಸ್ಥಿರತ್ವನ ರೀಚ್ ಮಾಡೋಕ್ಕೆ ನಮಗೆ ಬೇರೆ ಎಲ್ಲ ಆಸನಗಳು ಬೇಕು. ಅಂದರೆ ಶಾರೀರಿಕವಾಗಿ ನಮ್ಮ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ನಾವು ಬಹಳಷ್ಟು ಹೊತ್ತು ಧ್ಯಾನ ಕೂರಕ್ಕೆ ಸಾಧ್ಯ, ಇಲ್ಲ ಅಂದರೆ ಕೂರಕ್ಕಾಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಆಸನಗಳು. ಇನ್ನೂ ಹಠಯೋಗ ಪ್ರದೀಪಿಕಾ ಅನ್ನೋ ಗ್ರಂಥದಲ್ಲಿ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸೇತ್ ಅಂತ ಹೇಳ್ತಾನೆ. ಅಂದರೆ ಬರೀ ಸಿದ್ಧಾಸನದಲ್ಲೇ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ನಮಗೆ ಶಾರೀರಿಕ ಸೌಷ್ಠವ, ಶಾರೀರಿಕ ಸ್ಥಿರತ್ವ ಬರಬೇಕು ಅಂದರೆ ಬೇರೆ ಆಸನಗಳು ಮಾಡಬೇಕು ಅಂತ. ಮುಖ್ಯವಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಏನಾಗುತ್ತೆ ಅಂದರೆ ನಮ್ಮ ವಿವಿಧ ಆಲೋಚನೆಗಳು ಅಥವಾ ನಮ್ಮ ಬಾಡಿ ಪೋಶ್ಚರು ನಮ್ಮ ಬೇರೆ ಬೇರೆ ಎಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಬರುತ್ತೆ. ಅದನ್ನು ನಾವು ರಿವರ್ಸ್ ಆರ್ಡ್ರಲ್ಲಿ ಹೋಗೋದಿಲ್ಲ. ಅಂದರೆ ರಿವರ್ಸ್ ಆರ್ಡರ್ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂದರೆ ಮೊದಲು ಶರೀರ ಸ್ಥಿರ ಆಗಬೇಕು. ಆ ಶರೀರ ಸ್ಥಿರ ಆಗೋಕ್ಕೆ, ಶರೀರ ಸ್ಥಿರ ಆಗಲಿಲ್ಲ ಅಂದರೆ ಉಸಿರಾಟ ಸರಿ ಹೋಗಲ್ಲ. ಅದಕ್ಕೋಸ್ಕರ ಆಸನಗಳು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ನೇರವಾಗಿ ಕೂತ್ಕೊಳ್ಳಕ್ ಬೇಕಾಗಿರುವಂಥ ಒಂದು ಆಸನ ಬೇಕು, ಅದರಲ್ಲಿ ಸಿದ್ಧಾಸನದಂಥದ್ದು ಮಾಡ್ಕೋಬೋದು. ಅದರ ಅರ್ಥ ಬೇರೆ ಆಸನಗಳು ಬೇಡ ಅಂತಲ್ಲ, ಇದು ಸಾಕಾಗತ್ತೆ ಅಂತ ಅವರ ಉದ್ದೇಶ.
1: ಯೋಗಿಯ ಆಹಾರ ಹೇಗಿರಬೇಕು ಅಂತೀರಿ? ಈ ಪ್ರಾಚೀನ ಗ್ರಂಥ ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರನ, ಜ್ಯೂಸ ಅಥವಾ ಡಯಟ್ ಏನು ಡಾಕ್ಟರ್?
0: ಸರಿ, ಇಲ್ಲಿ ಆಸನದ ಅಂದರೆ ಹಠಯೋಗಕ್ಕೆ ವಿಚಾರಕ್ಕೆ ಬಂದರೆ ಎಲ್ಲ ಹಠಯೋಗದ ಗ್ರಂಥಗಳಲ್ಲೂ ಮತ್ತು ಶಿವಸಂಹಿತೆನಲ್ಲೂ ಅಲ್ಲಿ ಇದೇ ರೀತಿ ಆಹಾರ ಅಂತ ಹೇಳಿಲ್ಲ. ಇದೇ ರೀತಿ ಆಹಾರ ಅಂದರೆ ಈಗ ಹಂಗಿದ್ರೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಮಾಂಸಾಹಾರ ಸೇವನೆ ಮಾಡೋರಿಗೆ ಯೋಗ ಆಗಲ್ವಾ ಅಂಥೇಳಿ ಮುಖ್ಯ ತಿಳ್ಕೊಳ್ಬೇಕಾಗಿರೋದು ಅಂದರೆ ಮೊದಲು ಹೊಟ್ಟೆನ 3 ಭಾಗ ಅಂತ ಮಾಡ್ಕೋಬೇಕು ನಾವು ಆಹಾರ ಸೇವನೆ ಮಾಡೋಕ್ಕೆ ಮೊದಲು. ಅದರಲ್ಲಿ ಒಂದರಲ್ಲಿ ಘನ ಆಹಾರಗಳು, ಇನ್ನೊಂದು ದ್ರವ ಆಹಾರಗಳು, ಮೂರನೇ ಪೋರ್ಷನ್ ಖಾಲಿ ಬಿಡಬೇಕು. ಅಂದರೆ ಇದನ್ನು ಕುಕ್ಷಿ ಶೈಥಿಲ್ಯ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಫ್ರೀ ಆಗಿದ್ದಾಗ ನಾವು ನೆಟ್ಟು ಕೂತ್ಕೊಳ್ಳೋಕ್ಕಾಗತ್ತೆ, ನಮ್ಮ ಕೆಲಸಗಳು ಸುಲಭ ಆಗತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನು, ಒಂದು 2 ಗಂಟೆ ಒಳಗೆ ಜೀರ್ಣ ಆಗುವಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತಲೂ ಕೆಲವು ಅಭಿಪ್ರಾಯಗಳಿವೆ. ಸಾಧ್ಯವಾದಷ್ಟು ಹೆಚ್ಚಿನ ಪಕ್ಷ ಏನು ತಿನ್ನಬೇಕು ಅಂದರೆ ಸಾತ್ವಿಕವಾದ ಆಹಾರಗಳು. ಸಾತ್ವಿಕವಾದ ಆಹಾರಗಳು ಯಾಕೆ ಅಂದರೆ ಇವು ಮನಸ್ಸನ್ನು ಪ್ರಚೋದನೆ ಮಾಡಿಸ್ಬಾರ್ದು ಅಂತ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ ನಾವು ಆಹಾರದ ಸೂಕ್ಷ್ಮ ಸ್ವರೂಪ ಮನಸ್ಸಾಗತ್ತೆ ಅಂತ. ಸೊ ಹಾಗಿರಬೇಕಾದ್ರೆ ಈಗ ಹೊಸ ಥಿಯರಿನೂ ಗಟ್ ಬ್ರೈನ್ ಆಕ್ಸಿಸ್, ನಿಮ್ಮ ಕರಳಲ್ಲಿ ಏನು ಇರುತ್ತೆ ಅದ್ರ ಥರ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಿರುವಾಗ ಕೂಡ ನಾವು ಇದು ಪ್ರಸ್ತುತ ಆಗುತ್ತೆ. ಯಾವುದು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಯಾವುದು ನಮ್ಮ ಮನಸ್ಸಲ್ಲಿ ರಜಸ್ಸು ತಮಸ್ಸುಗಳನ್ನು ಹೆಚ್ಚು ಮಾಡಲ್ಲ ಅಂತ ಆಹಾರಗಳನ್ನು ಸೇವಿಸಬೇಕು. ಮತ್ತು ಹಸಿವಾದಾಗ ಮಾತ್ರ ತಿನ್ನಬೇಕು, ಸುಮ್ಮನೆ ತಿನ್ನಬಾರ್ದು ಅಂತ. ಹಸಿವಾದಾಗ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅನ್ನೋದು ಇಲ್ಲಿ ಹಠಯೋಗದ ವಿಚಾರ. ಇದು ಶಿವಸಮಿತಿಯನ್ನೆಲ್ಲ ನಮಗೆ ಕಾಣಿಸುತ್ತೆ.
1: ಈ ಪ್ರಾಣ ಅನ್ನೋ ಪದನ ನಾವು ಯಾವಾಗಲೂ ಕೇಳ್ತೀವಿ. ಶಿವಸಂಹಿತೆ ಪ್ರಕಾರ ಈ ಪ್ರಾಣ ಅಂದರೆ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ಹಾಗೆ ಹೇಗೆ ವಿವರಿಸ್ತಾರೆ?
0: ಸರ್, ಪ್ರಾಣ ಅಂದರೆ ಜೀವಶಕ್ತಿ ಅಂತ. ಅಂದರೆ ನಮಗೆ ಸುಲಭಕ್ಕೆ ಅರ್ಥ ಆಗಬೇಕು ಅಂದರೆ, ಈಗ ಉದಾಹರಣೆಗೆ ಕರೆಂಟ್ ವೈರ್ ಇದೆ, ಆ ವೈರು ಸುಮ್ಮನೆ ವೈರು, ಆದರೆ ಅದರಲ್ಲಿ ಕರೆಂಟ್ ಇದ್ದರೆ ಮಾತ್ರ ಅದೇನು ನಮಗೆ ಇದು ಸಿಗುತ್ತೆ, ಅದನ್ನೇ ನಾವು ಪ್ರಾಣ ಅಂತ ಕರೆಯೋದು.

0: ಈಗ ಶರೀರದಲ್ಲಿ ಬೇಕಾದಷ್ಟು ನರ ನಾಡಿ ಮಾಂಸ ಮೂಳೆ ಚರ್ಮ ಎಲ್ಲದೂ ಇದೆ, ಅದರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಈಗ ಸತ್ ಮನುಷ್ಯರಲ್ಲೂ ಮೂಳೆ ಇರುತ್ತೆ, ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಅದೇ ಅದಕ್ಕೆ ಜೀವ ಇರಲ್ಲ. ಸೊ ಪ್ರಾಣಶಕ್ತಿ ಅಂದರೆ ಯಾವುದು ನಮ್ಮ ಏನು ಅದಕ್ಕೆ ಜೀವಿಸಿರೋದಕ್ಕೆ ಬೇಕಾಗಿದೆ ಅದನ್ನು ಇದರಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿವಸಂಹಿತೆಯಲ್ಲಿ 10 ರೀತಿಯಾದಂಥ ಪ್ರಾಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಆಯುರ್ವೇದದಲ್ಲೂ ಇದೆ ಇದು, ಅದಕ್ಕೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೀತಿ ಪ್ರಾಣಗಳು, ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ, ನಾಗ ಕೂರ್ಮ ಕ್ರಕರ ದೇವದತ್ತ ಧನಂಜಯ ಅಂತ. ಇದ್ರ ಬಗ್ಗೆ ನಮಗೆ ಶಿವಸಂಹಿತನಲ್ಲಿ ಉಲ್ಲೇಖ ಇದೆ. ಈ ಒಂದೊಂದು ಪ್ರಾಣಗಳು ಅಂದರೆ ಇವೆಲ್ಲ ಏನಂದರೆ ಇಡೀ ಶರೀರದೊಳಗಿರುತ್ತೆ. ಇವೆಲ್ಲ ನಾವು ಹೆಂಗೆ ಅನ್ಕೋಬೋದು ಅಂದರೆ ಡಿಸೆಂಟ್ರಲೈಸ್ಡ್ ಪವರ್ ಸ್ಟೇಷನ್ ಅಂತ. ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತವೆ. ಅಂದರೆ ಪ್ರಾಣ ಹೃದಯ ಮತ್ತು ಉಸಿರಾಟನ ನೋಡ್ಕೊಳ್ಳುತ್ತೆ, ಅಪಾನ ಮಲಮೂತ್ರ ವಿಸರ್ಜನೆಗಳು ಅದಕ್ಕೋಸ್ಕರ ಕೆಲಸ ಮಾಡುತ್ತೆ, ವ್ಯಾನ ಪೂರ್ತಿ ಶರೀರದಲ್ಲಿ ಹರಡಿಕೊಂಡಿರುತ್ತೆ ಮತ್ತು ರಕ್ತ ಸಂಚಾರಕ್ಕೆ ಶಕ್ತಿ ಮೂವ್ ಆಗೋದಕ್ಕೆ ಎಲ್ಲ ಬೇಕಾಗತ್ತೆ. ಉದಾನ ಇದು ಗಂಟ್ಲು ಮತ್ತು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ನೆನಪಿನ ಶಕ್ತಿಯ ಬಗ್ಗೆ ಉದಾನ ಕೆಲಸ ಮಾಡುತ್ತೆ. ಸಮಾನ ಅನ್ನೋದೇನಿದೆ ಅದು ನಮ್ಮ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಈ ನಾಗಕೂರ್ಮ ಕ್ರಕರ ದೇವದ ಧನಂಜಯ ಏನು ಉಪಪ್ರಾಣಗಳಿವೆ ಅವಕ್ಕೂ ಅದರದೇ ಆದಂತಹ ಕೆಲಸಗಳನ್ನ ಹೇಳಿದ್ದಾರೆ. ಈ ಒಂದು ಒಟ್ಟಿನಲ್ಲಿ ಹೇಳೋದು ಅಂತಂದರೆ ಚೈತನ್ಯ ಹರಿಯುವಂತೆ ಮಾಡೋ ಶಕ್ತಿಗೆ ನಾವು ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದರೆ ಬರೀ ಉಸಿರಲ್ಲ, ಅದು ಇಡೀ ಬ್ರಹ್ಮಾಂಡದ ಸ್ಪಂದನ.
1: ಶಿವಸಂಹಿತೆ ಗ್ರಂಥ ಸುಮಾರು 72,000 ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಇದು ಪುರಾಣದ ಮಾತು ಅಥವಾ ವಿಜ್ಞಾನಿಗಳು ಈ ವಿಚಾರವನ್ನು ಒಪ್ತಾರೆ?
0: ಸರ್, ಒಂದೊಂದು ಶಾಸ್ತ್ರಕ್ಕೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಅವ್ರದ್ದೇ ಆದಂತಹ ಟೆಕ್ನಿಕಲ್ ಟರ್ಮ್ಸ್ ಇದೆ. ಈಗ ಆಯುರ್ವೇದ ದೋಷ ಧಾತು ಮಲಮೂಲಂ ಹಿ ಶರೀರಂ ಅಂತ ಹೇಳುತ್ತೆ. ಅಂದರೆ ಇದು ಶರೀರ ಅಂತಂದರೆ ದೋಷಗಳು ಮತ್ತು ಸ್ಟ್ರಕ್ಚರಲ್ ಫಂಕ್ಷನಲ್ ಎಂಟಿಟೀಸ್ ಸೇರಿರೋದು ಅಂತ. ಅದೇ ಥರ ಮಾಡರ್ನ್ ಪ್ರಕಾರನೂ ನಾವು ಶರೀರನ ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿ ಟಿಶ್ಯೂ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದೇ ಥರ ಯೋಗನೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ 72,000 ನಾಡಿ ಇದೆ ಅಂತ. 72,000 ಅಂದರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್. 72,000 ಅಂತ ಯಾಕೆ ಹೇಳ್ತಾರೆ ಅಂದರೆ ಒಂದು ಸಂಖ್ಯೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ ಬಿಟ್ಟರೆ ಅದಕ್ಕೆ 72,000 ಇದೆ ಅಂತ ನಾವು ಎಣಿಸೋದು ತುಂಬ ಕಷ್ಟ. ಯೋಗದ ರೀತಿಯಲ್ಲಿ ಶರೀರನ ಅರ್ಥ ಮಾಡ್ಕೊಳ್ಬೇಕು, ಯೋಗದ ತತ್ವಗಳ ಪ್ರಕಾರ ಅಥವಾ ಅದರ ಫಂಕ್ಷನಿಂಗ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು ಅಂದರೆ ಅದು 72,000. ಅದರಲ್ಲಿ ಮುಖ್ಯ 3 ನಾಡಿ ಹೇಳ್ತಾರೆ ಸರ್, ಒಂದು ಇಡ, ಇನ್ನೊಂದು ಪಿಂಗಳ, ಮತ್ತೊಂದು ಸುಷುಮ್ನ ಅಂತ. ಈ ಇಡ ಅಂದರೆ ಇದು ಲೆಫ್ಟ್ ಸೈಡಲ್ಲಿ ಇರುತ್ತೆ ಶರೀರದ ಎಡಗಡೆ ಭಾಗದಲ್ಲಿ, ಅದು ತಂಪನ್ನು ಕೊಡುವಂಥದ್ದು ಅಂದರೆ ಚಂದ್ರನ ಅಥವಾ ಸೋಮನ ಪ್ರಭಾವ ಇರುವಂಥದ್ದು ಅಥವಾ ಸ್ತ್ರೀ ಸಂಬಂಧಪಟ್ಟಂಥದ್ದು, ಅದು ಮನಸ್ಸಿಗೆ ಮತ್ತು ಕಲ್ಪನಾ ಶಕ್ತಿಗೆಲ್ಲ ಸೇರಿದೆ. ಪಿಂಗಳ ಅನ್ನೋದು ಇದು ಸೂರ್ಯ, ಅದು ಉಷ್ಣ, ಅದು ಪುಂ ಶಕ್ತಿ ಮತ್ತು ಬೌದ್ಧಿಕ ಸ್ಥೈರ್ಯಕ್ಕೆ ಸಂಬಂಧಪಟ್ಟಿರೋದು. ಮೂರನೇದು ಸುಷುಮ್ನ ಅಂತ, ಇದು ಮಧ್ಯದಲ್ಲಿರುತ್ತೆ ಇಡ ಮತ್ತು ಪಿಂಗಳದ ನಡುವೆ. ಈ ಶಿವಸಂಹಿತೆಯ ಪ್ರಾಮುಖ್ಯತೆ ಏನಂತಂದರೆ ಈ ಸುಷುಮ್ನಾದೊಳಗೆ ಒಂದು ಚಿತ್ರನಾಡಿ ಅಂತ ಹೇಳ್ತಾನೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತ. ಯಾವಾಗ ನಮ್ಮ ಉಸಿರಾಟ ಒಂದು ಸಮತೋಲನಕ್ಕೆ ಬಂದು ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಹರಿಯುತ್ತಲ್ಲ ಆಗ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ ಅಂತ. ಅದನ್ನು ಈ ಶಿವಸಂಹಿತೆಯಲ್ಲಿ ಏನು ಅಂದರೆ ಶಿವ ಮತ್ತು ಅದಕ್ಕೆ ಹೆಸರು ಅದಕ್ಕೆ ಯಾಕೆ ಇಟ್ಟಿದ್ದಾರೆ ಹಾಗೆ ಅಂತಂದರೆ ಶಿವ ಮತ್ತು ಪಾರ್ವತಿಯರ ಸಂಭಾಷಣೆ ರೂಪದಲ್ಲಿ ಇದೆ ಇದು. ಆ ಕಾರಣದಿಂದಾಗಿ ಅದಕ್ಕೆ ಶಿವಸಂಹಿತೆ ಅಂತ ಹೆಸರು ಬಂತು. ಅದರೊಳಗೆ ಶಿವ ಹೇಳುವಾಗ ಈ ಚಿತ್ರ ನನಗೆ ಬಹಳ ಇಷ್ಟವಾದಂತ ನಾಡಿ, ಅದರೊಳಗೆ ಪ್ರಾಣಶಕ್ತಿ ಹರಿಯುತ್ತೆ ಅಂತ ಅವನ ಕನ್ವರ್ಸೇಷನ್ ಅಲ್ಲಿ ಇದರಲ್ಲಿ ಬರುತ್ತೆ ಸರ್.
1: ಸಾಮಾನ್ಯವಾಗಿ 6 ಚಕ್ರಗಳನ್ನ ಯೋಗ ಹೆಸರಿಸುತ್ತೆ, ಶಿವಸಂಹಿತೆನೂ ಕೂಡ ಅದೇ ಹೇಳುತ್ತಾ ಅಥವಾ ಅದರಲ್ಲೇನಾದರೂ ವ್ಯತ್ಯಾಸ ಇದೆಯಾ?
0: ಆಧುನಿಕ ಯೋಗಶಾಸ್ತ್ರದಲ್ಲಿ ಅಂದರೆ ಇತ್ತೀಚಿನವರು ಏನು ಮಾಡ್ತಾರೆ ಅದಕ್ಕೆ 7 ಅಂತ ಹೇಳ್ತಾರೆ ಸರ್, 7 ಚಕ್ರ ಇದೆ ಅಂತ. ಆದರೆ ಶಿವಸಂಹಿತೆ ಪ್ರಕಾರ 6 ಚಕ್ರಗಳು ಹೇಳುತ್ತೆ. ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಅಂತ. ಇಲ್ಲೂ ನಾವು ನೋಡ್ಬೋದು ನೋಡಿ ಸರ್, ಇದರಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಸ್ವಾಧಿಷ್ಠಾನದಲ್ಲಿ ಜಲತತ್ವ ಪ್ರಧಾನ, ಆಮೇಲೆ ಮಣಿಪೂರದಲ್ಲಿ ಅಗ್ನಿತತ್ವ ಪ್ರಧಾನ, ಅನಾಹತದಲ್ಲಿ ವಾಯುತತ್ವ ಪ್ರಧಾನ, ವಿಶುದ್ಧದಲ್ಲಿ ಆಕಾಶತತ್ವ ಪ್ರಧಾನ. ಅಂದರೆ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತಾ ಇದ್ದೀವಿ, ಇಟ್ ಈಸ್ ಇನ್ ಪ್ರೋಗ್ರೆಸಿವ್ ಆರ್ಡರ್. ಆದರೆ ಆಜ್ಞಾಕ್ ಬರೋ ಹೊತ್ತಿಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಮನಸ್ಸು ಪ್ರಧಾನ ಆಗುತ್ತೆ, ಅದು ಅತ್ಯಂತ ಸೂಕ್ಷ್ಮ. ಸೊ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನಾನು ಆಗಲೇ ಹೇಳಿದೆ ಈ ಹಠಯೋಗ ಏನು ಮಾಡುತ್ತೆ ನಮಗೆ ಅಂತಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಶಿವಸಂಹಿತೆಯಲ್ಲಿ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜಾಕ್ಷರ, ಒಂದೊಂದು ದೇವತೆ, ನಾವು ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು ಅಂತ. ಈ ಉದಾಹರಣೆಗೆ ಮೂಲಾಧಾರ ಚಕ್ರಕ್ಕೆ ಒಂದು ದೇವತೆ, ಅದಕ್ಕೆ ಒಂದು ಬೀಜಾಕ್ಷರ, ನಾವು ಆ ದೇವತೆಯನ್ನು ಕಲ್ಪಿಸ್ಕೋಬೇಕು, ಆ ಬೀಜಾಕ್ಷರವನ್ನು ಹೇಳಬೇಕು, ಆವಾಗ ಆ ಚಕ್ರ ಜಾಗೃತ ಆಗತ್ತೆ ಅಂತ. ಇದು ಆ ಜಾಗೃತ ಆದಾಗ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಸಿದ್ಧಿಗಳೆಲ್ಲ ಯೋಗದ ಉದ್ದೇಶ ಅಲ್ಲ. ಯೋಗದ ಪೂರ್ತಿ ಉದ್ದೇಶ ಶರೀರನ ಸ್ಥಿರವಾಗಿಡೋದು ಅಂತ ಅರ್ಥ ಅಲ್ಲ. ಅದನ್ನು ನಾವು ಥೆರಪ್ಯೂಟಿಕ್ ಲೆವೆಲ್ಗೆ ಇವತ್ತು ತೊಗೊಂಡೋಗಿದ್ವಿ. ಅದರ ಮುಖ್ಯ ಉದ್ದೇಶ ಮೋಕ್ಷ. ಯೋಗದ ಮುಖ್ಯ

0: ಉದ್ದೇಶನೇ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಅಥವಾ ನಾವು ಈ ಕರ್ಮದ ಬಂಧನಗಳಲ್ಲಿ ಏನು ಇದಾಗಿದ್ದೀವಿ ಅಂದರೆ ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇಶಯನಂ ಅಂತ ಏನು ಹೇಳ್ತೀವಿ, ಆ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂದರೆ ಮೋಕ್ಷವನ್ನು ಪಡಿಬೇಕು. ಆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂತಹ ಇದು ಯೋಗ. ಅದಕ್ಕೆ ಸಹಾಯ ಮಾಡೋದು ಹಠಯೋಗ. ಈ ರಾಜಯೋಗವನ್ನು ರೀಚ್ ಮಾಡೋಕ್ಕೆ ಯಾವುದು ಏಣಿ ಇದೆ ಅದನ್ನು ಹಠಯೋಗ ಅಂತ ಕರೆದಿದ್ದಾರೆ.
1: ಸಾಮಾನ್ಯವಾಗಿ ಇವತ್ತು ಯೋಗವನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಕಲಿಯುವಂಥದ್ದು ಜಾಸ್ತಿ ಅಲ್ವೇ?
0: ಹೌದು.
1: ಆದರೆ ಗುರು ಬೇಕೇ ಬೇಕು ಅಂತ ಶಿವ ಸಂಹಿತೆ ಯಾಕೆ ಹೇಳುತ್ತೆ?
0: ಸರ್, ಈಗ ಎಲ್ಲಿ ಬೇಕಾದ್ರೂ ಕಲಿಬೋದು, ಯೂಟ್ಯೂಬಲ್ಲಿ ಕಲಿಬೋದು, ಆನ್ಲೈನಲ್ಲಿ ಕಲಿಬೋದು, ಎಲ್ಲದೂ ಅವಕಾಶ ಇದೆ. ಆದರೆ ಅವರು ನಿಮಗೆ ಮಾಹಿತಿ ಕೊಡ್ಬೋದೇ ಹೊರತು ಅವರ ಅನುಭವ ಹೇಳೋಕ್ಕಾಗಲ್ಲ. ಅಂದರೆ ಈಗಂತೂ ಹೇಳೋದೇನಂದರೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟಿನ ಯುಗ ಇವಾಗ. ಅಂದರೆ ಈ ವ್ಯಕ್ತಿಗೆ ಏನು ಬೇಕು, ಅದಕ್ಕೆ ಏನು ಇದಾಗತ್ತೆ ಅಂತ, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತೇಳಿ. ಆಯುರ್ವೇದದಲ್ಲಿ ಅದನ್ನು ನಾವು ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಈ ಗುರು ಒಬ್ಬ ಇದ್ದಾನೆ ಅಂದರೆ ಅವನು ಸಾಕಷ್ಟು ಸಿದ್ಧಿಗಳನ್ನು ಪಡೆದಿರ್ತಾನೆ, ಅವನು ಒಂದು ಹಂತಕ್ಕೆ ಹೋಗಿರ್ತಾನೆ. ಯಾವ ಹಂತದಲ್ಲಿ ಶಿಷ್ಯ ಏನು ತಪ್ಪು ಮಾಡಬಹುದು ಗುರು ಹೇಳ್ಕೊಟ್ಟಾಗ ಅದ್ರ ಜೊತೆಗೆ ಮಾಹಿತಿ ಜೊತೆಗೆ ಅನುಭವನೂ ಸೇರಿಕೊಳ್ಳುತ್ತೆ. ಅನುಭವನೇ ಇರಲಿಲ್ಲ ಅಂತಂದಾಗ ಶಿಷ್ಯ ಮಾಡೋದ್ ಗುರು ಮಾಡಿದ ತಪ್ಪನ್ನೇ ಶಿಷ್ಯನೂ ಮಾಡ್ಬೋದು, ಅವನು ಮುಂದಿನ ಹಂತಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಆ ಕಾರಣದಿಂದ ಗುರು ಬೇಕಾಗತ್ತೆ. ಈಗ ನಾವೇನಾದ್ರು ಪುಸ್ತಕ ಓದ್ಕೊಂಡು ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಾ? ಅದಾಗಲ್ವಲ್ಲ, ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಲ್ಲ. ಅದಕ್ಕೋಸ್ಕರನಾದರೂ ಗುರುನ ನಾವು ಆಶ್ರಯಿಸಲೇಬೇಕು. ಸರ್,
1: ಸಾಮಾನ್ಯವಾಗಿ ಕೈ ಮುದ್ರೆಗಳು ಇರ್ತವೆ ಅಲ್ವಾ?
0: ಹೌದು.
1: ಈಗ ವಿಶಿಷ್ಟವಾದ ಮುದ್ರೆಗಳ ಬಗ್ಗೆನೂ ಕೂಡ ಶಿವ ಸಂಹಿತೆ ಹೇಳುತ್ತೆ. ಆದರೆ ಈ ಗ್ರಂಥ ರಾಜಮುದ್ರೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುತ್ತೆ.
0: ಹೌದು ಸರ್.
1: ಈ ಮುದ್ರೆ, ರಾಜಮುದ್ರೆ, ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್.
0: ಸರ್, ಶಿವ ಸಂಹಿತೆಯಲ್ಲಿ ಒಟ್ಟು 5 ಅಧ್ಯಾಯ ಇದೆ. ಅದರಲ್ಲಿ 1 ಅಧ್ಯಾಯ ಈ ಮುದ್ರೆಗೇನೆ ಅವರು ಮೀಸಲಿಟ್ಟಿದ್ದಾರೆ. ಅದರೊಳಗೆ ಮಹಾಮುದ್ರ, ಮಹಾಬಂಧ, ಮಹಾವೇದ, ಖೇಚರಿ, ಉಡ್ಯಾಣ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತ ಕರಣಿ, ವಜ್ರೋಲಿ, ಶಕ್ತಿ ಚಾಲನ, ಇವಷ್ಟು 10 ಮುದ್ರೆಗಳನ್ನು ಇದರಲ್ಲಿ ಹೇಳ್ತಾರೆ. ಅಂದರೆ ಈ ಮಹಾಮುದ್ರ ಏನಿದೆಯಲ್ಲ, ಆ ಮಹಾಮುದ್ರ ಎಲ್ಲ ಮುದ್ರೆಗಳಲ್ಲಿ ಶ್ರೇಷ್ಠ ಅಂಥೇಳಿ ಅದನ್ನು ರಾಜಮುದ್ರೆ ಅಂತ ಕರೀತಾರೆ ಸರ್. ಮತ್ತು ಈ ಎಲ್ಲ ಮುದ್ರೆಗಳನ್ನು ಅವರು ಸ್ವಂತ ಪುಸ್ತಕ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು. ಈ ಖೇಚರಿ ಮುದ್ರ ಅಂತೆಲ್ಲ ಇದೆಯಲ್ಲ, ಈ ಖೇಚರಿ ಮುದ್ರದಲ್ಲಿ ನಾಲಿಗೆ ಅಂಗಳಿನ ಮೇಲೆ ಭಾಗಕ್ಕೆ ಅಲ್ಲಿಗೆ ತಗಲಬೇಕು. ಅಲ್ಲಿ ಒಂದು ಪಿಯೂಷ ಅಂತ ಸ್ರವಸ್ತಿರುತ್ತೆ, ಅದನ್ನು ತಗೋಬೇಕು ಯೋಗಿ ಅಂತ ಹೇಳ್ತಾರೆ. ಅಂದರೆ ಈ ಹಠಯೋಗಿಗಳಿಗೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಆ ನಾಲಿಗೆ ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಇರೋ ಇದನ್ನು ಕಟ್ ಮಾಡ್ತಾರೆ. ಆ ಸಂಪ್ರದಾಯದಲ್ಲಿ ಫ್ರೆನುಲಮ್ ಅಂತ ಏನಿದೆ, ಟಂಗ್ ಟೈ ಇದೆಯಲ್ಲ, ಅದನ್ನು ಕಟ್ ಮಾಡಿ ಅದನ್ನ ರೀಚ್ ಮಾಡಿಸ್ತಾರೆ. ಅದಕ್ಕೆ ದೋಹನ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್, ಅದನ್ನೆಲ್ಲ ಇವರೇ ಸ್ವಂತ ಮಾಡ್ಕೊಳ್ಳೋಕೆ ಹೋದರೆ ಬಹಳ ಕಷ್ಟ. ಅದಕ್ಕೋಸ್ಕರ ಬೇಕು. ಮತ್ತು ಈ ಮುದ್ರೆಗಳೆಲ್ಲ ಅಂದರೆ ಇಟ್ ಈಸ್ ಲಾಕ್ಗಳು, ಲಾಕ್ ಇದ್ದಂಗೆ. ಅಂದರೆ ಪ್ರಾಣಶಕ್ತಿನ ಹೆಂಗೆ ಮೂವ್ ಮಾಡಬೇಕು ಎಲ್ಲಿಂದ ಎಲ್ಲಿಗೆ ಅಂತ. ಈಗ ನಾವು ಬರೀ ಉಸಿರಾಟದಿಂದ ಹೆಂಗೆ ನಾವು ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಈ ಮುದ್ರೆಗಳನ್ನ, ಬಂಧಗಳನ್ನು ಉಪಯೋಗಿಸ್ಬೇಕು. ಈ ಪ್ರಾಣಶಕ್ತಿನ ನಾವು ತಗೊಳ್ತೀವಿ ಅಂದರೆ ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ತಗೊಂಡು ಅದನ್ನು ಸುಷುಮ್ನಾದಲ್ಲಿ ಪ್ರವಹಣ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಈ ಬಂಧಗಳು, ಮುದ್ರೆಗಳು ಹೆಲ್ಪ್ ಮಾಡ್ತವೆ. ಸೊ ಆ ದೃಷ್ಟಿಯಿಂದ ಈ 10 ಮುದ್ರೆಗಳು, ಅದರೊಳಗೆ ಈ ಏನು ಮಹಾಮುದ್ರೆ ಇದೆ ಅದನ್ನು ರಾಜಮುದ್ರೆ ಅಂತ ಶಿವ ಸಂಹಿತೆಯಲ್ಲಿ ಹೇಳಿದ್ದಾರೆ.
1: ಕುಂಡಲಿನಿ ಜಾಗೃತಿ ಅನ್ನೋ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸರ್ಪಶಕ್ತಿ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ಇದು ನಿಜವಾಗ್ಲೂ ಹಾವ ಅಥವಾ ಸಾಂಕೇತಿಕವಾಗಿ ಇದನ್ನು ಬಳಸಲಾಗಿದೆಯಾ?
0: ಖಂಡಿತ ಇದು ಹಾವಲ್ಲ ಸರ್. ಅಂದರೆ ಇಲ್ಲಿ ಅದನ್ನೊಂದು ಏನೋ ಸಾಂಕೇತಿಕ ಅಂತ ಹೇಳ್ಬೋದು. ಅದನ್ನು ಎಲ್ಲಿರುತ್ತೆ ಅಂತಂದರೆ ಮೂಲಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು 3.5 ಸುತ್ತಕೊಂಡು ಕುಂಡಲಿನಿ ಮೂಲಧಾರ ಚಕ್ರದಲ್ಲಿರುತ್ತೆ, ಅದನ್ನು ಮೇಲಕ್ಕೆ ಏರಿಸಬೇಕು ಅಂತ. ಈ 3.5 ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ಅಧ್ಯಾತ್ಮದಲ್ಲಿ. ಯಾರು ತ್ರಿಗುಣಗಳನ್ನು ದಾಟ್ತಾರೆ ಅವರು 4ನೇ ಅವಸ್ಥೆಗೆ ಹೋಗ್ತಾರೆ. ಅದಕ್ಕೆ 3.5 ಸತ್ವರಜ ತಮಗಳನ್ನು ದಾಟಿದ ಅದಕ್ಕೆ ತ್ರಿಗುಣಾತೀತ ಅವಸ್ಥೆ ಅಂತಲೂ ಕರೀತಾರೆ. ಸೊ ಈ 3.5 ಅನ್ನೋದು ಆ ಸಂಕೇತ. ಅಂದರೆ ನಾವು ಸತ್ವರಜ ತಮಗಳಿಂದ ಸತ್ವಗುಣನೂ ಸಾಕಷ್ಟು ತೊಂದರೆ ಮಾಡುತ್ತೆ. ಇದರಲ್ಲಿ ಯಾವುದು ಯೋಗಾಭ್ಯಾಸಕ್ಕೆ ವಿಘ್ನಗಳು ಅಂತ ಹೇಳ್ತಾನೆ ಶಿವ ಸಂಹಿತೆಯಲ್ಲಿ. ಅದರಲ್ಲಿ ಧರ್ಮರೂಪಿ ವಿಘ್ನ, ಆಮೇಲೆ ಭೋಗರೂಪಿ ವಿಘ್ನ, ಜ್ಞಾನರೂಪಿ ವಿಘ್ನಗಳು ಇದ್ದಾವೆ ಅಂತ. ಅಂದರೆ ಜ್ಞಾನನೇ ನಮಗೆ ಬಾಧಕ ಆಗ್ಬೋದು, ನಮಗೆ ಸಮಾಧಿ ಸಿದ್ಧಿಸಲಿಕ್ಕೆ ತೊಂದರೆ ಆಗ್ಬೋದು. ಕರ್ಮರೂಪಿ ವಿಘ್ನಗಳು, ನಾವು ಬಹಳಷ್ಟು ಕರ್ಮದಲ್ಲಿ ಇದ್ದುಬಿಟ್ಟಾಗ ನಾವು ಅದರೊಳಗೆ ಮುಳುಗು ಹೋಗ್ತೀವಿ. ಏನು ನಮ್ಮ ಮುಖ್ಯ ಉದ್ದೇಶ ಅದನ್ನು ಮರೆತು ಬಿಡೋ ಸಾಧ್ಯತೆ ಇದೆ ಅಂದರೆ ಅದನ್ನು ವಿಘ್ನ ಅಂತ ಹೇಳ್ತಾರೆ. ಸೊ ಈ 3.5 ಅನ್ನೋದು ಏನು ತೋರಿಸುತ್ತೆ ಅಂತಂದರೆ ಅದು ಅದನ್ನು ದಾಟಿರುವಂತಹ ಅವಸ್ಥೆ ಅಂತ. ಆ ಶಕ್ತಿನ ಅದರಲ್ಲಿ ಪ್ರವಹಿಸಿ ಅದನ್ನು ಮೇಲಕ್ಕೆ ಏರಿಸ್ಕೊಳ್ಬೇಕು ಅಂದರೆ ಸಹಸ್ರಾರಕ್ಕೆ ತಲುಪೋದಕ್ಕೇನಿದೆಯಲ್ಲ ಅದಕ್ಕೆ ನಾವು ಕುಂಡಲಿನಿ ಜಾಗರಣ ಅಂತ ಹೇಳ್ತೀವಿ. ಇದು ಖಂಡಿತ ಹಾವಲ್ಲ, ಆ ಹಾವು ಅನ್ನೋದು ಒಂದು ಶಕ್ತಿ ಸಂಕೇತ. ಅದು ಸಾಂಕೇತಿಕವಾಗಿ

0: ಹೇಳಿದಾರಷ್ಟೇ. ಮತ್ತೆ ಇದರೊಳಗೆ ಏನು ಅದಕ್ಕೆ ಈ ಜಾಗರಣಕ್ಕೆ ಮೂರು ತರ ಟೆಕ್ನಿಕ್ಸ್ ಹೇಳ್ತಾರೆ. ಒಂದು ಮಂತ್ರಗಳ ಮೂಲಕ, ನಾನು ಹೇಳಿದೆ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಇದೆ ಅಂತ ಹೇಳಿ, ಆ ಮಂತ್ರಗಳ ಮೂಲಕ ಜಾಗೃತಿ ಮಾಡಿಕೊಳ್ಳೋದು. ಎರಡನೇದು ಕೆಲವು ಔಷಧಿಗಳಿದೆ, ಆ ಔಷಧಿಗಳ ಪ್ರಭಾವದಿಂದ ಆ ಕುಂಡಲಿನ ಜಾಗರಣ ಮಾಡಬಹುದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ಯೋಗಾಭ್ಯಾಸ ಅಥವಾ ಆಸನ ಪ್ರಾಣಾಯಾಮಗಳು. ತುಂಬಾ ಸೇಫೆಸ್ಟ್ ಆಸನ ಪ್ರಾಣಾಯಾಮಗಳು ಮಾಡಿದಾಗ ಸರಿಯಾಗಿರುವಂತಹ ರೀತಿನಲ್ಲಿ ಈ ಕುಂಡಲಿನಿ ಜಾಗರಣ ಆಗುತ್ತೆ. ಎಷ್ಟೊಂದು ಸರಿ ನಿಮಗೆ ಹೋದ ತಕ್ಷಣ ಕುಂಡಲಿನಿ ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ, ಆ ಥರ ಯಾವ್ದ್ಯಾವುದೋ ಇದಕ್ಕೆ ಮೋಸ ಹೋಗಬಾರ್ದು, ಅದೆಲ್ಲ ಬೇರೆ ಏನೋ ರೀತಿಯಾದಂಥ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂಥ ಅವಸ್ಥೆ, ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೇದಾಗತ್ತೆ.
1: ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಇದ್ರ ಬಗ್ಗೆ ಹೇಳುವಾಗ ಉಸಿರಾಟವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ ಕೇವಲ ಕುಂಭಕ ಅಂದರೆ ಉಸಿರು ತಾನಾಗೇ ನಿಲ್ಲೋದು ಅಂತಾರಲ್ವಾ, ಇದು ಸುರಕ್ಷಿತ ಅಂತ ಅನ್ಸುತ್ತಾ ತಮಗೆ?
0: ಸರ್, ಅದಕ್ಕೆ ಮೊದಲನೇದಾಗಿ ನಾನು ಯಾವಾಗಲೂ ಅದು ಹೇಳೋದನ್ನೇ, ಗುರುವಿನ ಮಾರ್ಗದರ್ಶನ ನಿರ್ದೇಶ ಬೇಕು, ಅದಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ. ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಪ್ರಾಕ್ಟೀಸ್ ಮಾಡೋರು ಈಗಲೂ ಇದ್ದಾರೆ. ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಸುಮಾರಷ್ಟು ಮಾಡ್ತಾರೆ, ಎಂಟು ಥರ ಕುಂಭಕಗಳಿದೆ ಅಂತ, ಅಥವಾ ಅದನ್ನೇ ಎಂಟು ಥರ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟನ ತಡೆ ಹಿಡಿಯೋದು ಸುಲಭ ಸರ್, ಆದರೆ ಈ ಕೇವಲ ಕುಂಭಕ ಅಂತ ಏನಿದೆಯಲ್ಲ ಅದು ಅದಾಗಿ ನಿಲ್ಲಬೇಕು. ಅಂದರೆ ನಾವು ಮೂರು ಥರ, ಒಂದು ಉಸಿರನ್ನು ಒಳಗೆ ತಗೊಳ್ಳೋದು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ, ಉಸಿರನ್ನು ಒಳಗಡೆ ನಿಲ್ಲಿಸ್ಕೊಳ್ಳೋದು ಶರೀರದೊಳಗಡೆ, ಅದನ್ನು ಕುಂಭಕ ಅಂತ ಹೇಳ್ತೀವಿ, ಅದನ್ನ ಉಸಿರನ್ನು ಹೊರಗೆ ಬಿಡೋದು ಅದಕ್ಕೆ ರೇಚಕ ಅಂತ ಹೇಳ್ತೀವಿ. ಎಲ್ಲಿ ತನಕ ನಮಗೆ ಈ ಕೇವಲ ಕುಂಭಕದ ಸಿದ್ಧಿ ಆಗಲ್ವಾ ಅಲ್ಲಿ ತನಕ ಈ ಥರನೇ ಮಾಡ್ತಾ ಇರಬೇಕು. ಒಂದು ಹಂತ ಬರುತ್ತೆ, ಒಂದು ಹಂತ ಬಂದಾಗ ಉಸಿರಾಡೋದ ಅಗತ್ಯನೇ ಬರೋಲ್ಲ, ಅದಕ್ಕೆ ಕೇವಲ ಕುಂಭಕ ಅಂತ ಹೇಳಿದ್ರೆ. ಅಂದರೆ ಆ ಸ್ಥಿತಿನ ಮುಟ್ಟಬೇಕು, ಆ ಸ್ಥಿತಿನ ಮುಟ್ಟಕ್ಕೆ ಮೊದಲೇ ಏನಾರೋ ಮಾಡೋಕ್ಕೆ ಹೋದರೆ ಅದು ಖಂಡಿತವಾಗ್ಲೂ ಮಾರಕನೇ ಆಗತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದರೆ, ಈಗ ನೋಡಿ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಉಸಿರಾಟದ ಕಂಟ್ರೋಲ್ ಭಾಳ ಮುಖ್ಯ. ಈಗ ನಾವು ಉದ್ವೇಗದಲ್ಲಿದ್ದಾಗ ನಮ್ಮ ಉಸಿರಾಟ ನಾರ್ಮಲ್ ಆಗಿರಲ್ಲ, ಅಥವಾ ಸಿಟ್ಟಲ್ಲಿದ್ದಾಗ ನಾರ್ಮಲ್ ಇರಲ್ಲ, ಶಾಂತವಾಗಿದ್ದಾಗ ನಮ್ಮ ಬ್ರೀತಿಂಗ್ ತುಂಬ ಸ್ಲೋ ಇರುತ್ತೆ. ಸೊ ನಾವು ಮನಸ್ಸಿನ ಕಂಟ್ರೋಲ್ ಮಾಡೋಕ್ಕೆ ಪ್ರಾಣಾಯಾಮನೇ ರೂಟ್. ಸೊ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದರೆ ಪೂರಕ ಕುಂಭಕ ರೇಚಕಗಳು, ಅದರಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಹೇಳ್ತಾರೆ. ಎಲ್ಲಿ ತನಕ ನಿಮಗೆ ಕೇವಲ ಕುಂಭಕ ಸಿದ್ಧಿ ಆಗಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಪ್ರಾಣಾಯಾಮ ಮಾಡಬೇಕು. ಮತ್ತು ಇಲ್ಲೂ ಕೂಡ ಆಹಾರದ ನಿಯಮ ಇದೆ. ಪ್ರಾಣಾಯಾಮದ ಮೊದಲನೇ ಹಂತದಲ್ಲಿ ನೀವು ಏನೇನೋ ತಿನ್ನೋ ಹಂಗಿಲ್ಲ, ಶುರುವಿನಲ್ಲಿ ಬರೀ ಹಾಲು ತುಪ್ಪ ಅನ್ನ ಇದನ್ನೇ ತಿನ್ನಬೇಕು. ಎಲ್ಲಿ ತನಕ ಪ್ರಾಣಾಯಾಮ ಸಿದ್ಧಿ ಆಗಲ್ಲ ಅಲ್ಲಿ ತನಕ, ಅದಾದ್ಮೇಲೆ ನಿಮಗೆ ಯಾವ್ದಾದ್ರು ನಿಯಮ ಇರಲ್ಲ. ನಾವು ಎಷ್ಟೊಂದು ಜನ ಹಠಯೋಗಿಗಳು ನೋಡಿರ್ತೀವಿ, ಅವ್ರು ಏನೇನೋ ತಿಂತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಆದರೆ ಅವರು ಈ ಹಂತಗಳನ್ನ ದಾಟಿ ಅಲ್ಲಿಗೆ ಹೋಗಿರ್ತಾರೆ. ಸೊ ಆ ಹಂತಗಳ ದಾಟದ ತನಕ ನಮಗೆ ಆಹಾರದ ನಿಯಮಗಳು ಇರುತ್ತೆ, ಯಾರು ಇದನ್ನ ಫುಲ್ ಟೈಮ್ ಪ್ರಾಕ್ಟೀಸಿಗೆ ತಗೊಳ್ತಾರೋ ಅವರಿಗೆ, ಅವಾಗ ಮಾತ್ರ ಇದು ಸಿದ್ಧಿ ಆಗತ್ತೆ, ಅಲ್ಲಿ ತನಕ ಆಗಲ್ಲ ಸರ್.
1: ಸರ್, ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇದು ಕೇವಲ ಯೋಗಿಗಳು ಅಥವಾ ಸನ್ಯಾಸಿಗಳು ಮಾತ್ರ ಮಾಡಬಹುದೇನೋ ಅಂತ ಅನ್ಸುತ್ತೆ. ಸಂಸಾರದಲ್ಲಿರೋರು ಇದನ್ನ ಮಾಡಬಹುದೇ, ನಮ್ಮಂತ ಸಾಮಾನ್ಯರಿಗೂ ಇದು ಆಗುತ್ತಾ, ಏನಂತೀರಿ?
0: ಖಂಡಿತ ಸಾಧ್ಯ ಸರ್, ಶಿವಸಮಿತಿಯಲ್ಲೇ ಬರೆದಿದ್ದಾರೆ. ಇದು ಹಠಯೋಗದ ಗ್ರಂಥಗಳ ಇದೊಂದು ಕ್ರಾಂತಿಕಾರಿ ವಿಚಾರ. ಯಾರದು? ಶಿವಸಮಿತಿಯಲ್ಲಿ ಹೇಳಿರೋದು. ಗೃಹಸ್ಥ ಕೂಡ ಇದನ್ನ ಸಿದ್ಧಿ ಪಡಿಬಹುದು, ಸಂಸಾರದಲ್ಲಿ ಇದ್ದೂ ಕೂಡ ಸಂಸಾರಕ್ಕೆ ಅಂಟ್ಕಂಡು ಇಲ್ದಲೇ ಇರುವಂಥದ್ದು. ಈಗ ವೈರಾಗ್ಯ ಅಂತ ಮಾಡಿದ್ರೆ, ವೈರಾಗ್ಯ ಅಂದರೆ ದ್ವೇಷ ಅಲ್ಲ, ವೈರಾಗ್ಯ ಅಂದರೆ ಅದಕ್ಕೆ ಅಂಟ್ಕೊಳ್ದಲೇ ಇರೋದು. ನೀವು ಹಾಗಿದ್ರೆ ಕೆಲಸಕ್ಕೆ ಹೋಗಬಾರ್ದ, ಹೆಂಡತಿ ಮಕ್ಕಳು ಇರಬಾರ್ದ, ಮಕ್ಕಳನ್ನ ಸಾಕಬಾರ್ದ, ಅವ್ರ ಎಜುಕೇಷನ್ ಕೊಡ್ತೀವಿ, ಎಲ್ಲ ಮಾಡಬೇಕು, ಆದರೆ ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು. ಆ ಥರ ಅಂಟ್ಕೊಂಡು ಇಲ್ದಲೇ ನಾವು ಈ ಎಲ್ಲ ಪ್ರಾಣಾಯಾಮಾದಿ ಅಭ್ಯಾಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂದರೆ ಅದನ್ನು ನಮಗೆ ಸ್ಥಿರ ಬುದ್ಧಿನ ನಮಗೆ ಕಾಯ್ಕೊಳ್ಳೋಕ್ಕಾಗತ್ತೆ, ಇದಕ್ಕೆ ಸಂಸಾರ ಅಡ್ಡಿನೂ ಆಗಲ್ಲ. ಅದನ್ನು ಶಿವಸಂಹಿತೆ ಮುಖ್ಯವಾಗಿ ಹೇಳುತ್ತೆ, ನೀವು ಸಂಸಾರದಲ್ಲಿ ಇದ್ದು ಕೂಡ ನೀವು ಸಿದ್ಧಿ ಪಡಿಬಹುದು ಅನ್ನೋದನ್ನು ಇದೊಂದು ಸ್ಪೆಷಲ್ ಆಗಿ ಹೇಳಿದೆ, ಬೇರೆ ಯಾವ ಗ್ರಂಥದಲ್ಲೂ ಈ ತರದ್ದು ಬಂದಿಲ್ಲ.
1: ಯೋಗ ಮಾಡುವಾಗ ಕೆಲವೊಂದಷ್ಟು ಅಪಾಯಗಳು ಮತ್ತೆ ಅಡ್ಡಿಗಳು ಉಂಟಾಗೋದ್ರ ಬಗ್ಗೆ ಈ ಗ್ರಂಥ ಎಚ್ಚರಿಸುತ್ತ.
0: ಎಸ್ ಸರ್, ಅದಕ್ಕೆ ಅಂತರಾಯಗಳು ಅಂತ ಹೇಳಿದೆ ಸರ್ ಈ ಪುಸ್ತಕದಲ್ಲಿ, ಕೊನೆ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು 10 ರೀತಿಯಾದಂತ ಅಡ್ಡಿಗಳಿದೆ. ಅವು ಯಾವ್ಯಾವ್ದು ಅಂದ್ರೆ, ಮೊದಲನೇದು ಅನಾರೋಗ್ಯ ವ್ಯಾಧಿ, ಎರಡನೇದು ಸೋಂಬೇರಿತನ ಆಲಸ್ಯ, ಮೂರನೇದು ಸಂಶಯ, ನನಗೆ ಇದು ಮಾಡಕ್ ಸಾಧ್ಯನಾ ಅನ್ನೋ ಸಂಶಯ, ನಾಲ್ಕನೇದು ಅದ್ರಲ್ಲಿ ಮಾಡೋಕೆ ಬೇಕಾಗಿರುವಂತಹ ಜಾಗರೂಕತೆ ಇಲ್ದಲೇ ಇರೋದು, ಆಮೇಲೆ 5ನೇದು ಮನಸ್ಸಿನ ಚಂಚಲತೆ, 6ನೇದು ಈಗ ತಪ್ಪು ತಿಳ್ಕೊಂಡು ನನಗೆಲ್ಲ ಗೊತ್ತಾಗಿ ಹೋಗ್ಬಿಟ್ಟಿದೆ, ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಿಥ್ಯಾಜ್ಞಾನ ಹೊಂತಾರಲ್ಲ ಅದು, ಆಮೇಲೆ ದುರ್ಬಲವಾದಂಥ ಇಚ್ಛಾಶಕ್ತಿ, ಆಮೇಲೆ ಯಾವಾಗಲೂ ಎಲ್ಲದ್ರ ಬಗ್ಗೆನೂ ಅದು ನಂದು ಅದು ನನಗೆ ಬೇಕು ಅನ್ನೋ ಭಾವ, ಇನ್ನೊಂದು ಮುಖ್ಯ ಅಂದ್ರೆ, ಯಾರಿಗೆ ಲೋ ಎಸ್ಟೀಮ್ ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವರಿಗೂ ಸಿದ್ಧಿಸಲ್ಲ.

0: ಮತ್ತೆ ಯಾವುದೇ ನಿಯಮಕ್ಕೆ ಒಳಗಾಗದೆ ಇದ್ದವರಿಗೂ ಯಾವುದು ಸಿದ್ಧಿಸಲ್ಲ. ಅದಕ್ಕೆ ಒಂದು ಯಾವ್ದಾರ ಒಂದು ನಿಯಮಕ್ಕೆ ಫಾಲೋ ಮಾಡ್ಬೇಕು. ಈ 10 ರೀತಿಯಾದಂತಹ ವಿಘ್ನಗಳಿದೆ ಅಂತೇಳಿ ಶಿವಸಂಹಿತೆ ಹೇಳುತ್ತೆ. ಇದೆಲ್ಲದಕ್ಕೆ ಒಂದೇ ಔಷಧಿ ಏನಂತಂದ್ರೆ ಸರಿಯಾಗಿ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿದ್ರೆ ಶರೀರದಲ್ಲಿರೋ ದೋಷಗಳೆಲ್ಲ ಸಮಸ್ಥಿತಿಯಲ್ಲಿ ಇರ್ತವೆ, ಮನಸ್ಸಿನ ಆಲಸ್ಯ ದೂರ ಆಗುತ್ತೆ, ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಯಾವುದೇ ಅಡ್ಡಿ ಎದುರಾದರೂ ನಾವು ಅದನ್ನು ಎದುರಿಸ್ತೀವಿ ಅನ್ನೋ ಶಕ್ತಿ ಬರುತ್ತೆ. ಆದ್ದರಿಂದ ಇದ್ರ ಪ್ರಕಾರ ಪ್ರಾಣಾಯಾಮ ಬಹಳ ಮುಖ್ಯ. ಅದರಲ್ಲೂ ಈ ಕುಂಡಲಿನಿ ಜಾಗರಣಕ್ಕೆ ಮೊದಲನೇ ಹಂತ ಪ್ರಾಣಾಯಾಮನೇ. ಶಿವಸಮಿತಿ ಅದ್ರ ಬಗ್ಗೆ ಬಹಳಷ್ಟು ಹೇಳಿದೆ ಸರ್.
1: ಹಠಯೋಗ ದೈಹಿಕ ಅಂತ ಭಾವಿಸಿದವರಿಗೆ ಈ ಪುಸ್ತಕ ತುಂಬ ತಾತ್ವಿಕವಾಗಿ ಕಾಣುತ್ತೆ. ಹಾಗಾದ್ರೆ ಇದರ ಅಂತಿಮ ಗುರಿಯಾದರೂ ಏನು ಅಂತೀರಿ?
0: ಹಠಯೋಗ ಅನ್ನೋದು ದೇಹದ ವ್ಯಾಯಾಮ ಅನ್ನೋದು ಸಂಪೂರ್ಣ ಅದು ತಪ್ಪು ಕಲ್ಪನೆ ಸರ್. ಮತ್ತೆ ಈ ಇಡ ಪಿಂಗಳ ನಾನು ಆಗ್ಲೇ ಹೇಳಿದೆ, ಹ ಮತ್ತೆ ಠ ಅಂತ ಹೇಳಿ, ಇದನ್ನ ಮಿಲನನೇ ಹಠಯೋಗ. ಈ ಎರಡು ವಿರುದ್ಧ ಧ್ರುವಗಳು ಅಂದ್ರೆ ಒಂದು ಉಷ್ಣ ಇನ್ನೊಂದು ಶೀತ, ಅಥವಾ ಶಿವ ಮತ್ತೆ ಶಕ್ತಿ, ಅಥವಾ ಸ್ತ್ರೀ ಅಥವಾ ಪುಂ, ಅದೆರಡನ್ನು ಏನು ಯಾವಾಗ ಸೇರಿಸ್ತೀವಿ ಅವಾಗ ಆ ನಮಗೆ ಆ ಬ್ರಹ್ಮತತ್ವದ ಅನುಭವ ಆಗತ್ತೆ. ಈ ಹಠಯೋಗ ಏನಿದೆಯಲ್ಲ ಇದು ರಾಜಯೋಗನ ರೀಚ್ ಮಾಡೋಕ್ಕೆ ಅಥವಾ ಸಮಾಧಿನ ತಲುಪಕ್ಕೆ ದೇಹನ ಸ್ಥಿರ ಮಾಡೋದಕ್ಕೆ ಏನಿದೆ ಇದು ಬಹಳ ಸಹಾಯ ಮಾಡುತ್ತೆ. ಮತ್ತೆ ಇದರದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಾಗತ್ತೆ. ಶಾರೀರಿಕ ಆರೋಗ್ಯ ಚೆನ್ನಾಗೋದು ಇದ್ರ ಉದ್ದೇಶ ಅಲ್ಲ. ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾಗ ಸಿಕ್ಕಿರುವಂತಹ ಈಗ ಏನೋ ಇಲ್ಲ ಆಟ ಆಡ್ಬೇಕಾರೆಲ್ಲ ಒಂದಿಷ್ಟು ಇದು ಪುರಸ್ಕಾರಗಳು ಮಧ್ಯ ಮಧ್ಯ ಸಿಗುತ್ತಲ್ಲ, ಆ ರೀತಿ ನಮಗೆ ಇದು ಉಪಫಲಗಳು ಅಂತ ಹೇಳ್ತಾರೆ ಇದು. ಸೊ ಇದು ಮುಖ್ಯ ಫಲ ಅಲ್ಲ, ಇದು ಶರೀರದ ಆರೋಗ್ಯ ಇದರಿಂದ ಸಿದ್ಧಿಸುತ್ತೆ ಅನ್ನೋದು ಇದು ಅಂತಿಮ ಗುರಿ ಅಲ್ಲ. ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗೋದು ಅಥವಾ ರಾಜಯೋಗಕ್ಕೆ ರೀಚ್ ಮಾಡ್ಸಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಸುತ್ತೆ.
1: ಒಳ್ಳೆಯದು ಡಾಕ್ಟರ್ ವೆಂಕಟಕೃಷ್ಣ ಅವರೇ, ಇದುವರೆಗೂ ಶಿವ ಸಂಹಿತೆ ಹಾಗೂ ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ ಶೇಕಡ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲ

ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ₹30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಜಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್, ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMU ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ Form 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟ್ ಅನ್ನು SPMU ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆಗೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್
ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ

0: ಸಲ್ಲಿಸುವುದು, ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು, ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು, ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು, ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು, ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು, ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು, ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು, ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜಲ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್

0: ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು, ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳೂ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು

0: ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶಿಯಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಪಕ್ಕಾ ಚುಕ್ಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ನಾರಾಯಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹೇಮಂತ್ ಹಾಗೂ ಪಲ್ಲವಿ ಅವರ ಕಂಠದಲ್ಲಿ ನನಗೆ ನೀನು ನಿನಗೆ ನಾನು ಈ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ನಾಗರಾಜ್ ರಾವ್, ಸಂಗೀತ ಪ್ರವೀಣ್ ಡಿ ರಾವ್.

0: ಮನದ ಮಾತು ಮಾತು ಮಾತು ಮಾತು
1: ಚಿತ್ರಗೀತೆಗಳನ್ನ ಕೇಳಿದ್ರಿ.
2: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ
3: ಅಂದಿಗೂ ಇಂದಿಗೂ ಎಂದೆಂದಿಗೂ
4: ಮಾಹಿತಿಗೆ ಮಿತಿಯಿಲ್ಲ,
3: ಮನರಂಜನೆಗೆ ಕೊನೆಯಿಲ್ಲ.
5: ನೆನಪೆ ನಿತ್ಯ ಮಲ್ಲಿಗೆ
3: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಎಲ್ಲ ರಾಜ ಮಹಾರಾಜರುಗಳಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂತಹ, ಸಕಲ ಜಗತ್ತನ್ನು ಕೂಡ ಗೆದ್ದು ಬಂದಿರತಕ್ಕಂತಹ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಭರತ, ನಳ, ನಹುಷ ಯಾರೂ ಕೂಡ ಇವನಷ್ಟು ಚೆನ್ನಾಗಿ ಯೋಗ್ಯವಾಗಿ ಅಶ್ವಮೇಧ ಯಾಗವನ್ನು ಮಾಡಿರಲಿಲ್ಲ. ಈ ಧರ್ಮರಾಜ ಅವರಿಗಿಂತ ಮಿಗಿಲಾಗಿ ಒಳ್ಳೆಯ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಯಜ್ಞವನ್ನು ಮಾಡ್ತಾನೆ ಎನ್ನುವಂಥದ್ದು ಇಂದಿನ ಕಥಾಭಾಗ.

0: ಜನಮೇಜಯ ಮಹಾರಾಜ, ಕೃಷ್ಣ ಮುಂದೆ ಬರ್ತಾ ಇದ್ದಾನೆ ನಾಗಪುರಕ್ಕೆ, ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ರಾಜ ಮಹಾರಾಜರು, ಅವರ ಸೈನಿಕರು ಎಲ್ಲರನ್ನೂ ಕೂಡ ಹಸ್ತಿನಾಪುರದಿಂದ ಒಂದು ಯೋಜನೆ ದೂರದಲ್ಲಿ ನಿಲ್ಲಿಸಿಬಿಟ್ಟು ಬೇರೆ ಬೇರೆಯಾಗಿರ್ತಕ್ಕಂತಹ ಪಡೆಗಳನ್ನು ಮಾಡಿಬಿಟ್ಟು ಸಾಲಾಗಿ ನಿಲ್ಲಿಸಿದ್ದಾನೆ. ನಾನು ಈಗ ಹೋಗಿ ಧರ್ಮರಾಜನನ್ನು ಕಾಣ್ತೇನೆ ಅಂತ ಹೇಳಿ ಲವಲವಿಕೆಯಿಂದ ಬರ್ತಾ ಇದ್ದಾನಂತೆ ಕೃಷ್ಣ. ಜೊತೆಗೆ ಆ ರಾಜ ಮಹಾರಾಜರುಗಳಿಗೆ ಎಲ್ಲರಿಗೂ ಕೂಡ ಅಲಂಕಾರವನ್ನು ಮಾಡಿಕೊಳ್ಳಿ, ಒಳ್ಳೆಯ ಗಂಧವನ್ನು ಪೂಸ್ಕೊಳ್ಳಿ, ವಿಭವದಿಂದ ಬಂದುಬಿಟ್ಟು ಆ ಧರ್ಮರಾಜನನ್ನು ನೀವು ಕಾಣಬೇಕು, ಆಭರಣಗಳನ್ನು ತೊಟ್ಟುಕೊಳ್ಳಿ ಅಂತ ಹೇಳಿ ಕೃಷ್ಣ ಮುಂದೆ ಮುಂದಕ್ಕೆ ಬಂದಿದ್ದಾನೆ, ಹಸ್ತಿನಾಪುರವನ್ನು ಹೊಕ್ಕಿದ್ದಾನೆ.
1: ಸುರ ನದಿಯ ತಣಿಯ ಪುಣ್ಯಕ್ಷೇತ್ರ.

ಗಂಗಾ ನದಿಯ ತೀರದಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಮಣಿಖಚಿತವಾದಂತಹ ಯಾಗ ಮಂಟಪವನ್ನು ರಚಿಸಿದ್ದಾನೆ ಧರ್ಮರಾಜ. ಅವನು ಸುತ್ತಲೂ ಕೂಡ ಕುಳಿತಿರ್ತಕ್ಕಂತಹ ಋಷಿ ಮುನಿಗಳ ಗಡನದಲ್ಲಿ ಗುಂಪಿನಲ್ಲಿ ಕುಳಿತುಬಿಟ್ಟು ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ದೇಹವನ್ನು ಒಂದು ವರ್ಷದಿಂದಲೂ ಕೂಡ ದಂಡಿಸಿದ್ದಾನೆ. ನೆಲದ ಮೇಲೆ ಕುಳಿತು ನೆಲದ ಮೇಲೆ ಮಲಗುವುದು ಎಲ್ಲವನ್ನೂ ಮಾಡಿ ಯಾವ ಸಿಂಹಾಸನ ಆಗಲಿ ಅಥವಾ ಸುಪ್ಪತ್ತಿಗೆ ಆಗಲಿ ಯಾವುದನ್ನು ಕೂಡ ಉಪಯೋಗಿಸದೆ ತಾನು ಯೋಗದಿಂದ ಅಲ್ಲಿ ಕಾಲವನ್ನು ಕಳೆದಿದ್ದಾನೆ ಒಂದು ವರ್ಷ. ಜೊತೆಗೆ ಅಲ್ಲಿ ಸಾಧ್ವಿಯರು ಅಂದರೆ ಆ ಋಷಿ ಮುನಿಗಳ ಹೆಂಡತಿಯರು ಮಡದಿಯರು ಅವರೆಲ್ಲರ ಮಧ್ಯದಲ್ಲಿ ದ್ರೌಪದಾದೇವಿ ಕುಳಿತಿದ್ದಾಳೆ. ಅಂತಹ ಯಾಗ ಮಂಟಪಕ್ಕೆ ಕೃಷ್ಣ ಬಂದಿದ್ದಾನೆ. ಸಭೆ ನೋಡ್ತಾ ಇದೆ. ಕೃಷ್ಣನನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ.

ಯಾಗ ಮಂಟಪಕ್ಕೆ ಬಂದಿರತಕ್ಕಂತಹ ಶ್ರೀಕೃಷ್ಣ ಭೀಮನನ್ನ ಆಲಂಘಿಸ್ಬಿಟ್ಟು ತಪ್ಪಿಕೊಂಡಿದ್ದಾನಂತೆ. ವಿದರ, ಧೃತರಾಷ್ಟ್ರ, ನಕುಲ, ಸಹದೇವ ಎಲ್ಲರನ್ನು ಕೂಡ ಒಪ್ಪಿಕೊಂಡು ಬಿಟ್ಟು ಅವರನ್ನು ಮಾತನಾಡಿಸಿದ್ದಾನೆ. ಯಶೋದೆ ಕುಂತಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಜೊತೆಗೆ ಗಾಂಧಾರಿಯ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ದ್ರೌಪದಿ, ಸುಭದ್ರೆಯರು ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾರಂತೆ. ಆಗ ಅವರನ್ನು ಮೇಲಕ್ಕೆ ಎತ್ತಿಬಿಟ್ಟು ಸಮಸ್ತ ಮುನಿಗಳು ಕೂಡ ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಕೃಷ್ಣ ನಗುನಗುತ್ತಾ ಮಾತನ್ನು ಹೇಳ್ತಾ ಇದ್ದಾನೆ.

ಧರ್ಮರಾಜ, ನಿನ್ನ ಯಜ್ಞಾಶ್ವ ವರ್ಷಕಾಲದಲ್ಲಿ ಭೂಮಿಯ ಎಲ್ಲ ಕಡೆ ತಿರುಗಿ ಬಂದಿದೆ. ಅರ್ಜುನನ ಪ್ರತಾಪ ಅಂಥದ್ದು, ಎಲ್ಲರನ್ನೂ ಕೂಡ ಗೆದ್ದು ಬಂದಿದ್ದಾನೆ. ಭೂಮಿಯ ಎಲ್ಲ ದೊರೆಗಳು ಕೂಡ ಇವನ ಜೊತೆಯಲ್ಲಿ, ಪಾರ್ಥನ ಜೊತೆಯಲ್ಲಿ ಬಂದಿದ್ದಾರೆ. ಭೂಮಿಯ ಮೇರೆ ಈ ಅರ್ಜುನನ ಪ್ರತಾಪಕ್ಕೆ ಸಾಕಾಗಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಸಕಲ ಐಶ್ವರ್ಯವನ್ನು ಕೂಡ ತಂದಿದ್ದಾನೆ. ಇದು ಮೇರು ಪರ್ವತದಷ್ಟು ಎತ್ತರವಾಗಿ ಬೆಳೆದಿದೆ. ಅಷ್ಟು ಸಂಪತ್ತನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ. ಯಜ್ಞಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ತಂದಿದ್ದಾನೆ, ಎಲ್ಲ ಸಂಪತ್ತನ್ನು ಕೂಡ ತಂದಿದ್ದಾನೆ. ಜೊತೆಗೆ ಭಗದಾಲಭ್ಯರಂತಹ ಆ ಋಷಿಮುನಿಗಳನ್ನು ಕರೆದುಕೊಂಡು ಬಂದಿದ್ದಾನೆ. ಇನ್ನು ಯಜ್ಞ ಯಶಸ್ವಿಯಾಗಿ ನಡೆಯುತ್ತೆ, ನೀನು ಯೋಚನೆಯನ್ನು ಮಾಡಬೇಡ, ಯಜ್ಞಕ್ಕೆ ಸಿದ್ಧನಾಗುವಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಹೇಳಿಬಿಟ್ಟು ಧರ್ಮರಾಜನಿಗೆ ತುಂಬ ಸಂತೋಷವಾಗ್ತಾ ಇದೆ. ಸಂತೋಷದಿಂದ ಹೇಳ್ತಾ ಇದ್ದಾನೆ, ದೇವ ನಿಮ್ಮ ಕರುಣೆಯ ಒಂದು ಮೋಡ ಅನ್ನತಕ್ಕಂಥದ್ದು ಮಳೆ ಸುರಿಸಿದರೆ ಅರ್ಜುನನ ಪ್ರತಾಪ ಅನ್ನತಕ್ಕಂತಹ ಬೆಳೆ ಬೆಳೆಯದೇ ಇರುತ್ತೆ. ಖಂಡಿತವಾಗಿ ಅವನ ಪ್ರತಾಪ ಹೆಚ್ಚಾಗುತ್ತೆ. ಆ ಪ್ರತಾಪದಿಂದ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ. ನಿನ್ನ ರೋಮ ರೋಮದಲ್ಲೂ ಕೂಡ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನೀನು ತುಂಬಿಕೊಂಡಿದ್ದೀಯ. ಅಂತಹ ಮಹಾಮಹಿಮ ನೀನು, ಅಂತಹ ದೇವೆಯಲ್ಲಿ ಇಲ್ಲಿ ಮನುಷ್ಯ ರೂಪದಲ್ಲಿ ಬಂದು ಅರ್ಜುನನ ರಥದ ಸಾರಥಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀಯಲ್ಲ, ಆ ಮನುಷ್ಯತ್ವ ಎಲ್ಲಿ ಅಂತ ಹೇಳಿ ಅವನನ್ನು ಹೊಗಳ್ತಾ ಇದ್ದಾನೆ. ಜೊತೆಗೆ ನೀನು ನಮ್ಮನ್ನು ಬೆಳೆಸ್ತಾ ಇದ್ದೀಯ, ಎಲ್ಲ ಭಕ್ತರನ್ನ ನೀನು ಜೀವ ಅಂತ ಹೇಳಿ ಅನ್ಕೊಂಡಿದ್ದೀಯ ಅಂತ ಹೇಳಿ ಆ ಕೃಷ್ಣನನ್ನ ಧರ್ಮರಾಜ ಹೊಗಳ್ತಾ ಇದ್ದಾನೆ.

ಆಗ ಧರ್ಮರಾಜ ಹೇಳ್ತಾ ಇದ್ದಾನೆ, ಕೃಷ್ಣ ಈ ನಾಟಕದ ಮಾತುಗಳನ್ನು ಹೇಳ್ತಾ ಇದ್ದೀಯಾ, ಪಾರ್ಥ ದೊಡ್ಡವನು, ಪಾರ್ಥ ಪ್ರತಾಪಿ ಅಂತ ಹೇಳಿ ಹೇಳ್ತಾ ಇದ್ದೀಯಾ, ಅರ್ಜುನ ಯುದ್ಧವನ್ನು ಮಾಡ್ದ ಅಂತೇಳಿ ಹೇಳ್ತಾ ಇದ್ದೀಯಾ, ಈ ಹೊರಗಿನ ಮಾತುಗಳು ಯಾತಕ್ಕೆ ಬೇಕು, ನೀನು ಮಮ ಪ್ರಾಣಾಹಿ ಪಾಂಡವಾಹ ಅಂತೇಳಿ ಹೇಳ್ಕೊಂಡಿದ್ದೀಯಾ, ಇನ್ನು ಮಾತು ಸಾಕು, ಈಗ ನನಗೆ ಯಾವ ಯಾವ ರಾಜರನ್ನು ಹೇಗೆ ಗೆದ್ರಿ, ಯಾರ ಮೇಲೆ ಹೇಗೆ ಯುದ್ಧ ಆಯಿತು ಅಂಥೇಳಿ ಅನ್ನುವಂತಹ ವಿಸ್ತಾರವಾದಂತಹ ಕಥೆಯನ್ನು ಹೇಳು, ಈ ಭೂಮಂಡಲವನ್ನು ಗೆದ್ದು ಬಂದಿರತಕ್ಕಂತಹ ಕಥೆಯನ್ನು ಹೇಳು ಅಂಥೇಳಿ ಧರ್ಮರಾಜ ಹೇಳಿದಾಗ ಕೃಷ್ಣ ಹೇಳೋದಕ್ಕೆ ಆರಂಭ ಮಾಡ್ದ, ಯಜ್ಞಾಶ್ವ ಹಸ್ತಿನಾಪುರವನ್ನು ಬಿಟ್ಟು ಇಲ್ಲಿಯವರೆಗೆ ಒಂದು ವರ್ಷ ಕಾಲ ಎಲ್ಲೆಲ್ಲಿ ಹೋಗಿತ್ತು, ಯಾವ ದೇಶಕ್ಕೆ ಹೋಗಿತ್ತು, ಯಾವ ಮಹಾರಾಜರು ತಾವಾಗಿಯೇ ಕಪ್ಪಕಾಣಿಕೆಯನ್ನು ತಂದುಕೊಟ್ರು, ಯಾವ ಮಹಾರಾಜರ ಮೇಲೆ ಯುದ್ಧವನ್ನು ಮಾಡಬೇಕಾಯಿತು ಅನ್ನುವಂತಹ ಕಥೆಯನ್ನು ವಿಸ್ತಾರವಾಗಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಧರ್ಮರಾಜ, ಯಜ್ಞಾಶ್ವ ಚೈತ್ರ ಮಾಸದಲ್ಲಿ ಹಸ್ತಿನಾವತಿಯನ್ನು ಬಿಟ್ಟು ಎಲ್ಲ ಜೈತ್ರ ಯಾತ್ರೆಯನ್ನು ಹೊರಟಿತು. ಮಾಹಿಷ್ಮತಿಯ ರಾಜನಾದ ನೀಲಧ್ವಜ ಅಗ್ನಿಯ ಬಲದಿಂದ ಕುದುರೆಯನ್ನು ಕಟ್ಟಿಹಾಕದ. ಅವನನ್ನು ಗೆದ್ದುಬಿಟ್ಟು ಕುದುರೆಯನ್ನು ಬಿಡಿಸ್ಕೊಂಡ್ವಿ. ಅವನನ್ನು ಜಯಿಸಿದ್ದರಿಂದ ಗಂಗಾದೇವಿಯ ಶಾಪ ಬಂತು ಅರ್ಜುನನಿಗೆ. ಕುದುರೆ ಅಲ್ಲಿಂದ ಮುಂದುವರೆದು ಬಿಟ್ಟು ವಿಂಧ್ಯಾಚಲವನ್ನು ಪ್ರವೇಶ ಮಾಡ್ತು ಅಂತ ಹೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ.

0: ನರಂ ಜಯಿಸಿದಂ ಚಲದಿಂದ ಬಲದಿಂದ ಹಂಸಧ್ವಜನ ಸುಧರನು.
1: ಧರ್ಮರಾಜ, ಆ ವಿಂಧ್ಯಾಚಲ ಅನ್ನತಕ್ಕಂತಹ ಪರ್ವತದಲ್ಲಿ ಅನೇಕ ವನಗಳು, ಆ ವನಗಳಲ್ಲಿ ಕಾಡಿನಲ್ಲಿ ಇರತಕ್ಕಂತಹ ಹಣ್ಣು ಹಂಪಲುಗಳು, ಝರಿ ನದಿ ಹರಿತಾ ಇರತಕ್ಕಂತಹ ಒಳ್ಳೆಯ ನೀರಿನ ತೊರೆಗಳು, ಸುಗಂಧವಾಗಿರ್ತಕ್ಕಂತಹ ಹೂವು, ತಂಪಾದ ಗಾಳಿ, ಇದೆಲ್ಲವೂ ಕೂಡ ಆ ಎಲ್ಲ ಸೈನಿಕರನ್ನು ಕೂಡ ನಮ್ಮನ್ನು ಸಂತೋಷಪಡಿಸ್ತು. ಅಲ್ಲಿ ಕುದುರೆಯ ಕಾಲು ಒಂದು ಕಲ್ಲಿನಲ್ಲಿ ಸಿಗಾಕೊಂಡ್ಬಿಡ್ತು. ಆಗ ಆ ಚಂಡಿಗೆ ಬಂದಂತಹ ಶಾಪ ಏನಿದೆ ಅದು ಪರಿಹಾರವಾಗಿ ಚಂಡಿ ಆ ಸ್ತ್ರೀ ರೂಪವನ್ನು ತಾಳಿಬಿಟ್ಟು ನಮಸ್ಕಾರವನ್ನು ಮಾಡಿ ಹೊರಟು ಹೋದ್ಲು. ಆದರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಮುಂದಕ್ಕೆ ಹೋದ್ವಿ. ಆ ಹಂಸಧ್ವಜನ ಮಕ್ಕಳು, ಹಂಸಧ್ವಜ ಕುದುರೆಗಳನ್ನು ಕಟ್ಟಿ ಹಾಕಿದರು. ಅರ್ಜುನ ಅವರೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಸೋಲಿಸಿಬಿಟ್ಟು ಅವರನ್ನು ಜಯಿಸಿದ್ದಾನೆ.

ಧರ್ಮರಾಜ, ಅಷ್ಟು ಹೊತ್ತಿಗಾಗಲೇ ಚಳಿಗಾಲ ಆರಂಭವಾಗಿದೆ. ಪಾರ್ವತಿಯ ತಪೋವನವನ್ನು ನಮ್ಮ ಸೈನಿಕರು, ನಾವೆಲ್ಲರೂ ಕೂಡ ಆ ತಪೋವನಕ್ಕೆ ಹೋದ್ವಿ. ಅಲ್ಲಿರ್ತಕ್ಕಂತಹ ರಾಜರನ್ನು, ಅಲ್ಲಿಯ ವಿಘ್ನಗಳನ್ನು ಕಳೆದುಬಿಟ್ಟು ಶ್ರೀರಾಜ್ಯವಾಗಿರ್ತಕ್ಕಂತಹ ಪ್ರಮಿಳೆಯ ರಾಜ್ಯಕ್ಕೆ ಹೋದ್ವಿ. ಅಲ್ಲಿ ಪ್ರಮಿಳೆಯನ್ನು ಒಪ್ಪಿಸಿಬಿಟ್ಟು ಅವಳಿಂದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಅದನ್ನು ಹಸ್ತಿನಾಪುರಕ್ಕೆ ಕಳಿಸಿದ್ವಿ. ಭೀಕರವಾಗಿರ್ತಕ್ಕಂತಹ, ಭೀಷಣವಾಗಿರ್ತಕ್ಕಂತಹ ದೈತ್ಯೊಬ್ಬ ರಾಕ್ಷಸ, ಅವನನ್ನು ಕೂಡ ಸಂಹರಿಸಿಬಿಟ್ಟು ವರ್ಷ ಋತುವಿನಲ್ಲಿ ಮಳೆಗಾಲ ಆರಂಭವಾಯಿತು. ಬಬ್ರುವಾಹನ ಅವನ ಪಟ್ಟಣಕ್ಕೆ ನಾವು ಬಂದ್ವಿ.

ಧರ್ಮರಾಜ, ಯಜ್ಞಾಶ್ವ ಮಣಿಪುರಕ್ಕೆ ಬಂತು. ಮಣಿಪುರದಲ್ಲಿ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿ ಹಾಕದ, ಯುದ್ಧವನ್ನು ಮಾಡ್ದ. ಅಲ್ಲಿ ಅರ್ಜುನ ತನ್ನ ಮಗನಾಗಿರ್ತಕ್ಕಂತಹ ಬಬ್ರುವಾಹನದಿಂದ ಹತನಾಗ್ತಾನೆ. ಇದು ಗಂಗೆಯ ಶಾಪ. ನನ್ನ ಮಗನನ್ನು ಕೊಂದಿರ್ತಕ್ಕಂತಹ ನಿನಗೆ, ಭೀಷ್ಮರನ್ನು ಕೊಂದಿರ್ತಕ್ಕಂತಹ ನಿನಗೆ ನಿನ್ನ ಮಗನಿಂದಲೇ ಸಾವು ಬರಲಿ ಅಂತ ಹೇಳಿ ಗಂಗೆ ಶಾಪವನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ಅವನು ಸಾವನ್ನು ತನ್ನ ಮಗನಿಂದಲೇ ಹತನಾದ. ಆಗ ಉಲೂಚಿ ಎನ್ನತಕ್ಕಂತಹ ಹೆಂಗಸು, ಪಾರ್ಥನ ಹೆಂಡತಿ, ಅವಳು ಮಣಿಯಿಂದ ತಂದುಬಿಟ್ಟು ಅವನನ್ನು ಬದುಕಿಸಿದ್ಲು ಅಂಥೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ. ಹೀಗೆ ಮುಂದೆ ತಾಮ್ರಧ್ವಜನ ಪಟ್ಟಣಕ್ಕೆ ಹೋದ್ವಿ, ಕುದುರೆಗಳನ್ನು ಕಟ್ಟಿದ್ರು, ನಮ್ಮೆಲ್ಲರನ್ನು ಕೂಡ ಅವರು ಗೆದ್ದುಬಿಟ್ರು. ಅವನು ಅವನ ತಂದೆ ಮಹಾಗುಣಶಾಲಿಯಾಗಿದ್ದ ಮಯೂರಧ್ವಜ ಅವನು ಕುದುರೆಯ ಜೊತೆಗೆ ಅಶ್ವಮೇಧದ ಕುದುರೆಯನ್ನು ಕೊಟ್ಟುಬಿಟ್ಟು ತನ್ನ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಬಿಟ್ಟು ಯಜ್ಞಕ್ಕೋಸ್ಕರ ನಮ್ಮೊಡನೆ ಅವನೂ ಕೂಡ ಬಂದಿದ್ದಾನೆ.

ಧ್ವಜನನ್ನು ಗೆದ್ದುಬಿಟ್ಟು ಅವನು ಸೈನಿಕ ಸಮೇತನಾಗಿ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ನಮ್ಮ ನಗರದ ಹೊರಭಾಗದಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಜೊತೆಗೆ ಬಂದಿದ್ದಾರೆ. ನಂತರ ವೀರವರ್ಮ ಅನ್ನತಕ್ಕಂಥ ಅವನು ಕುದುರೆಯನ್ನು ಕಟ್ಟದ, ಅವನಿಂದ ಆ ಕುದುರೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಚಂದ್ರಹ ಅದನ್ನು ನಗರಕ್ಕೆ ಹೋದ್ವಿ. ಅಲ್ಲಿ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಆ ಚಂದ್ರಹಾತನ ಕಥೆಯನ್ನು ವಿಸ್ತಾರವಾಗಿ ಆ ನಾರದರಿಂದ ತಿಳಿದುಬಿಟ್ಟು ತುಂಬ ಸಂತೋಷವಾಯಿತು. ಅವನ ಪಟ್ಟಣದಲ್ಲಿ ನಾವು 5 ದಿವಸಗಳ ಕಾಲ ಅಲ್ಲಿದ್ವಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಚಂದ್ರ ಆತನಿಂದ ಆತಿಥ್ಯವನ್ನು ಸ್ವೀಕರಿಸಿಬಿಟ್ಟು 5 ದಿವಸಗಳ ಕಾಲ ಅವನಲ್ಲಿ ಇದ್ದುಬಿಟ್ಟು ನಾವು ಹೊರಟಿವಿ. ಅಲ್ಲಿಗೆ ಶಿಶಿರ ಋತು ಆರಂಭವಾಗಿತ್ತು. ಚಂದ್ರಹಾಸನ ಮೊಡನೆ ಬಂದಿದ್ದಾನೆ. ಮುಂದೆ ಆ ಬಗದಾಲಭ್ಯರು ಸಮುದ್ರದ ಮಧ್ಯದಲ್ಲಿರ್ತಕ್ಕಂತಹ ದ್ವೀಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವರನ್ನು ಕೂಡ ಯಜ್ಞಕ್ಕೆ ನೀವು ಬರಬೇಕು, ಯಜ್ಞವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಂಡ್ವಿ. ಬಗದಾಲಭ್ಯರು ಕೂಡ ನಮ್ಮೊಡನೆ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಸಿಂಧು ದೇಶಕ್ಕೆ ಹೋದ್ವಿ. ಅಲ್ಲಿ ನಮ್ಮ ತಂಗಿಯಾಗಿರ್ತಕ್ಕಂತಹ ದುಶ್ಯಳೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ಲು. ಅವಳನ್ನು ಕೂಡ ಕರೆದುಕೊಂಡು ಎಲ್ಲ ಕಪಕಾಣಿಕೆಗಳನ್ನು ತೆಗೆದುಕೊಂಡ್ಬಿಟ್ಟು ಬಂದಿದ್ದೇವೆ. ಧರ್ಮರಾಜ, ನೀನು ಹೇಳಿದಂತೆ ನಮ್ಮ ಸೈನ್ಯದಲ್ಲಿ ಸ್ವಲ್ಪವೂ ಕೂಡ ಮುಕ್ಕಾಗಲಿಲ್ಲ. ನಾವು ಜೊತೆಯಲ್ಲಿ ಕರೆದುಕೊಂಡು ಹೋಗಿರ್ತಕ್ಕಂತಹ ಹೋದಂತಹ ವೀರರೆಲ್ಲರೂ ಕೂಡ ಹಿಂದಿರುಗಿದ್ದಾರೆ, ಸುಖವಾಗಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಅಗಣಿತವಾಗಿರ್ತಕ್ಕಂತಹ ಒಂದು ಸಂಪತ್ತನ್ನು ಕೂಡ ನಾವು ತಂದಿದ್ದೇವೆ.

ಭೂಮಿಯ ಮೇಲೆ ಯಾಗದ ಕುದುರೆ ತಿರುಗಿ ತಿರುಗಿ ಅನೇಕ ರಾಜರು ಕೂಡ ಬಂದಿದ್ದಾರೆ, ಜೊತೆಗೆ ಅವರನ್ನು ಗೆದ್ದುವಿ ಎನ್ನುವಂತಹ ಎಲ್ಲ ವೃತ್ತಾಂತವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ಭೀಮನನ್ನು ಕರೆದುಕೊಂಡ್ಬಿಟ್ಟು ತನ್ನ ಅರಮನೆಗೆ ಬಂದಿದ್ದಾನೆ. ಅಲ್ಲಿ ಸತ್ಯಭಾಮಾದೇವಿ ಮೊದಲಾದ ಎಲ್ಲ ರಾಣಿವಾಸದವರು ತುಂಬ ಸಂತೋಷದಿಂದ ಕೃಷ್ಣನನ್ನು ಕಾಣ್ತೇವೆ, ಇವತ್ತು ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಮದಿಂದ ನಗುತ್ತಾ ಆರತಿಯನ್ನು ಬೆಳಗ್ತಾ ಇದ್ದಾರೆ, ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ.

ಕೃಷ್ಣ ಪತ್ನಿಯರ ನಡುವೆ ಕುಳಿತುಕೊಂಡಿದ್ದಾನೆ. ಸತ್ಯಭಾಮಾದೇವಿ ಹೇಳ್ತಾ ಇದ್ದಾಳೆ, ಕೃಷ್ಣ ಆ ಕುಬ್ಜೆ ನಿನಗೆ ಗಂಧವನ್ನ ತಂದುಕೊಡ್ತಾ ಇದ್ದಂತಹ ಕುಬ್ಜೆಯನ್ನ ಸುಂದರಿಯನ್ನಾಗಿ ಮಾಡಿ ಮದುವೆ ಮಾಡಿಕೊಂಡಿಯಲ್ಲ, ಹಾಗಲ್ಲ, ಈಗ ಬಂದಿರತಕ್ಕಂತಹ ಆ ಪ್ರಮಿಳೆ ನಮ್ಮ ಸೋದರಿಯಾಗಬೇಕು. ಯಾಕೆ ಅಂತ ಹೇಳಿದರೆ ಅರ್ಜುನ ಅವಳನ್ನು ಮದುವೆಯಾಗಿದ್ದಾನೆ, ನೀನು ಅವಳ ಕಡೆ ಗಮನವನ್ನು ಹರಿಸಬಾರ್ದು, ಅವಳು ನಿನಗೆ ತಂಗಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಾಳಂತೆ. ಆಗ ಕೃಷ್ಣ ಭೀಮನ ಮುಖವನ್ನು ನೋಡಿ ಹೇಳ್ತಾ ಇದ್ದಾನೆ,

ಕೃಷ್ಣ ಭೀಮನ ಮುಖವನ್ನ ನೋಡ್ತಾ ಹೇಳ್ತಾ ಇದ್ದಾನೆ. ಭೀಮ ಕಟಕಿಯನ್ನ ಹೇಳ್ತಾ ಇದ್ದಾಳೆ, ನನಗೆ ಅಪಹಾಸ್ಯವನ್ನ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋದ್ರೆ ಅಲ್ಲಿ ಒಂದು ಮದುವೆಯನ್ನು ಮಾಡ್ಕೊಂಡ್ ಬರ್ತೀರಿ ಹಿಂದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾಳೆ. ಭೀಮ ನನಗೆ ಮಕ್ಕಳಾಯಿತು, ಯೌವನ ಹೊರಟು ಹೋಯ್ತು, ಈಗ ಆ ರೀತಿ ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಹೇಳಿ ಈ ಚುಚ್ಚು ಮಾತನ್ನ ನೋಡು ಈ ಸತ್ಯಭಾಮಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆಗ ಸತ್ಯಭಾಮೆ, ನಿಜ ಈಗ ವಯಸ್ಸು ಹೋಯಿತು, ಸುಳ್ಳಲ್ಲ, ಆದರೂ ಕೂಡ ಈ ಪುರುಷರು ಯೌವನದಲ್ಲಿ ತಮಗೆ ಬೇಕಾದಂತಹ ರೀತಿಯಲ್ಲಿ ನಡೆದುಕೊಳ್ತಾರೆ, ಆದರೆ ಈ ಹಸ್ತಿನಾಪುರದಲ್ಲಿ ಹಾಗೆ ನಡೆದುಕೊಳ್ಳುವಂತಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಧರ್ಮರಾಜನ ನಗರ, ಅಲ್ಲಿ ಎಲ್ಲರೂ ಕೂಡ ಸನ್ಮಾರ್ಗದಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ಅಯ್ಯೋ ಪಾಪವೇ ಅಂತ ಹೇಳಿ ಮತ್ತೆ ತಮಾಷೆಯಾಗಿ ಮಾತನ್ನು ಹೇಳ್ತಾ ಇದ್ದಾಳೆ ಆ ಸತ್ಯಭಾಮೆ. ಹೀಗೆ ಹೇಳ್ತಾ ಇರಬೇಕಾದ್ರೆ

0: ಹೀಗೆ ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತುಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ಪ್ರಾಣೇಶ್ವರಿಯಾಗಿರ್ತಕ್ಕಂತಹ ಸತ್ಯಭಾಮಾದೇವಿ ಹೇಳಿದಂತಹ ಮಾತನ್ನು ಕೇಳ್ತಾ ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನು ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರ ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ಧರ್ಮರಾಜನನ್ನು ಕಾಣೋದಕ್ಕೋಸ್ಕರ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನು ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 6,98,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ಧ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು 3:00 ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 2,24,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು

0: ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ದ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म संस्कृति के लिए जिन्होंने प्राणोत्सर्ग किया था, जिन इस गौरवशाली इतिहास
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ

2026ನೇ ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 828,037 ಮತದಾರರಲ್ಲಿ 404,863 ಪುರುಷ ಮತದಾರರು, 423,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ. ಬೇಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ, ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾವೊಂದ್ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸರಿಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು

0: ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
1: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
0: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ಮೆ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಭೀ ಕರ್ತೀತಿ.
1: ಯಹ ತೋ ಅಚರಜ್ ಕಿ ಬಾತ್ ಹೈ ದೀದಿ, ವೈದಿಕ ಯುಗ್ ಮೇ ಭೀ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ.
0: ಹಾ ಸೌಮ್ಯ, ತುಮ್ ಠೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
2: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜೀಹಾ, ಉಸ್ ಪುರಾಣೆ ಜಮಾನೆ ಮೇ ಭೀ ನಾರಿ ಪುರುಷ ಪೀಚೆ ನಹೀತಿ. ಗಾರ್ಗಿ, ಮೈತ್ರೇಯಿ, ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ ಹೈ.
1: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಭೀ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ.
0: ಹಾ, ಕಿಂತು ಆಗೇ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹೇ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಕ ಶಿಕಾರ್ ಹೋತಿ ಗಯಿ.
1: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
2: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಠೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
1: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾಂ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭೀ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
2: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ?
1: ಹೇಮಾ, ಇದನ್ನೇ ಇಂದಿಲಿ ಹೇಳು ನೋಡೋಣ.
2: ಆಹಾ, ಟೀಕ್ ಹೈ. ಪುರಾನೆ ಜಮಾನ್
1: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
2: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
2: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
2: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
1: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭೀ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
2: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನೇ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು.
2: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
2: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
0: ಯಹಿ ನಹಿ, ಯುದ್ಧೋಮ್ಮೆ ಭೀ ಜಾತಿತಿ ಔರ್ ಶಸ್ತ್ರಾಸ್ತ್ರ ಭೀ ಕರ್ತೀತಿ.
1: ಹಾ ದೀದಿ, ಸ್ತ್ರೀಯೋಂಕಾ ಸ್ಥಾನ ಪುರುಷೋಂಕೆ ಸಮಾನತಾ.
0: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂಕೆ ಸಮಾನತಾ ಔರ್ ಉಸೆ ಸಹಧರ್ಮಿಣಿ ಭೀ ಕೇಹ್ತೇತೆ ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋಗಯಿ ಔರ್ ಉಸ್ಕ ಸ್ಥಾನ ಪುರುಷ್ ಕೆ ಬಾತ್ ನಿರ್ಧಾರಿತ ಕಿಯಾ ಗಯಾ.
2: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
0: ಹಾ, ಪುರುಷ ಕ ಪ್ರಭುತ್ವ ಬನಾಯ ರಕ್ನೆ ಕೆಲಿಯೇ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧಲಿಯಾ ಗಯ ತಥಾ ಪಿತಾ ಪತಿ ಪುತ್ರ ಕ ಸಹಾರ ಲೇನೆ ಕ ಪ್ರೇರಣಾ ದಿ ಜಾನೆ ಲಗಿ.
1: ದೀದಿ, ಇನ್ನೊಂದ್ ಸಂದೇಹ.
0: ಹಾ ಹೇಳು, ಏನದು ನಿನ್ ಸಂದೇಹ?
1: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
2: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಮ್ ಠೀಕ್ ಕಹತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕ ಪ್ರಚಾರ ಪ್ರಸಾರ ಬಹುತ್ ಬಡ ಕಿಂತು ಯ ಶಿಕ್ಷಾ ಭಾರತ್ ಕೇಲಿಯೇ ಉಪಯೋಗಿ ನಾ ಹೋಕರ್ ಅಂಗ್ರೇಜಂಕು ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ.
1: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ್ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆ ಲಿಯೇ ಪ್ರಯಾಸ ಕಿಯಾ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ, ಬಿಲ್ಕುಲ್ ಠೀಕ್ ಹೈ.
2: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾ ಯೇ ಕಿ ಗಯಿ ತತ ಹಿಂದಿ ಸಾಹಿತ್ಯ ಸಮ್ಮೇಳನ

0: ಪ್ರಯಾಗ್ ದ್ವಾರ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯರತ್ನ ಆದಿ ಪರೀಕ್ಷಾಯಲ್ಲಿ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತೀತಿ.
1: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
2: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ ವಿದ್ಯಾವಂತಿಯಾದ್ರೆ ಆಕೆಯ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
2: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆಲಿಯೆ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೊ ಆಜ್ ಬಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹಿ ಹೈ.
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೆ ಉಚ್ಚ ಶಿಕ್ಷೆ ಪ್ರಾಪ್ತ ಕರ ರಹಿ ಹೈ.
2: ಹಾಂ, ವೇ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯಕರ್ ರಹಿ ಹೈ.
0: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಇಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕ ಅಲ್ಲ, ವಿಮಾನ ಪರಿಚಾರಿಕ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕ ಅಥವಾ ವ್ಯೋಮ ಬಾಲ ಅಂತಾನು ಹೇಳ್ಬೋದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ?
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
1: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ ಕರ್ತೀತಿ ಔರ್ ಅಬ್
0: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
1: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತೀತಿ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾಪೂರ್ವಕ ಕಾಮ ಕರ್ನೆ ಲಗಿ ಹೈ.
0: ಶಬ್ಬಾ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯೇ ಸಬ್ ನಾರಿಯೋ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಉಂಚೆ ಸೆ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೇ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂತ ಚಲೆ ಆ ರಹೆ ಅಂಧವಿಶ್ವಾಸೋಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋ ಕೆ ಮಾಧ್ಯಮ ಸೆ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
1: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
2: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
0: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನೆ ಕಿ ಹೈ.
1: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
2: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
0: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಭಿ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
1: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
2: ಒಬ್ಬ ಒಳ್ಳೆಯ ತಾಯಿಗೆ, ಗೃಹಿಣಿಗೆ ಉತ್ತಮ

0: ಶಿಕ್ಷಣ ಬೇಕೇ ಬೇಕು.
1: ಏಕ ಕುಶಲ ಗೃಹಿಣಿ ಕೇಳಿಯೇ ಶಿಕ್ಷಿತ ಹೋನ ಅನಿವಾರ್ಯ ಹೈ, ಅವಶ್ಯಕ ಹೈ. ಇಸ್ಲಿಯೆ ಸಮಾಜ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯ ಜಾನಾ ಚಾಹಿಯೆ.
0: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
1: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
1: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ, ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ, ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೆ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದನ್ನ ಬರೀಬೇಕು ನೀವು. ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ, ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹೇ. ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
3: ಬಹುತ್ ಬಹುತ್ ಧನ್ಯವಾದ.
1: ಧನ್ಯವಾದ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ಕೃಷಿರಂಗ ಕಾರ್ಯಕ್ರಮ 6:51, ಎಣ್ಣೆಕಾಳು ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತಾಗಿ ಡಾಕ್ಟರ್ ಯಮನೂರ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು ಸಿರಿಗಂಧ ರಾತ್ರಿ 8:00. ಇನ್ನು ರಾತ್ರಿ 9:15 ಲತಾ ದಾಂಬ್ಲೆ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಶರ್ಮಿಷ್ಠಾ ಗುಹಾ ಅವರ ಗಾಯನವಿದೆ. ತಬ್ಲಾ ಸಾಥ್ ವಿಶ್ವನಾಥ ನಾಕೋಡ್, ಹಾರ್ಮೋನಿಯಂ ಸಹಕಾರ ಸತೀಶ್ ರೆಡ್ಡಿಕೊಳ್ಳಿ. ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ. ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತಾಗಿ ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: जी हाँ, जन जन होगा अब साक्षर उल्लास के साथ। आइए नव भारत साक्षरता कार्यक्रम के इस अभियान में बटाएं हाथ उल्लास के साथ। उल्लास भारत सरकार की एक अनूठी पहल।
1: और अब इसी के साथ हमारा आज का उमंग कार्यक्रम समाप्त होता है। तो अपने मित्र अजीत को उमंग कार्यक्रम की तकनीकी टीम यानी कुसुमलता, जगबंधु
2: और मंजू जी के साथ विमलेश को कल तक के लिए आज्ञा दीजिए। नमस्कार।
3: उमंग उमंग उमंग उमंग, उमंग।
4: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

3:30:25 ಹೊತ್ತಿನಲ್ಲಿ ನಾವಿದ್ದೀವಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ. ಪ್ರಶ್ನೋತ್ತರದ ಕಾರ್ಯಕ್ರಮ, ಸ್ಯಾಂಡಲ್ವುಡ್, ಬಾಲಿವುಡ್ ಸೇರಿದಂತೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತ ಈ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನೀವು ಆರ್ಜಿ ರಮ್ಯಾ. ಮೊದಲ ಪ್ರಶ್ನೆ ಹೀಗಿದೆ. DDLJ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಶೀರ್ಷಿಕೆಯನ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಲ್ಲ. ಹಾಗಾದ್ರೆ ಈ ಐಕಾನಿಕ್ ಶೀರ್ಷಿಕೆಯನ್ನ, ಟೈಟಲ್ನ ಕೊಟ್ಟಿದ್ದು, ಸಲಹೆ ನೀಡಿದ್ದು ಯಾರು? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಈ ಟೈಟಲ್ ಏನಿದೆ, ಸಿನಿಮಾದ ಟೈಟಲ್, ಈ ಒಂದು ಐಕಾನಿಕ್ ಟೈಟಲ್ನ ಕೊಟ್ಟಿದ್ದು, ಈ ರೀತಿ ಟೈಟಲ್ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸಲಹೆ ಸೂಚಿಸಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ. ಸದ್ಯಕ್ಕೆ ಈ ಹೊತ್ತಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿದ್ದಂತ ಈ ಗೀತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಕೋಟಿಯವರ ಸಂಗೀತ ಸಂಯೋಜನೆ ಇತ್ತು. ಗಡಿಬಿಡಿ ಅಳಿಯ ಚಿತ್ರದ ಬ್ಯೂಟಿಫುಲ್ ಗೀತೆ ಮೂಡಿ ಬಂತು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಡಿಡಿ ಎಲ್ ಜೈ ಸಿನಿಮಾದ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಈ ಐಕಾನಿಕ್ ಶೀರ್ಷಿಕೆಯನ್ನ ನೀಡಿದ್ದು, ಅದಕ್ಕೆ ಸಲಹೆ ಕೊಟ್ಟಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕಿಂಗೇರಿಯಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಶ್ರೀಮಂತ ಹೊಸಮನಿ ಬೀದರ್ನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರ ಅವರು ಸಂಡೂರಿನಿಂದ ಹಾಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಸುಬಾನ್ ಕೋರಿ ಹಂಪಸಾಗರದಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆ ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ನಟಿ ಕಿರಣ್ ಖೇರ್ ಅವರು, ಅನುಪಮ್ ಖೇರ್ ಅವರ ಪತ್ನಿ ನಟಿ ಕಿರಣ್ ಖೇರ್ ಅವರು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅನ್ನುವಂಥ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸ್ತಾರೆ. ಆದಿತ್ಯ ಚೋಪ್ರಾ ಅವರು ಅದರ ಹೋಗಿ ಈ ಒಂದು ಐಕಾನಿಕ್ ಟೈಟಲ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಿನಿಮಾಗೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅದೇ ಟೈಟಲ್ ಓಕೆ ಆಗುತ್ತೆ. ನಟಿ ಕಿರಣ್ ಖೇರ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಿಂಕ್ ಸೌಂಡ್ ಅಂದರೆ ಡಬ್ಬಿಂಗ್ ಮಾಡದೇನೆ ಶೂಟಿಂಗ್ ಮಾಡುವಂಥ ಸ್ಥಳದಲ್ಲಿಯೇ ನೈಜ ಧ್ವನಿಯನ್ನು ರೆಕಾರ್ಡ್ ಮಾಡುವಂಥದ್ದು, ಅಂದರೆ ಯಾವಾಗ ಶೂಟಿಂಗ್ ಆಗ್ತಾ ಇರುತ್ತೆ ಅಲ್ಲೇ ಮಾತಾಡಿದ್ದನ್ನು ರೆಕಾರ್ಡ್ ಮಾಡುವಂಥದ್ದು, ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸಿಂಕ್ ಸೌಂಡ್ ಅಂದರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿ ರೆಕಾರ್ಡ್ ಮಾಡುವಂಥದ್ದು, ಈ ತಂತ್ರಜ್ಞಾನ ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಮೂಡಿಬಂದಂತ ಗಡಿಬಿಡಿ ಕೃಷ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಹಾಡಿಗಿತ್ತು. ಪ್ರಶ್ನೆ ಕೇಳಿ ಆಗಿತ್ತು ಸಿಂಕ್ ಸೌಂಡ್ ಅಂದ್ರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲಿ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡುವಂತದ್ದು. ಈ ತಂತ್ರಜ್ಞಾನವನ್ನು ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂತ ಮೊದಲ ಬಾಲಿವುಡ್ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹತ್ರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರವನ್ನ ಕೊಟ್ಟಿರೋದು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ. ಎಲ್ಲ ಹೋಗ್ಬಿಟ್ಟಿದ್ರಿ, ಕಾಣೆ ಆಗ್ಬಿಟ್ಟಿದ್ರಲ್ಲ, ನಿಮ್ಮ ಸಂದೇಶವನ್ನ ಓದಿ ತುಂಬಾ ದಿನ ಆಗಿತ್ತು ಪೂರ್ಣಿಮಾ ಅವರೇ. ಹಾಗೆ ಸರಿ ಉತ್ತರ ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ನಿಮ್ಮ ಹತ್ರ ಕೂಡ ಸರಿಯಾಗಿದೆ. ಶಾನ್ ಅಗಲ್ಕೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆ ನಮ್ಮ ಹತ್ರ ಕೂಡ ಸರಿ ಅಲ್ವೇ ಅಂತ ಹೇಳಿ ಎಸ್ ಎಂ ಶೋಭಾ ಹಾಸನ್ನಿಂದ. ಹಾ ಒಂದ್ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ನಿಮ್ಮ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟಿರೋದು ಮತ್ಯಾರು? ಸಿದ್ದಲಿಂಗ ಮೂರ್ತಿ.

ಸಿರಿಗೆರೆಯಿಂದ, ರಾಜ್ಕುಮಾರ್ ಕಾತರಕ್ಕಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2759 ನಿಮ್ಮ ಹೆಸರು ಕೂಡ ಕಳಿಸಿ, ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ರಾಜ ಹರಿಶ್ಚಂದ್ರ ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ, ಆಹಾ ಸರಿಯಾದ ಉತ್ತರ ಅಲ್ಲ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಅಲಂ ಅರ ಚಿತ್ರ. 1931 ತೆರೆ ಕಂಡಂತ ಈ ಚಿತ್ರ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಿದಂತ ಚಿತ್ರ, ಮೊದಲ ಬಾಲಿವುಡ್ ಚಿತ್ರ ಅಲಂ ಅರ. ಅದಾದ ನಂತರ ಯಾವ ಸಿನಿಮಾ ಇದೇ ರೀತಿಯಲ್ಲಿ ರೆಕಾರ್ಡ್ ಆಯಿತು ಅಂತ ಹೇಳಿದ್ರೆ, ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತ ಲಗಾನ್ ಸಿನಿಮಾ. 2001 ಹಲವು ದಶಕಗಳ ನಂತರ, 1931 ಮತ್ತೆ 2001 ಲಗಾನ್ ಸಿನಿಮಾಕ್ಕೆ ಇದೇ ರೀತಿಯಲ್ಲಿ ಸಿಂಕ್ ಸೌಂಡ್ ತಂತ್ರಜ್ಞಾನವನ್ನು ಬಳಸಿ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಲಾಗಿತ್ತು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜ ಹರಿಶ್ಚಂದ್ರ, 1913 ತೆರೆ ಕಂಡಂತ ಚಿತ್ರ. ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನು ನಟಿಸಿದವರು ಯಾರು? ಈ ಚಿತ್ರದ ರಾಣಿ ತಾರಾಮತಿ ಪಾತ್ರವನ್ನು ನಟಿಸಿದಂತ ಕಲಾವಿದರು ಯಾರು ರಾಜ ಹರಿಶ್ಚಂದ್ರ ಸಿನಿಮಾದಲ್ಲಿ? ಸರಿಯಾದ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಬಂದು ತಲುಪಲಿ. 9480901013 ನಮ್ಮ ನಂಬರ್.

ಸಖತ್ ಜೋಶ್ ಬರುವಂತ ಎಲ್ಲ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ, ಜೊತೆಗೆ ಪ್ರಶ್ನೆಗೆ ಉತ್ತರ ಕೂಡ ಕಳಿಸ್ತಾ ಇದ್ದೀರಾ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜಾ ಹರಿಶ್ಚಂದ್ರ 1913ರಲ್ಲಿ ತೆರೆ ಕಂಡಿದ್ದು. ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನ ನಟಿಸಿದವರು ಯಾರು, ಯಾರು ಆ ಕಲಾವಿದರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಮೇಡಮ್, ನೀವು ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಖಂಡಿತ ನೋಡ್ತಿದ್ದೀನಿ ಸರ್. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪಿಎಚ್ ಪಾಟೀಲ್, ಶ್ರೀಮಂತ ಪಾಟೀಲ್ ಅವರು ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾವಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂದ್ರೆ ಗೋಪಾಲ ಕಾಂಬಳೇಕರ್ ಶಿವಪುರ ಕೊಪ್ಪಳ ಇಂದ ಸರಿಯಾದ ಉತ್ತರವನ್ನ ಕಳಿಸಿದರೆ. ಶೋಭಶೆಟ್ಟಿ ಸರಿಯಾದ ಉತ್ತರವನ್ನ ಕಳಿಸಿದರೆ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂದ್ರೆ ಎಸ್ ಇವರೇ ಅಲ್ವೇ ನಿರ್ವಹಿಸಿದ್ದು ಪಾತ್ರ ಅಂತ ಮಹಾದೇವಪ್ಪ ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ವಸುಧ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನಾಗರತ್ನ ವೆಂಕಟೇಶ್ ಮೂರ್ತಿ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲಕ್ಷ್ಮೀಬಾಯಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಎಸ್ ಎಂ ಶೋಭಾ ಹಾಸನ್ನಿಂದ. ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂದ್ರೆ, ಅವತ್ತಿನ ಕಾಲದಲ್ಲಿ ಅಂದ್ರೆ 1913ರ ಹೊತ್ತಿನಲ್ಲಿ ಮಹಿಳೆಯರು ನಟಿಸೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಸಿನಿಮಾಗಳಲ್ಲಿ. ಆದ ಕಾರಣದಿಂದ ಅಣ್ಣಾ ಸಾಳುಂಕೆ ಅವರು ಪುರುಷ ನಟ ಆದರೂ ಕೂಡ ರಾಣಿ ತಾರಾಮತಿಯ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸಿದ್ರಂತೆ. ಅಣ್ಣಾ ಸಾಳುಂಕೆ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಬೇಗ ನಿಮ್ಮ ಉತ್ತರ ಬರಲಿ. ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡದಂತ ಕನ್ನಡದ ಮೊದಲ ಸಿನಿಮಾ ಯಾವುದು? ಪೂರ್ಣ ಪ್ರಮಾಣ ನೆನ್ಪಿಟ್ಕೊಳ್ಳಿ, ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡದಂತ ಚಿತ್ರೀಕರಣ ಮಾಡದಂತ ಕನ್ನಡದ ಮೊದಲ ಸಿನಿಮಾ ಯಾವುದು?

ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂತ ಕನ್ನಡದ ಮೊದಲ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು ಗೋಪಿನಾಥ್ ಕೆಂಗೇರಿಯಿಂದ ಸರಿಯಾದ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟು ಸಿಂಪಲ್ ಆಗಿ ನಾನು ನಿಮಗೆ ಸುಲಭ ಆಗಲಿ ಅಂತ ಹೇಳಿಬಿಟ್ಟು ಹಾಡು ಕೂಡ ಕೇಳಿಸ್ಬಿಟ್ಟಿದ್ದೆ. ಆದರೂ ಕೂಡ ಸರಿ ಉತ್ತರ ಕೊಟ್ಟವರ ಸಂಖ್ಯೆ ಸದ್ಯಕ್ಕೆ ಒಬ್ಬರೇ ಅನ್ನೋ ಹಾಗೆ ಒಬ್ಬರ ಉತ್ತರ ಅಷ್ಟೇ ಸರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ತಾರ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದಾ ಅಂತ ಹೇಳಿ ನನ್ನ ಕಣ್ಣು ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ. ಸಿಂಗಾಪುರಿ ರಾಜಕುಳ್ಳ ಇರ್ಬೋದಾ ಅಂತ ಕೇಳ್ತಾ ಇದ್ರೆ, ಇನ್ನೂ ಬಹಳಷ್ಟು ಜನ ಶರವೇಗದ ಸರದಾರ ಅಲ್ಲವೇ ರಮ್ಯಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಅಲ್ಲ. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಶಾಂತಿಕ್ರಾಂತಿ ಸಿನಿಮಾ ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂತ ಕನ್ನಡದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದೇ ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತಾ ಇತ್ತು. ನಿಮಗೆ ಕ್ಲೂ ಆಗಿ ಸಿಗ್ಬೋದೇನೋ ಅಂತ ನಾನು ಭಾವಿಸಿದ್ದೆ, ಆದರೆ ಆಗಲಿಲ್ಲ. ಸದ್ಯಕ್ಕೆ ಗೋಪಿನಾಥ್ ಅವರು ಕೆಂಗೇರಿಯಿಂದ ಸರಿಯಾದ ಉತ್ತರ ಕೊಟ್ಟಂತಹ ಏಕೈಕ ಕೇಳಗರು ಆಗಿದ್ರು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ನಿಮ್ಮ ಜೊತೆಯೇ ಚರ್ಚೆ ಇದೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸೊ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 4:13 ಈ ಹೊತ್ತಿನಲ್ಲಿ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನಿಮ್ ಜೊತೆನೆ ಮಾತುಕತೆ ಅಂತ ಹೇಳಿದ್ದೆ. ಹಾಗಾದ್ರೆ ಏನ್ ವಿಚಾರ, ಏನ್ ಮಾತುಕತೆ, ಎಲ್ಲವೂ ಗೊತ್ತಾಗತ್ತೆ ಒಂದು ಹಾಡಿನ ನಂತರ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್.

ಜೀವನದ ಪಲ್ಲವಿನ ಹಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಾಧನೆಯ ಮೆಟ್ಟಿಲುಗಳನ್ನ ಏರ್ಬೇಕಂತೆ. ಆಗ ಹಾಡೋ ಅಂತ ಪಲ್ಲವಿ ತುಂಬಾ ಅದ್ಭುತವಾಗಿ ಕೇಳುತ್ತಂತೆ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವು ಯೂತ್ ಅಚೀವರ್ಸ್ ಬಗ್ಗೆ ಮಾತಾಡುವಂತ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ಸದ್ಯಕ್ಕೆ ಸಾಧನೆ ಅನ್ನೋದು ಇಂಥದ್ದೇ ಕ್ಷೇತ್ರ ಅಂತ ಹೇಳಿ ಯಾವುದಕ್ಕೂ ಮೀಸಲಾಗಿರುವಂಥದ್ದಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಯುವ ಸಾಧಕರನ್ನ ನಾವು ಕಾಣಬಹುದು. ಆದರೆ ಎಲ್ಲ ಒಂದು ಕಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದೇ ವಿಚಾರದಲ್ಲಿ ಸಾಧನೆ ಮಾಡ್ತಾ ಇರೋದು ರಿಪೀಟೆಡ್ಲಿ ಕಂಡು ಬರ್ತಾ ಇರುತ್ತೆ. ಕೆಲವೊಂದು ಅಂಶಗಳನ್ನ ಕಡೆಗಣಿಸಿರೋದು ಕೂಡ ಕಾಣ್ತಾ ಇರುತ್ತೆ. ಅದರಲ್ಲಿ ಕ್ರೀಡಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಸಾಮಾನ್ಯವಾಗಿ ಕ್ರೀಡೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಕ್ರೇಜು ನೆನಪಾಗುವಂಥದ್ದೆಲ್ಲ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್ ಅನ್ನೋಂಥ ಮಾತು ಕೇಳಿ ಬರ್ತಾ ಇರುತ್ತೆ. ಯುವ ಸಾಧಕರನ್ನ ನಾವು ತಗೊಂಡಾಗ ಕ್ರಿಕೆಟ್ ಹೊರತಾಗಿ ಕೂಡ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ನಾನು ಈ ಹಿಂದೆ ಕೇಳಿದಾಗ ಯಾವ ಕ್ಷೇತ್ರದಲ್ಲಿ ಯುವಕರು ಹೆಚ್ಚು ಸಾಧನೆ ಮಾಡಬೇಕು ಅಂದಾಗ ಬಹಳಷ್ಟು ಜನ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಹೇಳಿದ್ರಿ. ಯುವಕರು ಕೃಷಿ ಕ್ಷೇತ್ರಕ್ಕೆ ಬರಬೇಕು, ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರವನ್ನು ತೆಗೆದುಕೊಂಡಾಗ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧಿಸುವ ಅಗತ್ಯ ಇವತ್ತಿನ ದಿನ ಇದೆ, ಯಾವ ಕ್ರೀಡಾ ಕ್ಷೇತ್ರ ಬಹಳ ಹಿಂದೆ ಉಳ್ಕೊಂಡಿದೆ, ಸ್ವಲ್ಪ ಹೆಚ್ಚು ಯುವಕರು ಈ ಒಂದು ಕ್ರೀಡೆಯನ್ನು ಆಡಬೇಕು, ಆ ಮೂಲಕ ಅದರಲ್ಲೂ ಸಾಧನೆಯನ್ನು ಮಾಡಬಹುದು ಅಂತ ನಿಮಗನ್ಸುತ್ತೆ? ಯಾವ ಕ್ರೀಡೆ ಅನ್ನೋದನ್ನು ಹೆಸರಿಸಿ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು.

ಕ್ರೀಡಾ ಕ್ಷೇತ್ರದಲ್ಲಿ ಯಾವ ಕ್ರೀಡೆಯಲ್ಲಿ ಇನ್ನೂ ಹೆಚ್ಚು ಯುವಕರು ಸಾಧನೆ ಮಾಡಬೇಕು, ತೊಡಗಿಕೊಳ್ಳಬೇಕು ಅನ್ನೋದನ್ನ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಯುಗಾದಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆ ಎಸ್ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ನಾನು ಕೇಳಿದ್ದೆ, ಯಾವ ಕ್ರೀಡೆಯಲ್ಲಿ ಇನ್ನೂ ಯುವ ಸಾಧನೆಯರು ಜಾಸ್ತಿ ಮಾಡಬೇಕು, ಯುವಕರು ಮುಂದೆ ಬರಬೇಕು, ಸಾಧಕರು ಜಾಸ್ತಿ ಆಗಬೇಕು ಅಂತ ಹೇಳಿ ಕೇಳಿದ್ದೆ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಅಥ್ಲೆಟಿಕ್ಸ್ ಅಂತ ಹೇಳಿ ಸುಮಾ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಅಥ್ಲೆಟಿಕ್ಸ್ ಅಲ್ಲಿ ಸಾಕಷ್ಟು ಜನ ಇವತ್ತು ಭಾಗಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ಕಳಿಸಿ, ರೆಸ್ಲಿಂಗ್ ಕ್ರೀಡೆಯಲ್ಲಿ ಅಂದ್ರೆ ಕುಸ್ತಿಯಲ್ಲಿ ಹೆಚ್ಚು ಯುವಕರು ಭಾಗಿಯಾಗಬೇಕು, ಅದರಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ಪಾಂಡಿತ್ಯವನ್ನ ಪಡ್ಕೊಂಡು ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಈಚಲಬೀಡುವಿಂದ ಫುಟ್ಬಾಲ್ ಮೇಡಮ್, ಅದರಲ್ಲಿ ಕೂಡ ನಮ್ಮ ಯುವಕರು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಅದರಲ್ಲೂ ಕೂಡ ಹೆಚ್ಚು ಸಾಧನೆ ಆಗಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು, ಕಬಡ್ಡಿ, ಖೋಖೋ, ಓಟದ ಸ್ಪರ್ಧೆ, ಕುಸ್ತಿ, ಹೀಗೆ ಈ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಯುವಕರು ಹೆಚ್ಚು ಬೆಳಿಬೇಕು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದೇಸಿ ಕ್ರೀಡೆಗಳಾದಂತಹ ಕುಸ್ತಿ ಹಾಗೆ ಕಬಡ್ಡಿ ಇದರಲ್ಲಿ ಮುಂದೆ ಬಂದ್ರೆ ಆಹಾ ಎಷ್ಟು ಚಂದ ಇರುತ್ತಲ್ಲ ನಮ್ಮ ಯುವಕರು. ಈ ಕುಸ್ತಿ ಹಾಗೆ ಕಬಡ್ಡಿ ಆಟಗಳಲ್ಲಿ ಸಾಧನೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಅದೆಲ್ಲ ನಮ್ಮ ದೇಸಿ ಕ್ರೀಡೆಗಳಲ್ವೇ ಅಂತ ಹೇಳಿ ಯಲವಟ್ಟಿ ಕೊಟ್ರೇಶ್ ನಾಯಕ್ ಅವರು ಹರಿಹರ ಇಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ರವಾನಿಸಿದ್ದಾರೆ. ನೀವು ಕೂಡ ಯಾವ ಕ್ರೀಡೆಯಲ್ಲಿ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಭಾವಿಸ್ತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ಪುನಃ ಪುನಃ ಕೇಳಿದರು ನಿನ್ನ ವಿನಃ.

ಸಿದ್ದು ಉಚಿತದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಡಬೇಕು, ಇವತ್ತಿನ ಮಕ್ಕಳು ಈ ಆಟವನ್ನ ಆಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾಯಿದ್ದಾರೆ ಅಂತ ಅನ್ಸುತ್ತೆ. ಇದರಲ್ಲೂ ಕೂಡ ಸಾಧನೆ ಮಾಡ್ಬೋದಲ್ವೇ ಅಂತ ಹೇಳಿ ಕೌಸಲ್ಯ ವಿದ್ಯಾರಣ್ಯಪುರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಧನೆ ಅನ್ನೋದು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರೋದಿಲ್ಲ. ಆಸಕ್ತಿ, ಪರಿಶ್ರಮ, ಅವಕಾಶ ಸಿಕ್ಕರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಬಹುದು. ಕ್ರೀಡಾ ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಕ್ರೀಡೆಗೂ ಸಮಾನ ಪ್ರೋತ್ಸಾಹ ಅವಕಾಶ ದೊರೆಯಬೇಕು. ಕ್ರೀಡೆಗೆ ಸಿಗುವಷ್ಟು ಜನಪ್ರಿಯತೆ, ಪ್ರಾಯೋಜಕತ್ವ, ಮಾಧ್ಯಮದ ಗಮನ ಇತರ ಕ್ರೀಡೆಗಳಿಗೆ ಸಿಗದೇ ಇರೋದು ಒಂದು ಸವಾಲು ಅಂತಾನೆ ಹೇಳ್ಬೋದು. ಸವಾಲಷ್ಟೇ ಅಲ್ಲ, ಶಾಂತಾಚಾರ ಬಡಿಗೇರ ಅವರೇ ಒಂದು ರೀತಿ ದುರಂತ ಕೂಡ ಹೌದು. ಫುಟ್ಬಾಲ್, ಹಾಕಿ, ಅಥ್ಲೆಟಿಕ್ಸ್, ಕಬಡ್ಡಿ, ಖೋಖೋ, ಗ್ರಾಮೀಣ ಸಾಂಪ್ರದಾಯಿಕ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ, ತರಬೇತಿ, ಮೂಲಸೌಕರ್ಯ ಜೊತೆಗೆ ಹಣಕಾಸಿನ ನೆರವು ದೊರೆತರೆ ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಬಹುದು. ಒಳ್ಳೆ ವಿಷಯ ತಗೊಂಡಿದ್ದೀರಾ, ತುಂಬಾ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ ಬಡಿಗೇರ ಅವರು. ತುಂಬಾ ಒಳ್ಳೆ ಸಂದೇಶವನ್ನ ಕಳಿಸಿದ್ರಿ, ಧನ್ಯವಾದ ನಿಮಗೂ ಕೂಡ. ಹಾಕಿ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರೀಯ ಕ್ರೀಡೆ, ಅದರಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಅನಿವಾರ್ಯತೆ ಇದೆ ಇವತ್ತಿನ ಯುವಕರು ಅಂತ ಹೇಳಿ ರೋಹಿತ್ ದಾಸನಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೆ ವಿಷಯ ಆಯ್ಕೆ ಮಾಡಿದ್ದೀರಿ. ನನ್ನ ಪ್ರಕಾರ ಗ್ರಾಮೀಣ ಕ್ರೀಡೆಯಾದಂತ ಕಬಡ್ಡಿ, ಖೋಖೋಗಳಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಇವತ್ತಿನ ಯುವಕರು. ನೀವೇನಂತೀರಿ ಮೇಡಮ್ ಅಂತ ಹೇಳಿ ಶ್ರೀಮಂತ ಹೊಸಮನಿ ಬೀದರ್ನಿಂದ ಕೇಳ್ತಾ ಇದ್ದಾರೆ. ಖಂಡಿತ ಹೌದು ಅಂತಾನೆ ಹೇಳ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಗ್ರಾಮೀಣ ಕ್ರೀಡೆ ಅಲ್ಲಿ ಹೆಚ್ಚು ಸಾಧನೆ ಆಗಬೇಕು ಅಂತ ಹೇಳಿ ಅಶೋಕ್ ಮುರಿಗೆರೆ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇವತ್ತಂತೂ ಸಿಕ್ಕಾಪಟ್ಟೆ ರನ್ನಿಂಗ್ ಅಲ್ಲಿರೋದು ಕ್ರಿಕೆಟ್.

ಅಲ್ವಾ ಮೇಡಮ್, ಹಾಗಾಗಿ ಯುವಕರು ಅದಕ್ಕೆ ಹೆಚ್ಚು ವಾಲ್ತಾರೆ ಅಂತ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಜೈಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಥ್ಲೆಟಿಕ್ಸ್ ಅಂತ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಪ್ರಕಾರ ಯಾವ ಕ್ರೀಡೆಯಲ್ಲಿ ಇವತ್ತು ಯುವಕರು ಹೆಚ್ಚು ಹೆಚ್ಚು ಭಾಗಿಯಾಗಬೇಕು, ಹೆಚ್ಚು ಸಾಧನೆಯನ್ನ ಮಾಡಬೇಕು, ಯಾವುದೋ ಒಂದೇ ಕ್ರೀಡೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಜೋತು ಬೀಳೋದು ಸರಿನಾ, ಅಥವಾ ನಮ್ಮಲ್ಲಿರುವಂತ ನೂರಾರು ಕ್ರೀಡೆಗಳು ಅದರಲ್ಲೂ ದೇಸಿ ಕ್ರೀಡೆಗಳತ್ತ ಮುಖ ಮಾಡಿ ಅದರಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ತೋರಿಸ್ಬೇಕಾ? ನೀವೇನಂತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹಾಕಿ ಹಾಗೆ ಚೆಸ್ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಈ ಎರಡೂ ವಿಚಾರದಲ್ಲಿ ಯುವಕರ ಸಾಧನೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹಾಕಿ ಅನ್ನುವಂಥದ್ದು ನಿಜಕ್ಕೂ ದೈಹಿಕ ಹಾಗೆ ಮಾನಸಿಕವಾಗಿ ಸಾಕಷ್ಟು ಚಾಲೆಂಜಸ್ಗಳನ್ನು ಕೊಡುವಂಥ ಗೇಮು. ಇದನ್ನು ಆಡೋದ್ರಿಂದ ಅವರು ದೈಹಿಕವಾಗಿಯೂ ಸಮರ್ಥರಾಗ್ತಾರೆ, ಮಾನಸಿಕವಾಗಿಯೂ ಸಮರ್ಥರಾಗ್ತಾರೆ. ಕ್ವಿಕ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಮೆಂಟಲ್ ಗೇಮ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಚೆಸ್ ಕೂಡ ನಾವು ಸಿಕ್ಕಾಪಟ್ಟೆ ಒಂದು ರೀತಿ ಬ್ರೈನ್ ಗೇಮ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಬ್ರೈನ್ ಅಂಡ್ ಮೈಂಡ್ ಗೇಮ್ ಇದು. ಸೊ ಸಿಕ್ಕಾಪಟ್ಟೆ ಟಫ್ ಆಗಿರೋವಂಥದ್ದು, ಅಷ್ಟೇ ಕೇರ್ಫುಲ್ ಆಗಿ ಈ ಆಟನ ಆಡಬೇಕು. ಸೊ ಟ್ಯಾಕಲ್ ಮಾಡುವಂಥದ್ದು ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ಈ ಎರಡು ಆಟಗಳಲ್ಲಿ ಸಾಧನೆ ಮಾಡಬೇಕಾಗಿದ್ದು ಇವತ್ತಿನ ಯುವಜನತೆ ಸಾಕಷ್ಟಿದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎನ್ಆರ್ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಸ್ಟಾಟಿಸ್ಟಿಕ್ಸ್ನ ಸಮೇತ ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಯುವಜನತೆಯಲ್ಲಿ ಅದು ಯುವಕರಿರ್ಬೋದು ಯುವತಿಯರಿರ್ಬೋದು ಒಂದಷ್ಟು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಟೆನ್ನಿಸ್ ವಿಷಯಕ್ಕೆ ಬಂದಾಗ ಒನ್ ಗ್ರ್ಯಾಂಡ್ ಸ್ಲಾಮ್ ಇಂಡಿವಿಜುವಲ್ ಟೈಟಲ್ ಏನಿದೆ 150 ವರ್ಷಗಳ ಈ ಇತಿಹಾಸದಲ್ಲಿ ತಗೊಳಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ ನಮಗೆ, ಅದಕ್ಕೆ ಬೇಸರ ಆಗತ್ತೆ. ಜಿಮ್ನಾಸ್ಟಿಕ್ ಮತ್ತು ಸ್ವಿಮ್ಮಿಂಗ್ ಅಲ್ಲಿ ಈ 130 ವರ್ಷಗಳ ಒಲಿಂಪಿಕ್ ಇತಿಹಾಸದಲ್ಲಿ ಒಂದು ಮೆಡಲ್ ತಗೊಳಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಜಕ್ಕೂ ಬೇಸರ ಆಗತ್ತೆ. ಫುಟ್ಬಾಲ್ ವಿಚಾರಕ್ಕೆ ಬಂದಾಗ ನಾಟ್ ಕ್ವಾಲಿಫೈಡ್ ಫಾರ್ ಲಾಸ್ಟ್ 16 ಇನ್ 100 ಇಯರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ

ಟೆನ್ನಿಸ್, ಸ್ವಿಮ್ಮಿಂಗು, ಜಿಮ್ನಾಸ್ಟಿಕ್ಕು, ಫುಟ್ಬಾಲ್, ಇದೆಲ್ಲದರಲ್ಲೂ ಕೂಡ ಇವತ್ತಿನ ಯುವಜನತೆ ಸಾಧನೆ ಮಾಡಬೇಕಾಗಿದ್ದು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಅಶೋಕ್ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಬಂದಿದೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಖೋಖೋ, ಖೋಖೋ ಆಟ ಇದು ಕೂಡ ಜನಪ್ರಿಯ ಆಗಲೇಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಚಂದ ಆಡ್ತಾ ಇದ್ವಿ ಅಲ್ವಾ ಆಟನ. ಆದರೆ ಇವತ್ತಿನ ಮಕ್ಕಳು ಈ ಆಟದಿಂದ ಸ್ವಲ್ಪ ದೂರ ಸರಿದಿದ್ದಾರೆ. ಹಾಗಾಗಿ ಯುವಕರು ಈ ಆಟದಲ್ಲೂ ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ಮರ್ತುಬಿಟ್ಟಿದ್ದಾರೆ ಅನ್ನೋ ಹಾಗೆ ಕಾಣುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಜೊತೆಗೆ ನಮಗೆ ಸ್ಟ್ರೆಂತ್ ಕೊಡುವಂಥ ಗೇಮ್ ಕೂಡ ಹೌದು ಅಂತೇಳಿ ಸುಮಿತ್ರ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಭಾಗವಹಿಸಿ ಗೆಲ್ಲಬೇಕು ಅನ್ನೋ ಆಸೆ ನಮಗಂತೂ ಸಿಕ್ಕಾಪಟ್ಟೆ ಇದೆ ಅಂತ ಲಕ್ಷ್ಮೀಪತಿಯವರು ಶೃಂಗಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಆಟಗಳಲ್ಲಿ ನಮ್ಮ ಯುವಕರು ಭಾಗಿಯಾಗೋದು ಇನ್ನೂ ಬಾಕಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾವ ಆಟ ಅಥವಾ ಯಾವ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಆಗಬೇಕಾದಂಥ ಅಗತ್ಯ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೀಗೆಲ್ಲ ಕಾಲೇಜಿನ ದಿನಗಳನ್ನ ನೆನಪಿಸಿದಾಗ ಆಡ್ತಿದ್ದಂತ ಆಟಗಳು ಕೂಡ ಸಿಕ್ಕಾಪಟ್ಟೆ ನೆನಪಾಗುತ್ತೆ ಅಂತಾನೆ ಹೇಳ್ಬೋದು. ನಾವು ಕೂಡ ಕ್ರೀಡೆ ಬಗ್ಗೆ ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಫುಟ್ಬಾಲ್ ಆಟದಲ್ಲಿ ಇವತ್ತಿಗೂ ಕೂಡ ನಾವು ಫೈನಲ್ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಎಂದಾಗ ನಿಜಕ್ಕೂ ಬೇಸರ ಆಗತ್ತೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಯುವಕರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು, ಎಲ್ಲಿ ಪ್ರೋತ್ಸಾಹ ಆರ್ಥಿಕ ಸೌಲಭ್ಯ ಇರುತ್ತೋ ಆ ಕ್ರೀಡೆನೇ ಇಷ್ಟ ಆಗೋದಲ್ವೇ, ಹಾಗಾಗಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳುವಾಗ ಅದ್ರ ಕಡೆನೆ ಹೆಚ್ಚು ವಾಲ್ತಾರೆ, ಬೇರೆ ಬೇರೆ ಕ್ರೀಡೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಪ್ಪುವಂತ ಮಾತೇನೆ ಖಂಡಿತವಾಗಿಯೂ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗ ಪ್ರತಿ ಭಾನುವಾರ ಆಟ ಕೆಸರಿನಲ್ಲಿ ಆಟ ಆಡುವಂತದ್ದೆಲ್ಲ ಸೀಸನ್ ಇರುತ್ತೆ ಮೇಡಮ್. ಈ ಗ್ರಾಮೀಣ ಕ್ರೀಡೆಗಳು ಎಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅದು ಪ್ರಸಿದ್ಧಿ ಪಡಿಬೇಕು ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಯತಿರಾಜ್ ಸಂಕೇಶ್ವರ ಇಂದ ಸಂದೇಶವನ್ನ ಕಳಿಸಿ, ಇವತ್ತಿನ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತಾ ಇದೆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕ್ರೀಡೆ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ಹೆಚ್ಚಿನ ರೀತಿಯ ಸಾಧನೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ದೊಡ್ಡ ಗರಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವುದೇ ಕ್ರೀಡೆ ಆಗಿರಲಿ ಅದರಲ್ಲಿ ಹೆಚ್ಚು ಕಡಿಮೆ ಅನ್ನೋಂತು ಯಾವುದು ಕೂಡ ಎಲ್ಲ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ ಸಾಧನೆ ಮಾಡಬೇಕು. ಕಾಮನ್ವೆಲ್ತ್ ವಿಚಾರಕ್ಕೆ ಬಂದಾಗ ಎಷ್ಟು ಸಾಧನೆ, 39 ಪದಕಗಳು, ನಿಜಕ್ಕೂ ಖುಷಿಯಾಗತ್ತೆ. ಈ ರೀತಿಯೇ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಕ್ರೀಡೆಯಲ್ಲೂ ಭಾಗಿಯಾಗಬೇಕು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಎಷ್ಟು ಚೆನ್ನಾಗಿತ್ತಲ್ವಾ ಅವಾಗ ಆಡ್ತಾ ಇದ್ದಿದ್ದು, ಯಾಕೆ ಈ ಆಟಗಳಲ್ಲೂ ಕೂಡ ಸಾಧನೆ ಮಾಡಬಾರದು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಗ್ರಾಮೀಣ ಭಾಗದಲ್ಲಿ ಮೊದಲು ಕಬಡ್ಡಿ ಆಟ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು, ಆದರೆ ಈಗ ಕಬಡ್ಡಿ ಆಟ ಮಾಯ ಆಗ್ತಾ ಇದೆಯೇನೋ ಅಂತ ಹೇಳಿ ಅನಿಸುತ್ತೆ. ಈ ಆಟದಲ್ಲಿ ನಮ್ಮ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆ ಮಾಡಬೇಕಾಗಿದೆ ಅಂತ ಹೇಳಿ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಇವತ್ತಿನ ವಿಚಾರ ಚೆನ್ನಾಗಿತ್ತು, ಹಾಡುಗಳು ಕೂಡ ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿ, ಗದ್ದೆ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂಥ ಕ್ರೀಡೆ, ಆದರೆ ಇದು ಎಲ್ಲ ಕಡೆ ನಡೆದಾಗ ತುಂಬ ಖುಷಿಯಾಗುತ್ತೆ ರೈತರಿಗೂ ಕೂಡ ಅದರಲ್ಲಿ ಭಾಗಿಯಾಗೋದಕ್ಕೆ. ಹುಣ್ಣಿಮೆ ನಡೆಯುವಂಥ ಹಬ್ಬ, ಎತ್ತುಗಳಿಗೆ ಕಿಚ್ಚು ಹಾರಿಸುವಂಥದ್ದು, ಹೋರಿಗಳು ಅಥವಾ ಎಮ್ಮೆಗಳು ನೀರಿನಲ್ಲಿ ಗದ್ದೆಯಲ್ಲಿ ಓಡಿಸುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮೇಡಮ್. ಇಂಥ ಕ್ರೀಡೆಗಳು, ದೇಸಿ ಕ್ರೀಡೆಗಳು ಕೂಡ ನಮ್ಮ ಯುವಕರು ಭಾಗಿಯಾಗುವ ಹಾಗೆ ಆಗಬೇಕು ಈ ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಲಗೋರಿ ಆಟಕ್ಕೆ ಇವತ್ತು ರೂಲ್ಸ್ ಮಾಡಿ ಅದೊಂದು ಪಂದ್ಯ ತರ ಮಾಡಿ ಆಟ ಆಡ್ತಾ ಇದ್ದಾರೆ, ಬಹುಮಾನಗಳೆಲ್ಲ ಇರುತ್ತೆ. ಸೊ ಇದು ಕೂಡ ಹೀಗೆ ದೇಸಿ ಆಟಗಳಲ್ಲಿ ಯುವಕರು ಭಾಗಿಯಾಗಬೇಕು ಅಂತ ರಮ್ಯಾ ಕೆಜಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮ. ಒಟ್ಟಾರೆ ಯಾವುದೇ ಕ್ರೀಡೆ ಆದರೂ ಸರಿ, ಯಾವುದೂ ಮೇಲಲ್ಲ, ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ, ಎಲ್ಲದಕ್ಕೂ ಕೂಡ ಸಮಾನವಾದಂಥ ಅವಕಾಶಗಳು ಸಿಗಬೇಕು, ಜೊತೆಗೆ ಸಮಾನವಾದಂಥ ಆದ್ಯತೆಗಳು ಇರಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಯಾವುದೋ ಒಂದು ಕ್ರೀಡೆಗೆ ಜೋತು ಬೀಳದೆ ಅದರಲ್ಲಷ್ಟೇ ಸಾಧನೆ ಮಾಡಿದ್ರೆ ಹೆಸರು ಸಿಗುತ್ತೆ ಅಂತ ಅಂದುಕೊಳ್ಳದೆ ಆ ಎಲ್ಲ ಪೂರ್ವಾಗ್ರಹಗಳನ್ನು ಬಿಟ್ಟು ಎಲ್ಲ ಕ್ರೀಡೆಗಳಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ಹೇಳಿ ನಮ್ಮ ಯುವಕರು ಹೆಚ್ಚು ಹೆಚ್ಚು ಮುಂದಾಗಬೇಕು ಅಂತ ಆಶಿಸ್ತಾ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸ್ತಾ ಇಲ್ಲ, ಜೊತೆಗೆ ಟಾಟಾ ಬಾಬಾಯಿ ಕೂಡ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆ ಆಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಖೇಲೆ ಕೂದೆ ದಾಡೆ ಸನ್, ನಾಚೆ ಕೂದೆ ಝುಮೆ ಸನ್, ಖೇಲೆ ಕೂದೆ ದಾಡೆ ಸನ್, ನಾಚೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:25 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಹಾಗೂ ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭಿಸೋಣ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಹನುಮಾನ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸಾಹಿತಿ ಗಲಿದೇವರ. ಅನಿರುದ್ಧ ಶಾಸ್ತ್ರಿಯವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅನುದೀಪ್ ದೇವ್ ಅವರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ

0: ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಈಗ ಕೇಳೋಣ ಕ್ಯಾಂಪಸ್ ಕ್ರಾಂತಿ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ವಿ ಮನೋಹರ್ ಹಾಗೂ ಚಿನ್ಮಯಿ ಚಂದ್ರಶೇಖರ್. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್ ಅವರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು.

ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಆನಂದ್ ಶ್ರೀರಾಜ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಅಮ್ರಾನ್ ಚಿತ್ರದ ಗೀತೆಯನ್ನು ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತ ರಚನೆಗೆ ಪ್ರಕಾಶ್ ಕುಮಾರ್ ಜೀವಿ ಅವರು ಸಂಗೀತ ನೀಡಿದ್ದಾರೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸುಬ್ರಹ್ಮಣ್ಯ ಅವರ ಕಂಠಸಿರಿಯಲ್ಲಿ ಕೇಳ್ತಾ ಇದ್ದೀರಾ ಲೆಜೆಂಡ್ ಡೈರೆಕ್ಟರ್ ಚಿತ್ರದ ಗೀತೆಯನ್ನು. ಆಕಾಶ್ ಎಸ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಪ್ರಣವ್ ಸತೀಶ್ ಅವರು.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಸುಂದರ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ 5:51:55. ಮುಂದಿನ ಗೀತೆ ಟಿಪ್ಪು ಅವರ ಕಂಠಸಿರಿಯಲ್ಲಿ ಕೇಳೋಣ, ಸೀಟ್ ಎಡ್ಜ್ ಚಿತ್ರದ ಗೀತೆಯನ್ನು. ಲಕ್ಷ್ಮೀ ರಮೇಶ್ ಅವರ ಗೀತ ರಚನೆಗೆ ಆಕಾಶ್ ಪರ್ವಾ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೂಲಿ ಚಿತ್ರದ ಗೀತೆಯನ್ನು.

ಬಂದಾಡೋ. ಸುಬ್ಬಲಕ್ಷ್ಮಿ, ಅನಿರುದ್ಧ, ರವಿಚಂದರ್ ಹಾಗೂ ಸಂಗಡಿಗರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಕೂಲಿ ಚಿತ್ರದ ಗೀತೆಯನ್ನು. ಕುಮಾರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅನಿರುದ್ಧ ರವಿಚಂದರ್.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6 ಗಂಟೆ. ಈಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ಸಂಜೆ 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ರಾತ್ರಿ 8:00 ಸಿರಿಗಂಧ. ರಾತ್ರಿ 9:15 ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನ ಪ್ರಸಾರವಾಗುವುದು. ತಬಲಾ ಸಾಥ್ ವಿಶ್ವನಾಥ್ ನಾಕೋಡ್ ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಆಶಾ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್.

0: ಇನ್ನು ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಬಿಎನ್ ವಿನಯ್ ಕುಮಾರ್ ಮತ್ತು ವಂದನಾ ಮೂರ್ತಿ ಅವರಿಂದ, 7:45, 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೆಪ್ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಡಾ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ಅಂಗಾಂಗ ದಾನದ ಮಹತ್ವ ಕುರಿತು ಡಾ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಭಾಗಿ, 5:30 ಗಿರ್ಮಿಟ್, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. 8:00 ಸಿರಿಗಂಧ, 9:15 ವಾಣಿ ಮರಡೂರು ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗಲಿದೆ. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ,
2: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು, ಆದರೆ ಡಿವಿಜಿ ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ ಡಿವಿಜಿ ಅವರ ಧ್ವನಿ.
3: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ನಾ ಮಾಡೋ ಸಾಹಿತ್ಯ ಆಗಬೇಕು ಅಂತ ಹೊರಟೆ. ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಕೋತಿಗಳು ಕೀತು ತಿಂತಾ ಇತ್ತು, ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡ್ತು.

0: ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ, ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು. ಇದು ಬುದ್ಧಿ ಒಂದು, ಮನಸ್ಸೊಂದು, ಮನಸ್ಸು ಅಥವಾ ಹೃದಯ. ಒಂದು ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ, ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ, ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ, ಶಾಸ್ತ್ರವನ್ನ ಒಳಗೆ ಅಡಗಿಸಿಕೊಂಡಿದೆ, ಅದು ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದ್ರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಹೃದಯದ ಕಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾರ್ಯವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ, ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ, ಭಗವತ್ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿಯ ಮೊದಲು ಪಲ್ಲಿವೇ ಅಂದರೆ, ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದರಿಂದ, ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನ ಇದರ ಅಂತರಂಗ ಮರ್ಮ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಸಾಹಿತ್ಯವಾಗುತ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ. ಇವಾಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಅಂದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ ಇಷ್ಟು ನಾವು ನೋಡ್ತಾ ಹೋದ್ರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ, ಕೋರ್ಟ್ಗಳಲ್ಲಿ ರಿಪೋರ್ಟಿಂಗು ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತೀನಿ. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಹೇಗಿರ್ಬೋದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರ್ಬೋದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರ್ಬೋದು. ಇಂಥ ಒಳ್ಳೆ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗುತ್ತೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ, ಶಾಸ್ತ್ರದ ಸಾಮಗ್ರಿಯೂ ಸೇರಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೊಂಬಲ್ಲಿ ನಮಗೆ ಪುರುಸತ್ತು ಆಗೋದಿಲ್ಲ. ಇವತ್ತು ವಿಚಾರ ಮಾಡಲಿಕ್ಕೆ ಪುರುಸತ್ತಿಲ್ಲ, ಪುರುಸತ್ತು ಮಾಡಿಕೊಂಡು ವಿಚಾರ ಮಾಡೋಕೆ ಹೊರಟ್ರೆ ಎರಡು ಸಾಮಗ್ರಿಯೂ ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ರೂಸ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ಸಮವೇತಃ. ಶೀರ್ಷ ಸಮ್ಮೇಲನಾನಾಂ ದ್ವಿಪಕ್ಷೀಯ ಸಂಬಂಧಾನಾಂ ಚ ಅಭವದ್ ಗಹನಂ ಮಂಥನಂ. ಬೇಜಿಂಗ್ ನಗರಂ ಸಂಪ್ರಾಪ್ತಃ ಅಜಿತ ಡೋಭಾಲಃ. ಸೀಮಾ ಪ್ರಕರಣೆ ಪಂಚವಿಂಶತಿತಮಸ್ಯ ಉಚ್ಚಸ್ತರೀಯ ವಿಶೇಷ ಪ್ರತಿನಿಧಿ ಉಪವೇಶನಸ್ಯ ನೇತೃತ್ವಂ ಕರಿಷ್ಯತಿ. ವೈಶ್ವಿಕ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಪ್ರಾಥಮಿಕ ಅಂದಾಜಿನಂತೆ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆಗಳು ಬರದ ಹಿನ್ನೆಲೆ ಹಾನಿಯಾಗಿವೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಯ 75% ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್, ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ ಹಾಗೂ ನರಗುಂದ ತಾಲೂಕುಗಳ ವಿವಿಧ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿದ ಸಚಿವರು ಬರ ಪರಿಸ್ಥಿತಿ ಅವಲೋಕಿಸಿದ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ 80% ಬೆಳೆ ವಿಫಲವಾಗಿರುವ ಸಾಧ್ಯತೆ ಇದೆ. ವಿಮಾ ಕಂಪನಿಗಳಿಂದ ರೈತರಿಗೆ ಶೀಘ್ರ ಪರಿಹಾರ ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗದಗ್ ಜಿಲ್ಲೆಯಲ್ಲಿ ಜೂನ್ 1 ರಿಂದ ಆಗಸ್ಟ್ 7 ರವರೆಗೆ ಬಿದ್ದಿರುವ ಮಳೆಯ ಪ್ರಮಾಣ

0: ಹೇಳಿಕೆಗಿಂತ ಶೇಕಡ 31% ಕಡಿಮೆಯಾಗಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಉನ್ನತ ಶಿಕ್ಷಣ ಖಾತೆ ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದೇಶ ನೀಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ ಜಿಲ್ಲೆಗೆ ಇತ್ತೀಚೆಗೆ ಭೇಟಿ ನೀಡಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಗದಗ್ ಜಿಲ್ಲೆಯ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಜಿರಾಮ್ಜಿ ಜಾಬ್ ಕಾರ್ಡ್ ವಿತರಣೆ ಮೇಳ ಆಯೋಜಿಸಲಾಗಿದೆ. ಈ ಅಭಿಯಾನ ಸೆಪ್ಟೆಂಬರ್ 15ರವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಗದಗ್ ನಗರದ ಜಿಲ್ಲಾಡಳಿತ ಭವನದ ಸಭಾಭವನದಲ್ಲಿ ಸ್ಥಳೀಯ ಹಾಗೂ ಆಂತರಿಕ ದೂರು ನಿವಾರಣಾ ಸಮಿತಿ ಸದಸ್ಯರಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ಕಾನೂನು ಕುರಿತು ತರಬೇತಿ ಕಾರ್ಯಾಗಾರ ಜರುಗಿತು. ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಕರೆ ನೀಡಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಯಾದಗಿರಿ ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ನಗರದ ರಸ್ತೆ ಪಾದಚಾರಿ ಮಾರ್ಗ ಸಾರ್ವಜನಿಕ ಮೂಲಸೌಕರ್ಯ ಸಮಸ್ಯೆಗಳಿರುವ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಖುದ್ದು ಸಂದರ್ಶಿಸಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ರಸ್ತೆ ಸೇಡಂ ರಸ್ತೆ ವಿಶ್ವಾರಾಧ್ಯ ನಗರಗಳಿಗೆ ಭೇಟಿ ನೀಡಿದ ಅವರು ಪಾದಚಾರಿ ಮಾರ್ಗಗಳಲ್ಲಿನ ಒತ್ತುವರಿ ತೆರವುಗೊಳಿಸಬೇಕು, ರಸ್ತೆ ಬದಿಯ ಕಸ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತಕ್ಷಣ ತೆರವುಗೊಳಿಸುವಂತೆ ನಿರ್ದೇಶಿಸಿದರು. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ದಿ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಯೋಜನೆಯಿಂದ ಬಾಧಿತ ರೈತರ ಜಮೀನುಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭರವಸೆ ನೀಡಿರುವುದಾಗಿ ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಮಾಲೂರು ತಾಲೂಕು ಟೇಕಲ್ ಹೋಬಳಿ ದೊಡ್ಡನಾಯಕನಹಳ್ಳಿ ಗ್ರಾಮದ ಯಶವಂತ್ ಕುಮಾರ್ ಎಕೆ ಬಿನ್ ಕಲ್ಯಾಣ್ ಕುಮಾರ್ ಎಂಬ 14 ವರ್ಷದ ಬಾಲಕ 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾನೆ. ಚಹರೆ ಹೀಗಿದೆ: 4.1 ಅಡಿ ಎತ್ತರ, ಗೋಧಿಮೈ ಬಣ್ಣ ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾನೆ. ಮೈ ಮೇಲೆ ಸ್ಕೈ ಬ್ಲೂ ಕಲರ್ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದನು. ಯಶವಂತ್ ಕುಮಾರ್ ಎಕೆ ಬಿನ್ ಕಲ್ಯಾಣ್ ಕುಮಾರ್ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಮಾಸ್ತಿ ಪೊಲೀಸ್ ಠಾಣೆ ಅಥವಾ ಹತ್ತಿರದ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ತಿಳಿಸಲು ಕೋರಲಾಗಿದೆ. ಶ್ರೀನಿವಾಸ್ ನಾರಾಯಣಸ್ವಾಮಿ ಎಂಬ 35 ವರ್ಷದ ವ್ಯಕ್ತಿ ಜೂನ್ 8ನೇ ತಾರೀಕಿನಿಂದ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 5.10 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಕನ್ನಡ, ತೆಲುಗು, ತಮಿಳು ಭಾಷೆ ಮಾತನಾಡುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮಾಲೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದ್ದೀರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಅಗಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: 3 ಕಾಲೇಜ್ನಲ್ಲಿ
5: ಚಿಂತಿಸ್ಬೇಡಿ,
4: ಫೀಸ್ ನೋಡು.
6: ಏನ್ ಸಮಾಚಾರ,
7: ಏನಾಯ್ತು?
5: ಫೀಸ್ ನ ಟೆನ್ಷನ್,
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
8: ಆರ್ಬಿಐ ಹೇಳುತ್ತೆ,
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
11: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, September 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ.

0: ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು 27 ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ KS ಲತಾಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ MR ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯೂಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿ ಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರಿಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳು ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ.

0: ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಎಣ್ಣೆಕಾಳು ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ಎಣ್ಣೆ ಬೀಜ ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಅವುಗಳ ಸರಿಯಾದ ಬಳಕೆ ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೆಳೆ ತಳಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ ಸರ್.
1: ಎಣ್ಣೆ ಬೀಜ ಬೆಳೆಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು, ಅದರಲ್ಲಿ ಅವುಗಳ ಗುಣಮಟ್ಟ, ನಾವಿವತ್ತು ಯಾವ ಥರ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್.
2: ಈ ಒಂದು ಅಡುಗೆ ಎಣ್ಣೆ ಈ ಆಹಾರ ವ್ಯವಸ್ಥೆಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ನಾವು ಬೆಳಿಗ್ಗೆ ಎದ್ದಳಿಂದ ಹಿಡಿದು ಸಂಜೆ ಮಲಗತನನು ಏನಾದರೂ ಒಂದು ಅಡಿಗೆ ಪದಾರ್ಥವನ್ನು ತಿಂತಾ ಇರ್ತವೆ.
1: ನಾವು ಇವತ್ತು ಅನ್ನ ತಿಂತವೆ, ಹಣ್ಣು ತಿಂತವೆ, ಮತ್ತು ಬೇಕಾಗಿ ತಿಂತವೆ. ಆದರೆ ಯಾವುದೇ ಒಂದು ರುಚಿಯ ಒಂದು ಐಟಮನ್ನು ನಾವು ತಿನ್ನಬೇಕಾದ್ರೆ ಎಣ್ಣೆ
2: ಬೇಕೇ ಬೇಕಾಗುತ್ತೆ.
1: ಎಣ್ಣೆ ಇಲ್ಲಾಂದ್ರೆ ಏನೂ ಆಗಲ್ಲ.
2: ಸೊ ಅದಕ್ಕಾಗಿನೇ ಈ ಒಂದು ಅಡಿಗೆ ಎಣ್ಣೆ ಆಹಾರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಭಾರತೀಯ ಆಹಾರ ವ್ಯವಸ್ಥೆಯ ಹಲವು ಖಾದ್ಯಗಳ ತಯಾರಿಕೆಯಲ್ಲಿ ಅಡಿಗೆ ಎಣ್ಣೆಯನ್ನ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಅಡಿಗೆ ಎಣ್ಣೆಯನ್ನ ಬಹುವಾಗಿ ಎಣ್ಣೆಕಾಳು ಬೆಳೆಗಳಿಂದ ಸೇವನೆಗೆ ಯೋಗ್ಯ ಎಣ್ಣೆಗಳಿಂದ ಸಂಸ್ಕರಿಸಿ ತಯಾರಿಸಲಾಗುತ್ತೆ ಸರ್. ಈ ಪ್ರಮುಖವಾಗಿ ನಾವೀಗಾಗಲೇ ಹೇಳಿದಾಗೆ ಎಣ್ಣೆಕಾಳುಗಳಲ್ಲಿ 9 ಎಣ್ಣೆಕಾಳುಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾವು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಬೆಳೆಗಳು, ಎಣ್ಣೆಕಾಳು ಬೆಳೆ ಅಂತ ಹೇಳಿದ್ರೆ ಸೂರ್ಯಕಾಂತಿ, ಶೇಂಗಾ, ನೆಲಗಡಲೆ ಅಂತ ಹೇಳಿ ಕರಿತೀವಿ, ಮತ್ತೆ ಎಳ್ಳು, ಉಚ್ಚೆಳ್ಳು, ಸೋಯಾ ಅವರೆ, ಕುಸುಬೆ, ಸಾಸಿವೆ, ಮತ್ತೆ ತೆಂಗು ಕೂಡ ಹೆಚ್ಚಿನ ತೆಂಗಿನ ಎಣ್ಣೆಯಲ್ಲೂ ಕೂಡ ಹೆಚ್ಚಿನದಾಗಿ ಬಳಕೆ ಮಾಡಲಾಗುತ್ತೆ. ಅದೇ ರೀತಿ ತಾಳೆ ಎಣ್ಣೆ ಅಂತೇಳಿ ಈಗ ಪಾಮ್ ಆಯಿಲ್ ಅಂತ ಕರಿತೀವಿ, ಅದು ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಎಣ್ಣೆಯಾಗಿರುತ್ತೆ. ಈ ಬೆಳೆಗಳನ್ನು ಅಡಿಗೆ ಎಣ್ಣೆ ಉತ್ಪಾದನೆಗಳೆಂದು ಪ್ರತ್ಯೇಕವಾಗಿ ಗುರುತಿಸಿ ಈ ಒಂದು ಪ್ರತಿಯೊಬ್ಬರು ಕೂಡ ಆ ಒಂದು ಬೇರೆ ಬೇರೆ ಅವರ ಒಂದು ಟೇಸ್ಟಿಗೆ ಅಥವಾ ಅವರ ಒಂದು ವಿಭಾಗಕ್ಕೆ ಅವರವರ ಒಂದು ಪ್ರಾದೇಶಿಕಕ್ಕೆ ಸಂಬಂಧಪಟ್ಟಂತಹ ಎಣ್ಣೆ ಕಾಳು ಬೆಳೆಯನ್ನು ಬೆಳಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ.
1: ಇವತ್ತು ನಾವು ಎಣ್ಣೆ ಬೆಳೆಗಳ ಬಗ್ಗೆ ನಾವು ಭಾಳ ಕೇಳ್ತೇವೆ, ಏ ನಾವು ಆ ಅಡುಗೆ ಎಣ್ಣೆನ ಖರೀದಿ ಮಾಡಿದರೆ ಚಲೋದು, ಇದು ತೊಗೊಂಡ್ರೆ ನಿನ್ನ ಆರೋಗ್ಯ ಉತ್ತಮ ಆಗುತ್ತೆ, ಇದನ್ನು ಜಾಸ್ತಿ ಉಪಯೋಗಿಸ್ಬೇಡ್ರಿ, ಈ ಥರ ನಾವು ಕೇಳ್ತಾ ಇದ್ದೇವೆ, ಮತ್ತೆ ಓದ್ತಾನೂ ಇದ್ದೇವೆ. ಗುಣಮಟ್ಟದ ಎಣ್ಣೆಯ ಲಕ್ಷಣಗಳು ಹೆಂಗಿರುತ್ತೆ ಡಾಕ್ಟ್ರೆ?
2: ಸರ್, ಈಗ ನಾವು ಈ ಅಡುಗೆ ಎಣ್ಣೆಗಳು ಪ್ರಮುಖವಾಗಿ ದೇಹಕ್ಕೆ ಕೊಬ್ಬನ್ನು ಒದಗಿಸುತ್ತವೆ. ಈ ಎಣ್ಣೆ ನಾವು ಅಡುಗೆಗೆ ಬಳಸಿರ್ತಕ್ಕಂಥ ಎಣ್ಣೆ ಏನಕ್ಕೆ ಅಂತ ಹೇಳಿದ್ರೆ ದೇಹಕ್ಕೆ ಕೊಬ್ಬನ್ನ ಒದಗಿಸ್ಲಿ ಅಂತ ಹೇಳಿ.
1: ಅಂದ್ರೆ ನಾವು ಇವತ್ತೆ ಮೈಯಲ್ಲಿ ಶಕ್ತಿ ಇರ್ಬೇಕಂದ್ರೆ ಅದು
2: ಬೇಕೇ ಬೇಕಾಗ.
1: ಹೌದಲ್ಲ, ಈಗ ಕೃಷಿ ಕೆಲಸ ಮತ್ತೆ ಇನ್ಯಾವುದು ಕೆಲಸ ನೀವು ನಿತ್ರಾಣ ಆಗೋದಿಲ್ಲ ಈ ಒಂದು ಔಷಧಿಯಿಂದ.
2: ಇದಲ್ಲದೇನೆ ಸರ್, ಈ ಕೊಬ್ಬು ಏನಕ್ಕೆ ಮಾನವನ ದೇಹಕ್ಕೆ ಬೇಕು ಅಂತ ಹೇಳಿದ್ರೆ, ಕೊಬ್ಬು ಮಾನವನಿಗೆ ಪ್ರಮುಖವಾಗಿ ಮೆದುಳಿನ ಬೆಳವಣಿಗೆಗೆ ಒಂದು ಸಹಾಯ ಮಾಡುತ್ತೆ. ಅದೇ ರೀತಿ ಹೃದಯವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆ ಸುಗಮವಾಗಿ ನೆರವೇರಲು ಈ ಒಂದು ಕೊಬ್ಬು ಬಹಳಷ್ಟು ಮುಖ್ಯವಾಗುತ್ತೆ. ಈ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡ್ಲಿಕ್ಕೂ ಕೂಡ ಈ ಕೊಬ್ಬಿನ ಒಂದು ಪಾತ್ರ ಮುಖ್ಯವಾಗಿರುತ್ತೆ. ಸೊ ಆದ ಕಾರಣ ಈ ಕೊಬ್ಬನ್ನು ಅಡುಗೆ ಎಣ್ಣೆಯ ಒಂದು ಮೂಲಕ ನಾವು ನಮ್ಮ ದೇಹಕ್ಕೆ ಪಡ್ಕೊತೀವಿ. ಸೊ ಅಡುಗೆ ಎಣ್ಣೆ ವಿಶೇಷವಾಗಿ ದೇಹದ ಸಮಗ್ರ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರುತ್ತೆ ಈ ಒಂದು ಅಡುಗೆ ಎಣ್ಣೆ. ಇದರಲ್ಲಿ ಸರ್, ಈಗ ನಾವು ಪ್ರಾಣಿಜನ್ಯ ಕೊಬ್ಬನ್ನು ಕೂಡ ಪ್ರಾಣಿಜನ್ಯ ಕೊಬ್ಬಿಗೆ ಈ ಒಂದು ಸಸ್ಯಜನ್ಯ ಕೊಬ್ಬಿಗೆ ಹೋಲಿಸಿದಾಗ ಈ ಸಸ್ಯಜನ್ಯ ಅಡುಗೆ ಎಣ್ಣೆಯಲ್ಲಿ ಅತ್ಯಂತ

0: ಕಡಿಮೆ ಪ್ರಮಾಣದ ಕೊಲೆಸ್ಟ್ರಾಲ್ ಕಂಡುಕೊಳ್ತೀವಿ. ಈಗ ನಾವು ಬಹಳಷ್ಟು ಜನಗಳಲ್ಲಿ ನೋಡ್ತೀವಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಂತೇಳಿ ಮಾತ್ರೆಗಳನ್ನು ನುಂಗೋದಾಗಲಿ, ಈ ಥರ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇತ್ತೀಚಿನ ದಿನದಲ್ಲಿ ಕಂಡು ಬರ್ತವೆ. ಈ ಒಂದು ಕೊಲೆಸ್ಟ್ರಾಲ್ ಹಂತವನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿದರೆ ಸಸ್ಯಜನ್ಯ ಒಂದು ಅಡುಗೆ ಎಣ್ಣೆಯನ್ನು ನಮ್ಮ ಉಪಹಾರದಲ್ಲಾಗಲಿ ತಿಂಡಿಯಲ್ಲಾಗಲಿ ಬಳಕೆ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಕ್ಕಂಥ ಈ ಒಂದು ಸಸ್ಯಜನ್ಯ ಎಣ್ಣೆಗಳಲ್ಲಿ ಈ ಒಂದು ಗುಣಗಳಿರುತ್ತವೆ ಸರ್.
1: ಈಗ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತವಲ್ಲ,
0: ಹೌದು,
1: ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಎಮ್ನೂರವರೇ.
0: ಸರ್, ಇಲ್ಲಿ ನಾವು ಕೋಲ್ಡ್ ಪ್ರೆಸ್ಡ್ ಅಂತೇಳಿ ಅಂದರೆ ಏನು ಅಂತ ಹೇಳಿದ್ರೆ, ಈ ಕೋಲ್ಡ್ ಪ್ರೆಸ್ಡ್ ಯಾಕೆ ಈ ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಡಿಮೆ ಉಷ್ಣಾಂಶದಲ್ಲಿ ಅಂದರೆ ಸಾಮಾನ್ಯವಾಗಿ 45-50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಉಷ್ಣಾಂಶವನ್ನು ಬಳಕೆ ಮಾಡಿಕೊಂಡು ಬೀಜಗಳನ್ನು ಪ್ರೆಸ್ ಮಾಡಿ ಆಯಿಲ್ನ ಹೊರತೆಗಿತಾರೆ. ಸೊ ಆದ ಕಾರಣ ಇದನ್ನು ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ರಾಸಾಯನಿಕ ಸಂಸ್ಕರಣೆ ಇಲ್ಲದೆ ಈ ಒಂದು ಎಣ್ಣೆಗಳನ್ನು ತಯಾರು ಮಾಡಲಾಗುತ್ತೆ. ಸೊ ನೈಸರ್ಗಿಕ ಪೋಷಕಾಂಶಗಳು ಇಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ವಿಟಮಿನ್ಗಳು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಉಳಿತಾಯವಾಗುತ್ತೆ. ಈಗ ಏನಾಗುತ್ತೆ, ಒಂದು ಉಷ್ಣಾಂಶ ಹೆಚ್ಚಿನ ಉಷ್ಣಾಂಶನ ಬಳಕೆ ಮಾಡಿದಾಗ ಈ ಥರ ಒಂದು ಪೋಷಕಾಂಶಗಳು, ವಿಟಮಿನ್ಗಳಾಗಲಿ, ಪೋಷಕಾಂಶಗಳಾಗಲಿ, ಆ್ಯಂಟಿ ಆಕ್ಸಿಡೆಂಟ್ಗಳಾಗಲಿ, ಇಂಥವು ಏನಾಗ್ತವೆ ಎಣ್ಣೆಯಿಂದ ಹೊರ ಹೋಗ್ಬಿಡ್ತವೆ. ಸೊ ಆದ ಕಾರಣ ಅವು ಹೆಚ್ಚಿನ ಒಂದು ಉಷ್ಣಾಂಶ ಇರೋದ್ರಿಂದ ನಷ್ಟ ಆಗುತ್ತೆ. ಸೊ ಆದ ಕಾರಣ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಬಳಕೆ ಮಾಡೋದು ಉತ್ತಮ ಅಂತೇಳಿ ಹೇಳ್ಬೋದು.
1: ಈ ಯಾವ ಥರದ ಎಣ್ಣೆಯನ್ನು ನಾವು ಕೊಬ್ಬು ಅಂತ ನಾವು ಹೇಳ್ಬೋದು ಡಾಕ್ಟ್ರೆ?
0: ಸೊ ಈ ಒಂದು ಇದರಲ್ಲಿ ಪ್ರತಿಯೊಂದು ಎಣ್ಣೆ, ಈಗ ನೋಡಿ ಕಡಲೆಕಾಯಿಯಿಂದ ಏನು ಎಣ್ಣೆ ಬರುತ್ತೆ ಅದನ್ನ ಕಡಲೆ ಎಣ್ಣೆ ಅಂತ ಕರಿತೀವಿ, ಅದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆಮೇಲೆ ಎಳ್ಳು, ಉಚ್ಚೆಳ್ಳಾಗಲಿ, ಸೂರ್ಯಕಾಂತಿ, ಸೊ ಎಲ್ಲದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆದರೆ ಕಡಲೆ ಎಣ್ಣೆಯಲ್ಲಿ ಆಮೇಲೆ ಈ ಒಂದು ಎಳ್ಳು ಎಣ್ಣೆಯಲ್ಲಿ ಹೆಚ್ಚಾಗಿ ನಾವು ಏನು ಒಂದು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, ಆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿರ್ತವೆ ಇದರಲ್ಲಿ, ಕಡಲೆ ಮತ್ತು ಕಡಲೆಕಾಳು ಎಣ್ಣೆ ಮತ್ತು ಎಳ್ಳೆಣ್ಣೆಯಲ್ಲಿ.
1: ಓಕೆ,
0: ಅದೇ ರೀತಿಯಾಗಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಮಧ್ಯಮ ಒಂದು ಕನಿಷ್ಠ ಅಥವಾ ಮಧ್ಯಮದಲ್ಲಿ ಇರ್ತವೆ. ಈ ಒಂದು ಎಣ್ಣೆಗಳು ಅಂದರೆ ಕಡಲೆ ಎಣ್ಣೆ ಆಗಲಿ ಮತ್ತು ಎಳ್ಳೆಣ್ಣೆ ಆಗಲಿ ಈ ಹೃದಯಕ್ಕೆ ಬಹಳಷ್ಟು ಉತ್ತಮವಾಗಿರ್ತವೆ. ಅದೇ ಥರ ಸಾಸಿವೆ ಎಣ್ಣೆ ತಗೊಂಡ್ರೆ ಸಾಸಿವೆಯಲ್ಲಿ ಈ ಒಂದು ಮುಫಾ ಅಂತ ಏನು ಕರಿತೀವಿ ಅಂದರೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅದು ಮಧ್ಯಮವಾಗಿರುತ್ತೆ ಮತ್ತು ಪಿಫಾ ಹೆಚ್ಚಾಗಿರುತ್ತೆ. ಸೊ ಇದು ಒಮೆಗಾ 3 ಒಂದು ಅಂಶ ಕೂಡ ಇದರಲ್ಲಿ ಸಾಸಿವೆ ಎಣ್ಣೆಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಮತ್ತು ಸೂರ್ಯಕಾಂತಿ ಎಣ್ಣೆಯಲ್ಲಿ ಇದು ವಿಟಮಿನ್ ಇ ಕಂಡು ಬರುತ್ತೆ. ಅದೇ ರೀತಿ ರೈಸ್ ಬ್ರಾನ್ ಇದರಲ್ಲಿ ಎರಡೂ ಮಧ್ಯಮವಾಗಿರ್ತವೆ, ಅಂದರೆ ಒಂದು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಇವು ಮಧ್ಯಮ ಒಂದು ರೀತಿಯಲ್ಲಿರ್ತವೆ. ಆದ ಕಾರಣ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ವೈದ್ಯರು ಸಲಹೆ ಕೊಟ್ಟರೆ ರೈಸ್ ಬ್ರಾನ್ ಆಯಿಲ್ಲು ಬಳಕೆ ಮಾಡೋದು ಭಾಳಷ್ಟು ಸೂಕ್ತವಾಗಿರುತ್ತೆ. ಅದೇ ರೀತಿ ತೆಂಗು ಕೂಡ, ತೆಂಗಿನ ಎಣ್ಣೆ, ಈಗ ತೆಂಗಿನ ಎಣ್ಣೆ ಭಾಳಷ್ಟು ಜನ ತೆಂಗಿನ ಎಣ್ಣೆಯಲ್ಲೂ ಕೂಡ ಅಡುಗೆಗೆ ಬಳಸ್ತಾರೆ. ಸೊ ಅದರಲ್ಲಿ ಸಂತೃಪ್ತ ಕೊಬ್ಬು ಹೆಚ್ಚಿರುತ್ತೆ ಮತ್ತು ಕಡಿಮೆ ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತವೆ. ಇದು ಮಿತ ಪ್ರಮಾಣದಲ್ಲಿ ಬಳಸುವುದು ಭಾಳಷ್ಟು ಸೂಕ್ತವಾಗಿರುತ್ತೆ. ಇದೇ ಈ ಒಂದು
1: ಎಣ್ಣೆ
0: ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳನ್ನು ಬಳಕೆ ಮಾಡೋದು ಭಾಳಷ್ಟು ಪ್ರಯೋಜನಗಳು ಅಂತ ಹೇಳಿದರೆ, ಈಗ ನೈಸರ್ಗಿಕ ವಿಟಮಿನ್ಗಳು ಉಳಿಯೋದಾಗಲಿ, ಸೊ ಪೋಷಕಾಂಶಗಳು ನಾಶವಾಗದೆ ಇರೋದಾಗಲಿ, ಸೊ ಈ ಥರ ಒಂದು ಅಂಶವನ್ನು ನಾವು ಕಂಡುಕೊಂಡೋದ್ರಿಂದನೇ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಅಡುಗೆಗೆ ಬಳಕೆ ಮಾಡೋದು ಭಾಳಷ್ಟು ಸೂಕ್ತ.
1: ಇದು ಕೋಲ್ಡ್ ಪ್ರೆಸ್ಡ್ ಅಂದರೆ ಸಾಮಾನ್ಯವಾಗಿ ಯಾವ ಥರದ ಒಂದು ಮಷಿನ್ ಅನ್ನು ಅದನ್ನು ಎಣ್ಣೆ ತೆಗಿಲಿಕ್ಕೆ ಉಪಯೋಗಿಸ್ತಾರೆ ಅಲ್ಲಿ?
0: ಸೊ ಇದರಲ್ಲಿ ನಾವು ಸರ್ ಈಗ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಈಗ ಒಂದು ಸಣ್ಣ ಸಣ್ಣ ಎಣ್ಣೆ ಗಾಣಗಳು ಇರ್ತವೆ, ಅಂದರೆ ಈಗ ಅದರಲ್ಲಿ ಅವ್ರೇನು ಮಾಡ್ತಾರೆ 2 HP ಮೋಟರ್ ಇಟ್ಕೊಂಡು, 5 HP ಮೋಟರ್ ಇಟ್ಕೊಂಡು ಆ ಥರದ್ದು ಇರುತ್ತವೆ. ಇನ್ನೂ ಕೆಲವೊಂದರಲ್ಲಿ ಈ ಎತ್ತಿನ ಎಣ್ಣೆಗಾಣಗಳು ಕೂಡ ಇರ್ತವೆ, ಅಂದ್ರೆ ಎತ್ತಿನಿಂದನೇ ತಿರುಗಿಸ್ಕೊಂಡು ಆಮೇಲೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಮಷಿನ್ಗಳಲ್ಲಿ ಎಣ್ಣೆ ಕಾಳುಗಳನ್ನ ಹಾಕಿ ಅದನ್ನ ಪ್ರೆಸ್ ಮಾಡಿ ಎಣ್ಣೆನ ತೆಗೆಯೋದಾಗಲಿ, ಇವೆಲ್ಲಾನು ಈ ಕೋಲ್ಡ್ ಪ್ರೆಸ್ಡ್ ಇದರಲ್ಲೇ ಬರುತ್ತವೆ. ಸೊ ಈ ಒಂದು
1: ನಷ್ಟ ಯಾವ್ದು ಆಗಲ್ಲ
0: ಆಗಲ್ಲ. ಸೊ ಈಗ ರೈತರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಸುಮಾರು ಈ ಒಂದು ಯೋಜನೆಗಳು ಒಂದು ಕರ್ನಾಟಕ ಸರ್ಕಾರದಿಂದ ಇದಾವೆ.
1: ಹೌದು,
0: ಈಗ ನಾವು ಹೇಳೋದಾದ್ರೆ ಒಂದು ಉದ್ಯೋಗಿನಿ ಅಂತೇಳಿ ನಿಮಗೆ ಸ್ಕೀಮ್ ಬರುತ್ತೆ, ಉದ್ಯೋಗಿನಿ ಆಗಲಿ ಅಥವಾ ಈ ಎಣ್ಣೆ ಕಾಣದೇ ನೀವು ಏನಾದರೂ ಎಣ್ಣೆಕಾಳು ಬೆಳೆಗಳನ್ನು ಯಥೇಚ್ಛಾಗಿ ಬೆಳೀತಾ ಇದ್ದಿದ್ರಿ ಅಂತಂದರೆ ನೀವೇ ನಿಮ್ಮದು ನಿಮ್ಮ ಓನ್ ಬ್ರ್ಯಾಂಡ್

0: ಆಗಿ ಎಣ್ಣೆ ಮಾರಬೇಕು ಅಂತ ನಿಮ್ಮಲ್ಲಿ ಏನಾದರೂ ಇದ್ರೆ, ಸೊ ನೀವು ಈಗ ಪಿ ಎಂ ಎಫ್ ಎಂ ಇ ಅಂತ ಬರುತ್ತೆ, ಸೊ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಅದೊಂದು ಯೋಜನೆ. ಸೊ ಆ ಯೋಜನೆಯಲ್ಲಿ ಈ ಒಂದು ಎಣ್ಣೆಗಾಣದ ಒಂದು ಯಂತ್ರೋಪಗಳನ್ನು ಕೊಂಡುಕೊಳ್ಳೋದು, ಅದರ ಒಂದು ಅಂದರೆ ಈಗ ಒಂದು ರೈತರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಸುಮಾರು ಶೇಕಡ 35% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಇಂತಹ ಒಂದು ಅವಕಾಶಗಳನ್ನು ರೈತರು ಪಡೆದುಕೊಂಡು ಸೊ ಒಂದು ಹೆಚ್ಚಿನ ಒಂದು ಎಣ್ಣೆಕಾಳು ಬೆಳೆಗಳು ಅಂದರೆ ಲೋಕಲ್ ಮಾರ್ಕೆಟು ಸಿಕ್ಕಂಗಾಗುತ್ತೆ ರೈತರಿಗೆ, ಎಣ್ಣೆಕಾಳು ಬೆಳೆಗಾರರಿಗೆ. ಅದೇ ರೀತಿ ಈ ಒಂದು ಎಣ್ಣೆಗಾಣಗಳನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲೇ ರೈತರು ಪ್ರತಿದಿನನೂ ಅವರೇ ಅವರು ಬೆಳೆದಿರ್ತಕ್ಕಂಥ ಎಣ್ಣೆಕಾಳುಗಳಿಂದನೇ ಎಣ್ಣೆಯನ್ನು ತಕ್ಕೊಂಡು ಸೊ ಒಂದು ಆರೋಗ್ಯಕರವಾಗಿ ವೈಜ್ಞಾನಿಕವಾಗಿ ಅಡುಗೆ ಎಣ್ಣೆಗೆ ಬಳಕೆ ಮಾಡಿದಂಗಾಗುತ್ತೆ. ಸೊ ಈ ಒಂದು ಎಣ್ಣೆಗಾಣವನ್ನು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಏನ ನಾವೇನು ಕಫೆಕ್ ಅಂತ ಏನು ಕರಿತೀವಿ, ಅದರಲ್ಲಿ ಕೂಡ ಆ ಒಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ಈ ನಿಗಮ ಪಿ ಎಂ ಎಫ್ ಎಂ ಇ ಅದರ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಅದರ ಮೂಲಕ ಕೂಡ ನಿಮಗೆ ಎಣ್ಣೆಗಾಣಗಳು ಬೇಕಾದಲ್ಲಿ ಆ ಒಂದು ಕಫೆಕ್
1: ನಿಮ್ದೇ ಒಂದು ಘಟಕ ಕೂಡ ಮಾಡ್ಕೋಬಹುದು.
0: ಸುಮಾರು ಈಗ ನಮ್ಮ ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಲಿ ಅಥವಾ ನಗರ ಪ್ರದೇಶಗಳಲ್ಲಾಗಲಿ ನೀವು ಓಣಿ ಓಣಿಗೂ ಒಂದೊಂದು ನಿಮಗೆ ಎಣ್ಣೆಗಾಣಗಳು ಸಿಗ್ತವೆ. ಸೊ ಅಂತರ ಒಂದು ಅವಕಾಶವನ್ನು ನೀವು ಕೂಡ ಮಾಡಿಕೊಂಡು ಇದರ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಮತ್ತು ಈಗ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಏನು ಎಣ್ಣೆಗಳಿದ್ದಾವೆ, ಬೇರೆ ಬೇರೆ ಥರ ಎಣ್ಣೆಗಳಿದ್ದಾವೆ. ಈಗ ನಾವೇನು ಸೂರ್ಯಕಾಂತಿಯಲ್ಲಿ ವಿವಿಧವಾಗಿ ಬ್ರಾಂಡ್ ಇರ್ತಕ್ಕಂಥ ಎಣ್ಣೆಗಳಿದ್ದಾವೆ.
1: ಈಗ ಡಾಕ್ಟ್ರಿಗೆ ಸಾಮಾನ್ಯವಾಗಿ ನಾವು ದಿನಬಳಕೆಯಲ್ಲಿ ಎಣ್ಣೆಗಳನ್ನು ಯಾವ್ಯಾವ ಥರದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಮತ್ತು ಯಾವ ಪ್ರಮಾಣದಲ್ಲಿ ಎಣ್ಣೆಯನ್ನು ಉಪಯೋಗಿಸ್ಬೇಕು ಈ ಬಗ್ಗೆನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ.
0: ನಾವು ಈ ಒಂದು ಅಡುಗೆ ಎಣ್ಣೆ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ಸುಮಾರು ಎಣ್ಣೆ ಅಡುಗೆ ಎಣ್ಣೆಯನ್ನು ನಾವು ಕೆಲವೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಥರ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒಂದು ಈ ಭಾರತದಂತಹ ಸಮಶೀತೋಷ್ಣ ದೇಶದಲ್ಲಿ ನೈಸರ್ಗಿಕವಾಗಿ ಋತುಮಾನಗಳ ಬದಲಾವಣೆ ಆಗ್ತಾ ಇರ್ತವೆ. ಅಂದರೆ ಸಾಮಾನ್ಯವಾಗಿ ಕಾಣಸಿಗುವ ಋತುಮಾನಗಳು ಅಂತಂದರೆ ಈ ಒಂದು ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಬೇಸಿಗೆ ಕಾಲ ಆಗಲಿ ಈ ಥರ ಬೇರೆ ಬೇರೆ ಥರ ಋತುಮಾನಗಳು ನಮ್ಮಲ್ಲಿ ಇರೋದ್ರಿಂದ ಆ ಋತುಮಾನಕ್ಕೆ ತಕ್ಕಂತೆ ನಾವು ಅಡುಗೆ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ ಈ ಅಡುಗೆ ಎಣ್ಣೆ ಯಾಕೆ ಬೇಕು ನಮಗೆ? ಅಡುಗೆ ಎಣ್ಣೆಗೆ ನಾವೇನಾದರೂ ನಾವು ತಿಂತಕ್ಕಂಥ ಆಹಾರ ರುಚಿಗೆ ಅಷ್ಟೇ ಅಲ್ಲ, ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಈ ಅಡುಗೆ ಎಣ್ಣೆ ಭಾಳಷ್ಟು ಮುಖ್ಯವಾಗಿರುತ್ತೆ. ಸೊ ಏನೇನು ಈ ಅಡುಗೆ ಎಣ್ಣೆಯಿಂದ ಲಾಭಗಳಿದ್ದಾವೆ ಅಂತ ಹೇಳಿದರೆ ಜೀರ್ಣಾಂಗ ವ್ಯವಸ್ಥೆ ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತೆ ಈ ಅಡುಗೆ ಎಣ್ಣೆ, ಮತ್ತು ಮೆದುಳಿನ ಸಮಗ್ರ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಈ ಅಡುಗೆ ಎಣ್ಣೆ ಮುಖ್ಯ ಕಾರಣವಾಗುತ್ತೆ. ಹೃದಯದ ಆರೋಗ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಈ ಅಡುಗೆ ಎಣ್ಣೆ ಬಳಕೆ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ಅಡುಗೆ ಎಣ್ಣೆಯನ್ನು ನಾವು ಋತುಮಾನಕ್ಕೆ ಅನುಗುಣವಾಗಿ ಅಡುಗೆ ಎಣ್ಣೆ ಬಳಕೆ ಮಾಡಿದಾಗ ನಮ್ಮ ಒಂದು ಆರೋಗ್ಯದ ಮೇಲೆ ಭಾಳಷ್ಟು ನಿಯಂತ್ರಣವನ್ನು ಪಡ್ಕೋಬಹುದು.
1: ಅಂದ್ರೆ ಈಗ ಕೆಲವೊಬ್ರು ಯಾವಾಗ್ಲೂ ಒಂದೇ ತರದ ಎಣ್ಣೆನ ಉಪಯೋಗಿಸ್ತಾರೆ,
0: ಹೌದು,
1: ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತೀರಿ?
0: ಹೌದು, ಖಂಡಿತವಾಗಿ.
1: ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಾಗತಿಕ ಈ ಒಂದು ಆಹಾರ ಉತ್ಪಾದನಾ ಸಂಸ್ಥೆ ಕೂಡ ಅದೇ ತರ
0: ಸೂಚಿಸುತ್ತೆ.
1: ಬೇರೆ ಬೇರೆ ಅಂದ್ರೆ ಕಾಲಮಾನಕ್ಕೆ ತಕ್ಕಾಗಿ ಬಳಸ್ರಿ,
0: ಹೌದು,
1: ಒಂದೇ ತರ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಅದು ಆರೋಗ್ಯಕ್ಕೆ ಅನಾನುಕೂಲ ಆಗಬಹುದು. ಅಂದ್ರೆ ಈಗ ಚಳಿಗಾಲದಲ್ಲಿ ನಿಮ್ದು ಅಲ್ಲಿ ವಾತಾವರಣಕ್ಕೆ ತಕ್ಕಾಗೆ ನೀವು ಉಪಯೋಗಿಸ್ರಿ.
0: ಹೌದು, ಈಗ ಋತುಮಾನುವಾರು ಅಡುಗೆ ಎಣ್ಣೆ ಬಳಕೆ ಅಂತ ಹೇಳಿ ಕರಿತೀವಿ ಸರ್ ಅದನ್ನೇ. ಆ ಋತುಮಾನುವಾರು ಅಡುಗೆ ಎಣ್ಣೆ ಅಂತ ಹೇಳಿದ್ರೆ ಈಗ ಒಂದು ಬೇಸಿಗೆ ಕಾಲದಲ್ಲಿ ಸುಲಭವಾಗಿ ಜೀರ್ಣವಾಗಬೇಕು ಅಂತಹ ಒಂದು ಎಣ್ಣೆಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತಹ ಎಣ್ಣೆಗಳು ಯಾವ ಅಂತ ಹೇಳಿದ್ರೆ ಸೂರ್ಯಕಾಂತಿ ಎಣ್ಣೆ ಮತ್ತೆ ಕುಸುಬೆ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ, ಈ ಥರದವು ಒಂದು ಬೇಸಿಗೆ ಕಾಲದಲ್ಲಿ ನೀವು ಬಳಕೆ ಮಾಡಿದಾಗ ಸುಲಭವಾಗಿ ಜೀರ್ಣವಾಗುತ್ತೆ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ, ಈಗ ಚಳಿಗಾಲದಲ್ಲಿ ನಮಗೆ ಉಷ್ಣ ಬೇಕಾಗುತ್ತೆ, ಅಂದರೆ ನಮ್ಮ ಒಳಗಡೆ ಉಷ್ಣ ಉತ್ಪಾದಕ ಗುಣ ಹೊಂದಿರತಕ್ಕಂಥ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ಎಳ್ಳೆಣ್ಣೆ ಆಗಲಿ, ಸಾಸಿವೆ ಎಣ್ಣೆ ಮತ್ತು ಶೇಂಗಾ ಎಣ್ಣೆ, ನೆಲಗಡಲೆ ಎಣ್ಣೆ, ಇವು ಇಂಥವು ಉಷ್ಣವನ್ನು ಉತ್ಪಾದನೆ ಮಾಡ್ತವೆ. ಇಂತಹ ಎಣ್ಣೆಗಳನ್ನು ಚಳಿಗಾಲದಲ್ಲಿ ಬಳಕೆ ಮಾಡ್ಬೋದು. ಮತ್ತು ಮಳೆಗಾಲದಲ್ಲಿ ಯಾವ್ಯಾವ ಎಣ್ಣೆಗಳು ಬೇಕು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ, ಈ ತಾಳೆ ಎಣ್ಣೆ, ಪಾಮ್ ಆಯಿಲ್ ಅಂತ ಏನು ಕರಿತೀವಿ, ಇಂತಹ ಎಣ್ಣೆಗಳು ಒಂದು ಮಳೆಗಾಲದಲ್ಲಿ ಸೂಕ್ತವಾಗಿರ್ತವೆ. ಯಾಕಪ್ಪ ಅಂತ ಹೇಳಿದರೆ ಸೋಂಕು ನಿರೋಧಕ ಸಾಮರ್ಥ್ಯವನ್ನು ಈ ಒಂದು ಎಣ್ಣೆಗಳು ತಂದುಕೊಡ್ತವೆ, ಅಂದರೆ ಈ ಸಾಮರ್ಥ್ಯವನ್ನು ನಮ್ಮ ಒಂದು ದೇಹಕ್ಕೆ ಒದಗಿಸ್ತವೆ. ಆದ ಕಾರಣ ಇಂತಹ ಒಂದು ಎಣ್ಣೆಯನ್ನು ನಾವು ಮಳೆಗಾಲದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಈ ಥರ ಒಂದು ಸಸ್ಯಜನ್ಯ ಎಣ್ಣೆಯ ವಿಶೇಷ ಪ್ರಯೋಜನಗಳು ಇದಾವೆ ಸರ್?
1: ಅದಲ್ಲದೆ ಡಾಕ್ಟರ್, ಈ ದಿನಕ್ಕೆ ನಾವು ಎಷ್ಟು

0: ಗ್ರಾಮು ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು. ಮತ್ತು ಭಾರತದಲ್ಲಿ ತಲಾ ಎಣ್ಣೆ ಒಬ್ಬರು ತಲೆಗೆ ಅಂದರೆ ತಲಾ ಎಣ್ಣೆ ಬಳಕೆ ಯಾವ ಥರ ಇದೆ ಭಾರತದಲ್ಲಿ, ಈ ಆಮದು ಮತ್ತು ರಫ್ತು ಈ ಬಗ್ಗೆನೂ ಸ್ವಲ್ಪ ಹೇಳಿ
1: ಸರ್. ನಮಗೆ ಈ ಒಂದು ICMR ಶಿಫಾರಸಿನ ಒಂದು ಪ್ರಕಾರ ಸಾಧ್ಯವಾದಷ್ಟು ಖಾದ್ಯ ಎಣ್ಣೆ ಬಳಕೆ ಪ್ರಮಾಣವು ಏನಾಗಬೇಕಂದ್ರೆ ವಾರ್ಷಿಕವಾಗಿ 12 KG ಬೇಕಾಗುತ್ತೆ ಸರ್. ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ 12 KG ಅಡುಗೆ ಎಣ್ಣೆ ಬೇಕಾಗುತ್ತೆ.
0: ಹೌದು.
1: ಆದ್ರೆ
0: ಅಡುಗೆ ಎಣ್ಣೆ ಅಂತ ಡಾಕ್ಟರ್, ಇಲ್ಲಿ ಸುಮಾರು ಎಣ್ಣೆ ಈಗ ನೋಡಿ, ಬೇರೆ ಬೇರೆ ಅಂದ್ರೆ ಈಗ ತುಪ್ಪನೂ ಬಂತು ಜೊತೆಗೆ, ತುಪ್ಪನು ಎಣ್ಣೆ ಅಂತಾನೆ ಉಪಯೋಗಿಸ್ತಾರೆ ಅಂದ್ರೆ ಫ್ರೈ ಮಾಡಕ್ಕೆ ಉಪಯೋಗಿಸ್ತಾರೆ.
1: ಈಗ ನಾವು ಅಂದ್ರೆ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂತ ಅಡಿಗೆ ಎಣ್ಣೆಗಳು ಅಂತ ಹೇಳಿದ್ರೆ ಈಗ ತುಪ್ಪನ ಬೇರೆ ಬೇರೆ ಒಂದು ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಸಪರೇಟ್ ಆಗಿ ಈಗ ಬಿರಿಯಾನಿ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ, ಅಥವಾ ಪಲಾವ್ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ. ಆದ್ರೆ ಅದನ್ನ ಬಿಟ್ಟು ಈ ಎಣ್ಣೆಗಳದೆ ಅಂದ್ರೆ ಎಣ್ಣೆ ಕಾಳು ಬೆಳೆಗಳಿಂದ ಬಂದಿರತಕ್ಕಂತ ಎಣ್ಣೆಗಳದೆ ಕನ್ಸಂಪ್ಷನ್ 12 KG ICMR ಪ್ರಕಾರ
0: ನೋಡಿ,
1: ಆದ್ರೆ 24 KG ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಡಬಲ್ ಆಗಿದೆ. ಸೊ ನಾವು 2050 ಒಂದು ಅಂಕಿ ಅಂಶಗಳನ್ನ ತಗೊಳ್ಳೋದು ಅಂದ್ರೆ 1950ರಲ್ಲಿ ಬರೀ ಒಂದು 2-3 KG ತಲಾ ಪ್ರಮಾಣ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಅಷ್ಟೇ 3 KG 2.5-3 KG ಅಷ್ಟು ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು 20-25 ಅಥವಾ 20-26 ನೋಡೋದಾದ್ರೆ ಒಬ್ಬ ಮನುಷ್ಯ ಪ್ರತಿ ವರ್ಷಕ್ಕೆ ಸುಮಾರು 24 KG ಎಣ್ಣೆಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಈಗ ನಾವು ಎಣ್ಣೆ ಕಾಳು ಬೆಳೆಗಳನ್ನ ಬೆಳಿಲಿಕ್ಕೆ ಕ್ಷೇತ್ರ ವಿಂಗಡಣೆ ಅಂತೂ ಮಾಡಕ್ ಕ್ಷೇತ್ರ ಹೆಚ್ಚಾಗಿ ಅಂತೂ ಮಾಡಕ್ ಆಗ್ತಾ ಇಲ್ಲ. ಆದ ಕಾರಣ ಈಗ ಕಡಿಮೆ ಕ್ಷೇತ್ರದಲ್ಲಿ ಅಂದ್ರೆ ಕಡಿಮೆ ಕ್ಷೇತ್ರದಲ್ಲಿನೇ ಹೆಚ್ಚಿನ ಒಂದು ಆದಾಯ ಕೊಡ್ತಕ್ಕಂಥ ತಳಿಗಳನ್ನ ಬೆಳೆದು ಈ ಎಣ್ಣೆ ಬಳಕೆ ಮಾಡತಕ್ಕಂಥ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ, ಸೊ ನಾವು ಆಮದು ಏನ್ ಮಾಡ್ಕೋತೀವಿ ಬೇರೆ ಒಂದು ದೇಶಗಳಿಂದ, ನಾವು ಸುಮಾರು 55-60% ಅಷ್ಟು ನಾವು ಅಡಿಗೆ ಎಣ್ಣೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ. ಅದು ಸುಮಾರು 15-16 million ಟನ್ ಅಷ್ಟು ಅಡಿಗೆ ಎಣ್ಣೆನ ನಾವು ಪ್ರತಿ ವರ್ಷ ಆಮದು ಮಾಡ್ತಾ ಇದ್ದೀವಿ. ಸೊ ಆಮದು ಮಾಡೋದನ್ನ ನಾವು ತಪ್ಪಿಸ್ಬೋದು, ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಬಹಳ ಮುಖ್ಯವಾಗಿರುತ್ತೆ. ಈಗ ನಾವು 12 KG ತಿನ್ನೋರು 24 KG ತಿಂದಾಗ ನಾವು ಅಡಿಗೆ ಎಣ್ಣೆ 12 KG ಬಂದು ನಿಂತು ಅಂತಂದ್ರೆ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಎಣ್ಣೆ ಕಾಳು ಬೆಳೆಗಳೇ ನಮಗೆ ಸಫಿಸಿಯಂಟ್ ಆಗಿ ಆಗ್ತವೆ. ಸೊ ಈ ತರ ಒಂದು ನಮ್ಮ ಎಲ್ರಿಗೂ ಇದು ಒಂದು ಕಾಳಜಿ ವಹಿಸ್ತಕ್ಕಂಥ ಸಂದರ್ಭ ಇದು ಎಣ್ಣೆ ಕಾಳು ಬೆಳೆಗಳಲ್ಲಿ.
0: ಈಗ ಭಾರತದಲ್ಲಿ ಎಣ್ಣೆ ಯಾವ ತರ ಉತ್ಪಾದನೆ ಆಗ್ತಾ ಇದೆ ಡಾಕ್ಟ್ರೆ, ಅದ್ರ ಬಗ್ಗೆ ಹೇಳಿ. ಮತ್ತೆ ಈಗ ನಾವು ಎಷ್ಟು ನಮಗೆ ಇಲ್ಲಿ ಶಾರ್ಟೇಜ್ ಬೀಳುತ್ತೆ, ಎಷ್ಟು ನಮಗೆ ಮತ್ತೆ ಬೇಡಿಕೆ ಇದೆ?
1: ನಾವು ಈಗಾಗಲೇ ಹೇಳಿದಾಗೆ ಭಾರತೀಯ ವೈದ್ಯಕೀಯ ಮತ್ತು ಪೌಷ್ಟಿಕ ಮಾರ್ಗಸೂಚಿಗಳ ಪ್ರಕಾರ ಬರೀ ಒಂದು 20-30 grams ಪ್ರತಿದಿನಕ್ಕೆ ಒಬ್ಬ ಮನುಷ್ಯ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಅಂದರೆ 4-6 teaspoons ಅಂತ ಹೇಳ್ತೀವಿ. ಆದರೆ ಹೆಚ್ಚು ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ.
0: ಇದು ಹೇಗೆ, ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್?
1: ಇದರಲ್ಲಿ ಈಗ ಒಂದು ICMR ಹೈದರಾಬಾದಿಂದ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಹೇಳೋದಾದರೆ ಸುಮಾರು ಇಲ್ಲಿ ಎಣ್ಣೆ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಅಥವಾ ನಗರದಲ್ಲಾಗಲಿ, ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದರೆ 15.5 KG ಅಷ್ಟು ಎಣ್ಣೆಯನ್ನು ಬಳಕೆ ಮಾಡಲಾಗುತ್ತೆ ಎವರೇಜ್ ಆಗಿ. ಅಂದರೆ ಒಂದು ಒಬ್ಬ ಮನುಷ್ಯ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನುಷ್ಯ 15.5 KG ಎಣ್ಣೆಯನ್ನು ಪ್ರತಿ ವರ್ಷ ಬಳಕೆ ಮಾಡ್ತಾ ಇದ್ದಾರೆ. ಅದೇ ನಗರದಲ್ಲಿ ನಾವು ನೋಡೋದಾದರೆ ನಗರದಲ್ಲಿ ಸುಮಾರು 12-13 KG ಅಷ್ಟು ಎಣ್ಣೆಯನ್ನು ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಈಗ ನಾವು ಬೇರೆ ಬೇರೆ ನೋಡೋದಾದರೆ ಅಂದರೆ ಸುಮಾರು ಈ ಒಂದು ಆದಾಯದ ಮೇಲೆ ಅಥವಾ ಹಿಂಗೆ ಇನ್ಕಮ್ ಮೇಲೇನು ಕೂಡ ಸರ್ವೆ ಮಾಡಿದ್ದಾರೆ. ಅಂದರೆ 1-5 lakh ಇನ್ಕಮ್ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಅಂದರೆ ಜನರು, ಸೊ ಅಲ್ಲೇನು ಮಾಡ್ತಾ ಇದ್ದಾರೆ ಎಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 16-17 KG ಪ್ರತಿ ವ್ಯಕ್ತಿ ಪ್ರತಿ ವರ್ಷಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಆದಾಯ ಕಡಿಮೆ ಇದ್ರೂ ಕೂಡ ಎಣ್ಣೆ ಬಳಕೆ ಅಂಶ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ತಿಳುವಳಿಕೆ ಕಾರಣ. ಯಾಕಂದರೆ ಈಗ ಎಣ್ಣೆ ಅಡುಗೆ ಎಣ್ಣೆಯಿಂದ ಎಷ್ಟು ನಮಗೆ ಅನುಕೂಲಗಳಿದ್ದಾವೆ ಅಷ್ಟೇ ಅನಾನುಕೂಲಗಳು ಇದ್ದಾವೆ. ಸೊ ಅಂಥ ಒಂದು ಅನಾನುಕೂಲಗಳು ಏನೇನಿದ್ದಾವೆ, ಅನುಕೂಲಗಳು ಏನೇನಿದ್ದಾವೆ, ಇದನ್ನು ತಿಳಿದುಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡೋದು ಬಹಳಷ್ಟು ಉತ್ತಮ ಆಗಿರುತ್ತೆ.
0: ಈಗ ಹೌದಪ್ಪ, ತಮ್ಮ ಊಟದಲ್ಲಿ ಒಳ್ಳೆ ರುಚಿ ಬೇಕು ಅಂತ ಜಾಸ್ತಿ ಎಣ್ಣೆ ಬಳಸೋದಲ್ಲ ಅದು.
1: ಹೌದು,
0: ಒಂದು ಯೋಗ್ಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಇರುತ್ತೆ.
1: ಹೌದು ಸರ್.
0: ಹೌದಲ್ಲ, ಈಗ ಹಾಗಾಗಿ ಈಗ ನೀವು ಜಾಸ್ತಿ ಎಣ್ಣೆ ತಿಂದರೂ ಕೂಡ ನಾಳೆ ಏನು ವೈದ್ಯಕೀಯ ಖರ್ಚು ಜಾಸ್ತಿ ಆಗುತ್ತೆ. ಮತ್ತೆ

0: ನಿಮ್ದು ಆಕಸ್ಮಿಕವಾಗಿ ದುರ್ಘಟನೆಗಳು ಕೂಡ ಈ ಎಣ್ಣೆ ಜಾಸ್ತಿ ಪ್ರಮಾಣದ ತಿನ್ನೋದ್ರಿಂದ ಕೂಡ ಬಳಸೋದ್ರಿಂದ ಇವರಿಗೆ ಬಂದ್ಬಿಡುತ್ತೆ. ಹಾಗಾಗಿ ರೈತರು ಅಥವಾ ಈಗ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ತಮ್ಮದು ಈಗ ಎಣ್ಣೆಗೂ ತಮ್ಮ ಖರ್ಚು ಕೂಡ ಭಾಳ ಮಾಡ್ತೀರಿ. ಈಗ ಪ್ರಮಾಣ ನೀವು ಒಂದು ಪ್ರಮಾಣ ಇರುತ್ತೆ, ನಿಮ್ದು ಇನ್ಕಮ್ ಜಾಸ್ತಿ ಇದ್ದವರೇ ಎಣ್ಣೆ ಕಡಿಮೆ ಉಪಯೋಗಿಸ್ತಾ ಇದ್ದಾರೆ, ನೀವು ಇನ್ಕಮ್ ಕಡಿಮೆ ಇದ್ದವರೇ ಜಾಸ್ತಿ ಎಣ್ಣೆ ಖರ್ಚು ಮಾಡ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ನೀವು ಈ ಕಡೆ ಲಕ್ಷ ವಹಿಸೋದು ನಿಮ್ಮ ಆರೋಗ್ಯಕ್ಕೆ ಇದು ಉತ್ತಮ.
1: ಹೌದು ಹೌದು ಸರ್. ಈಗ ನಾವು ಏನು ಇದರಿಂದ ಪ್ರಮುಖವಾಗಿ ಒಂದು ಸಂದೇಶ ಏನು ಹೇಳೋದಾದ್ರೆ, ಆರೋಗ್ಯಕರ ಜೀವನಕ್ಕೆ ದುಬಾರಿ ಎಣ್ಣೆ ಏನು ಅಗತ್ಯವಿಲ್ಲ. ಯಾಕಂದ್ರೆ ನಾವು ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದುಬಾರಿ ಆಗಿರ್ತಕ್ಕಂತ ಒಂದು ಎಣ್ಣೆ ಏನ ಅಗತ್ಯವಿಲ್ಲ.
0: ಈಗ ಎಣ್ಣೆ ಜಾಸ್ತಿ ಬಳಸೋದ್ರಿಂದ ಕೊಬ್ಬು ಉತ್ಪಾದನೆ ಜಾಸ್ತಿ ಆಗುತ್ತೆ. ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್
1: ಜಾಸ್ತಿ ಆಗುತ್ತೆ.
0: ಇದು ನಿಮ್ದು ಹೃದಯದ ಆರೋಗ್ಯಕ್ಕೆ ಇದು ಹಾನಿ ಅಲ್ಲ.
1: ಹೌದು ಹೌದು,
0: ಹೃದಯದ ಆರೋಗ್ಯಕ್ಕೂ ಇದು ಎಣ್ಣೆ ಬೇಕೇ ಬೇಕು. ಆದ್ರೆ
1: ಪ್ರಮಾಣದಲ್ಲಿ ಹೌದು ಹೌದು. ಸೊ ಈ ಒಂದು ಉತ್ತಮ ಗುಣಮಟ್ಟದ ಮತ್ತೆ ತಾಜಾವಾಗಿರ್ತಕ್ಕಂಥ ಎಣ್ಣೆಗಳು ಬಳಕೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಮಿತ ಪ್ರಮಾಣದಲ್ಲಿ ಇರಬೇಕು ಬಳಕೆ. ಅದೇ ರೀತಿ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿದ ಎಣ್ಣೆಯನ್ನೇ ಮುಖ್ಯವಾಗಿ ಬಳಕೆ ಮಾಡೋದ್ರಿಂದ.
0: ಆಮೇಲೆ ಕೆಲವೊಬ್ರು ಡಾಕ್ಟರ್ ಈಗ ಎಣ್ಣೆನ ಬೇಯಿಸಿದ ಎಣ್ಣೆನೇ ಬೇಯಿಸ್ತಾ ಹೋಗ್ತಾರೆ. ತಮ್ಮ ಪ್ರಕಾರ ಸಾಮಾನ್ಯವಾಗಿ ಒಂದು ಸಾರಿ ಬಳಸಿದ ಎಣ್ಣೆನ, ಈಗ ಬೇಯಿಸಿದ ಎಣ್ಣೆನ ಎಷ್ಟು ಸಾರಿ ಅಥವಾ ಎಷ್ಟು ದಿನ ತನಕ ನಾವು ಅದನ್ನು ಉಪಯೋಗಿಸ್ಬೋದು, ಮತ್ತೆ ಎಷ್ಟು ದಿನ ನಂತರ ಅದು ಉಪಯೋಗಿಸಕ್ಕೆ ಸೂಕ್ತ ಅಲ್ಲ ಅಂತೀರಿ?
1: ಈಗ ನಾವು ಈ ತರ ಒಂದು ಅಂಶಗಳನ್ನ ಹೇಳೋದಾದ್ರೆ, ಈ ಮರು ಬಿಸಿ ಮಾಡಿದ ಎಣ್ಣೆಯನ್ನ ಮತ್ತೆ ಮತ್ತೆ ಬಳಕೆ ಮಾಡಲೇಬಾರದು. ಅಂದ್ರೆ ಈಗ
0: ಎಷ್ಟು ಸಾರಿ ಮಾಡ್ಕೊಳ್ಬಹುದು ಅದು ಹೇಳಿ, ಅಥವಾ ಎಷ್ಟು ದಿನದವರೆಗ ಅದನ್ನ ನಾವು ಉಪಯೋಗಿಸ್ಕೋಬಹುದು. ಇದು ಯಾಕಂದ್ರೆ ಇದು ಎಲ್ಲರಲ್ಲಿ ಬೇಕು, ಯಾಕಂದ್ರೆ ಜಾಗ್ರತೆ ಬೇಕಾಗಿದೆ.
1: ಇಲ್ಲಿ ಏನಾಗುತ್ತೆ ಸರ್, ಈಗ ಮರು ಬಿಸಿ ಮಾಡಿದ ಎಣ್ಣೆ ಯಾವಾಗ್ಲೂ ಆರೋಗ್ಯಕ್ಕೆ ಹಾನಿಕಾರಕ. ಯಾಕಂದ್ರೆ ನೀವು ಅದನ್ನೇ ಇಟ್ಕೊಂಡು ಈಗ ನಾವು ಬಜ್ಜಿ ತಿಂತೀವಿ, ಬೋಂಡಾ ತಿಂತೀವಿ, ಹೊರಗಡೆ
0: ನಮ್ದು ರುಚಿ ಆಯ್ತು, ಒಂದು ಮಿರ್ಚಿ ತಿನ್ನಾನ ಬಜ್ಜಿ ತಿನ್ನಾನ ಅಂತೇಳಿ ನಾವು ಹೋಗಿ ತಗೊಂಡ್ಬಿಡ್ತೇವೆ.
1: ಹೌದು,
0: ಅದ ಎಷ್ಟು ದಿನದ ಎಣ್ಣೆನು ಮತ್ತೆ ಹೇಗಿದೆಯೋ ಅದನ್ನ ಗೊತ್ತಿಲ್ಲ.
1: ನಾವು ಮನೆಯಲ್ಲಿ ಆದ್ರೆ ಸರ್, ಮನೆಯಲ್ಲಿ ಏನ್ ಮಾಡ್ತೀವಿ, ಮನೆಯಲ್ಲಿ ಏನಾದರೂ ಬಜ್ಜಿ ಮಾಡೋದಾಗ್ಲಿ ಅಥವಾ ಏನಾದ್ರೂ ಕರಿದ ಪದಾರ್ಥಗಳು ಮಾಡಿದ್ರೆ ಒಂದು ವಾರದಲ್ಲಿ ಒಂದ್ ಸಾರಿ ಮಾಡ್ತಾರೆ, ಎರಡ್ ಸಾರಿ
0: ಅಷ್ಟೇ.
1: ಅದೇ ಈಗ ಅದರಲ್ಲಿ ಏನಾಗುತ್ತೆ, ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕಿರ್ತಾರೆ.
0: ಹೌದು,
1: ಈಗ ಒಂದು 1/2 liter ಬೇಕಾಗಿರುತ್ತೆ, 1/2 liter ಎಣ್ಣೆ ಹಾಕಿರ್ತಾರೆ
0: ಮಿರ್ಚಿ ಮಾಡ್ಬೇಕಂತ ಇಟ್ಕೊಳ್ಳಿ.
1: ಆ 1/2 liter ಎಣ್ಣೆ ಅದರಲ್ಲಿ ಉಳಿಯದೇ ಒಂದು ಇನ್ನೊಂದು 50 gram 100 gram
0: ಉಳಿದಿರುತ್ತೆ.
1: ಆ ಉಳಿದಿರೋ ಎಣ್ಣೆನ ಅದನ್ನೇ ಈಗ ನಾಳೆ ಅಡಿಗೆನೋ ಅಥವಾ ನಾಳೆ ಅಡಿಗೆನೋ
0: ಬದಲಾವಣೆ ಆಗಲ್ಲ. ಹೌದು,
1: ಯಾವಾಗ ನಾವು ಹೊರಗಿನ ಒಂದು ತಿಂಡಿ ತಿನಿಸುಗಳನ್ನ, ಬೇಕರಿ ಐಟಮ್ಗಳಾಗ್ಲಿ ಅಥವಾ ಈಗ ರೋಡ್ ಅಲ್ಲಿ ತಿಂತಕ್ಕಂತ ಈ ಕರಿದ ಪದಾರ್ಥಗಳಾಗ್ಲಿ ಅಂತವನ್ನ ಹೆಚ್ಚಾಗಿ ನಾವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು.
0: ನಾವು ತಿನ್ನೋದಕ್ಕಿಂತ ಅವರು ಕೂಡ ಅದನ್ನ ತಮ್ಮ ಲಾಭ ಬರ್ತದೆ ಹೇಳಿ
1: ಹೌದು
0: ಅದನ್ನ ಮತ್ತೆ ಮತ್ತೆ
1: ಬಳಕೆ ಮಾಡದೆ
0: ಎಷ್ಟು ಸಾರಿ ಬಳಸಬಹುದು ಡಾಕ್ಟ್ರೆ?
1: ಈಗ ನಾವು
0: ಒಂದು ಕೆಜಿ ಎಣ್ಣೆ ಇದೆಯಪ್ಪ.
1: ಹೌದು,
0: ಈಗ ಒಂದು 2 kg ಮಿರ್ಚಿ ಮಾಡಿದ್ರು ಅಂತ ಇಟ್ಕೊಳ್ರಿ, ಆ ಎಣ್ಣೆನ ಇವತ್ತೇ ಅದನ್ನ ಮಿರ್ಚಿ ಮಾಡ್ಲಿಕ್ಕೆ ಉಪಯೋಗಿಸಿದ್ದಾರೆ, ಮತ್ತೆ ಇನ್ ಎಷ್ಟು ದಿನ ಅದನ್ನು ಉಪಯೋಗಿಸ್ತಾರೆ?
1: ಈಗ ಒಂದು ಸಾರಿ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆ ಮತ್ತೆ ಬಿಸಿ ಮಾಡಲೇಬಾರದು ಸರ್, ಯಾಕಂದ್ರೆ ಅದು ಯಾವಾಗ್ಲೂ ಹಾನಿಕಾರಕನೇ,
0: ಅದು ಆಯುಷ್ಯ ಹೋಯ್ತೆ
1: ಅದ್ರದ್ದು ಹೋಗುತ್ತೆ. ಅದು ಮತ್ತೆ ನಾವು ಅದನ್ನ ನಾವು ಬೇರೆ ತರ ಅಂದ್ರೆ ಈಗ ಬೇರೆ ಬೇರೆ ಪದಾರ್ಥಗಳನ್ನ ಮಾಡ್ಲಿಕ್ಕೆ ಈಗ ಅಡಿಗೆ ಮಾಡ್ಲಿಕ್ಕೆ ಬಳಕೆ ಮಾಡ್ಕೋ, ಒಂದ್ ಸಾರಿ ಬಿಸಿ ಮಾಡಿರೋದನ್ನ ಬಳಕೆ ಮಾಡ್ಕೋಬಹುದು. ಪುನಃ ಅದನ್ನೇ ಕರೆದಿದ್ದೇ ಎಣ್ಣೆನ ಮತ್ತೆ ಇನ್ನು ಕರಿಲಿಕ್ಕೆ ಯೂಸ್ ಮಾಡಿದ್ರೆ ಅದು ಆರೋಗ್ಯಕರಕ್ಕೆ ಯಾವಾಗ್ಲೂ ಹಾನಿಕಾರಕ.
0: ಅಂದ್ರೆ ಒಂದು ಸಾರಿ ಬೇಯಿಸಿದ ಎಣ್ಣೆನ ಅದು ಅವಾಗಷ್ಟೇ ಯೋಗ್ಯ, ಮರುದಿನ ಸ್ವಲ್ಪ ಮಟ್ಟಿಗೆ ಉಪಯೋಗಿಸಬಹುದು.
1: ಹೌದು,
0: ಮತ್ತೆ ನೀವು ಮತ್ತೆ ಮತ್ತೆ ಬಳಸಬಾರ್ದು. ಅಥವಾ ಡಾಕ್ಟ್ರೆ, ಈಗ ಒಮ್ಮೆ ಬಳಸಿದ ಎಣ್ಣೆನ ನೀವು ಮತ್ತೆ ನಿಮ್ ಅದು ನೀವು ಬಳಸಿಲ್ಲ ಅಂದ್ರೆ ಇನ್ನೊಂದು ದಿನ ಬಳಸ್ಕೋಬಹುದು ಅಷ್ಟೇ.
1: ಅಷ್ಟೇ ಸರ್,
0: ಅಷ್ಟೇ. ಹೌದಲ್ಲ, ಅದು ಒಂದು ನೀವು ಒಂದು ವಾರ ಬಿಟ್ಟು ಬಳಸಬಹುದು ಅಷ್ಟೇ.
1: ಎಷ್ಟು ಬಾರಿ,
0: ಎಷ್ಟು ದಿನ ನಂತರ ಬಳಸಬಹುದು
1: ನೀವು?
0: ಅಂದ್ರೆ ಈಗ ಒಮ್ಮೆ ಬಳಸಿದ ಎಣ್ಣೆನ ಮತ್ತೆ ಈಗ ಅದು ನಾವು ಮನೇಲಿ ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಳಸೋಣ ಅಂತ ಇರುತ್ತೆ, ಬಳಸಬಹುದು ಅದನ್ನ?
1: ಈಗ ಸ್ಟಿಕ್
0: ಒಮ್ಮೆ
1: ಬೇಯಿಸಿದ ಎಣ್ಣೆ ಈಗ ನಾವು ಮನೆಯಲ್ಲಿ ಮಾಡಿದ್ದಾದ್ರೆ ಅದನ್ನ ನಮ್ಮ ತಾಯಿಯಂದ್ರೆ ಅಲ್ಲಿ ನಮ್ಮ ಇನ್ನೊಂದ್ಸರಿ ಅದನ್ನ ಅಡಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ ಅದನ್ನೇ ಇಟ್ಟುಬಿಟ್ಟು ಅಂದ್ರೆ ಸುಮಾರು ದಿನ ಇಟ್ಟು, ವಾರಗಟ್ಟಲೆ ಇಟ್ಟು, 10 days ಇಟ್ಟು ಅದನ್ನ ಮತ್ತಿರ ಬಳಕೆ ಮಾಡ್ಲಿಕ್ಕೆ ಸೂಕ್ತವಲ್ಲ. ಯಾವಾಗ್ಲೂ ಅದು ಒಂದು ಹಾನಿಕಾರಕ,
0: ಬಾಳ ದಿನ ಇಟ್ಕೋಬಾರ್ದು ಅಂತ.
1: ಹೌದು ಹೌದು,
0: ತುಂಬಾ ಸಂತೋಷ ಡಾಕ್ಟ್ರೆ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತರು ಎಣ್ಣೆ ಬೇಳೆಕಾಳು ಯಾವ ತರ ಬೆಳಿಬೇಕು, ಮತ್ತೆ ಈ ಬರಗಾಲ ಸಂದರ್ಭದಲ್ಲಿ ಮತ್ತೆ ಎಣ್ಣೆ ಬೇಳೆಕಾಳು ಬೆಳೆಗಳ ಬೆಳಿಲಿಕ್ಕೆ ಸರ್ಕಾರದ ವತಿಯಿಂದ ಯಾವ್ಯಾವ ಯೋಜನೆ ಇದೆ, ಗುಣಮಟ್ಟದ ಆರೋಗ್ಯಕ್ಕಾಗಿ ನಮ್ಮ ಯಾವ ತರ ನಾವು ಎಣ್ಣೆ ಏನು

0: ಉಪಯೋಗಿಸ್ಬೇಕು, ಸರಿಯಾದ ಬಳಕೆಯನ್ನು ಯಾವ ಥರ ಮಾಡಿಕೊಳ್ಬೇಕು, ಹೀಗೆ ಒಂದೊಂದು ಮಾಹಿತಿನ ನಾವು ಇವತ್ತು ಮಾಡಿಕೊಟ್ವಿ. ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಈ ಎಣ್ಣೆ ಬೀಜದ ಬೆಳೆಗಳು ಮತ್ತು ಅವುಗಳ ಗುಣಮಟ್ಟ ಈ ಬಗ್ಗೆ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ಈ ಒಂದು ಗಾಣದಕ್ಕಾಗಲಿ, ಗಾಣದ ಎಣ್ಣೆಗಾಗಲಿ, ಅಥವಾ ಎಣ್ಣೆ ಕಾಳು ಬೆಳೆಗಳ ಈಗಾಗಲೇ ಬೆಳೀತಾ ಇದ್ದರೆ, ಮತ್ತು ಈ ಸುಮಾರು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಒಂದು ಆರೋಗ್ಯಕರವಾಗಿ ಎಣ್ಣೆಗಳನ್ನು ಮಾಡಿ ಸೇಲ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಸುಮಾರಾಗಿ ನಾವು ಈಗ ಗಾಗಿ ಅಂತೇಳಿ, ಗಾಗಿ ಫುಡ್ಸ್ ಅಂತ, ಅವರು ಕೂಡ ಎಲ್ಲ ಎಣ್ಣೆಗಳು ಅಂತಂದರೆ ಕೋಲ್ಡ್ ಪ್ರೆಸ್ಡೇ ಮಾಡ್ತಾ ಇದ್ದಾರೆ. ಈಗ ಅವ್ರು ಏನು ಮಾಡ್ತಾರೆ, ರೈತರ ಹತ್ರ ಹೋಗಿನೇ ಎಣ್ಣೆಕಾಳು ಬೆಳೆಗಳನ್ನು ತಗೊಂಬಂದು ಎಣ್ಣೆಯನ್ನು ತೆಗೆದು ಅವ್ರದೇ ಆದ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಂದು ಅಂತೇಳಿ ಆಯಿಲ್ಲು, ಇದರಲ್ಲಿ ಕೊಕೊನಟ್ ಆಯಿಲ್ ಬಿಂದು ಅಂತೇಳಿ, ಅವರು ಕೂಡ ಕಿರಣ್ ಕುಮಾರ್ ಅಂತೇಳಿ ಒಂದು ದಬ್ಬೆಘಟ್ಟದಿಂದ. ಸೊ ಈ ಥರ ಅಂದರೆ ರೈತರಿಗೆ ಈ ಥರ ಹೆಚ್ಚಿನ ಮಾಹಿತಿ ಬೇಕಂದರೆ, ಸೊ ಆ ರೈತರನ್ನೇ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಒಂದು ಅವರು ಸಲಹೆ ಮಾಡ್ತಾರೆ, ಅಂದರೆ ಯಾವ ಥರ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿದ್ದಾರೆ, ಯಾವ ಥರ ಅದನ್ನು ಸಬ್ಸಿಡಿ ಯಾವ ಥರದಲ್ಲಿ ಬಂತು, ಏನೇನು ಈ ಒಂದು ಎಣ್ಣೆ ಗಾಣಗಳನ್ನು ಶೆಲ್ಲಾಗಿ ಆಕಾರಾಗಿದ್ರೆ ಏನೇನು ಬೇಕಾಗುತ್ತೆ, ಆಮೇಲೆ ಎಲ್ಲೆಲ್ಲಿ ನಮಗೆ ಎಣ್ಣೆ ಕಾಳು ಬೆಳೆಗಳು ಸಿಗ್ತವೆ, ಅವು ಎಷ್ಟೆಷ್ಟು ಪ್ರಮಾಣದಲ್ಲಿ, ಅಂದರೆ ಈಗ ಸೂರ್ಯಕಾಂತಿ ಆದರೆ 4 KG ಹಾಕಿದರೆ 1 ಲೀಟರ್ ಆಯಿಲ್ ಬರುತ್ತೆ, ಸೊ ಈ ಥರ ಕಡಲೆ ಆದರೆ ಅಂದರೆ 3 KG 3-4 KG ಹಾಕಿದರೆ 1 ಲೀಟರ್ ಬರುತ್ತೆ. ಸೊ ಈ ಥರದ ಮಾಹಿತಿ, ಮತ್ತು ಅದರಲ್ಲಿ ಎಣ್ಣೆ ತೆಗೆದ ನಂತರ ಏನು ಕೇಕ್ ಉಳಿತೈತಲ್ಲ, ಆ ಹಿಂಡಿ ಕೂಡ ಮಾರುಕಟ್ಟೆ ಮಾಡುವ ಒಂದು ಅವರ ಸಲಹೆ ಕೂಡ ಕೊಡ್ತಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವ್ರ ನಂಬರ್ ಶೇರ್ ಮಾಡ್ತೀನಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9844371335. 9844371335.
0: ಇನ್ನೊಮ್ಮೆ ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಎಣ್ಣೆಕಾಳು ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಈಗ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು.

0: ಇದುವರೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 trillion ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ

0: ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016ರ ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು ಕಳೆದ 1 ದಶಕದಲ್ಲಿ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ ಶೇಕಡ 49%ರಷ್ಟು ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ

ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400 ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲ ತಿಳಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 5 ಸೆಪ್ಟೆಂಬರ್ ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026 ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟ್ರೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ ಪಿಎಂ FMEಯಿಂದ ಇದುವರೆಗೆ 2 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಪಕ್ಷ ನಾಯಕರ ಆಕ್ಷೇಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರಗಾಲ ಎದುರಾಗಿದೆ, ಜನತೆ ಸಂಕಷ್ಟಿಯಲ್ಲಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡದೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯಯ ಮಾಡುತ್ತಿದ್ದಾರೆ, ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪ್ರತಿಪಕ್ಷ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಸರ್ಕಾರದ ನಿಲುವನ್ನು ಖಂಡಿಸಿ ಸದನದಲ್ಲಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಿಸಿದರು. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ. ರಾಜ್ಯದ ಬರಗಾಲದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ಪ್ರತಿಪಕ್ಷಗಳು ಸದನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ಮೊದಲು ಸಚಿವರ ರಾಜೀನಾಮೆ ಪಡೆಯಿರಿ, ಬಳಿಕ ಚರ್ಚೆ ಮಾಡಲು ನಾವು ಸಿದ್ಧ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಯ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ನಡೆಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಶಾಸಕ

ಸಿದ್ದರಾಮಯ್ಯ ಎಚ್ಡಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಾದ್ಯಂತ 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಅದರಲ್ಲಿ 17,000ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಕ್ರಿಯವಾಗಿದ್ದು ದುಸ್ಥಿತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿಗೆ 29,50,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸದನಕ್ಕೆ ತಿಳಿಸಿದರು. ಆಡಳಿತ ಪಕ್ಷದ ಶಿವಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಂಡ್ರೆ, ರಾಜ್ಯದಲ್ಲಿ ಪ್ರತಿ ಶುದ್ಧ ಕುಡಿಯುವ ನೀರಿನ ಘಟಕದ ದುಸ್ಥಿತಿಗೆ 3,000 ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಆಡಳಿತ ಪಕ್ಷದ ನಾರಾಯಣಸ್ವಾಮಿ, ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿ ಹೆಚ್ಚಿಸಬೇಕು, ಆದಾಯ ಮಿತಿಯ ಕಾರಣ ಅನೇಕ ಬಡವರ ಪಡಿತರ ಚೀಟಿ ರದ್ದು ಮಾಡಿ ಅನ್ಯಾಯ ಮಾಡಲಾಗಿದೆ, ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿಗೆ ಮನವಿ ಮಾಡಿದರು. ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷಾದ್ ಮಾತನಾಡಿ, ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಅದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ಅರ್ಹರ ಪಡಿತರ ಚೀಟಿ ರದ್ದುಪಡಿಸಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡಲು ಕೋರಿ ನಮೂನೆ 50 ಮತ್ತು ನಮೂನೆ 53ಕ್ಕೆ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಗಳನ್ನು ಬಗರ್ ಹುಕುಂ ತತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸದನಕ್ಕೆ ಮಾಹಿತಿ ನೀಡಿದರು. ಗೋಮಾಳ ಲಭ್ಯವಿಲ್ಲದೇ ಇರುವುದರಿಂದ ನಮೂನೆ 57ರ ಅಡಿಯಲ್ಲಿ ಸಲ್ಲಿಸಿದ್ದ 2,25,966 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಇದುವರೆಗೂ 258 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗುತ್ತಿರುವ ನಡುವೆ ಸದನವು ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ನೀಡಿತು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕ 2026, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ 2026 ಸಹಿತ ಒಟ್ಟು 8 ವಿಧೇಯಕಗಳಿಗೆ ಸದನದಲ್ಲಿ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಲಾಯಿತು. ವಿಧೇಯಕಗಳ ಅಂಗೀಕಾರದ ನಂತರ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರುವುದರಿಂದ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಸರ್ಕಾರ ಈ ಯೋಜನೆಗೆ ನೀಡುತ್ತಿರುವ ಹಣ ಸಾಕಾಗುತ್ತಿಲ್ಲ. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು. ಬಸವನಗೌಡ ಪಾಟೀಲ್ ಮಾತು ಮುಗಿಯುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ 7,042 ಕೋಟಿ ರೂಪಾಯಿ ಪೂರಕ ಅಂದಾಜು ಮಂಡಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಪೂರಕ ಅಂದಾಜನ್ನು ಏಕಪಕ್ಷೀಯವಾಗಿ ಒಪ್ಪಿಗೆ ಪಡೆಯಬಾರದು, ಇದರ ಮೇಲೆ ಚರ್ಚೆ ನಡೆಯಬೇಕು ಎಂದು ಹೇಳಿದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಪೂರಕ ಅಂದಾಜುಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಪ್ರತಿಪಕ್ಷಗಳಿಗೆ ಅವಕಾಶ ನೀಡಬೇಕು ಎಂದರು. ಪ್ರತಿಪಕ್ಷಗಳ ಆಕ್ಷೇಪದ ನಡುವೆಯೇ ಸದನವು ಪೂರಕ ಅಂದಾಜಿಗೆ ಒಪ್ಪಿಗೆ ನೀಡಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡಿಸಿದ ಕರ್ನಾಟಕ ಧನ ವಿಯೋಗ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕ 2020ಕ್ಕೂ ಕೂಡ ಸದನದಲ್ಲಿ ಇಂದು ಒಪ್ಪಿಗೆ ದೊರೆಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಹೇಳಿಕೆ ನೀಡಿ, 1976ರ ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಎದುರಾಗಿದೆ. 240 ತಾಲೂಕುಗಳ ಪೈಕಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದೆ. 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಹಣದ ಕೊರತೆಯಿಲ್ಲ, ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ತಿಳಿಸಿದರು.
ಬರಪೀಡಿತ ಪ್ರದೇಶಗಳಲ್ಲಿ ಜನರು ನಿರುದ್ಯೋಗ ಕಾರಣದಿಂದ ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದರು.

ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರ ಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. 144 ತಾಲೂಕುಗಳಲ್ಲಿ 25 ವಾರಗಳಿಗಾಗುವಷ್ಟು ಮೇವಿನ ಸಂಗ್ರಹವಿದೆ. ಹೆಚ್ಚುವರಿ ಮೇವಿಗಾಗಿ ಕೆಎಂಎಫ್ಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಮಳೆ ಅಭಾವದಿಂದ ರಾಜ್ಯದಲ್ಲಿ 84.14 ಲಕ್ಷ ಹೆಕ್ಟೇರ್ ಭೂಮಿಯ ಪೈಕಿ 60 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬಿತ್ತನೆ ಮಾಡಲಾಗಿದೆ. 4.36 ಲಕ್ಷ ಹೆಕ್ಟೇರ್ ಪ್ರದೇಶದ ತೋಟಗಾರಿಕಾ ಬೆಳೆಗಳ ಪೈಕಿ 2.45 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಲಾಗಿದೆ. ಮಳೆ ಅಭಾವದಿಂದ ಕೆಲ ಪ್ರದೇಶಗಳಲ್ಲಿ ಬಿತ್ತನೆಯಾದ ಬೆಳೆ ನಾಶವಾಗಿದೆ ಎಂದು ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದರು. ನಂತರ ಸದನವನ್ನು 15 ನಿಮಿಷಗಳ ಕಾಲ ಮುಂದೂಡಲಾಯಿತು. ಕಲಾಪ ಮತ್ತೊಮ್ಮೆ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬರದ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಬೇಕು, ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ಸದನ ಸರಾಗವಾಗಿ ನಡೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸರ್ಕಾರ ಬರದ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲು ಸಿದ್ದವಿದೆ, ಪ್ರತಿಪಕ್ಷ ಸದಸ್ಯರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ಮುಂದುವರಿಸಿದರು ಮತ್ತು ಅಹೋರಾತ್ರಿ ಪ್ರತಿಭಟನೆಯ ನಿರ್ಧಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವುದಾಗಿ ಘೋಷಿಸಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ಮೇಲ್ಮನೆ ಕಲಾಪದಲ್ಲಿ ಇಂದು ಪ್ರತಿಭಟನೆ ಘೋಷಣೆ. ಧಿಕ್ಕಾರಗಳನ್ನು ಕೂಗಿದ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪಟ್ಟು ಹಿಡಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಗದ್ದಲ ನಿಲ್ಲಿಸಿ ಎಂದು ಪ್ರತಿಪಕ್ಷಗಳಿಗೆ ಮನವಿ ಮಾಡಿದರು. ಈ ವೇಳೆ ಸಚಿವ ಬಸವರಾಜ ರಾಯರೆಡ್ಡಿ ಮಧ್ಯಪ್ರವೇಶಿಸಿ, ಈ ರೀತಿಯ ನಡವಳಿಕೆ ಸರಿಯಲ್ಲ, ಹೀಗೇ ಮುಂದುವರೆದರೆ ಸದನ ಹೇಗೆ ನಡೆಸಬೇಕು, ಸಭಾಪತಿಗಳೇ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಇದಕ್ಕೆ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದರು. ಸಭಾಪತಿ ಸಲೀಂ ಅಹಮದ್ ಪ್ರತಿಕ್ರಿಯಿಸಿ, ಸದನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಕೈಮುಗಿದು ಕೇಳಿಕೊಂಡರೂ ಪ್ರತಿಭಟನೆ ನಿಲ್ಲಲಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದ ಸಭಾಪತಿ ಪ್ರಶ್ನೋತ್ತರ ಕಲಾಪ ಪ್ರಾರಂಭಿಸಿದರು. ಪ್ರತಿಭಟನೆ ನಡುವೆ ಕೈಗೆತ್ತಿಕೊಂಡ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಯವರಿಗೆ ಪ್ರಶ್ನೆ ಕೇಳಿದ್ದರು. ಆದರೆ ಉತ್ತರಿಸಬೇಕಾದ ಸಚಿವರು ಸದನದಲ್ಲಿ ಇರಲಿಲ್ಲ. ಈ ವೇಳೆ ಸಭಾನಾಯಕ ಹಾಗೂ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರು ಬಂದ ಬಳಿಕ ಉತ್ತರ ಕೊಡಿಸಲಾಗುವುದು ಎಂದು ಸಭಾಪತಿಗಳಿಗೆ ಮಾಹಿತಿ ನೀಡಿದರು. ಇದರಿಂದ ಕೋಪಗೊಂಡ ಸಭಾಪತಿ, ಸದಸ್ಯರು ಪ್ರಶ್ನೆ ಕೇಳಿದಾಗ ಸಂಬಂಧಪಟ್ಟ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಇರಲೇಬೇಕು, ಹೊರಗೆ ಹೋಗುವುದಾದರೆ ಸಭಾನಾಯಕರಿಗೆ ಮಾಹಿತಿ ಕೊಡಬೇಕು, ಅದಕ್ಕೂ ಮೊದಲು ತಮ್ಮ ಗಮನಕ್ಕೆ ತರಬೇಕಲ್ಲವೇ ಎಂದು ಪ್ರಶ್ನಿಸಿದರು. ಸದನಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಆಗಮಿಸುತ್ತಿದ್ದಂತೆ ಅಸಮಾಧಾನಗೊಂಡ ಸಭಾಪತಿ ಸಲೀಂ ಅಹಮದ್, ಸದಸ್ಯರು ಪ್ರಶ್ನೆ ಕೇಳಿದಾಗ ಸದನದಲ್ಲೇ ಇರಬೇಕು, ಯಾರ ಅನುಮತಿ ಪಡೆದು ನೀವು ಹೊರಗೆ ಹೋಗಿದ್ದೀರಿ, ಮುಂದೆ ಈ ರೀತಿಯಾದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ವಸತಿ ನಿಲಯಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಸ್ತುತ ಹಾಸ್ಟೆಲ್ನಲ್ಲಿ ವಸತಿ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ವಿದ್ಯಾಸಿರಿ ಯೋಜನೆಯಡಿ 1500 ರೂಪಾಯಿಗಳನ್ನು ಪಾವತಿ ಮಾಡಲಾಗುತ್ತಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಹಾಲಿ ಇರುವ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಗಮನಿಸಲು ಪ್ರತಿ ಹಾಸ್ಟೆಲ್ಗೂ ವೈದ್ಯರನ್ನು ನೇಮಕ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದೆ, ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದ ವಸತಿ ಶಿಕ್ಷಣ ಸಂಘದ ವಸತಿ ನಿಲಯಗಳಲ್ಲಿ ಕಳೆದ 3 ವರ್ಷಗಳಲ್ಲಿ 17 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದರು. ಆರೋಗ್ಯ ಸಮಸ್ಯೆಯಿಂದ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದರೆ ವಿದ್ಯುತ್ ಶಾಕ್ ಸೇರಿದಂತೆ ಆಕಸ್ಮಿಕವಾಗಿ 9 ಮಂದಿ ಮೃತಪಟ್ಟಿದ್ದಾರೆ, 4 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವಿವರಿಸಿದರು. ಕ್ರೈಸ್ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿರುವ ಎಲ್ಲಾ ಶಾಲಾ ಕಟ್ಟಡಗಳ ಸುಸ್ಥಿತಿ ಕುರಿತಂತೆ ವರದಿ ತರಿಸಿಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅವರ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಪಠಣ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಣ್ಣ ಬಿಎಸ್ ಅವರ ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದರು. ಸಂವಿಧಾನದ ಮಹತ್ವ ಏನೆಂಬುದು ಮಕ್ಕಳ ಹಂತದಲ್ಲಿಯೇ ತಿಳಿಸಲು ಸಂವಿಧಾನ ಪೀಠಿಕೆ ಪಠಣ ಮಾಡುವುದನ್ನು 1ನೇ ತರಗತಿಯಿಂದಲೇ ಕಡ್ಡಾಯ ಮಾಡಲಾಗಿದೆ. ಇನ್ನು ಸಂವಿಧಾನದ ಕುರಿತು ಶಾಲಾ ಪಠ್ಯದಲ್ಲಿ ಅಳವಡಿಕೆ ಮಾಡುವ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಸಂವಿಧಾನ ಕುರಿತಂತೆ ಈಗಾಗಲೇ ಪಠ್ಯಕ್ರಮವಿದೆ ಎಂದು ತಿಳಿಸಿದರು. ಬಳಿಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ 3 ವಿಧೇಯಕಗಳಿಗೆ ಮೇಲ್ಮನೆಯಲ್ಲೂ ಕೂಡ ಅಂಗೀಕಾರ ದೊರೆಯಿತು.
ಪ್ರತಿಪಕ್ಷಗಳ ಪ್ರತಿಭಟನೆ

ನಡುವೆ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲ್ಟಿಗಳ ವಿಧೇಯಕ ತಿದ್ದುಪಡಿ 2026 ಹಾಗೂ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಲಾಯಿತು. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕವನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದರೆ ಕರ್ನಾಟಕ ಮುನ್ಸಿಪಾಲ್ಟಿಗಳ ತಿದ್ದುಪಡಿ ವಿಧೇಯಕವನ್ನು ಸಚಿವ ಬಾಲಕೃಷ್ಣ ಮಂಡಿಸಿದರು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಂಡಿಸಿದರು. ಮೂರು ವಿಧೇಯಕಗಳು ಅಂಗೀಕಾರ ಪಡೆದುಕೊಂಡ ಬಳಿಕ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ಸದಸ್ಯರು ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾದಾಗ ಕೆಲಕಾಲ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯರು, ಶ್ರೀರಾಮನ ಹೆಸರಿನಲ್ಲಿ 100 ಕೋಟಿ ಲೂಟಿ ಮಾಡಲಾಗಿದೆ, ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಆಗ್ರಹಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಬಳಿಕ ಸದನ ಮತ್ತೊಮ್ಮೆ ಸೇರಿದಾಗ ಗದ್ದಲ ಮುಂದುವರಿಯಿತು. ಈ ಹಿನ್ನೆಲೆಯಲ್ಲಿ ಮೇಲ್ಮನೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತು ಸುಮಧುರ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಶ್ರಾವಣ ಮಾಸ ಶುರುವಾಗಿದೆ. ಎಲ್ಲೆಡೆಯಲ್ಲಿಯೂ ಶ್ರಾವಣ ಮಾಸದ ಒಂದು ಪವಿತ್ರ ಮಾಸ ಅಂತ ಆಚರಣೆ ಮಾಡಲಾಗುತ್ತೆ. ಶ್ರಾವಣ ಮಾಸ ಹಬ್ಬಗಳ ಮಾಸ, ಹಾಗಾಗಿ ಶ್ರಾವಣದ ಸಂಭ್ರಮ ಸಡಗರ ಎಲ್ಲೆಡೆಯೂ ಶುರುವಾಗಿದೆ ಅಂತ ಹೇಳ್ಬೋದು.

0: ಡಾಕ್ಟರ್ ರಾಜ್ಕುಮಾರ್ ವಾಣಿ ಜಯರಾಮ್ ಅವರ ಕಂಠಸರಿಗಳಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಶ್ರಾವಣ ಮಾಸ ಶುರು ಆಗ್ತಾ ಇದ್ದಂಗೆ ಹಬ್ಬಗಳ ಸಾಲೆ ಸಾಲು ಅಂತ ಹೇಳ್ಬೋದು, ಹಬ್ಬಗಳು ಶುರು ಆಗುತ್ತೆ. ಆಷಾಢ ಮಾಸದ ಕೊನೆಯ ದಿನವಾದಂಥ ಅಮಾವಾಸ್ಯೆ ಅಂದೇ ಭೀಮನ ಅಮಾವಾಸ್ಯೆ ಪೂಜೆಯೊಂದಿಗೆ ಹಬ್ಬಗಳ ಸಾಲು ಶುರು ಆಗುತ್ತೆ. ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಆರೋಗ್ಯ ಒಳಿತಿಗಾಗಿ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ಬನ್ನಿ ಸ್ನೇಹಿತರೆ, ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ಶ್ರಾವಣ ಮಾಸ ತಿಂಗಳಲ್ಲಿ ಅನೇಕ ಹಬ್ಬಗಳ ಆಚರಣೆ ಮಾಡ್ತೀವಿ ನಾವು. ನಾಗರ ಪಂಚಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ, ಶ್ರಾವಣ ಸೋಮವಾರ, ಮಂಗಳ ಗೌರಿ ವ್ರತ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ರಕ್ಷಾಬಂಧನ, ಹೀಗೆ ಅನೇಕ ಧಾರ್ಮಿಕ ಹಬ್ಬಗಳಲ್ಲದೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ರಾಷ್ಟ್ರೀಯ ಹಬ್ಬ, ಶ್ರಾವಣ ಮಾಸದಲ್ಲೇ ಆಚರಣೆ ಮಾಡ್ತೀವಿ. ಶ್ರಾವಣ ಮಾಸ ಬಂತಂದರೆ ಸಂಭ್ರಮ ಸಡಗರ ಎಲ್ಲಿಲ್ಲದ್ದು ಸಂಭ್ರಮ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತಂದರೆ ನಾಗರ ಪಂಚಮಿ ಹಬ್ಬ ಅಂತ ಹೇಳ್ಬೋದು. ಆರಂಭದಲ್ಲೇ ಬರುವಂಥ ಹಬ್ಬ ಈ ದಿನ ಅಂದರೆ ಚೌತಿ ಮತ್ತು ಪಂಚಮಿಯಂದು, ಶ್ರಾವಣ ಮಾಸದಲ್ಲಿ ಬರುವಂತಹ ಚೌತಿ ಪಂಚಮಿಯಂದು ಹೆಣ್ಮಕ್ಕಳು ನಾಗದೇವರಿಗೆ ಹಾಲೆರೆದು ಹೊಸ್ತಿಲ ಪೂಜೆ ಮಾಡಿ ಉಪವಾಸ ವ್ರತ ಮಾಡಿ ನಂತರ ತಂಬಿಟ್ಟು ಸಿಹಿ ನೈವೇದ್ಯ ಎಲ್ಲ ಮಾಡಿ ಅಣ್ಣ ತಮ್ಮಂದಿರ ರಕ್ಷಣೆ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು.

0: ಬಿ ಜಯಶ್ರೀ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ನಾಗದೇವತೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಶ್ರಾವಣ ಸೋಮವಾರ, ಈ ಮಾಸದ ಪ್ರತಿಯೊಂದು ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಸೋಮವಾರ. ಹಾಗಾಗಿ ಶಿವಭಕ್ತರು ಸೋಮವಾರದಂದು ವ್ರತ ಆಚರಿಸಿ ಬಿಲ್ವ ಪತ್ರೆ ಅರ್ಪಿಸಿ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಡ್ತಾರೆ, ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಪೂಜೆ ಮಾಡ್ತಾರೆ ಶಿವಲಿಂಗಕ್ಕೆ, ಗಂಗಾಜಲ, ಪಂಚಾಮೃತ ಅಭಿಷೇಕ, ಎಳೆನೀರಿನಿಂದ ಅಭಿಷೇಕ, ಗಂಧ ಹೂಗಳಿಂದ ಅಲಂಕರಿಸಿ ಶಿವನನ್ನು ಪೂಜಿಸ್ತಾರೆ.

ಶಂಕರ್ ಮಹಾದೇವನವರ ದನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವೇದವ್ಯಾಸರ ಕೃತಿಗೆ ಹಂಸಲೇಖ ಅವರು ಸಂಗೀತ ನೀಡಿದ್ರು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇನ್ನು ವರಮಹಾಲಕ್ಷ್ಮಿ ವ್ರತ, ಅದರ ಬಗ್ಗೆ ನೋಡೋದಾದರೆ ಶ್ರಾವಣ ಮಾಸ ಒಂದು ಅಂದರೆ ಹುಣ್ಣಿಮೆಗೆ ಮುನ್ನ ಬರುವಂಥ ಶುಕ್ರವಾರದಂದು ಮಹಿಳೆಯರು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಪೂಜಿಸೋದಾಗಿದೆ. ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳಂದು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ನೈವೇದ್ಯ ಕೊಟ್ಟು ಅಷ್ಟಲಕ್ಷ್ಮಿಯರನ್ನು ಪೂಜಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ಕೋರಿ ವಿಶೇಷ ಪೂಜೆ ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಆರಾಧಿಸ್ತಾರೆ.

0: ಎಸ್ ಜಾನಕಿಯವರ ಕಂಠಸರಿಯಲ್ಲಿ ಲಕ್ಷ್ಮಿ ಕಟಾಕ್ಷ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ರಕ್ಷಾಬಂಧನ ಕುರಿತಾಗಿ ಮಾತನಾಡೋದಾದರೆ, ಶ್ರಾವಣ ಹುಣ್ಣಿಮೆಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾದ ರಾಖಿಯನ್ನು ಹೆಣ್ಮಕ್ಕಳು ತಮ್ಮ ಸಹೋದರರಿಗೆ ರಾಖಿ ಕಟ್ಟುವ ಮೂಲಕ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಆರತಿಯನ್ನು ಮಾಡಿ ಸಹೋದರರಿಂದ ಉಡುಗೊರೆಯನ್ನು ಸ್ವೀಕರಿಸಿ ಹಬ್ಬ ಆಚರಿಸುವುದು ಒಂದು ವಾಡಿಕೆಯಾಗಿದೆ. ಅಣ್ಣ ತಂಗಿಯರ ಸಹೋದರತ್ವ ಸಾರು.

ಹಬ್ಬ ಇಲ್ಲಿ ಸಹೋದರರ ಕ್ಷೇಮಕ್ಕಾಗಿ ಸಹೋದರಿ ರಕ್ಷೆಯನ್ನು ಕಟ್ಟುವ ಮೂಲಕ ಸಹೋದರತ್ವ ಮೆರೆಯುತ್ತದೆ, ಅಣ್ಣ ತಂಗಿಯರ ನಡುವಿನ ಬಾಂಧವ್ಯವನ್ನು ಸಾರುತ್ತದೆ, ಪರಸ್ಪರ ಕಾಳಜಿ ಮತ್ತು ಪ್ರೀತಿಯ ಸಂಕೇತ ಅಂತ ಹೇಳ್ಬೋದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ಶ್ರಾವಣ ಮಾಸದ ಹಬ್ಬಗಳ ಕುರಿತು ಮಾತನಾಡ್ತಾ ಇದ್ದೀವಿ. ಇನ್ನು ವಿಷ್ಣುವಿನ 8ನೇ ಅವತಾರವಾದಂಥ ಶ್ರೀಕೃಷ್ಣನ ಜನ್ಮದಿನ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಭಗವಾನ್ ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ರೋಹಿಣಿ ನಕ್ಷತ್ರದಂದು ಭಕ್ತಿಯಿಂದ ಆಚರಿಸಲಾಗುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ದಿನ ಉಪವಾಸ ಜಾಗರಣೆಯನ್ನು ಮಾಡಿ ಮಧ್ಯರಾತ್ರಿ ವಿಶೇಷ ಪೂಜೆಯನ್ನು ಮಾಡಿ ಆಚರಿಸಲಾಗುತ್ತೆ.

ಕನ್ನಡಿಗರ ದನಿಗಳಲ್ಲಿ ಪರ್ಯಾಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎ ಟಿ ರವೀಶ್ ಅವರು ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ.

ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ. ಎಲ್ಲ ಹಬ್ಬಗಳನ್ನು ವಿಶೇಷ ಪೂಜೆ ಭಕ್ತಿಯಿಂದ ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಹಬ್ಬಗಳ ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.

ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ ಅವರ ಇನ್ನೊಂದು ರಚನೆಯನ್ನು ಕೇಳೋಣ. ಮಾಂದಳಿರಿನ ಚೆಂದುಟಿಯಲ್ಲಿ ಝೇಂಗರಿಸಿತು ಭೃಂಗ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಲತಾ ದಾಮ್ಲೆಯವರು ಹಾಡಿರುವ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಕುವೆಂಪು ಅವರ ರಚನೆಯನ್ನು ಕೇಳೋಣ. ಕೊಳಲನೂದಿ ಮೋಹಿಪುದನು ಕಲಿಸು ಎನಗೆ ಚೆನ್ನ.

ಇದುವರೆಗೆ ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಈಗ ಕೇಳೋಣ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು. ರಾಗ್ ಭಾಗ್ಯಶ್ರೀ, ವಿಲಂಬಿತ್ ಏಕ್ತಾಲ್, ದೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ ಕಾರ್ಯಕ್ರಮದ ಮರು ಪ್ರಸಾರ. ಇದರಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಆಶಾ.

0: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿಮಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ AI ಕಲಿಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಖಂಡಿತವಾಗ್ಲೂ, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ.
0: ಕರೆಕ್ಟ್.
1: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೆಯೇ ದಿನ ಕಳೆದಂತೆ ಏನಾಯಿತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಕಂಪ್ಯೂಟರ್ ಬಂದ ತಕ್ಷಣ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸನೂ ಕಂಪ್ಯೂಟರ್ ಸಹಿತವಾಗಿ, ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ, ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆದರೆ ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನೈತೆ,

0: ಬಂತು, ಕೀ ಹೋಲ್ ಸರ್ಜರಿ ಬಂತು. ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನು ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನು ಕಸಿದುಕೊಳ್ತಾ ಇಲ್ಲ, ನಮ್ಮಲ್ಲಿ ಇರುವಂತಹ ಕ್ಷಮತೆಯನ್ನು ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು.
1: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರಬಹುದು ಅಥವಾ ಏನೋ ಒಂದು ನಮಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮತ್ರ ಆ ಪ್ರಶ್ನೆಗೊಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ, ಆ ಕ್ಷಮತೆ ಕ್ಷೀಣಿಸ್ತಿದೆಯಾ ಮುಂದೆ ಹೋಗ್ತಾ ಹೋಗ್ತಾ, ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗೆ ಅನ್ಸುತ್ತಾ?
0: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡಬೇಕಾಗತ್ತೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕ್ಷಮತೆ ಕಡಿಮೆ ಆಗ್ತಾ ಇದೆ, ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನು ಕಳೆದುಕೊಳ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು, ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದರೂ ಸರಿ ಬಿಸಿ ಅನ್ನ ಆದರೂ ಸರಿ ಒಂದು ಹಸಿಮೆಣಸು ಕೊತ್ತಂಬರಿ ಜೀರಿಗೆ ಸಾಸಿವೆ ಅರಿಶಿನ ಹಿಂಗು ಹಾಕಿಬಿಟ್ರೆ ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದ್ದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನು ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮಗೆ ಆಯ್ಕೆಗಳು ತೋರಿಸಿರುತ್ತೆ. ಆದರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾ ಸರಳ ಸುಲಭ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ. ಸೊ ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನು ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದ್ದೀವಿ.
1: ಹೀಗೆ ಈಗ ನಾವು AIನ ಸ್ಪರ್ಧೆಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ. ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AIನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧೆಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ, ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದರೆ ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನನ್ನು ತೆರೆದು ನೋಡಿ, ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರೆ ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತ ಅನ್ನೋದನ್ನು ನೀವು ಒಂದು ಸೆಕೆಂಡಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನು ನಾನು ಅಂದರೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಮತ್ತು ಯಾವ ರಸ್ತೆಯ ಮೂಲಕ ನಾನು ಹೋದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪಬಹುದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AIಯನ್ನು ನಾವು ನಮ್ಮ ಫ್ರೆಂಡಾಗಿ, ನಮ್ಮ ಸ್ನೇಹಿತ ಆಗಿ ಅಥವಾ ನಮ್ಮ ಸಹಯಾತ್ರಿಕನಾಗಿ ನಾವು ಭಾವಿಸಿದರೆ ನಮಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಬಯಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: AIನ ಬಳಕೆ ಮಾಡೋದು ನಾವು ಮನುಷ್ಯರು, ನಮ್ಗೆ ಹೇಗೆ AIನ ಅವಶ್ಯಕತೆ ಇದೆ AIಗೆ. ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, AI ಕೆಲಸ ಮಾಡಬೇಕು ಅಂದ್ರೆ. ಸೊ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಅನ್ಸುತ್ತಲ್ವಾ?
0: ಖಂಡಿತ ಹೌದು
1: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬಾ

0: ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಎಐ ಯಾವ ರೀತಿ ಸಹಾಯ ಮಾಡುತ್ತೆ?
1: ಇದು ನಿಜಕ್ಕೂ ತುಂಬಾ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದ್ರೆ ಎಐನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ ಎಐ ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ ಇನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಎಐ ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ತಾಳಿ ಮಾಡೋದು, ತಾಳೆ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು ಎಐ ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಎಷ್ಟು ಉಪಕಾರಿ ಆಗಿದೆ ಅಂತ ಅಂದ್ರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ದೇನೆ ತಯಾರಿಸಬಹುದಾದಂತ ಸಾಧ್ಯತೆಗಳು ಸಿಕ್ಕಿದೆ.
0: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ ಎಐ ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು ಥಿಂಕಿಂಗ್ ಇದೆಯಾ?
1: ಇದೆ. ಯಾಕೆ ಅಂತಂದ್ರೆ ಈಗ ಎಐನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ ಎಐನ ಸಿದ್ಧ ಮಾಡಿರೋದು ಕೂಡ, ಅದನ್ನ ಎಐನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ ಎಐ ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ನ ಕೊಡೋದಿಲ್ಲ. ಎಐಗೆ ನಾವು ಹಲವಾರು ಅಂದ್ರೆ ಅದು 100,000 ಲಕ್ಷ ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು ಎಐಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ ಎಐನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂಥ ಔಟ್ಪುಟ್ಟು ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ ಎಐ ಔಟ್ಪುಟ್ ಕೊಡುತ್ತೆ. ಅದು 100 to 100 ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲಿ ತಪ್ಪಾಗುತ್ತೆ ಅಂದ್ರೆ ಎಐನಿಂದ ತಪ್ಪಾಗೋದು ಸಹಜ.
0: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ. ಅಂಡ್ ಒಂದ್ಸಲ ಎಐ ಇಂದ ನಮಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡಬೇಕು ಅಂಡ್ ಕ್ರಾಸ್ ಚೆಕ್ನೂ ಮಾಡಬೇಕಾಗತ್ತೆ ಅಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ.
1: ಹೌದು, ಖಂಡಿತ.
0: ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ? ಮತ್ತೆ ಎಐ ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಐ ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು, ನೀವು ಲೆಕ್ಕಪತ್ರ ತಯಾರು ಮಾಡಬೇಕು, ಆಡಿಟಿಂಗ್ ಮಾಡಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು ಎಐ ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗಬೇಕು, ನಾವು ಎಐ ನ ಕಲ್ತ್ಕೊಂಡಿರ್ಬೇಕು ಅಲ್ವಾ. ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
1: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ. ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನು ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ ಮೇಲೆ ಎಕ್ಸೆಲ್ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ಲು ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯಿತು, ಎಐ ಸಹಾಯದಿಂದ

0: ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ. ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೆನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ AI ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತ?
0: ಖಂಡಿತವಾಗ್ಲು.
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ನ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿ ಜೀವನ ಚೆನ್ನಾಗಿರುತ್ತೆ, ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯಿತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದರೆ BCom ಅಥವಾ BBA, ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದರೂ ಮಾಡಬೇಕು ಅಂತಂದರೆ MBA ಅಥವಾ MCom ಮಾಡಿದರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಆವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮಗೆ ಅಗತ್ಯವಾಗಿದೆ ಅಂತ ಅಂದರೆ, ಇವತ್ತು ನಾನು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟಲ್ಲಿ ತೋರಿಸ್ಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲಿತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, AIನಲ್ಲಿ Power BI ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲಿತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERPಯಲ್ಲಿ ಮುಂದುವರಿದ ಭಾಗವಾಗಿ AIನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗಕ್ಕೆ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ AI ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದರೂ ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬೋದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು, ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಅಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ AIನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ Power BI ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಹೋ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ, 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದರಲ್ಲಿ ನಾವು ಒಂದೇ 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ, ಬೇಡ 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೆಯ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನು ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನು ಕೌಶಲ್ಯಗಳನ್ನು ನಾವು ಕಲಿತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರಲ್ವ? ಅಲ್ಲ ಅಂದ್ರೆ ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ? ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ? ಮೇಘನಾ ಅವರೇ,
0: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನ್ ಸ್ವಲ್ಪ ಕಷ್ಟ ಅನ್ಬೇಕು.

0: ಅನ್ನಿಸೋದು ನಿಜ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ. ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದರೆ ಯಾಕಂದರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನು ಕರಗತ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ AI ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊನ್ನೆ ತಾನೇ ಅಂದರೆ July 31st ನಾವು ತೆರಿಗೆಯನ್ನು ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿಅಂಶಗಳನ್ನು, ನಾವು ಒಂದು ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂಥ ಖರ್ಚುಗಳನ್ನು, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲೂ ಹೇಳಬೇಕಾದ್ರೆ. ಆದರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತ ಅನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
1: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
0: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವು ಎಷ್ಟೇ ಕಲಿತಿದ್ದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗೆ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
1: ಓಕೆ, ಮೇಘನಾ ಅವರೇ, ಈಗಿನ ಕಾಲದ ಅಲ್ಲ, ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
0: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು ಈಗ ಅಟೋನಮಸ್ ಅಂತ ಇರೋದು, ಅಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದರೆ ಹೊಸ ಹೊಸ ಪಠ್ಯಕ್ರಮಗಳನ್ನು ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಕ್ಕೆ. ಆದರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನು ಹೇಳಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AIನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳದೆ ಹೋದರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟನ್ನು ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸು, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸು ಈ ಥರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಕ್ಕೆ ಆರಂಭಿಸಿದರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ಉಚಿತವಾಗಿ AI ಕಲಿಯೋದಕ್ಕೆ ಯಾವ ರೀತಿಯ ರಿಸೋರ್ಸಸ್ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಅಂಡ್ ಕೆಲವರಿಗೆ ಯಾವುದನ್ನು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀಯಾಗೂ ಕಲಿಯಬಹುದು. ಸೊ ನಿಮ್ಮ ಪ್ರಕಾರ ಏನಾದರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅವ್ರು ಯಾವುದನ್ನೆಲ್ಲ ಗಣನೆಗೆ ತಗೋಬಹುದು.
0: ಹೌದು, ಏಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಇಂತಹ ಬ್ರ್ಯಾಂಡ್ಗಳದ್ದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಬ್ರ್ಯಾಂಡು ಅದೇ

ಅಷ್ಟೇ ವೆಚ್ಚದ ಫೋನ್ಗಳನ್ನು ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದರೆ, ನಮಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದರೆ ಅಡಚಣೆ ಉಂಟಾಗೋದಿಲ್ಲ. ಆದರೆ ಅವರಿಗೆ ರೂರಲ್ ಇರೋದ್ರಿಂದ ಸೆಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ಬೋದು ಅಂತಂದರೆ, ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ

0: ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನ ತಗೊಳ್ಳೇಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದ್ರೆ, ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯುವಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ, ಚಾಟ್ ಜಿಪಿಟಿ ಅಂತ ಇದೆ. ಸೊ ಚಾಟ್ ಜಿಪಿಟಿ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೀಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, ಮೆಟಾ AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂತ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘ್ನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್, ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ, ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೇ

0: ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 10:30. ಈಗ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸರಿಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಈ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದೇವದಾಸ್ ಚಿತ್ರದ ಗೀತೆಯನ್ನು. ನುಸ್ರತ್ ಬದರ್ ಅವರ ಗೀತರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೀರ್ಸಾರ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಗಳಲ್ಲಿ.

ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 6:35 ಮತ್ತು ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಬಿಎನ್ ವಿನಯ್ ಕುಮಾರ್ ಮತ್ತು ವಂದನಾ ಮೂರ್ತಿ ಅವರಿಂದ, ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿ ನೆನಪು, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಡಾ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು, ನಂತರ ಅಂಗಾಂಗದಾನದ ಮಹತ್ವ ಕುರಿತು ಡಾ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ, ಮಧ್ಯಾಹ್ನ 1:20 ಚಿತ್ರಗೀತೆಗಳು, ಚೈತ್ರವನ ಕಾರ್ಯಕ್ರಮ 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಬಾಗಿ.

ಸಂಜೆ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30ಕ್ಕೆ ಅವಲೋಕನ. ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20ಕ್ಕೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ರಾತ್ರಿ 8:00ಗೆ ಸಿರಿಗಂಧ. 9:15ಕ್ಕೆ ವಾಣಿ ಮರಡೂರು ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ.

ರಾತ್ರಿ 9:30 ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: Ministry's Prahar scheme, expediting trials by bringing back fugitives and utilizing trial in absentia provisions, and undertaking a comprehensive and integrated approach while investigating UAPA cases. Immense cricket centuries by Dhruv Jurel and Devdutt Padikkal powered India to a hefty 503-9 declared in their first innings against host Sri Lanka on a rain-disrupted second day of the Colombo Test. In reply, Sri Lanka lost two early wickets at just 8 runs when stumps were drawn today. In hockey, the Indian men's team crashed out of the semi-final race of the FIH World Cup after losing to Argentina 3-5 in a second-round pool match at Amstel Wien. The India Meteorological Department has issued an orange colour warning for heavy to very heavy rainfall over Chhattisgarh and Madhya Pradesh tomorrow. The IMD has forecast heavy rainfall over East and Northeast India, Uttar Pradesh, South Interior Karnataka, Kerala, Tamil Nadu, Puducherry, Karaikal, Mahe and Vidarbha and Madhya Maharashtra tomorrow. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೆ ಪ್ರಸಾರವಾದವು. 603 ಕಿಲೋ ಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:25. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.

0: ಈರಪ್ಪ ಈಗ ನಡೆದಿರುವ ಮಾತೆಲ್ಲ ಮುಗಿದು ಒಡಲ ಕರುಳು ಬಳ್ಳಿಗಳ ಬಿಗಿತದಿಂದ ಪಾರಾದರೆ ಸಾಕೆನ್ನಿಸ್ತಿತ್ತು. ಸುಬೋಧನೆ ಹೇಳಿದ, ಹಂಗೆ ನೋಡಿದ್ರೆ ಇದು 80 ವರ್ಷದ ಹಿಂದಿನ ಬ್ರಿಟಿಷ್ ಕಾಲದಾಗಿನ ಕುನಿ. ಇದನ್ನು ಮತ್ತೆ ಕೆದಕಕ್ಕೆ ಹೋಗೋದು ನನ್ನ ಉದ್ದೇಶ ಅಲ್ಲ, ಆದ್ರೆ ಇಲ್ಲಿಗೆ ನನ್ನ ಸೆಳೆತೈತಿ. ನನ್ನ ಮಗಳಿಗೆ ಆ ಅಜ್ಜಿ ಎಲ್ಲೆದಾಳಂತ ಹೇಳಬೇಕಾಗಿತ್ತು. ನಮ್ಮ ಅಜ್ಜ ಬಾಪುಗೌಡ 100 ಹತ್ರ ಬಂದಾನ, ಅವಾಗ ಪಾಸಿ ಆಗಿಲ್ಲ ಖರೆ, ಆದ್ರೆ ದಿನನಿತ್ಯ ಪಾಸಿ ಅನುಭವಿಸ್ತಾನ. ನಾನು ಏನೋ ಹುಡುಕೋದಕ್ಕೆ ಹೋಗಿ ಪಡ್ಕೊಂಡಿದ್ದ ಬೇನಾಗೈತಿ. ನಮ್ಮ ಬೇರಿನ ಆಳಕ್ಕೆ ನಾವು ಬಹಳ ಇಳಿಬಾರದು. ಅಲ್ಲಿ ಮಾತುಗಳಿರಲಿಲ್ಲ, ಆದರೆ ಭೂಮಿಯಾಳದಲ್ಲಿ ಮಾತ್ರ ನಿಲ್ಲದ ಬಿಕ್ಕಳಿಕೆ.
1: ಬೇರು ಕಥೆ ಕೇಳಿದಿರಿ ಮೋಹನ ನಾಗಮ್ಮನವರ್ ಅವರಿಂದ. ಇನ್ನು ವಿವಿಧ ಕಲಾವಿದರು ಹಾಡಿರುವ ಭಕ್ತಿ ಗೀತೆಗಳು.

0: ಬಯಸುವುದು.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಗಾಯನ ವಾದ್ಯ ಸಹಕಾರ ತಬಲ ಸಾಥ್ ನೀಡುತ್ತಾರೆ ಉಸ್ತಾದ್ ಅಹಮದ್ ಜೈನ್ ತಿರಪ. ಸಹಗಾಯನ ನೀಡುತ್ತಾರೆ ಉಸ್ತಾದ್ ಯೂನಸ್ ಹುಸೇನ್ ಖಾನ್. ಕೇಳಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನದಲ್ಲಿ ಮೊದಲಿಗೆ ರಾಗ್ ಸಾವಿನಟ್.

ಇದುವರೆಗೆ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ರಾಗ್ ಸಾವ್ನಿ ನಟ್ ಕೇಳಿದ್ರಿ. ಈಗ ಕೇಳಿ ರಾಗ್ ಜೈತ್ ಕಲ್ಯಾಣ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ಅಗ್ ಜೈತ್ ಕಲ್ಯಾಣ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿ.

ನೀಡಿದವರು ಉಸ್ತಾದ್ ಅಹಮದ್ ಜಾನ್ ತಿರಕ್ವ, ಸಹಗಾಯನ ನೀಡಿದವರು ಉಸ್ತಾದ್ ಯೂನುಸ್ ಹುಸೇನ್ ಖಾನ್. ಈಗ ಕೇಳಿ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ, ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ನೆರವು ವಿನಾಯಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ವತ್ಸಲಹರಣ ಮತ್ತು ವಿದ್ಯಾರಣ್ಯ ವಿಜಯ.
1: ನಮ್ಮ ಶ್ರೋತೃಗಳಿಗೆ ಶಾಂತಕವಿಗಳ ಜೀವನದ ಬಗ್ಗೆ ಒಂದೆರಡು ಮಾತು ಹೇಳಬೇಕು.
2: ನಿನ್ನ ವಸ್ತುವನ್ನು ನೋಡು ಗೆಳೆಯ, ನಿನ್ನ ವಸ್ತುವನ್ನು. ಈ ಸೂತ್ರವೇ ಬಾಳಾಚಾರ್ ಗೋಪಾಲಾಚಾರ್ ಸಕ್ರಿ ಎಂದರೆ ಶಾಂತಕವಿ, ಇವರ ಜೀವನ ಸೂತ್ರವಾಗಿದೆ. ಅದೇ ಜೀವನ, ಅದೇ ಜೀವನ ಸೂತ್ರ. ಅವರ ಕಾವ್ಯ ಮುದ್ರಿಕೆ ಶಾಂತ ವಿಠಲ, ಅದನ್ನು ಅವರು ಆಗೀಗ ಶಾಂತೇಶ ಎಂದು ಮಾಡಿದಾಗ ಇವರು ಆ ಶಾಂತೇಶ, ಅಕ್ರಾಂತೇಶ, ಅಭ್ರಾಂತೇಶ, ಇವರಲ್ಲಿ ಒಬ್ಬ ಪ್ರಾಣದೇವರ ಭಕ್ತರು ಎಂದು ಎನ್ನಿಸುತ್ತದೆ. ಆದರೆ ಅವರ ಕಾವ್ಯ ಮುದ್ರಿಕೆ ಶಾಂತೇಶ ವಿಠಲ ಎಂದೇ. ಅವರು ಗುಪ್ತ ಭಕ್ತಿಯವರು, ದಾಸ ಸಂಪ್ರದಾಯಕ್ಕೆ ಸೇರಿದವರು. ಕಾಣಲಿಕ್ಕೆ ಕನ್ನಡ ಶಾಲಾ ಶಿಕ್ಷಕರು, ಮನೆತನದಿಂದ ತುಮಾಧು ಸಂಪ್ರದಾಯದ ಭಕ್ತಿ ಮಾರ್ಗದ ತಿರುಳನ್ನು ತಿಳಿದುಕೊಂಡವರಾಗಿದ್ದರು. ಅವರು ಕೀರ್ತನಕಾರ, ತಮ್ಮ ಸಾಹಿತ್ಯವನ್ನು ತಾವೇ ನಿರ್ಮಿಸಿಕೊಳ್ಳಬಲ್ಲ ಕವನಕಾರ, ತಮ್ಮ ಸಮಾಜಕ್ಕೆ ನಾಟಕ. ಹೌದು, ಶಾಂತಕವಿಗಳು ಹೆಚ್ಚಾಗಿ ನಾಟಕಕಾರರಾಗಿ ಕೆಲ ಜನರಿಗೆ ಕಂಡರು. ಅವರ ಸೀತಾರಣ್ಯ ಪ್ರವೇಶ, ಬಾಣಾಸುರ ನಾಟಕ, ನಾಗಾನಂದ, ವಾಸಪ್ಪ ನಾಯಕನ ಫಾರ್ಸು, ಇವುಗಳ ಮೇಲಿಂದ ಮತ್ತು ಇನ್ನಿತರ ನಾಟಕ ಸಾಹಿತ್ಯದಿಂದ ದೊಡ್ಡಾಟಗಳನ್ನು ಹೊಸ ರಂಗಭೂಮಿಗೆ ಅಳವಡಿಸುವ ಸ್ವಗಸುಗಾರರು ಶಾಂತಕವಿಗಳು ಎಂದೇ ಜನರಿಗೆ ತೋರಿದರು. 1893 ಅವರು ಪ್ರಕಟಿಸಿದ ಮೇಘದೂತವು ಅವರೊಬ್ಬ ತಕ್ಕ ಮಟ್ಟಿನ ಪಂಡಿತರೇ ಶಾಲಾ ಖಾತೆಯಲ್ಲಿ ಹೆಸರನ್ನು ಗಳಿಸಿಕೊಟ್ಟಿತ್ತು ಅವರಿಗೆ. ಅವರ ಕೀರ್ತನ ಭಕ್ತಿ ಅದಕ್ಕೂ ಪೂರ್ವದ್ದು. ಒಂದು ಕೈಯಿಂದ ಕೀರ್ತನೆ, ಇನ್ನೊಂದು ಕೈಯಿಂದ ನಾಟಕ ಬರೆದು ಸ್ವತ್ವಹೀನರಾದ ಕನ್ನಡಿಗರನ್ನು ಸತ್ವವುಳ್ಳವರನ್ನಾಗಿ ಮಾಡಲು 1877 ಈ ಕವಿ ಒಂದು ನಾಟಕ ಕಂಪನಿಯನ್ನು ಅಳವಡಿಸಿಕೊಂಡಿದ್ದ.
1: ಇವತ್ತು ಶಾಂತಕವಿಗಳ ಎರಡು ನಾಟಕಗಳ ಅಡಿಯ ರೂಪಾಂತರ ಕೊಡುವರಿದ್ದೇವಲ್ಲ, ಅವರು ಬರೆದ ನಾಟಕಗಳಲ್ಲಿ ತಾವು ವತ್ಸಲಾಹರಣವನ್ನೇ ಯಾಕೆ ಆರಿಸಿಕೊಂಡ್ರಿ ಅನ್ನೋದನ್ನು ಸ್ವಲ್ಪ ಹೇಳ್ತೀರೇನು?
2: ಶಾಂತಕವಿಗಳು ದೇಹ ಬಿಟ್ಟು ಇಂದಿಗ 50 ಈ ಅರ್ಧ ಶತಮಾನದ ನೆನಪಿಗಾಗಿಯೇ ಅವರ ಎರಡು ಕೃತಿಗಳ ಸಾರವತ್ತಾದ ಭಾಗವನ್ನು ಜನರ ಮುಂದೆ ಆ ಕವಿ ನಾಟಕಕಾರರ ಪ್ರಸಾದ ಎಂದು ನೀಡುತ್ತಿದ್ದೇವೆ. ವತ್ಸಲಾಹರಣವು ರಂಗಭೂಮಿಗೆ ಅಳವಡಿಸಿದ ದೊಡ್ಡಾಟ ಸಂಪ್ರದಾಯದ ನಾಟಕ ಎಂದು ಪ್ರಖ್ಯಾತ ಪಡೆದ ಜನಪ್ರಿಯ ನಾಟಕವಾಗಿತ್ತು ಹುಟ್ಟಿದ ಕಾಲಕ್ಕೆ. ಅದನ್ನು ಪ್ರಕಟಿಸಿದಾಗ, ಆಡಿ ತೋರಿಸಿದಾಗ ಶಾಂತಕವಿಗಳು ತಮ್ಮ ತಾರುಣ್ಯದ ತುಟ್ಟ ತುದಿಯಲ್ಲಿದ್ದರು. ಘಟೋತ್ಕಜ, ಅಭಿಮನ್ಯು, ಅರೇ ಆ ನಾಟಕಕಾರರ ತಾರುಣ್ಯದ ಒಗರು ಅದು. ಶ್ರೀಕೃಷ್ಣ ರುಕ್ಮಿಣಿ ಹರಣ ಮಾಡಿದ್ದ, ಅರ್ಜುನ ಸುಭದ್ರ ಹರಣ ಮಾಡಿದ್ದ. ಹರಣ ಪದ್ಧತಿಯಿಂದ ಅಭಿಮನ್ಯುವಿನ ಮದುವೆ ಏಕೆ ಬೇಡ, ಇಲ್ಲಿ ವತ್ಸಲಾಹರಣ ಮಾಡಿ ತಂದವನು ಘಟೋತ್ಕಜ, ಮದುವೆಯಾದವನು ಅಭಿಮನ್ಯು, ಹರಣ ರಾಕ್ಷಸ ವಿವಾಹ ಎನಿಸಿತು. ಆದರೆ ಇಲ್ಲಿ ವತ್ಸಲಾಭಿಮನ್ಯು ವಿವಾಹವು ಶ್ರೀಕೃಷ್ಣ ಅರ್ಜುನರ ಸ್ನೇಹದಿಂದ ಬಂದ ಪ್ರೇಮದ ವತ್ಸಲತೆಯ ವಿವಾಹವಾಗಿದೆ. ಇದು ಜೈಮಿನಿಕಾರನ ದೃಷ್ಟಿ. ವ್ಯಾಸಭಾರತಕ್ಕೆ ಕಥೆ ಹೊರತು ಗೋವಿಂದ ಕವಿಯ ಚಿತ್ರ ಭಾರತ ಎಂಬ ಕವ್ಯಕ್ಕೆ ವತ್ಸಲಾಹರಣವೇ ವಿಷಯ. ಹರಣ ಮಾಡುವುದರಲ್ಲಿ ಹಿಡಿಂಬಾ ಪುತ್ರರಿಗೆ ಪ್ರೀತಿಯಾದರೆ, ಮದುವೆಯಾಗುವುದರಲ್ಲಿ ತನ್ನ ತಂದೆಯ, ತನ್ನ ಮಾವನಾದ ಕೃಷ್ಣನ, ತನ್ನ ತಾಯಿ ಸುಭದ್ರೆಯ ವಾಕ್ಯ ಪ್ರತಿಪಾದಿಸುವ ಎದೆಗಾರಿಕೆ ಅಭಿಮನ್ಯುವಿಗೆ. ತಾರುಣ್ಯದ ಅಭಿಮಾನದ ಸೊಗಸನ್ನು ನಾಟಕದಲ್ಲಿಯೇ ನೋಡಬಹುದು.

0: ಮಾತೋಶ್ರೀ, ಹೇಳು ಹೇಳು, ನನಗೆ ಹಸಿವೆ ಆಗಿದೆ, ಊಟಕ್ಕೆ ಹಾಕೋವ ಹೇಳು.
1: ಬಾಲಕ ಬಂದೆಯ? ಬಾ ಅಭಿಮನ್ಯು, ಏನು ಹೇಳಲಿ, ನನ್ನ ಗಂಟಲು ಯಾವನದು ಬಲ್ಲೆಯ?
0: ಅವ್ವ, ಇಷ್ಟೊಂದು ವಿಲಾಪವಾಗಲಿಕ್ಕೆ ಏನು ಕಾರಣವಾಯ್ತು? ಯಾರು ಏನಂದ್ರು, ಯಾರು ಏನು ಆಡಿದ್ರು? ಅವ್ವ ಹೇಳು, ಆದ ವೃತ್ತಾಂತವಾದ್ರೂ ಏನು, ಸವಿಸ್ತಾರವಾಗಿ.
1: ಅಭಿಮನ್ಯು ಏನು ಹೇಳಲಿ, ಯಾವ ಕನ್ಯಾರತ್ನವನ್ನು ಧನಂಜಯನು ನಿನಗೆ ನಿಶ್ಚಯ ಮಾಡಿದ್ದನು, ಅದೇ ಹುಡುಗಿಯನ್ನು ದುರ್ಯೋಧನನು ಬಲಾತ್ಕಾರದಿಂದ ತನ್ನ ಮಗನಿಗೆ ಲಗ್ನ ಮಾಡುತ್ತಾನಂತೆ. ಬಾಲಕ, ಈ ವ್ಯಸನದಿಂದಲೇ ನನ್ನ ಅವಸ್ಥೆಯು ಇಷ್ಟೊಂದು ಹೈರಾಣವಾಗಿರುತ್ತದೆ.
0: ತಾಯಿ, ಈ ವರ್ತಮಾನ ನಿನಗೆ ಯಾರು ಹೇಳಿದ್ರು?
1: ಬಾಲಕ, ಶಕುನಿಯು ಮನೆ ಮುಟ್ಟ ಬಂದು ಆಮಂತ್ರಣ ಕೊಟ್ಟು ಹೋದನು.
0: ಅವ್ವ, ಆದ್ರಾಯ್ತು, ಆ ಹುಡುಗಿಯು ಅವನ ಪಾಲಿನವಳು, ಅವನಿಗೆ ಲಗ್ನವಾಯ್ತು. ನನ್ನ ಪಾಲಿನವಳಾಗಿದ್ರೆ ನನಗೆ ಆಗುತ್ತಿತ್ತು. ಈ ಮಾತಿಗೆ ನೀನೇಕೆ ಶೋಕ ಪಡುತ್ತೀಯೇ?
1: ಅಭಿಮನ್ಯು, ನಿನ್ನ ಹೆಂಡತಿಯನ್ನು ಅವನು ವೈದರೆ ನಿನಗೆ ಮಾನವೇ?
0: ವೈದರೆ ವೈವಲನು, ಅದರ ಗೊಡವೆ ನಮಗೇಕೆ? ಈಗ ಸುಮ್ಮನೆ ಈ ಪ್ರಕಾರ ದುಃಖ ಇದ್ರೆ ಆಗುವುದಾದ್ರೂ ಏನೋವ್ವ? ಈಗ ನಮಗೆ ಸಾಮಾನ್ಯ ಕಾಲವಿದೆ, ಅವರೇ ಬಲಿಷ್ಠರಾಗಿರುತ್ತಾರೆ, ಅವರದೇ ನಡೆಯುತ್ತದೆ, ನನಗೇನೂ ಹೆಣ್ಣಿನ ಚಿಂತೆ ಇಲ್ಲ.
1: ಛಿ ನಿರ್ಲಜ್ಜ, ದೂರಿರು. ಯಾವದಲ್ಲಿ ಹುಟ್ಟಿ ಯಾವ ಮಾತನಾಡುತ್ತಿ? ವಿಚಾರ ಮಾಡು, ಹೇಳಿ. ಈ ಪ್ರಕಾರ ನಿರ್ಬಲ ಜನ್ಮದ ಮಗನಾಗಿ ನನ್ನಲ್ಲಿ ಹುಟ್ಟಿ ಬಾಳುವುದಕ್ಕಿಂತ ಸಾಯಬಾರದೆ. ನನ್ನ ಯಜಮಾನರ ಅರಣ್ಯಕ್ಕೆ ಹೋದರೆ ಇಷ್ಟು ವ್ಯಸನವಾಗಲಿಲ್ಲ, ರಾಜಲಕ್ಷ್ಮಿಯನ್ನು ಸೋತಾಗ್ಯೂ ದುಃಖವಾಗಲಿಲ್ಲ. ಪರಂತು ಇಂಥ ಹೇಡಿ ಮಗನ ಹೈರಾಣ ವಚನ ಶ್ರವಣದಿಂದ ಮಾತ್ರ ಎಲ್ಲಕ್ಕೂ ಹೆಚ್ಚು ಕ್ಲೇಶಾಯಿತು. ನಿರ್ಲಜ್ಜ, ಯಾರ ಹೊಟ್ಟೆಯಲ್ಲಿ ಹುಟ್ಟಿ ಅಂತ ನಿರ್ಬಲ ವಚನವನ್ನು ಆಡುತ್ತಿ? ಪಾಪಿ, ಯಾವನು ಗಂಗನ ಬಂಧಕ್ಕೆ ಬಾಣಸೋಪಾನವನ್ನು ಬಂಧನ ಮಾಡಿ ಐರಾವತವನ್ನು ಸ್ವರ್ಗದಿಂದ ಭೂಚಕ್ರಕ್ಕೆ ಇಳಿಸಿದನು? ಯಾವನು ಶಂಕರಿಪತಿಯ ಕೂಡ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಸಂಪಾದಿಸಿದನು? ಯಾವನು ಖಾಂಡವ ವನವನ್ನು ಅಗ್ನಿಗೆ ಸಮರ್ಪಣ ಮಾಡಿದನು? ಯಾವನು ಯಂತ್ರ ಭೇದನ ಮಾಡಿ ದ್ರೌಪದಿಯನ್ನು ತಂದನು? ಇಂಥ ವೀರ ಧನಂಜಯನ ಹೊಟ್ಟೆಯಲ್ಲಿ ನಿನ್ನಂಥ ಕೈಸಾಗದವನು ಹುಟ್ಟುವುದಕ್ಕಿಂತ ಹುಟ್ಟದೇ ಇದ್ರೆ ಬಹಳ ಉತ್ತಮವಾಗುತ್ತಿತ್ತು.
0: ಹಾ ಹಾ ಮಾತೋಶ್ರೀ, ಸೈರಿಸು ಸೈರು, ಸರ್ವಶೋಕವನ್ನು ಪರಿತ್ಯಾಗ ಮಾಡು ಮಾತೆ. ಆ ದುಷ್ಟ ದುರ್ಯೋಧನನೆಂದ್ರೆ ಯಾವ ದೊಡ್ಡ ಪದಾರ್ಥವು! ಕ್ಷಣಾರ್ಧದಲ್ಲಿ ಸರ್ವರನ್ನು ಪರಾಭವ ಮಾಡಿ ಆ ವತ್ಸಲೆಯನ್ನು ನಿನ್ನ ಚರಣಕ್ಕೆ ತಂದು ಒಪ್ಪಿಸುತ್ತೇನೆ. ಮಾತೋಶ್ರೀ, ನಾನು ಮೊದಲಿಗೆ ಮಾತನಾಡಿದ ಹೇಡಿ ವಚನಗಳನ್ನು ಮನಸ್ಸಿನಲ್ಲಿ ಹಿಡಿಯಬೇಡ, ಏಕೆಂದ್ರೆ ನಿನ್ನ ಮನೋಭಾವವನ್ನು ಪರೀಕ್ಷಿಸಲಿಕ್ಕೆ ನಾನು ಹಾಗೆ ಹೇಳಿದನು. ಪರಂತು ಈಗ ನನ್ನ ನಿಶ್ಚಯವೇನೆಂದ್ರೆ, ಮಾತೋಶ್ರೀ, ಯಾವಾಗ ಹೋದೇನು, ಯಾವಾಗ ಕೌರವನನ್ನು ಸಮರ ಮಂಡಲದಲ್ಲಿ ಗೆದ್ದೇನು, ಮತ್ತು ಯಾವಾಗ ಆ ಬಲರಾಮ ಪುತ್ರಿಯನ್ನು ತಂದೇನು, ಹೀಗಾಗಿದೆ ನನ್ನ ಸ್ಥಿತಿ. ಮಾತೆ, ಈ ವೇಳೆಯಲ್ಲಿ ನನಗೆ ಬಂದಿರುವ ಕೋಪಾಟೋಪಕ್ಕೆ ಪ್ರಳಯರನ್ನು ಸಹ ಎದುರು ನಿಲ್ಲಲಾರನು. ಪರಂತು ಏನು ಮಾಡಲಿ, ನನ್ನ ರಥವೂ ಸಾರಥಿಯೂ ಇಲ್ಲ, ಉಪಾಯವಿಲ್ಲ.
1: ಬಾಲಕ, ಈಗ ಮಾತ್ರ ನನಗೆ ಆನಂದವಾಯಿತು. ವತ್ಸ, ನೀನು ಇಲ್ಲೇ ಇರು, ನಾನು ವಿದುರ ಗ್ರಹದ ರಥವನ್ನು ತೆಗೆದುಕೊಂಡು ಬರುತ್ತೇನೆ.
0: ಅದಾಯ್ತು, ಆದರೆ ಯುದ್ಧ ಪ್ರಸಂಗಕ್ಕೆ ಸರಿಯಾಗಿ ನಡೆಸುವುದಕ್ಕೆ ಸಾರಥಿಯನ್ನು ಎಲ್ಲಿ ಹುಡುಕಬೇಕು?
1: ವತ್ಸ, ಗಾಬರಿಯಾಗಬೇಡ, ನಾನೇ ಸಾರಥ್ಯ ಕರ್ಮವನ್ನು ಸ್ವೀಕಾರ ಮಾಡಿ ರಥ ನಡೆಸುತ್ತೇನೆ.
0: ಮಾತೆ, ನಾವು 10,000 ಗಾವುದವನ್ನು ದಾಟಿ ಬಂದೆವು, ದಾರಿಯಲ್ಲಿ ಯಾವ ಅಡ್ಡಿಯೂ ಬರಲಿಲ್ಲ, ಸುರಕ್ಷಿತವಾಗಿಯೇ ಬಂದೆವು. ಹಾ ಮಾತೆ, ಅಗೋಂಡು, ನಮ್ಮೆದುರಿಗೆ ದಾರಿಯಲ್ಲಿಯೇ ಏನೋ ಒಂದು ಗಿಡ್ಡನ್ನ ಗುಡ್ಡವೇ ನಡೆದು ಬರುತ್ತಿದೆ, ಅಂಜಿಕೆ ಬರುವಂತಹ ಮಹಾ ಆಕಾರವೇ ಸಾಗಿ ಬರುತ್ತಿದೆ.
1: ಹೌದು ಬಾಲಕ, ನೀನು ಹೇಳಿದ ಮಾತು ಸತ್ಯ, ನಮ್ಮೆದುರಿನಲ್ಲಿ ಸಾಗಿ ಬರುವುದು ಗುಡ್ಡವಲ್ಲ, ಯಾವನೂ ಒಬ್ಬ ದೈತ್ಯ ಮೆಲ್ಲನೆ ಗಿಡವನ್ನು ಕಿತ್ತುಕೊಂಡು ಬರುತ್ತಿದ್ದಾನೆಂದು ತೋರುತ್ತದೆ. ನೀನು ಮಾತ್ರ ಹೆದರಬೇಡ, ಧೈರ್ಯದಿಂದಿರು. ಅದು ಆಯ್ದು ದಾರಿ ಬಿಟ್ಟು ಹೋಗುವ ತನಕ ನಾನು ನನ್ನ ರಥವನ್ನು ವಾರಿಗೆ ಕಾಣಿಸಿದ ಹಾಗೆ ನಿಲ್ಲಿಸುತ್ತೇನೆ.
0: ಹೌದು ಮಾತೆ, ನಿಲ್ಲಿಸು, ಅದೇನು ಚಮತ್ಕಾರ ಅವಲೋಕನ ಮಾಡೋಣ.

0: ಎಲ್ಲ
1: ಯಾವನವನು ದುರಾತ್ಮನು ದುರುಳನು ಈ ನನ್ನ ಗಿಡಗಳನ್ನು ಕಡಿದು ಹಾಳು ಮಾಡಿದನು? ಯಾವ ನೀಚನು ಗೊನೆಗಟ್ಟಿದ ಬಾಳಿ ಬನಗಳನ್ನು ಸಂಹಾರ ಮಾಡಿದನು? ಸಿಕ್ಕರೆ ಅವನ ಪ್ರಾಣವನ್ನೇ ಹಿಂಸೆ ಮಾಡಿದನು.
0: ಅಷ್ಟು ಇದೇ ಮಾರ್ಗದಿಂದ ಶೋಧ ಮಾಡುತ್ತಾ ಹೋಗೋಣ,
1: ಯಾರಿದ್ದವರು ಕೈಗೆ ಸಿಕ್ಕೇ ಸಿಗುತ್ತಾರೆ.

0: ಸಿಕ್ಕನು ಸಿಕ್ಕನು, ನನ್ನ ಅರಣ್ಯವನ್ನು ವಿಧ್ವಂಸ ಮಾಡಿದ ಬಡವನು ಸಿಕ್ಕನು. ಇವನನ್ನು, ಇವನ ರಥವನ್ನು, ಕುದುರೆಗಳನ್ನು, ಇವನ ಸಾರಥಿಯನ್ನು ಬಿಡುತ್ತೇನೆ. ನನಗೂ ಆಹಾರ ಸಿಗದೆ ಬಹಳ ಹಸಿವೆಯಾಗಿತ್ತು. ಅನಾಯಾಸ ದೇವರು ನನ್ನ ಹೊಟ್ಟೆ ತುಂಬುವಷ್ಟು ಪಕ್ವಾನ್ನವನ್ನು ಇವತ್ತಿನ ದಿವಸ ನನಗೆ ಕೊಟ್ಟನು. ಎಲ ಕುನ್ನಿ, ಯಾರು ಇಲ್ಲಿಗೆ ಏನು ಕಾರಣದಿ ಬಂದಿ? ನನ್ನ ಅರಣ್ಯವನ್ನು ಏನು ಕಾರಣದಿ ಹಾಳು ಮಾಡಿದೆ?
1: ಎಲ ಬೃಹತ್ಕಾಯ, ನಾನು ಯಾರು ಇಲ್ಲಿಗೆ ಏಕೆ ಬಂದೆ? ಇವುಗಳ ಕಾರಣವನ್ನು ವಿಚಾರ ಮಾಡಲಿಕ್ಕೆ ನೀನು ಶರಣಲ್ಲ. ಸುಮ್ಮನೆ ನಿನ್ನ ದಾರಿಯಿಂದ ಹೋಗು, ನಾನು ನನ್ನ ದಾರಿಯಿಂದ ಹೋಗುತ್ತೇನೆ.
0: ಎಲ ಹುಡುಗ, ಮರ್ಕಟ ಆಟ ಆಡಬೇಡ, ಜಾಗ್ರತೆಯಿಂದ ಕಥನ ಮಾಡು. ನನ್ನ ಅರಣ್ಯದ ಗಿಡಗಳನ್ನು ಏನು ಕಾರಣ ಕಡಿದು ಹಾಳು ಮಾಡಿದೆ?
1: ಎಲ ದೈತ್ಯ, ಕೆಣಕಬೇಡ, ಸುಮ್ಮನೆ ಹೋಗು. ಮೂರ್ಖ, ಏಕೆಂದು ಏನು ಕೇಳುತ್ತಿ? ನನ್ನ ರಥವು ಸಾಗುವುದಕ್ಕೆ ಪ್ರತಿಬಂಧಕವಾದ ಮೂಲಕ ಈ ನಿನ್ನ ಆದ ವೃಕ್ಷಗಳನ್ನು ನಾನೇ ಛೇದನ ಮಾಡಿದೆನು. ನೀನು ನನಗೆ ಮಾಡುವುದೇನು? ಹೋಗು, ನಾಯಿಯ ಹಾಗೆ ಬಗಳಬೇಡ.
0: ಎಲ ಹುಡುಗ, ನನ್ನ ಅರಣ್ಯವನ್ನೇ ಹಾಳು ಮಾಡಿ ನನಗೆ ಕೆಟ್ಟು ಮಾತಾಡುತ್ತೀಯ? ವಿಹಿತವಾಗಿ ನಾನು ಆಹಾರವಿಲ್ಲದೆ ಬಹಳ ದಣಿದಿದ್ದೆ. ಅನಾಯಾಸ ನೀನು ಸಿಕ್ಕಿ. ಇನ್ನು ಮೇಲೆ ನಿನ್ನನ್ನು ಹಾಗೆಯೇ ಬಿಡುವುದಿಲ್ಲ, ನುಂಗಿಯೇ ಬಿಡುತ್ತೇನೆ.
1: ಛೀ ನಿಶಾಚರ, ಬೊಗಳಿ ಈ ಬಹದ್ದೂರನ ತಲೆಯನ್ನು ಹೈರಾಣ ವಚನದಿಂದ ನೋಯಿಸಬೇಡ. ಶಕ್ತಿ ಇದ್ದರೆ ಯುದ್ಧ ಮಾಡಿ ನುಂಗು, ಇಲ್ಲದೇ ಇದ್ದರೆ ಸುಮ್ಮನೆ ನಿನ್ನ ದಾರಿ ಹಿಡಿದು ಹೋಗು.
0: ಏ ನೀಚ, ನಿನ್ನ ಸೊ ಬಹಳ ಇರುತ್ತದೆ. ಕ್ಷಣಾರ್ಧದಲ್ಲಿ ನಿನ್ನನ್ನು ಯಮನ ಮಂದಿರಕ್ಕೆ ಅಟ್ಟುತ್ತೇನೆ. ಬಾ ಯುದ್ಧಕ್ಕೆ. ನಿಲ್ಲು.
1: ಎಲ ನಿಶ್ಚಿಂತ ದುಃಖ ರಾಕ್ಷಸ, ಈ ಸಮರ ಬಹದ್ದೂರನ ಕೂಡ ಯುದ್ಧ ಮಾಡುವ ಹಂಬಲವನ್ನು ಬಿಟ್ಟುಕೊಟ್ಟು ಪಾದಕ್ಕೆ ಶರಣು ಬಾ. ಜೀವದಾನ ಕೊಡುತ್ತೇನೆ, ವ್ಯರ್ಥ ಕೆಣಕಿ ಕೆಡಬೇಡ.
0: ಛೀ ನಿರ್ಲಜ್ಜ, ಇನ್ನೊಮ್ಮೆ ಆ ಶಬ್ದವನ್ನು ಆಡಿದರೆ ಜೀವ ಹಚ್ಚೇದನ ಮಾಡೇನು? ಉಡ ಎಂಬ ಅಂತಃಕರಣದಿಂದ ನಡೆದರೆ ಮಿತಿಮೀರಿ ಮಾತನಾಡುತ್ತೀಯ. ನೋಡು ನೋಡು, ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡುತ್ತೇನೆ, ಘಾತವನ್ನು ತಾಳಿಕೋ.
1: ಎಲ ಅಡವಿ ದೇವ, ಪರ್ವತಾಸ್ತ್ರಕ್ಕೆ ವಜ್ರಾಸ್ತ್ರವನ್ನು ಹೂಡಿ ನಿನ್ನ ಪಾರುಪತ್ಯ ಮಾಡುತ್ತೇನೆ, ನಿಲ್ಲು.
0: ಪರ್ವತಾಸ್ತ್ರವನ್ನು ವಜ್ರಾಸ್ತ್ರದಿಂದ ಚೂರ್ಣ ಮಾಡಿದೆ ಎಂದು ಗರ್ವ ಪಡಬೇಡ. ಈ ಸಾರಿ ವರುಣಾಸ್ತ್ರ ಸಂಧಾನ ಮಾಡಿ ನಿನ್ನ ರಥ, ತುರಗ, ಸಾರಥಿ ಎಲ್ಲವನ್ನು ಜಲದಲ್ಲಿ ಮುಳುಗಿಸಿ ಬಿಡುತ್ತೇನೆ, ಎದುರಾಗು.
1: ಸಂಗ್ರಾಮ ದರಿದ್ರ, ವರುಣಾಸ್ತ್ರಕ್ಕೆ ವಾಯುಸ್ತ್ರವನ್ನು ಪ್ರಯೋಗ ಮಾಡಿ ಮಳೆಯನ್ನೆಲ್ಲ ಹಾರಿಸಿ ಬಿಡುತ್ತೇನೆ, ನಿಲ್ಲು. ಗಾಳಿಗೆ ಹಾರಿ ಮಾತ್ರ ಹೋಗಬೇಡ.
2: ಅಯ್ಯೋ ಪರಮೇಶ್ವರ, ಮತ್ತೆ ಕೋಪವಾಯಿತೆ. ಅನೇಕ ಸಂಕಟಗಳನ್ನು ಅನುಭವಿಸಿ ಹೈರಾಣ ಆದವಳ ಮಗನಾದ ಈ ಅಭಿಮನ್ಯುವನ್ನು ನೋಡಲಾಗಲಿಲ್ಲವೇ? ಈ ಪುತ್ರ ಶೋಕವನ್ನು ಹೇಗೆ ಸಹನೆ ಮಾಡಲಿ? ಈ ನನ್ನ ಮಗನನ್ನು ಯಾರು ಬದುಕಿಸಾರು? ದ್ವಾರಕಾಧೀಶ, ನೀನಾದರೂ ಈ ಬಡ ತಂಗಿಯನ್ನು ಮರೆತು ಬಿಟ್ಟೀಯ. ದೇವ, ಈ ಪ್ರಸಂಗದೊಳಗಿಂದ ಪಾರು ಮಾಡುವರು ನಿನ್ನ ಹೊರತು ಯಾರೂ ಇಲ್ಲ. ಈ ಕಷ್ಟವು ಅಪಮಾನವು ನನ್ನವಲ್ಲ, ನಿನ್ನವು.
3: ಮಾತೋಶ್ರೀ, ಮಾತೋಶ್ರೀ, ದುಷ್ಟರಾಕ್ಷಸ ಎಲ್ಲಿಗೆ ಓಡಿ ಹೋದನು ಬೇಗನೆ ಹೇಳು, ಏಕೆಂದ್ರೆ ನನಗೆ ಬಂದ ರೋಷಾಗ್ನಿ ಯೋಗದಿಂದ ಅವನನ್ನು ಯಮಪುರಕ್ಕೆ ಅಟ್ಟುವೆನು.
2: ಬಾಲಕ, ಪ್ರಿಯ ಪುತ್ರ ಅಭಿಮನ್ಯು, ಆ ರಾಕ್ಷಸನ ಗೊಡವೆಯ ಬಿಟ್ಟು ಬಿಡು. ದ್ವಾರಕಾಪತಿಯಾದರೂ ಈಗ ನಮ್ಮ ಮೇಲೆ ನಿರ್ದಯನಾಗಿದ್ದಾನೆ. ಮಗನೇ, ಆ ರಾಕ್ಷಸನನ್ನು ಕೆಣಕಬೇಡ. ನಿನ್ನ ದೈವದಲ್ಲಿದ್ದರೆ ನೀ ಇದ್ದಲ್ಲಿಗೆ ಹೆಂಡತಿ ನಡೆದು ಬರುತ್ತಾಳೆ. ಈಗ ಮಾತ್ರ ನಾವು ತಿರುಗಿ ಹೋಗೋಣ, ಬಾ, ರಥವನ್ನು ತಿರುಗಿಸುತ್ತೇನೆ.
1: ಮಾತೆ, ನೀನು ಸರ್ವಥಾ ಚಿಂತಾಯುಕ್ತಳಾಗಬೇಡ. ಈ ಸೊಟ್ಟ ಬಡ ರಾಕ್ಷಸನಿಗೆ ಹೆದರಿ ಹಿಂಜರಿ ಹೋಗಬೇಕೆ? ಎಂದಿಗೂ ಆಗಲಿಕ್ಕಿಲ್ಲ. ಒಮ್ಮೆ ಮುಂದಿಟ್ಟ ಕಾಲನ್ನು ಎಂದಿಗೂ ಹಿಂದಕ್ಕೆ ಇಡಬಾರದು. ಮಾತೆ, ಕ್ಷಾತ್ರ ಧರ್ಮವನ್ನು ಸ್ವೀಕಾರ ಮಾಡಿ ಅಭಿಮಾನ ದೇವತೆಗಳಿಗೆ ವಂದಿಸಿ ವಿರಗಚ್ಚೆಯನ್ನು ಬಿಗಿದು ಹೆಗಲಿಗೆ ಅಕ್ಷಯ ಬತ್ತಳಿಕೆಯನ್ನು ಸೇರಿಸಿ ಈ ವಿಜಯ ಹಸ್ತದಲ್ಲಿ ಕೋದಂಡವನ್ನು ಧಾರಣ ಮಾಡಿ ಯುದ್ಧರಂಗಕ್ಕೆ ಮೊದಲು ನಿಲ್ಲಬಾರದು. ನಿಂತ ಮೇಲೆ ಎಂಥ ವಿಘ್ನ ಬಂದರೂ ಚಿಂತೆ ಇಲ್ಲ. ಅವ್ವ, ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು. ಮಾತೆ, ಮೊದಲು ನನಗೆ ಆ ಅಧಮ ರಾಕ್ಷಸನನ್ನು ತೋರಿಸು, ಆಮೇಲೆ ಎರಡನೆಯ ಮಾತು.
0: ಎಲ ಬಾಲಕ, ನನ್ನ ಕೂಡ ಯುದ್ಧ ಮಾಡುವ ಶಕ್ತಿ ನಿನ್ನಲ್ಲಿ ಇಲ್ಲ. ನಾನು ನಿನ್ನನ್ನು ಕೊಲ್ಲಬಾರದೆಂಬ ಅಂತಃಕರಣದಿಂದ ರಣರಂಗದಲ್ಲಿ ನೀನು ಮೂರ್ಛೆ ಹೋಗುವಂತೆ ಮಾಡಿದೆನು. ಎಷ್ಟಾದರೂ ನಿನಗೆ ನಾಚಿಕೆ ಇಲ್ಲ, ಮತ್ತೆ ಯುದ್ಧಕ್ಕೆ ಬಂದು ನಿಂದಿಸುತ್ತೆ. ಜೀವದಾನ ಕೊಡುತ್ತೇನೆ, ಪಲಾಯನ ಮಾಡು.
1: ಮೂರ್ಛೆ ಬಂದ ಕ್ಷಣ ಏ ಶೌರ್ಯವೇನು ಕಡಿಮೆಯಾಗಲಿಲ್ಲ, ಇನ್ನೊಮ್ಮೆ ಯುದ್ಧ ಮಾಡುತ್ತೇನೆ, ನಿಲ್ಲು. ವೀರಬಬ್ಬಿಯನ್ನು ಹೊಡಿ, ನಿನ್ನಲ್ಲಿದ್ದ ಧನುರ್ವಿದ್ಯಾ ಚಮತ್ಕಾರವನ್ನು ತೋರಿಸು.
3: ಮಾತೆ ಮಾತೆ, ಅವಲೋಕನ ಮಾಡು, ಈ ಬಹದ್ದೂರನಿಗೆ ಹಾಲುಣಿಸಿದ್ದು ಸಾರ್ಥಕವಾಯಿತೆಂದು ಹಿಗ್ಗು.
1: ಭೀಮ ಪಾರ್ಥರನ್ನು ಸ್ಮರಿಸಿ ಈ ಕಂದನಿಗೆ ಭುಜಬಲ ವರ್ಧನವಾಗುವಂತೆ ಆಶೀರ್ವಾದ ಮಾಡು. ರಾಕ್ಷಸನನ್ನು ಮೋಹಾಸ್ತ್ರದಿಂದ ಭೂಚಕ್ರದಲ್ಲಿ ಮೂರ್ಛೆಗೊಳಿಸಿ ಕೆಡವಿರುತ್ತೇನೆ. ನೋಡು ನೋಡು ಮಾತೆ, ವಂದನೆ ಮಾಡುತ್ತೇನೆ. ಕೋದಂಡಕ್ಕೆ ಹರಕೆ ಕೊಡು.
2: ಕಲ್ಯಾಣ ಬಾಲಕ, ಏಳು ಏಳು. ಈ ವೃಕ್ಷ ಛಾಯೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ಸಮರಶ್ರಮವನ್ನು ಪರಿಹಾರ ಮಾಡಿಕೊ. ನಾನು ಇಲ್ಲೇ ರಥಸಹಿತ ಕ್ಷಣ ಹೊತ್ತು ಕುಳಿತುಕೊಳ್ಳುತ್ತೇನೆ.

ಓ, ಘಾತವಾಯಿತು, ಘಾತವಾಯಿತು. ಯಾರು ನನ್ನ ಪುತ್ರನನ್ನು ಭೂಚಕ್ರಕ್ಕೆ ಕೆಡವಿದರು, ಯುದ್ಧದಲ್ಲಿ ಜಯಿಸಿದರು? ಅಂಬಿಕೆ, ಜಯಚಂಡಿಕೆ ನನ್ನ ಮಗನ ಮೇಲೆ ಮುನಿದೆಯಾ? ಪುತ್ರ ಘಟೋತ್ಕಜ, ಕೈ ಬಿಟ್ಟೆಯಾ? ವಿಧಿಯೇ, ನೋಡಿದೆಯಾ, ಈ ನನ್ನ ಅಂಗಳದೊಳಗ ವೃಕ್ಷದ್ವಯಗಳು ಬೇರು ಸಹಿತವಾಗಿ ಬ್ರಹ್ಮಾಂಡ ಮಂದಿರಕ್ಕೆ ಹೊರಳಿ ಬಿದ್ದವು. ಶಿವ ಶಿವ, ಈ ಪುತ್ರ ಶೋಕವನ್ನು ಹೇಗೆ ಸಹಿಸಲಿ? ದೇವ, ಯಾವ ದಿವಸ ಈ ಗಿಡಗಳು ತಾವೇ ಕತ್ತರಿಸಿ ಬೀಳುತ್ತವೆಯೋ ಆ ದಿವಸವೇ ಘಟೋತ್ಕಜನಿಗೆ ಭೂಮೂರ್ಛಾ ದೀರ್ಘತ್ವವು ಬರುತ್ತದೆ ಎಂಬುದಾಗಿ ನನ್ನ ಮೋಹ ಸ್ವರೂಪನಾದ ಭೀಮ ಬಹದ್ದೂರನು ಹೇಳಿದ ವಾಕ್ಯ ಇಂದೇ ಸಿದ್ಧವಾಯಿತು. ಘಟೋತ್ಕಜ, ಮಡಿದೆಯ? ಓಹ್, ಇಲ್ಲಿ ಅತ್ತು ಉಪಯೋಗವಿಲ್ಲ, ಅರಣ್ಯವೆಲ್ಲ ಸಂಚಾರ ಮಾಡಬೇಕು. ಮಗನು ಎಲ್ಲಿ ಬಿದ್ದಿದ್ದರೂ ಸಿಗುತ್ತಾನೆ. ಘಟೋತ್ಕಜ, ಯಾವ ವೀರನ ಸಂಗಡ ಸಂಗ್ರಾಮ ಕೊಟ್ಟಿ ಇನ್ನಂಥ ಪ್ರಬಲ ಬಲಾಢ್ಯನನ್ನು ಪತನ ಮಾಡಿಸುವ ಧೀರನು ಯಾವನು? ಮಗನೇ, ಏಳು ಏಳು. ಇಂಥ ನಿಬಿಡಾರಣ್ಯದಲ್ಲಿ ಪ್ರವೇಶ ಮಾಡಿ ನಿನ್ನನ್ನು ಮೂರ್ಛೆಯಿಂದ ಕೆಡವಿದವನಿಗೆ ಅಯ್ಯೋ, ಸರ್ವದಾ ಭೀಮಾ ಕಾಂತಿ ಇರಲಿ.

0: ವಿಧಿ, ನನ್ನ ಗಂಡನಾದ ಭೀಮ ಬಲಾಢ್ಯನು ಇಲ್ಲಿದ್ದರೆ ಈ ನನ್ನ ಬದುಕುತ್ತಿತ್ತು. ಅವನಾದರೂ ಇಲ್ಲಿಲ್ಲ. ಅಣ್ಣ ತಮ್ಮಂದಿರ ಸಹಿತನಾಗಿ ವನವಾಸಕ್ಕೆ ಹೊರಟು ಹೋಗಿದ್ದಾನೆ. ಏನು ಮಾಡಲಿ? ಶಿವನೇ, ಎಂಥ ಅನರ್ಥವಿದು! ದೈವ, ಒಮ್ಮೆ ಹಾ ಎಂದು ದೊಡ್ಡ ದೊಡ್ಡ ಗುಡ್ಡಗಳನ್ನೇ ನುಂಗಿಡುವ ಹಿಡಂಬಿಯು ಈ ಪ್ರಕಾರದ ಪುತ್ರನ ಮರಣವನ್ನು ನೋಡಬೇಕಾಯಿತು. ಹರ ಹರ ಏ ಒಡಲು ಸುಳಲಿ.
1: ಅಭಿಮನ್ಯು, ನೀನು ಈಗ ಸಮರ ಮಂಡಲದಲ್ಲಿ ಮೂರ್ಛೆ ಕೆಡದ ರಾಕ್ಷಸನ ಹೆಸರು ಘಟೋತ್ಕಚ. ಅವನನ್ನು ನೋಡಿ ಅವನ ಅಯ್ಯೋ ಗೋಳಾಡಿ ಅಳುತ್ತಿದ್ದಾಳೆ. ಆಕೆ ಹೆಸರು ಹಿಡಂಬ ರಾಕ್ಷಸಿ. ಅವಳು ನಿನ್ನ ಭೀಮ ಬಲಾಢ್ಯನ ಪತ್ನಿ. ಆದುದರಿಂದ ಅವಳಾದರೂ ನಮ್ಮವಳೇ ಎಂದೇ ಕಾಣುತ್ತದೆ. ನಡೆ, ಅವಳ ಸಮೀಪಕ್ಕೆ ಹೋಗಿ ಮಾತನಾಡಿಸೋಣ.
2: ಅಗತ್ಯ ನಡೆಯಬೇಕು ಮಾತೆ.
1: ಮಮ ಪತಿ ಭ್ರಾತೃಪತ್ನಿ, ನೀನು ಸರ್ವಥಾ ಶೋಕ ಮಾಡಬೇಡ. ನಾನು ಭೀಮಾನುಜರಾದ ಧನಂಜಯನ ಪತ್ನಿ. ಈ ಹುಡುಗನು ನನ್ನ ಪುತ್ರನು. ಇವನೇ ನಿನ್ನ ಮಗ ಭೂತಳದಲ್ಲಿ ಬೀಳುವಂತೆ ಮಾಡಿದನು. ಏಕೆಂದರೆ ಅವನು ಭೀಮಸನ ಮಗನೆಂಬುದು ಗೊತ್ತಾಗಲಿಲ್ಲ. ಸ್ವಸ್ಥವಾಗಿರು ಅಭಿಮನ್ಯು. ಬಿದ್ದ ರಾಕ್ಷಸನನ್ನು ಸಂಜೀವನಾಸ್ತ್ರದಿಂದ ಎಬ್ಬಿಸು. ಏಕೆಂದರೆ ಅವನು ನನಗೆ ಮಗನೇ ಆದನು.
2: ಅಥಾಸ್ತು ಮಾತೋಶ್ರೀ, ಹಾಗೆ ಮಾಡುತ್ತೇನೆ. ನೋಡು ನೋಡು ಮಾತೋಶ್ರೀ, ವೀರನನ್ನು ಬದುಕಿಸಿರುತ್ತೇನೆ.
3: ಮಾತೋಶ್ರೀ ಅವರಿಗೆ ಓಂ ನಮಃ.
1: ಕಲ್ಯಾಣ ಬಾಲಕ ಏಳು ಏಳು.
3: ಮಾತೋಶ್ರೀ, ಈ ಮಹಾ ಅರಣ್ಯದೊಳಗಿಂದ ಅಡ್ಡದಾರಿ ಬಿದ್ದು ಒಬ್ಬಳೇ ಸಣ್ಣ ಹುಡುಗನನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿರುವೆ? ಈ ಪ್ರಕಾರ ಕಳ್ಳದಾರಿಯಿಂದ ಹೋಗಲು ಕಾರಣವೇನು?
1: ವತ್ಸ, ಬಲರಾಮ ಪುತ್ರಿಯನ್ನು ಅಭಿಮನ್ಯುವಿಗೆ ಕೊಡುವರೆಂಬುದಾಗಿ ಧನಂಜಯನು ನಿಶ್ಚಯ ಮಾಡಿ ವನಕ್ಕೆ ಹೋದನು. ಈ ದುಷ್ಟ ದುರ್ಯೋಧನನು ಬಲಾತ್ಕಾರದಿಂದ ಆ ಹುಡುಗಿಯನ್ನು ತನ್ನ ಮಗನಿಗೆ ಲಗ್ನ ಮಾಡುತ್ತಾನೆ. ಆದುದರಿಂದ ಕೃಷ್ಣನನ್ನು ಕೇಳಿಕೊಂಡು ಬರಲು ಈ ಅವಸರ.
0: ವತ್ಸ, ಘಟೋತ್ಕಚ, ಈ ಕಾರ್ಯವು ನಮ್ಮದೇ ಇರುತ್ತದೆ. ಅಗತ್ಯವಾಗಿ ನೀನು ಇವರಿಗೆ ಸಹಾಯ ಮಾಡು. ಏಕೆಂದರೆ ಈ ದೇವಿಯು ನಿನಗೆ ಅವ್ವನೇ ಆಗಬೇಕು, ಮತ್ತು ಈ ಹುಡುಗ ನಿನ್ನ ತಮ್ಮ.
3: ಮಾತೆ, ನಾನು ಅವರಿಗೆ ಸಹಾಯ ಮಾಡಿಯೇ ಮಾಡುತ್ತೇನೆ. ಆ ವಿಷಯದಲ್ಲಿ ಸರ್ವತಾ ಚಿಂತಿಸಬೇಡ. ನಿಮಿಷಾರ್ಧದಲ್ಲಿ ಆ ಕೌರವನನ್ನು ನಾಶ ಮಾಡಿ ಯಾದವರನ್ನು ಗೆದ್ದು ಬಾಮ ಮುಂತಾದವರನ್ನು ನಾಗಪಾಶದಲ್ಲಿ ಬಂಧನ ಮಾಡಿ ವತ್ಸಲೆಯನ್ನು ತಂದು ಈ ಧನಂಜಯನ ಪತ್ನಿಯ ಪಾದಕ್ಕೆ ಅರ್ಪಿಸುತ್ತೇನೆ.
0: ವತ್ಸ, ಬಹಳ ಹೇಳುವುದೇನು? ಈ ಭಾರವು ನಿನ್ನ ತಲೆಯ ಮೇಲಿದೆ.
3: ತಮ್ಮಾಜ್ಞೆ. ಭೀಮನ ಮಗ ನಾನಾದರೆ ಮಾತೆ ಈ ಕಾರ್ಯಭಾಗ ಮಾಡುವೆನು. ಈ ವಿಷಯದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಜನನಿ, ಭೀಮರಾಕ್ರಮೆಯ ಪುತ್ರನಾದ ಈ ಬಹದ್ದೂರನಿಗೆ ವತ್ಸಲಾಹರಣ ಮಾಡುವುದು ಏನು ಆಶ್ಚರ್ಯದ ಮಾತು? ಸರ್ವತಾ ಚಿಂತಿಸಬೇಡ.
0: ದೇವಿ, ನಿನ್ನ ಈ ಉಭಯ ಪುತ್ರರು ಸಮರ್ಥರೇ ಆಗಿದ್ದಾರೆ. ಆ ಕಾರ್ಯವು ಯಥಾಸಂಗವಾಗುತ್ತದೆ. ನೀನು ಚಿಂತಿಸಬೇಡ. ಸದ್ಯಕ್ಕೆ ದೇವಿ ಮನೆಗೆ ನಡೆ. ನಡೆಯಬೇಕು.
4: ವತ್ಸಲಾಹರಣದಲ್ಲಿ ನಿಜವಾಗಿ

ಪ್ರವೇಶವಾಗಿ ಕೃಷ್ಣನ ಪಾತ್ರ ಮುಚ್ಚ. 11ನೇ ಪ್ರವೇಶದಲ್ಲಿ ನಾಟಕಕಾರರು ಕೃಷ್ಣ ಬಲರಾಮರನ್ನು ತಂದಿದ್ದಾರೆ. ನಾವು ಮಾತ್ರ ಪ್ರಯೋಗದ ಸೌಕರ್ಯಕ್ಕಾಗಿ ಕೃಷ್ಣನನ್ನು ಕತ್ತಲೆಯಲ್ಲಿಯೇ ಇಟ್ಟು ಬಿಟ್ಟಿದ್ದೆ. ದುರ್ಯೋಧನ ಬಲರಾಮ ಪರಸ್ಪರ ವಿನೋದ ಮಾಡುತ್ತಲಿದ್ದಾರೆ. ರೇವತಿಯು ವತ್ಸಲೆಯನ್ನು ಸಿಂಗರಿಸುವ ಬಗ್ಗೆ ಸೂಚನೆಗಳನ್ನು ದಾಸಿಗೆ ಕೊಡುತ್ತಿದ್ದಾರೆ. ಘಟೋತ್ಕಜ ಮಾಯಾಮಿ ಭಾನುಮತಿಯಾಗಿ ವತ್ಸಲೆ ಹರಣ ಮಾಡುವ ಯೋಚನೆಯಲ್ಲಿದ್ದಾನೆ. ಈ ಹರಣ ಪ್ರಸಂಗ ಹೇಗಿದೆ ಅದನ್ನು ಮುಖ್ಯ ನೋಡ್ರಿ ಅನಿಸುತ್ತೆ.

0: ಯಾರಲ್ಲಿ?
1: ವಿಲಾಸ ಮಂಟಪದ ಸಾಮೀಪ್ಯದಲ್ಲಿ. ದೇವಿ, ನಾನು ದಾಸಿ.
0: ದಾಸಿ, ಲಗ್ನದ ವೃತ್ತ ಸಮೀಪಿಸುತ್ತಿದೆ, ಆದುದರಿಂದ ನೀನು ಬಹು ಜಾಗ್ರತೆಯಿಂದ ಓಡಿಯಾಡಿ ಮಧುಮಗಳನ್ನು ಪರಿಮಳಾಂಬುವಿನಿಂದ ಎರೆದು ದಿವ್ಯತರವಾದ ವಸ್ತ್ರ ಕಂಚುಕಗಳನ್ನು ತೊಡಿಸಿ ಅಲಂಕಾರಗಳನ್ನು ಹೊಂದಿಸು. ಲಟ್ ದೇಶದಲ್ಲಿ ತಿಲಕವನ್ನು ಸೂಕ್ಷ್ಮ ಛಾಯಾದರ್ಶಕವಾದ ಪತ್ರವೋ ಎಂಬಂತೆ ಇಡು. ಗಂಡ ಮಂಡಲದಲ್ಲಿ ಕಪ್ಪು ಕೂಡಿಸು. ಯಾವುದಾದರೂ ಪಾಪಿಯ ಕಣ್ಣಿಗೆ ಅದೇ ಮಾಟವಾಗಿರಲಿ.
1: ನಿಮ್ಮ ಜೀವದ ಚಂದ್ರಕಲೆ ಎಲ್ಲಾ ಮಾಡಿದ್ದಾಳೆ,
0: ಇನ್ನೇನು ಮುಂದೆ ಮಾಡತಕ್ಕದ್ದು? ದಾಸಿ, ಆ ವತ್ಸರಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಅಲ್ಲಿಯವರೆಗೆ ನಾನು ವಸ್ತ್ರಗಳಿಗೆ ಒಪ್ಪ ಹಾಕುತ್ತಾ ಹಾಗೆ ಕಾಯುತ್ತೇನೆ.
1: ಅಪ್ಪಣ ದೇವಿ.
2: ನಾನು ನನ್ನ ಮಟ್ಟಿಗೆ ಕಟೋತ್ಕಶ. ಲೋಕದ ಕಣ್ಣಿಗೆ ದುರ್ಯೋಧನನ ಪಟ್ಟದ ರಾಣಿ ಭಾನುಮತಿ. ಈ ಮಾಯಾವೇಶದಿಂದ ವತ್ಸಲೆಯನ್ನು ಹರಣ ಮಾಡಿ ಸುಭದ್ರಾದೇವಿ ಇರುವಲ್ಲಿಗೆ, ನನ್ನ ಅಭಿಮಾನದ ತಮ್ಮ ಅಭಿಮನ್ಯು ಇರುವಲ್ಲಿಗೆ ಒಯ್ಯುತ್ತೇನೆ. ದುರ್ಯೋಧನನ ದುರಭಿಮಾನ ಅವನಿಗೆ, ಪಾಂಡವರ ಸದಭಿಮಾನ ನಮಗೆ. ಇದು ಶ್ರೀಕೃಷ್ಣನಾಜ್ಞೆ. ಹುಟ್ಟು ಹೆಣ್ಣು ಮಕ್ಕಳು ಈ ಕಟ್ಟುವೇಷಕ್ಕೆ ಮರುಳಾಗದೆ ಏನು ಮಾಡ್ಯಾರು? ದಿಶಾಭಿಮಾನಿ ದೇವತೆಗಳಿರ, ಈ ನನ್ನ ರೂಪಕ್ಕೆ ದೃಷ್ಟಿದೋಷ ತಾಗದಿರಲಿ.

0: ದೇಶವಂದಿ ಮನೋಹರ ಭಾರದಲ್ಲಿ ಬಂದನು ದೈತ್ಯನು ಸುಂದರಿ ವೇಷವಂದಿ ಮನೋಹರ ಭಾರದಲ್ಲಿ ಕ್ರೂರ ಚಿನ್ನ ಪರಿಪೂರಿತ ನೇತ್ರದಿ ಜ್ಞಾನ ಕಟಾಕ್ಷವ ಚಲ್ಲುತ್ತಲಿ ಕ್ರೂರ ಚಿನ್ನ ಪರಿಪೂರಿತ ನೇತ್ರದಿ ಜ್ಞಾನ ಕಟಾಕ್ಷವ ಚಲ್ಲುತ್ತಲಿ ಕುಂಭಿನಿ ಬಿರಿಯುವ ತುಂಬಿದ ಹೆಜ್ಜೆಯು ಕುಂಭಿಯ ತೆರದಲ್ಲಿ ತೇಲಿಸುವ ಕುಂಭಿನಿ ಬಿರಿಯುವ ತುಂಬಿದ ಹೆಜ್ಜೆಯು ಕುಂಭಿಯ ತೆರದಲ್ಲಿ ತೇಲಿಸುತ್ತ ಅಂಗವಿ ರೂಪವ ಹಿಂಗಿಸಿ ನೂತನ ಮಂಗ ತರ ಸುಮರೀತಿಯಲ್ಲಿ ಅಂಗವಿ ರೂಪವ ಹಿಂಗಿಸಿ ನೂತನ ಮಂಗಲ ತರ ಸುಮರೀತಿಯಲ್ಲಿ ದಿಶೆಗಳ ಜತುಗೆಯನ್ನು ಬಿಚ್ಚುವ ವಿಷಮ ರವದ ಸವಿ ಮಾತಿನಲ್ಲಿ ವಿಷಮ ರವದ ಸವಿ ಮಾತಿನಲ್ಲಿ ವಿಷಮ ರವದ ಸವಿ ಮಾತಿನಲ್ಲಿ
1: ಆ ಮರಳು ರೇವತಿಯನ್ನು ಮೋಹಿಸಿ ಕನ್ಯಾಹರಣ ಮಾಡಲಿಕ್ಕೆ ಈ ಭಾನುಮತಿಯ ರೂಪವು ಚೆಂದಾಗಿರುತ್ತದೆ. ಅಸ್ತು, ಇದೇ ರೂಪದಿಂದಲೇ ಅವಳ ಮಂದಿರಕ್ಕೆ ಹೋಗೋಣ. ಆಹಾಹಾಹಾ, ಸುಂದರವಾದ ನಗರವಿದು. ಪರಮಾತ್ಮ ನೀನೇ ಧನ್ಯ ಕಂಡಿಯ. ಈ ಓಣಿಯಲ್ಲಿ ಮಕರಂದವೇ ಹರಿಯುತ್ತದೆ. ಈ ಕೇರಿಯಲ್ಲಿ ಸಂಚಾರ ಮಾಡುವ ಸೇವಕ ಜನರೆಲ್ಲರೂ ಧ್ರಿಯರೇ ಆಗಿರುತ್ತಾರೆ. ಆದ್ದರಿಂದ ಇದೇ ವಾಟಿಯಲ್ಲಿಯೇ ರೇವತಿಯ ಮಂದಿರವು ಇರುವಂತೆ ಕಾಣುತ್ತದೆ. ಈ ಮಂದಿರದಲ್ಲಿ ಹೊರಗೊಳ ಓಡಾಡುವವರು ರಂಭಾ ಮೇನಕೆ ಮುಂತಾದವರನ್ನು ರೂಪದಿಂದ ಜರಿಯುತ್ತಾರೆ. ತಸ್ಮಾತ್ ಇದೇ ಭುವನವೇ ರೇವತಿ ದೇವಿಯದು, ಇದರಲ್ಲಿ ಸಂದೇಹವೇ ಇಲ್ಲ.
2: ಯಾರವರು? ರೇವತಿ ದೇವಿ ಆನಂದಾಲಯದ ಬಹಿರ್ಭಾಗದಲ್ಲಿ.
3: ಯಾಕೆ ತಾಯಿ? ನಾನು ರೇವತಿಯ ದಾಸಿಯು.
2: ದಾಸಿ? ಶ್ರೀಮತ್ ಸಕಲ ಚಕ್ರವರ್ತಿಗಳ ವರ್ಗದಲ್ಲಿ ಚೂಡಾಮಣಿ ಎನಿಸಿಕೊಂಡ ಹಸಿನಾಧೀಶನ ಪ್ರಿಯ ಪತ್ನಿಯಾದ ಭಾನುಮತಿ ಬಂದಿರುತ್ತಾಳೆಂಬುದಾಗಿ ಒಳಗೆ ಹೋಗಿ ರೇವತಿ ದೇವಿಗೆ ತಿಳಿಸು.
3: ಒಳಗೆ ದಯ ಮಾಡಬೇಕು.
1: ತಾಯಿ ರೇವತಿ, ನಿನ್ನ ಕುಂಕುಮಕ್ಕೆ ಸರ್ವದಾ ಸತ್ಯಪ್ರಕಾಶವೇ ಇರಲಿ.
4: ಚಂದ್ರಮುಖಿ, ನೀನು ಯಾರು? ಇಲ್ಲಿ ಏಕೆ ಬಂದೆ? ಬೇಗನೆ ಕಥನ ಮಾಡು.
1: ರೇವತಿ ದೇವಿ, ಈ ನಿಮ್ಮ ಮಗಳ ಲಗ್ನ ಸಮಾರಂಭದಲ್ಲಿ ಎರಡನೆಯವರ ಗುರುತು ಹತ್ತಲಿಕ್ಕಿಲ್ಲ. ನಿನ್ನ ಆನಂದವೇ ನಿನಗೆ ಹೆಚ್ಚಾಗಿರುತ್ತದೆ. ನಿನ್ನ ಸೌಭಾಗ್ಯವೇ ನಿನ್ನನ್ನು ಜೋಲಿ ಹೊಡಿಸುತ್ತದೆ. ಯಾರು ಬಂದರೂ ಈಗೇನು ಹೀಗೆ ತಿರುಕರಂತೆಯೇ ಕಾಣುತ್ತಿದ್ದಾರೋ?
4: ಬಾರಮ್ಮ ಬಾ, ವಿಶ್ರಮಿಸು ಬಾ. ನಾನು ಕೇಳಿದ್ದಕ್ಕೆ ಸಿಟ್ಟಾಗಬೇಡ. ಹೇಳು, ನೀನು ಯಾರು?
1: ರೇವತಿ, ಹೇಗೆ ಭಾನುಮತಿ ಎನ್ನುತ್ತಾರೆ.
4: ಏನೇ ಭಾನುಮತಿ, ಈ ಪ್ರಕಾರ ಒಬ್ಬಳೇ? ದಾಸಿಯರು ಸಹ ಇಲ್ಲದೆ ಕಾಲು ನಡಿಗೆಯಿಂದ ನೀನೊಬ್ಬಂದು ಕಾರಣದಿಂದಲೂ ಮತ್ತು ಬಹು ದಿವಸದವರೆಗೆ ದರ್ಶನವೂ ಆಗದೇ ಇದ್ದುದರಿಂದಲೂ ಈ ಗದ್ದಲದ ಯೋಗದಿಂದಲೂ ನಿನ್ನ ಗುರುತು ಹತ್ತಲೇ ಇಲ್ಲ.
1: ದೇವಿ, ಈ ಪ್ರಕಾರ ಕಳ್ಳಿಯ ಹಾಗೆ ಬರಲಿಕ್ಕೆ ಒಂದು ಕಾರಣ ಉಂಟು.
4: ಅದೇನು ಅಂಥ ಕಳ್ಳ ಕೆಲಸವು? ಹುಚ್ಚಿ, ಸರ್ವರಾಜರ ರಾಜರಾದ ಕೌರವನು ನಿನ್ನ ಪ್ರಾಣವಾಗಿರುವಾಗ ಇಂಥ ಕಳ್ಳತನವು ನಿನಗೇನು ಬಂತು?
1: ರೇವತಿ, ಅಷ್ಟು ದೂರ ಹಗ್ಗ ಹಾಕಬೇಡ. ಬೀಗತನದ ಧರ್ಮದಿಂದ ನಗೆಯ ಹೊತ್ತು ಇದಲ್ಲ. ನಾನು ಬಂದ ಕಾರ್ಯವು ತೀರಿದ ಮೇಲೆ ಏನಾಡಿದರೂ ಚಿಂತೆಯಿಲ್ಲ.
4: ಅಗತ್ಯವಾಗಿ ಹೇಳಬೇಕು, ಅದೇನು ಕಾರ್ಯವು?
1: ದೇವಿ, ನೀನು ಚೇಷ್ಟೆ ಮಾಡುತ್ತಿ, ಆದ್ದರಿಂದ ನಾನು ಬಂದಿರುವ ಶೀಘ್ರ ಕಾರ್ಯವನ್ನು ನಿವೇದನೆ ಮಾಡಲಿಕ್ಕೆ ನಾಲಿಗೆಯು ಹಿಂದಕ್ಕೆ ಸೆಳೆಯುತ್ತದೆ. ಆದರೂ ಚಿಂತೆ ಇಲ್ಲ, ಹೇಳೇನೆ, ಲಾಲಿಸು.
3: ಅಮ್ಮ ರೇವತಿ ವತ್ಸಲ ಬಂದಿರುತ್ತಾಳೆ.
4: ಬೇಗನೆ ಒಳಗೆ ಕರೆದುಕೊಂಡು ಬಾ, ಒಳ್ಳೆ ಸಮಯಕ್ಕೆ ಬಂದಳು.
5: ಮಾತಿ, ಈ ಹೊತ್ತು ನಿನ್ನ ಗೆಳತಿಯಾದ ಚಂದ್ರಕಲಾ ಏರಿದಳು. ಅವಳೇ ನನಗೆ ಸರ್ವ ಅಲಂಕಾರ ಇಡಿಸಿ ವಸ್ತ್ರ ಕಂಚುಗಳನ್ನು ತೊಡಿಸಿದಳು.
4: ವಿಹಿತವಾಯಿತು. ವತ್ಸಲೆ, ಇತ್ತವಾ? ಆ ಮುತ್ತಿನ ಸರವು ರತ್ನಹಾರಕ್ಕೆ ತೊಡಕು ಬಿದ್ದಂತೆ ಕಾಣುತ್ತದೆ, ಬಿಡಿಸುತ್ತೇನೆ. ವತ್ಸಲೆ, ಹೆರಳಿನಲ್ಲಿ ಮಾಲಿಕೆಗಳನ್ನು ಏಕೆ ಹಾಕಿಲ್ಲ?
5: ಅವ್ವ, ಅವಳೆಲ್ಲ ಮಾಲೆಯನ್ನು ಹಾಕಲಿಕ್ಕೆ ಬಂದಳು. ಆದ ಆ ಹೂಗಳು ಕಿಂಚಿತ್ ಬಾಡಿರುವುದರಿಂದ ನಾನೇ ಒಲ್ಲಿ ಎಂದೆ.
4: ದಾಸಿ
3: ದೇವಿ,
4: ಆ ಮಕರಂದಾಲಯದಲ್ಲಿ ಅನೇಕ ಪ್ರಕಾರದ ಮಾಲಿಕೆಗಳಿರುತ್ತವೆ, ಅವುಗಳನ್ನು ಇವಳಿಗೆ ಮುಡಿಸು. ವತ್ಸಲೆ, ಈ ಮಹಾರಾಯಳು ನಿನ್ನ ಅತ್ತೆ, ಅವಳಿಗೆ ಆನಂದ ವಂದನೆಯನ್ನು ಮುಟ್ಟಿಸಮ್ಮ.
1: ರೇವತಿ ದೇವಿ, ಮದುಮಕ್ಕಳಿಗೆ ಅಮ್ಮತ್ತು ಅಲ್ಲ. ಇರಲಿ, ನಾನು ಬಂದ ಕಾರ್ಯ ಆಗಿಯೇ ಉಳಿಯುತ್ತಲ್ಲ.
4: ನಾನು ಮರೆತೆ, ಏನದು ಹೇಳು.
1: ರೇವತಿ, ಪರಂಪರೆಯಿಂದ ನಮ್ಮ ಮನೆತನದಲ್ಲಿ ನಡೆಯುತ್ತಾ ಬಂದ ವೃದ್ಧಾಚಾರಕ್ಕೆ ಸರಿಯಾಗಿ ನಾನು ಈ ಸಮಯದಲ್ಲಿ ಕನ್ನಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿರುತ್ತೇನೆ. ದಯಮಾಡಿ ಕಳಿಸು. ಮುಖದರ್ಶನವನ್ನು ಮಾಡಿಸಿ ಈಗ ಕಳಿಸುತ್ತೇನೆ. ಈ ಸುದ್ದಿಯು ಗಂಡಸರಿಗಿರಿಯಲೇಬಾರದು. ತಿಳಿದರೆ ನಮ್ಮ ವೃದ್ಧಾಚಾರಕ್ಕೆ ಹಾನಿ ಬರುತ್ತದೆ.
4: ಭಾನುಮತಿ, ಇದ್ಯಾವ ದೊಡ್ಡ ಕಾರ್ಯವೆಂದು ಇಷ್ಟು ಹೇಳಿಕೊಳ್ಳುತ್ತಿ? ಅಗತ್ಯವಾಗಿ ಕರೆದುಕೊಂಡು ಹೋಗು. ನಿನ್ನ ಸೊಸೆಯನ್ನು ನಿನ್ನಗೆ ಕಳಿಸಲಿಕ್ಕೆ ನನ್ನದೇನು ಗಂಟು ಹೋಗುತ್ತದೆ?
1: ಈಗ ಹುಡುಗಿಯನ್ನು ಒಬ್ಬಳನ್ನೇ ಕರೆದುಕೊಂಡು ಹೋದರೂ ಬರುವಾಗ ಎಲ್ಲರೂ ಬರುತ್ತೇವೆ. ನೀವೇನು ಚಿಂತಿಸಬೇಡಿರಿ, ಈಗ ತಿರುಗಿ ಕಳಿಸುತ್ತೇನೆ. ಏನು ಮಾಡಬೇಕು, ವೃದ್ಧಾಚಾರಕ್ಕೆ ಬೇರೆ ಉಪಾಯವೇ ಇಲ್ಲ, ಅದರಂತೆ ನಡೆಯಲೇಬೇಕು. ಕಳಿಸಿರಿ, ವೇಳೆ ಬಹಳವಾಗುತ್ತದೆ.
4: ವತ್ಸೆ, ಗಂಡ ಕರೆಯಲಿಕ್ಕೆ ಕಳಿಸಿರುತ್ತಾನೆ, ಹೋಗುತ್ತೇನು?
5: ಅವ್ವ, ನೀನು ಚೇಷ್ಟೆ ಮಾಡಬೇಡ.
1: ಯಾಕವ್ವ, ಬಾ ಬೇಗ ಬಾ. ತಾಯಿ, ರೇವತಿ ಪುಣೆ ಕೊಡು.
4: ಹಾಗೆ ಆಗಲಿ. ದಾಸಿ, ಭಾನುಮತಿ ದೇವಿಯನ್ನು ಗಂಧ ಪುಷ್ಪಾದಿಗಳಿಂದ ಆಧರಿಸು.
3: ಆಜ್ಞೆ ದೇವಿ.
1: ದೇವಿ, ನಿನ್ನ ಉಪಚಾರವು ನನ್ನ ಮೇಲೆ ಬಹಳವಾಯಿತು. ಇರಲಿ, ಹೋಗಿ ಬರುತ್ತೇನೆ. ಕುಂಕುಮಕ್ಕೆ ಕಾಂತಿ ಇರಲಿ.
4: ತಥಾಸ್ತು. ಭದ್ರೆ, ಬೇಗನೆ ಮಾತ್ರ ತಿರುಗಿ ಬರಬೇಕು.
1: ಅಸ್ತು, ಈಗ ಬರುತ್ತೇನೆ.
6: ಇದುವರೆಗೂ ವತ್ಸಲ ಹರಣ ಮತ್ತು ವಿದ್ಯಾರಣ್ಯ ವಿಜಯ ರೂಪಕ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ. ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ವೀಣಾ ಅವರ ಸ್ವರದಲ್ಲಿ. ಸಾಹಿತ್ಯವನ್ನ ನೀಡಿದ್ದಾರೆ ವಿಜಯ ನಾರಸಿಂಹ ಅವರು.

ಈಗ ಕೇಳಿ ಒಂದು ಕನ್ನಡ ಚಿತ್ರದ ಗೀತೆಯನ್ನ. ಚಿತ್ರ ಲಂಕೇಶ್ ಪತ್ರಿಕೆ, ಹಾಡಿದ್ದಾರೆ ರಾಜೇಶ್ ಮತ್ತು ಕವಿತಾ ಕ್ರಮೂರ್ತಿ, ರಾಗ ಸಂಯೋಜನೆ ಬಾಬ್ಜಿ ಸಂದೀಪ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲವಾರಿಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಮೂಡುಬಿದ್ರೆ ಕಲ್ಲಬೆಟ್ಟು ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಹಾಗೂ ರೇಡಿಯೋ ಕ್ಲಾಸ್ ರೂಮ್ ಪ್ರಸಾರವಾಗಲಿದೆ.
1: ಕೇಳಿ ಮಕ್ಕಳೇ, ಮೂಡುಬಿದ್ರೆ ಕಲ್ಲಬೆಟ್ಟುವಿನ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳೋಣ. ಮಕ್ಕಳೇ,
2: ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನಕಾಶಿ ಮೂಡುಬಿದ್ರೆಯ ಪ್ರಕೃತಿ ರಮಣೀಯ ಸ್ಥಳ ಕಲ್ಲಬೆಟ್ಟುವಿನಲ್ಲಿ ಸ್ಥಾಪಿತಗೊಂಡಿರುವ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಾದ ನಾವು ನಡೆಸಿಕೊಡುತ್ತಿರುವ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲಾ ಶ್ರೋತೃಗಳಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ದೇವರ ಸ್ತುತಿಯೇ ಜ್ಞಾನದ ಆರಂಭ. ಅಂತೆಯೇ ಎಲ್ಲಾ ಕಾರ್ಯಕ್ರಮಗಳನ್ನು ದೇವರ ನಾಮಸ್ಮರಣೆಯ ಮೂಲಕ ಪ್ರಾರಂಭಿಸುವುದು ಈ ದೇಶದ ಈ ಪುಣ್ಯ ಮಣ್ಣಿನ ವಾಡಿಕೆ ಸಂಸ್ಕೃತಿ. ಅದರಂತೆ ವಿಘ್ನ ವಿನಾಶಕ ವಿನಾಯಕನನ್ನು ಸ್ತುತಿಸುವ ಗೀತೆ ರಂಗಜಂಗಮ ರಂಗಭೀಷ್ಮ ಶ್ರೀ ಬಿ ವಿ ಕಾರಂತರ ರಂಗ ಸಂಗೀತದಲ್ಲಿ ಮೂಡಿ ಬಂದಿರುವ ಈ ಗೀತೆಯನ್ನು ಮಾಧುರ್ಭರಿತವಾಗಿ ಹಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ 8ನೇ ತರಗತಿಯ ಕುಮಾರಿ ಪ್ರಕೃತಿ ಮಾರೋರು, ಕುಮಾರಿ ಚಂದನ, ಕುಮಾರಿ ಪ್ರತೀಕ್ಷಾ, ಕುಮಾರಿ ವೀಣಾ, 9ನೇ ತರಗತಿಯ ಕುಮಾರಿ ಸಾನ್ವಿ ಹಾಗೂ 10ನೇ ತರಗತಿಯ ಕುಮಾರಿ ಸನ್ನಿಧಿ.

0: ಎಂಥ ಇಂಪಾದ ಗಾಯನವಲ್ಲವೇ! ಈ ಕಾರ್ಯಕ್ರಮವನ್ನು ನಾದಮಯವಾಗಿಸಿದ ಸ್ನೇಹಿತೆಯರಿಗೆ ವಂದನೆಗಳು. ಭಗವದ್ಗೀತೆಯ ಶ್ಲೋಕದ ಮಹಿಮೆಯ ಕುರಿತು ನಮಗೆಲ್ಲರಿಗೂ ತಿಳಿದೇ ಇದೆ. ಭಗವದ್ಗೀತೆಯ ಶ್ಲೋಕಗಳನ್ನು ದಿನನಿತ್ಯ ಪಠಿಸುವುದರಿಂದ ಉಚ್ಚಾರಣೆಯೂ ಸ್ಪಷ್ಟವಾಗುತ್ತದೆ, ಮನಸ್ಸಿಗೆ ನೆಮ್ಮದಿಯೂ ದೊರಕುತ್ತದೆ. ಈಗ 6ನೇ ತರಗತಿಯ ಕುಮಾರ ಶ್ರೇಯಾಂಕ್ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ವಿಸ್ತರಿಸಲಿದ್ದಾನೆ.
1: ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ

ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಮ ಚಲಂ ಧ್ರುವಂ.

0: ಆಹಾ, ಇದರ ಅರ್ಥ ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ದೇವತಮ್ಮ ಪರಮಪುರುಷನು ಹೀಗಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಹಾಗೂ ಅಧಿಕ ಮತ್ತು ಅವಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಭಾವಿಸುತ್ತೇನೆ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲರ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.
1: ವರ್ಗಗಳು ಶ್ರೇಯಾಂಕ್, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಒಂದು ಸಣ್ಣ ಕಥೆಯನ್ನು ಕೇಳೋಣ. ಕಥೆಯನ್ನು ಅತ್ಯಂತ ಸುಂದರವಾಗಿ ಬಣ್ಣಿಸಲಿದ್ದಾರೆ 8ನೇ ತರಗತಿಯ ಪ್ರಕೃತಿ ಮಾರೂರು.
2: ಒಂದು ಊರಿನಲ್ಲಿ ಒಬ್ಬ ಕಡು ಬಡವನಿದ್ದ. ದಿನಾ ಕಾಯಿ ಹೋಗಿ ಸೌದೆ ಕಡಿದು ಮಾರಿ ಜೀವನ ನಡೆಸುವುದು ಅವನ ವೃತ್ತಿಯಾಗಿತ್ತು. ಅವನಿಗೆ 3 ಜನ ಸುಂದರವಾದ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ ಕೊನೆಯವಳು ಅತಿ ಸೌಂದರ್ಯವತಿ ಹಾಗೂ ಬುದ್ಧಿವಂತಳಾಗಿದ್ದಳು. ಒಮ್ಮೆ ಆತ ಕಾಡಿನಲ್ಲಿ ಸೌದೆ ಕಡಿಯುತ್ತಾ ಯಾವತ್ತಿಗಿಂತ ಸ್ವಲ್ಪ ದಟ್ಟ ಕಾಡಿನಲ್ಲಿ ಹೋಗಿದ್ದ. ಅವನು ಮರ ಕಟ್ಟಿದ್ದಾಗ ಎಲ್ಲಿಂದಲೋ ಬಂದ ದೊಡ್ಡ ಕರಡಿಯೊಂದು ಇವನ ಕೊಡಲಿಯನ್ನು ಕಿತ್ತುಕೊಂಡು, ಯಾರು ನಿನಗೆ ಇಲ್ಲಿ ಸೌದೆ ಕಡಿಯಲು ಅನುಮತಿ ಕೊಟ್ಟಿದ್ದು? ಇದು ನನ್ನ ಕಾಡು, ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎಂದು ಕೂಗಿತು ಮೊದಲೇ ಕರಡಿ. ಅದು ಅಲ್ಲದೆ ಮಾತನಾಡುತ್ತಿದೆಯಲ್ಲ ಎಂದು ಸೌದೆ ಕಡಿಯುವವನಿಗೆ ಒಂದು ಕ್ಷಣ ಭಯವಾಯಿತು. ನೀನು ನನ್ನ ಪ್ರದೇಶದ ಸೌದೆಯನ್ನೆಲ್ಲ ನನ್ನ ಅಪ್ಪಣೆ ಇಲ್ಲದೆ ಕದ್ದು ತೆಗೆದುಕೊಂಡು ಹೋಗಿದ್ದೀಯ, ಅದಕ್ಕೆ ನೀನು ಈಗ ನಿನ್ನ ಪ್ರಾಣವನ್ನೇ ಕೊಡಬೇಕು ಎಂದಿತು ಕರಡಿ. ಓಹ್, ನಾನು ಸೌದೆ ಮಾರಿ ಬಂದ ದುಡ್ಡಿನಿಂದ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ ಹಾಗೂ ನನ್ನ 3 ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ನನ್ನನ್ನು ಕೊಂದರೆ ನನ್ನ ಹೆಣ್ಣು ಮಕ್ಕಳು ಅನಾಥವಾಗುತ್ತಾರೆ ಹಾಗೂ ಹಸಿವಿನಿಂದ ಸಾಯುತ್ತಾರೆ. ನಾನು ಇನ್ನು ಮುಂದೆ ಈ ಕಡೆ ಬರುವುದಿಲ್ಲ ಎಂದನು. ಅದಕ್ಕೆ ಒಂದು ಕ್ಷಣ ಯೋಚಿಸಿ ಕರಡಿ, ಸರಿ, ಹಾಗಾದರೆ ನಿನ್ನನ್ನು ಕ್ಷಮಿಸಬೇಕೆಂದರೆ ಹಾಗೂ ನಿನ್ನನ್ನು ಜೀವಂತವಾಗಿ ಬಿಡಬೇಕೆಂದರೆ ನೀನು ನಿನ್ನ 3 ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ನನಗೆ ಮದುವೆ ಮಾಡಿಕೊಬೇಕು ಎಂದಿತು. ಸೌದೆ ಮಾರುವವನಿಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗಲಿಲ್ಲ. ನಾನು ಸತ್ತು ನನ್ನ ಮಕ್ಕಳು ಅನಾಥವಾಗುವುದಕ್ಕಿಂತ ಯಾರಾದರೂ ಒಬ್ಬಳು ಮಗಳನ್ನು ಈ ಕರಿಗೆ ಮದುವೆ ಮಾಡಿಕೊಟ್ಟರೆ ಜೀವವೂ ಉಳಿಯುತ್ತದೆ, ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬಹುದೆಂದು ಹಾಗೇ ಆಗಲಿ ಎಂದನು. ಸರಿ, ಹಾಗಾದರೆ ನಾನು ನಾಳೆ ಇಲ್ಲೇ ಕಾದಿರ್ತೇನೆ. ತಪ್ಪದೆ ನೀನು ನಿನ್ನ ಮಗಳೊಂದಿಗೆ ಬರಬೇಕು. ಕೊಟ್ಟ ಮಾತಿಗೆ ತಪ್ಪಬಾರದು ಎಂದಿತು. ಆಗಲಿ ಎಂದು ಅಲ್ಲಿಂದ ಹೊರಟನು. ಮನೆಗೆ ಬಂದ ಸೌದೆ ಮಾರುವವ ತನ್ನ ಹೆಣ್ಣು ಮಕ್ಕಳನ್ನು ಕರೆದು ನಡೆದ ಕಥೆಯನ್ನೆಲ್ಲಾ ಹೇಳಿದನು. ಇದನ್ನು ಕೇಳಿದ ದೊಡ್ಡ ಹೆಣ್ಣು ಮಕ್ಕಳಿಬ್ಬರು ಆ ಕರಡಿಯನ್ನು ಮದುವೆಯಾಗುವ ಬದಲು ಸಾಯುವುದೇ ಮೇಲು ಎಂದು ತಮ್ಮಿಂದ ಆ ಕರಡಿಯನ್ನು ಮದುವೆಯಾಗುವುದು ಸಾಧ್ಯವಿಲ್ಲ ಎಂದು ಹೇಳಿದರು. 3ನೇ ಮಗಳು ಮುಂದೆ ಬಂದು, ಅಪ್ಪ, ನಾನು ಆ ಕರಡಿಯನ್ನು ಮದುವೆಯಾಗುತ್ತೇನೆ, ನೀವು ಕೊಟ್ಟ ಮಾತನ್ನು ಉಳಿಸುತ್ತೇನೆ ಎಂದಳು. ಮರುದಿನ ಬೆಳಗ್ಗೆ ಎದ್ದು ತಂದೆ ಹಾಗೂ ಕಿರಿಯ ಮಗಳು ಕಾಡಿನ ಕಡೆ ಹೊರಡಲು ಸಿದ್ಧರಾಗಿದ್ದರು. ಊರಿನಲ್ಲೆಲ್ಲಾ ಈ ಸುದ್ದಿ ಹರಡಿ ಎಲ್ಲರೂ ಸೌದೆ ಮಾರುವವನಿಗೆ ಹಾಗೂ ಆತನ ಮಗಳಿಗೆ ಲೆಕ್ಕೆಟ್ಟಿರಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದರು. ಇದನ್ನೆಲ್ಲಾ ತಲೆಗೆ ಹಾಕಿಕೊಳ್ಳದೆ ತಂದೆ ಹಾಗೂ ಮಗಳಿಬ್ಬರು ಕಾಡಿನ ಹಾದಿ ಹಿಡಿದರು. ತಂದೆ ಮಗಳನ್ನು ಕಂಡ ಕರಡಿಗೆ ಖುಷಿಯಾಯಿತು. ಕರಡಿಯನ್ನು ಕಂಡ ಹುಡುಗಿ, ಓ ಕರಡಿಯೇ, ನನ್ನ ತಾಯಿ ಯಾವಾಗಲೂ ದೇವರು ಮಾಡಿದ ನಿಯಮಗಳನ್ನು ಮೀರಬಾರದು ಎಂದು ಹೇಳುತ್ತಿದ್ದಳು. ಹಾಗಾಗಿ ನಾನು ನಿನ್ನೊಂದಿಗೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಲು ಬಯಸುತ್ತೇನೆ ಎಂದಳು. ಅದಕ್ಕೆ ಕರಡಿ, ಹಾಗೇ ಆಗಲಿ, ಆದರೆ ಪೌರೋಹಿತ್ಯ ಮಾಡುವವರು ಯಾರು ಎಂದು ಕೇಳಿತು. ಅದಕ್ಕೆ ಆಕೆಯ ತಂದೆ, ನಾ ಹೋಗಿ ಪುರೋಹಿತರನ್ನು ಕರೆತರುತ್ತೇನೆ ಎಂದು ಊರಿನ ಕಡೆ ಹೋಗಿ ಪುರೋಹಿತರನ್ನು ಕರೆತಂದನು. ಇವನ ಹಿಂದೆ ಊರಿನ ಕೆಲವರು ಕರಡಿ ಜೊತೆ ಮದುವೆ ನೋಡಲು ಬಂದರು. ಶಾಸ್ತ್ರೋಕ್ತವಾಗಿ ಮದುವೆ ನಡೆದು ತಾಳಿ ಕಟ್ಟುತ್ತಿದ್ದಂತೆ ಕರಡಿಯ ಜಾಗದಲ್ಲಿ ಒಬ್ಬ ಸುಂದರ ಯುವಕ ಪ್ರತ್ಯಕ್ಷನಾಗಿದ್ದ. ಅಲ್ಲದೆ ಅಲ್ಲಿದ್ದ ಕಾಡೆಲ್ಲಾ ಮಾಯವಾಗಿ ಸುಂದರ ಅರಮನೆಯೊಂದು ಪ್ರತ್ಯಕ್ಷವಾಗಿತ್ತು.

0: ಇದನ್ನು ಕಂಡ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಹುಡುಗಿ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು. ಆಗ ಆ ಯುವಕ ತಾನು ರಾಜಕುಮಾರನೆಂದು ಒಬ್ಬ ಋಷಿಗೆ ತೊಂದರೆ ಕೊಟ್ಟಿದ್ದರಿಂದ ಅವರ ಶಾಪದಿಂದ ಕರಡಿಯಾಗಿದ್ದೆ. ಯಾವುದಾದರೂ ಸುಂದರ ಹುಡುಗಿ ನಿನ್ನನ್ನು ಮದುವೆಯಾದರೆ ನೀನು ಮೊದಲಿನಂತಾಗುತ್ತಿ ಎಂದು ಹೇಳಿದ್ದರು. ಆ ಸುದಿನ ಇಂದು ಬಂದಿದೆ. ಸೌದೆ ಮಾರುವವನ ಆನಂದಕ್ಕೆ ಪಾರವೇ ಇಲ್ಲವಾಗಿತ್ತು. ಅಪ್ಪನು ಕರಡಿಗೆ ಕೊಟ್ಟ ಮಾತನ್ನು ಉಳಿಸಲು ಹಿಂದೆ ಮುಂದೆ ನೋಡದೆ ಕರಡಿಯನ್ನು ಮದುವೆಯಾಗಲು ಒಪ್ಪಿಕೊಂಡ ಹುಡುಗಿಗೆ ಅದೃಷ್ಟ ಒಲಿದಿತ್ತು. ಅವಳ ಒಳ್ಳೆತನಕ್ಕೆ ತಕ್ಕ ಬಹುಮಾನ ಸಿಕ್ಕಿತು.
1: ವಾ, ಎಂಥ ಸುಂದರ ಕಥೆಯಲ್ಲವೇ ವಂದನೆಗಳು ಪ್ರಕೃತಿ. ಈಗ ಪರಿಸರದ ಕುರಿತು ಮಾತುಗಳನ್ನು ಕೇಳೋಣ. ಪ್ಲಾಸ್ಟಿಕ್ ಮುಕ್ತ ಪರಿಸರ ಎಂಬ ವಿಷಯದ ಕುರಿತು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ 9ನೇ ತರಗತಿಯ ಸುನಿಲ್.
2: ಪ್ರಕೃತಿಯು ದೇವರ ಕಲಾತ್ಮಕ ರಚನೆಯಾಗಿದೆ. ಪ್ರಕೃತಿಗಿಂತ ದೊಡ್ಡವರು ಯಾರೂ ಇಲ್ಲ. ಇದು ಗೊತ್ತಿದ್ದೂ ಸಹ ಮಾನವ ಪ್ರಕೃತಿಯ ನಿಯಮದ ವಿರುದ್ಧ ಹೋಗುತ್ತಿರುವುದು ಶೋಚನೀಯ ಸಂಗತಿ. ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ನಿಸರ್ಗವನ್ನು ದೋಚುತ್ತಿದ್ದಾನೆ. ಸುಲಭ, ಐಷಾರಾಮಿ ಹಾಗೂ ಆಕರ್ಷಕ ಬದುಕಿಗೋಸ್ಕರ ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿದು ನಿಸರ್ಗದಲ್ಲಿ ವಿಲೀನಗೊಳಿಸಿದ್ದಾನೆ. ಕೆಲವೊಂದು ಆವಿಷ್ಕಾರಗಳು ಮನುಕುಲಕ್ಕೆ ಒಳ್ಳೆಯದಿದ್ದರೂ ಕೆಲವೊಂದು ಮನುಕುಲವನ್ನೇ ಆಳುವ ಹಾಗೆ ಬೆಳೆದು ಬಿಟ್ಟಿವೆ. ಸ್ಟೀಫನ್ ಹಾಕಿಂಗ್ ಮಾತಿನಂತೆ ಯಂತ್ರಗಳು ಮುಂದೊಂದು ದಿನ ಮನುಷ್ಯರನ್ನೇ ಆಳಬಲ್ಲವು. ಇಂತಹ ಒಂದು ಆವಿಷ್ಕಾರಗಳಲ್ಲಿ ಪ್ಲಾಸ್ಟಿಕ್ ಕೂಡ ಒಂದು. ಮೊದಮೊದಲು ಪ್ಲಾಸ್ಟಿಕ್ ಆಕರ್ಷಕವಾಗಿ ಕಂಡರೂ ಇತ್ತೀಚಿನ ದಿನಗಳಲ್ಲಿ ನಿಯಂತ್ರಣಕ್ಕೆ ಸಿಗದ ಹಾಗೆ ಪಸರಿಸಿದೆ. ಈಗ ಎಲ್ಲೆಲ್ಲೂ ರಾರಾಜಿಸುತ್ತಿದೆ, ಪ್ರಕೃತಿಯ ಸೌಂದರ್ಯವನ್ನು ಕದಡುತ್ತಿದೆ. ಪ್ಲಾಸ್ಟಿಕ್ ಇದು ಕಡಿಮೆ ವೆಚ್ಚದಲ್ಲಿ ಸಿಗಬಹುದಾದ ಅಧಿಕೆ ಬಾಳಿಕೆ ಬರುವಂತಹ ವಸ್ತು. ಆದ್ದರಿಂದ ಮಾನವ ಅದರ ಉತ್ಪನ್ನಗಳನ್ನು ಗಣನೀಯವಾಗಿ ಏರಿಸಿದ್ದಾನೆ. ಪ್ಲಾಸ್ಟಿಕ್ನಿಂದ ಅನೇಕ ಉಪಯೋಗಗಳಿದ್ದರೂ ನಾವು ಒಮ್ಮೆ ಉಪಯೋಗಿಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ಮೇಲೆ ಅವಲಂಬಿತವಾಗಿದ್ದೇವೆ. ಅಂತಹ ಪ್ಲಾಸ್ಟಿಕ್ಗಳು ಪರಿಸರದ ಮೇಲೆ ಅತಿರೇಕವಾದ ಪರಿಣಾಮವನ್ನು ಬೀರುತ್ತವೆ. ಪ್ರಪಂಚದಾದ್ಯಂತ ಪ್ರತಿ ನಿಮಿಷಕ್ಕೆ 1 ದಶಲಕ್ಷ ಕುಡಿಯುವ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಖರೀದಿಸಲಾಗುತ್ತದೆ. ಪ್ರತಿ ವರ್ಷ ನಾವು 5 ಟ್ರಿಲಿಯನ್ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುತ್ತೇವೆ. ಒಟ್ಟಾರೆಯಾಗಿ 50% ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಉಪಯೋಗಿಸುತ್ತಿದ್ದೇವೆ. ಈ ಪ್ಲಾಸ್ಟಿಕ್ಗಳು ನಮ್ಮ ಬೀದಿಗಳಲ್ಲಿ ನೀರಿನ ಮೂಲಗಳಲ್ಲಿ ಸೇರಿ ಪ್ರಕೃತಿಯನ್ನು ಮಲಿನಗೊಳಿಸುತ್ತಿದ್ದೇವೆ. ಪ್ರತಿ ವರ್ಷ 13 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಸಾಗರಕ್ಕೆ ಸೇರುತ್ತಿದೆ ಮತ್ತು ಅಲ್ಲಿನ ಜೀವ ವೈವಿಧ್ಯವನ್ನು ಹಾಳು ಮಾಡುತ್ತಿದೆ. ಸಾಗರಕ್ಕೆ ಸೇರುತ್ತಿರುವ ಪ್ಲಾಸ್ಟಿಕ್ ಪ್ರಮಾಣ ಎಷ್ಟಿದೆ ಎಂದರೆ ಅದರಿಂದ ಇಡೀ ಭೂಮಿಯನ್ನು 4 ಸುತ್ತು ಸುತ್ತಬಹುದು. ನಾವು ಬಳಸುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಭೂಮಿಯಲ್ಲಿ ಕರಗಿ ಹೋಗುತ್ತೇವೆ ಎಂದು ಭಾವಿಸಿದರೆ ಅದು ನಮ್ಮ ತಪ್ಪು ಕಲ್ಪನೆ. ಏಕೆಂದರೆ ಪ್ಲಾಸ್ಟಿಕ್ ಬ್ಯಾಗ್ ಸಂಪೂರ್ಣವಾಗಿ ಕರಗಿ ಹೋಗಲು 100ರಿಂದ 500 ವರ್ಷಗಳು ಬೇಕಾಗುತ್ತದೆ. ಇದರಿಂದ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಇಂತಹ ಬ್ಯಾಗ್ಗಳು ನೀರಿನಲ್ಲಿ ತೇಲಿ ಹೋಗಿ ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತವೆ. ಅಲ್ಲಿ ಅವು ದೊಡ್ಡ ಬಂಡೆಗಳಂತಾಗಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಗೂ ಇವು ಮಾರಕವಾಗುತ್ತವೆ. ಪ್ಲಾಸ್ಟಿಕ್ ಕೇವಲ ಪರಿಸರಕ್ಕಷ್ಟೇ ಹಾನಿಕಾರಕವಾಗಿಲ್ಲ, ಇದು ಆರೋಗ್ಯ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಕ್ಯಾನ್ಸರ್ನಂತಹ ಸಮಸ್ಯೆಗೆ ಮೂಲ ಕಾರಣವೇ ಪ್ಲಾಸ್ಟಿಕ್. ಅದರಲ್ಲಿರುವ BPA ಅಥವಾ ಬಿಫ್ಟಿನಾಲ್ ಎ ಮಾನವನ ದೇಹಕ್ಕೆ ವಿವಿಧ ಆಯಾಮದಲ್ಲಿ ಸೇರಿ ಮಾರಕ ರೋಗಗಳಿಗೆ ಕಾರಣವಾಗುತ್ತಿದೆ. ನರ ಸಂಬಂಧಿ ಸಮಸ್ಯೆ, ಥೈರಾಯ್ಡ್ ತೊಂದರೆ, ಹೆಚ್ಚಿದ ಕ್ಯಾನ್ಸರ್, ಟ್ಯೂಮರನ್ ಅಪಾಯ, ಅಸ್ತಮಾ ಹಾಗೂ ಹೃದಯ ಕಾಯಿಲೆಗಳು, ಲೈಂಗಿಕ ದೌರ್ಬಲ್ಯ ಜೊತೆಗೆ ಕೂದಲು ಮತ್ತು ಚರ್ಮದ ಸಮಸ್ಯೆಗಳಿಗೆ ಮೂಲವೇ ಪ್ಲಾಸ್ಟಿಕ್. ಆಹಾರಕ್ಕಾಗಿ ತ್ಯಾಜ್ಯಗಳಲ್ಲಿರುವ ಪದಾರ್ಥಗಳನ್ನು ತಿನ್ನುವ ನಾಯಿ ಹಸುವಿನಂಥ ಪ್ರಾಣಿಗಳು ತ್ಯಾಜ್ಯದ ಜೊತೆ ಪ್ಲಾಸ್ಟಿಕ್ ಕೂಡ ಸೇವಿಸುತ್ತವೆ. ಇದರಿಂದ ಅವುಗಳಿಗೆ ಕಾಯಿಲೆ, ಜೀವಹಾನಿಯಾಗುವ ಸಂಭವವಿರುತ್ತದೆ. ಇಷ್ಟೆಲ್ಲ ಆರೋಗ್ಯದ ಮೇಲೆ ಪರಿಸರದ ಮೇಲೆ ಪ್ರಭಾವ ಬೀರುವ ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸುವುದು ನಮ್ಮ ಜವಾಬ್ದಾರಿ. ಸರ್ಕಾರ 40 ಮೈಕ್ರಾನ್ಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಕವರ್ಗಳನ್ನು ನಿಷೇಧ ಮಾಡಿದ್ದರೂ ಬಳಕೆಗೆ ಇನ್ನೂ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ. ನಾವೇ ಪ್ಲಾಸ್ಟಿಕ್ ತ್ಯಜಿಸಿದರೆ ಹೊರತು ಬಳಕೆ ನಿಲ್ಲಿಸಲು ಸಾಧ್ಯವಿಲ್ಲ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಸೆಯುವುದರಿಂದ ಹಾಗೂ ಬಳಸುವುದರಿಂದ ನಮ್ಮ ಮೇಲೆ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ July 3ರಂದು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅನ್ನು ಅಮೆರಿಕ ಸೇರಿದಂತೆ ವಿಶ್ವದ ಹಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ನಮಗೆಲ್ಲ ತಿಳಿದಿರುವ ಹಾಗೆ June 5ರಂದು ಪ್ರತಿ ವರ್ಷ ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಇದನ್ನು ಒಂದು ಘೋಷಣಾ ವಾಕ್ಯವಾಗಿಟ್ಟುಕೊಂಡು ಆಚರಿಸುತ್ತಾರೆ. ಅಲ್ಲದೆ ಒಂದು ದೇಶ ಈ ದಿನಾಚರಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಅಥವಾ ಆತಿಥೇಯ ರಾಷ್ಟ್ರವಾಗಿರುತ್ತದೆ. ಈ ವರ್ಷ ಭಾರತವು ಇದರ ಆತಿಥೇಯವನ್ನು

0: ವಹಿಸಿದೆ. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಹಿಮ್ಮೆಟ್ಟಿಸಿ ಎಂಬ ವಿಷಯ ವಸ್ತುವಿನೊಂದಿಗೆ ಎಲ್ಲೆಡೆ ಇದರ ಆಚರಣೆ ಆಗುತ್ತಿದೆ. ಈಗ ನಾವೆಲ್ಲರೂ ಕೈಜೋಡಿಸಬೇಕು, ಆಗ ಮಾತ್ರ ಇದರ ನಿಯಂತ್ರಣ ಸಾಧ್ಯ. ಅಡುಗೆ ಮನೆಯ ಸಾಮಗ್ರಿಗಳನ್ನು ಪ್ಲಾಸ್ಟಿಕ್ ಮಯವಾಗುತ್ತಿವೆ. ಮಾರುಕಟ್ಟೆಗೆ ತೆರಳಿದಾಗಲೂ ಪ್ಲಾಸ್ಟಿಕ್ ಕವರನ್ನೇ ಅವಲಂಬಿಸಿದ್ದೇವೆ. ಇದೆಲ್ಲದರ ಬದಲಾಗಿ ಪರ್ಯಾಯ ಮಾರ್ಗ ಅನುಸರಿಸಿದರೆ ಪರಿಸರ ಸಂರಕ್ಷಣೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ.
1: ನಮ್ಮ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್ ಭಟ್ರವರು ರಚಿಸಿರುವ ನಂದಾದೀಪ ಎನ್ನುವ ಕಿರುಪ್ರಹಸನವನ್ನು ನಮ್ಮ ಸ್ನೇಹಿತ ಸ್ನೇಹಿತೆಯರು ಒಟ್ಟಾಗಿ ನಡೆಸಿಕೊಡುವುದನ್ನು ಆಲಿಸುವವೇ ಭಾಗವಹಿಸುವವರು ಟೀಚರ್ ಆಗಿ 8ನೇ ತರಗತಿಯ ಪ್ರಕೃತಿ, ರಾಮಣ್ಣನಾಗಿ 10ನೇ ತರಗತಿಯ ಶ್ರೀನಿಧಿ ಸೋಮಯಾಜಿ, ಸೋಮು ಆಗಿ 10ನೇ ತರಗತಿಯ ಕಾರ್ತಿಕ್ ಕೆಜಿ, ಗ್ರಾಮ ಪಂಚಾಯತಿಯ ಸದಸ್ಯನಾಗಿ 10ನೇ ತರಗತಿಯ ಅಭಿಷೇಕ್ ಎಸ್ಪಿ ಹಾಗೂ ಅಧ್ಯಕ್ಷೆಯಾಗಿ 10ನೇ ತರಗತಿಯ ಸನ್ನಿಧಿ.
2: ಸೋಮು ಸೋಮು ಎಲ್ಲಿ ಹಾಳಾಗೋದೇವನು? ದಿನ ಬೆಳಗಾದ್ರೆ ನಿದ್ದೆ ನಿದ್ದೆ ಅಂತ ಬೆಳಗ್ಗೆ 8 ಗಂಟೆವರೆಗೂ ಮಲಗೋ ಸೋಂಬೇರಿ, ಎಲ್ಲಿ ಹಾಳಾಗೋದೇವನು ಇವಾಗ? ಸೋಮು ಸೋಮು
3: ಎದುರುಗಡೆಯಿಂದ ಸೋಮು ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಬರುವನು.
2: ಯಲಾಮೂದೇವಿ ಬೆಳ್ಳಂ ಬೆಳಗ್ಗೆ ಎಲ್ಲಿ ಹೊಂಟೆ ಕಾಣ್ಲಾ?
4: ಅಪ್ಪ ಬೈಬೇಡ, ಈ ಸ್ಕೂಲ್ಗೆ ಹೋಯ್ತಾ ಇದ್ದೀನಿ.
2: ಎಲ್ಲ ಸೋಂಬೇರಿ, ಈ ಸ್ಕೂಲ್ಗೆ ಅದೇನು ಗುಡ್ಡೆ ಕಡಿತೀಯಾ? ಇರೋಳೊಬ್ಳು ಟೀಚರು, ಅವಳೇನು ನಿಂಗೆ ಮಾಟ ಮಾಡೋಳು ನಂಗೆ ಗೊತ್ತಾಗಕ್ಕಿಲ್ಲ.
4: ಅಪ್ಪ ನನಗೇನು ಬೇಕಾದರೂ ಅನ್ನು, ಈ ಸ್ಕೂಲ್ಗೆ ಟೀಚರ್ ಅವಂಗೆ ಏನಾದರೂ ಅಂದರೆ ನಾನು ಸುಮ್ಕಿರಕ್ಕಿಲ್ಲ. ಈಗ ಸ್ಕೂಲಿಗೆ ಲೇಟ್ ಆಯಿದೆ, ಇಂದು ಸ್ಕೂಲಲ್ಲಿ ಹಬ್ಬ ಐತಿ, ಟೀಚರ್ ಬೇಗ ಬರೋಕ್ಕೆ ಹೇಳಿದ್ದಾರೆ, ನಾನು ಹೊರಡ್ತೀನಿ.
2: ಎಲ್ಲ ಇವನ ಅಂಥದ್ದೇನೈತೆ ಇವನಿಗೆ ಸ್ಕೂಲ್ನಾಗೆ? ಯಾವುದಕ್ಕೂ ಸಂಜೆ ಬರಲಿ, ವಿಚಾರಿಸ್ಕೋತೀನಿ.
4: ಪರಿಸರ ಉಳಿಸೋಣ ನಾವು ಗಿಡ ಮರ ಬೆಳೆಸೋಣ, ಪರಿಸರ ಉಳಿಸೋಣ ನಾವು ಗಿಡ ಮರ ಬೆಳೆಸೋಣ.
2: ನಿಲ್ಲ, ಭಾರಿ ಖುಷಿಯಿಂದ ಬರ್ತಾ ಇದೆಯಾ? ಅಂತದೇನಿತ್ತು ಸ್ಕೂಲ್ನಾಗೆ?
4: ಏತ ಏನಿರಲಿಲ್ಲ ಅಂತ ಕೇಳಪ್ಪ, ನೆಲ ಆಗಿದ್ವಿ, ಗಿಡ ನೆಟ್ವಿ, ನೀರ್ ಹಾಕ್ವಿ.
2: ಏ ಸೋಮು, ನಿನ್ ಸ್ಕೂಲ್ಗೆ ಕಳ್ಸೋದ್ ಕೆಲಸ ಮಾಡಕ?
4: ಅಪ್ಪ ಇದೆಲ್ಲ ನಿನಗೆ ಅರ್ಥ ಆಗಿಲ್ಲ. ಗಿಡ ನೆಡೋದ್ರಿಂದ ಪರಿಸರ ಉಳಿತೈತೆ, ಸಾಧ್ಯ ಆದ್ರೆ ಮರ ಕಡಿಯೋದನ್ನ ಬಿಟ್ಟು ಗಿಡ ನೆಡು.
2: ಎಲ್ಲ ಇವನ ಈ ಸ್ಕೂಲ್ಗೆ ಹೋಗಿ ನಂಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬೆಳೆದ್ಬಿಟ್ನ? ತಪ್ಪು ಇವಂದ ಇವನ್ ಟೀಚರ ಮುಂದೆ ಓದಕ್ಕೆ ಅಂತ ಶಾಲೆ ಕಳ್ಸಿದ್ರೆ ಕಸ ಹೆಕ್ಕು, ಗಿಡ ನೆಡು, ನೀರು ಹೋಯ್ ಅಂತ ಕೆಲಸ ಮಾಡಿಸ್ತಾರ? ನಾಳೆ ಪಂಚಾಯತ್ ಕಟ್ಟೆ ಸೇರಿಸ್ತೀನಿ.
3: ರಾಮಣ್ಣ ಪಂಚಾಯತ್ ಅಧ್ಯಕ್ಷರಿಗೆ ಟೀಚರ್ ಬಗ್ಗೆ ದೂರು ನೀಡಿ ಸಭೆ ಸೇರಿಸುವನು. ಮರುದಿವಸ ಪಂಚಾಯತ್ ಕಟ್ಟೆ ಬಳಿ ಊರಿನ ಮುಖ್ಯಸ್ಥರು, ಹುಡುಗ ಸೋಮಯ್ಯ ಹಾಗೂ ಟೀಚರ್ ಇರುವರು.
5: ಹೋ ಏನ್ಲ ರಾಮು, ಏನ್ ನಿನ್ ಸಮಸ್ಯೆ?
2: ಈ ಟೀಚರ್ ಅವನ ಬಗ್ಗೆ ಕಂಪ್ಲೇಂಟ್ ಐತೆ, ಓದಕ್ಕೆ ಅಂತ ಮಕ್ಕಳನ್ನ ಸ್ಕೂಲ್ಗೆ ಕಳೆದ ಅವ್ರ ಕೈಲಿ ಕೆಲಸ ಮಾಡಿಸ್ತಾರೆ.
5: ಅದೇನ್ ಕೆಲಸ, ಸರಿಯಾಗಿ ವಿವರ್ಸ್ ಹೇಳೋ.
2: ಕಳೆದ ತಿಂಗಳು ನನ್ನ ಮಗನ ಹಳ್ಳಿಲಿ ಪ್ಲಾಸ್ಟಿಕ್ ಕರ್ಕೊಂಡು ಹೋಗವ್ರೆ, ಹೋದ್ವಾರ ಹಳ್ಳಿಲಿ ನಾಟಿ ಮಾಡಕ್ ಕರ್ಕೊಂಡು ಹೋಗವ್ರೆ. ನಿನ್ನೆ ನೋಡಿದ್ರೆ ಗುಂಡಿ ತೋರ್ಸೋದು, ಗಿಡ ನೆಡ್ಸೋದು, ನೀರ್ ಹೊಯ್ಯೋದು, ಎಲ್ಲಾ ಕೆಲಸ ಮಾಡಿಸ್ತಾರೆ. ನನ್ನ ಮಕ್ಕಳನ್ನ ಶಾಲೆಗೆ ಕಳ್ಸೋದು ಕೆಲಸ ಮಾಡ್ಸಕ? ಹಂಗೇನಾದಿದ್ರೆ ಮನೇಲಿ ಬಿಟ್ಬಿಡ್ತಾ ಇದ್ದೆ, ಗದ್ದೆ ತೋಟ ಇದೆ ಅಲ್ಲೇ ನಾ ಮೇಯಿಸ್ಕೊಂಡು ಬರ್ಣಿ ತೊಡ್ಕೊಂಡು ಇರ್ಬೋದಿತ್ತು.
5: ಹೌದಾ ಟೀಚರವ್ವ, ಇದೇನು ಹೊಸ ವಿಷಯ? ವಿದ್ಯೆ ಕಲಿಸಿ ಮಕ್ಕಳನ್ನ ಬುದ್ಧಿವಂತರಾಗಿ ಮಾಡಕ್ಕೆ ನಮ್ಮ ಹಳ್ಳಿಗೆ ಟೀಚರವ್ವ ಬಂದವ್ರೆ ಅಂತ ನಾವು ಖುಷಿ ಪಟ್ರೆ ನೀವ್ ಮಾಡೋದ?
3: ನೀವೆಲ್ಲ ಸರಿಯಾಗಿ ವಿಚಾರ ತಿಳಿಯದೆ ಮಾತನಾಡಬಾರದು. ನಾನೇನು ಕೆಟ್ಟ ಕೆಲಸ ಅಥವಾ ತಪ್ಪು ಮಾಡಿಲ್ಲ, ಹಳ್ಳಿಗೆ ಒಳಿತಾಗೋ ಕೆಲಸನೇ ಮಾಡಿದ್ದೇನೆ.
2: ಪ್ಲಾಸ್ಟಿಕ್ ಬಾರಿ ಒಳ್ಳೆ ಕೆಲಸನ?
3: ಹೌದು, ಅದರಿಂದ ನಿಮಗೆಲ್ಲರಿಗೂ ಬಹಳಷ್ಟು ಉಪಯೋಗವಿದೆ, ಹಾಗೇನೆ ಗಿಡ ಬೆಳೆಸೋದ್ರಿಂದ ಇಡೀ ಗ್ರಾಮಕ್ಕೆ ಅನುಕೂಲವಾಗುತ್ತದೆ.
5: ಅದೇನ್ ಟೀಚರವ್ವ ಸ್ವಲ್ಪ ಹೇಳಿ?
3: ಹೇಳ್ತೇನೆ ಕೇಳಿ. ಮಣ್ಣಿನಲ್ಲಿ ನೀರಿನಲ್ಲಿ ಕೊಳೆಯದೆ ಸಹಸ್ರ ಸಹಸ್ರ ವರ್ಷಗಳ ಕಾಲ ಮೂಲ ರೂಪದಲ್ಲಿ ಇರುವ ವಸ್ತುವೇ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣ ಫಲವತ್ತತೆ ಕಡಿಮೆಯಾಗುತ್ತದೆ, ನೀರು ಕಲುಷಿತಗೊಳ್ಳುತ್ತದೆ, ಮನುಷ್ಯನ ಆರೋಗ್ಯಕ್ಕೆ, ಸಸ್ಯ ಪ್ರಾಣಿ ಸಂಕುಲಕ್ಕೆ, ಜಲಚರಗಳಿಗೂ ಧಕ್ಕೆ ಉಂಟಾಗುತ್ತದೆ. ಇನ್ನು ಪ್ಲಾಸ್ಟಿಕ್ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ಮಾಹಿತಿಗಳಿವೆ.
5: ಅದೇನು ಟೀಚರವ್ವ?
3: ನಾವು ಉತ್ಪಾದಿಸಿದ ಪ್ಲಾಸ್ಟಿಕ್ನ ಶೇಕಡ 50% ಒಮ್ಮೆ ಉಪಯೋಗಿಸಿ ಬಿಸಾಡುತ್ತೇವೆ. ಇಡೀ ವಿಶ್ವಕ್ಕೆ 4 ವೃತ್ತಗಳನ್ನು ಎಳೆಯುವಷ್ಟು ಪ್ಲಾಸ್ಟಿಕ್ ಪ್ರತಿ ವರ್ಷ ನಾವು ಎಸೆಯುತ್ತಿದ್ದೇವೆ. ಪ್ಲಾಸ್ಟಿಕ್ನಲ್ಲಿರುವ PBC ಅನ್ನುವಂತಹ ರಾಸಾಯನಿಕ ವ್ಯಕ್ತಿಯಲ್ಲಿರುವ ಹಾರ್ಮೋನಿಯ ಏರುಪೇರು ಕಾರಣವಾಗಿದೆ. ತೀವ್ರ ತರಹದ ರೋಗಗಳನ್ನು ತರಬಲ್ಲವು. 1 ಮಿಲಿಯನ್ನಷ್ಟು ಸಮುದ್ರ ಪಕ್ಷಿಗಳು ಹಾಗೂ 1 ಲಕ್ಷದಷ್ಟು ಸಮುದ್ರದಲ್ಲಿರುವ ಸಸ್ತನಿಗಳು ಪ್ರತಿ ವರ್ಷ ಪ್ಲಾಸ್ಟಿಕ್ನಿಂದ ಸಾಯಲ್ಪಡುತ್ತಿದೆ. ಪ್ರಸ್ತುತ ಒಂದು ನಿಮಿಷಕ್ಕೆ ಒಂದು ಟ್ರಕ್ನಲ್ಲಿ ತುಂಬುವಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆಯಲಾಗುತ್ತಿದೆ. 2030 ಹೊತ್ತಿಗೆ ಇದು ನಿಮಿಷ

0: ಎರಡು ಟ್ರಕ್ಗಳಾಗಬಹುದು ಎಂಬುದು ತಜ್ಞರ ಅನಿಸಿಕೆ. ಭಾರತದಲ್ಲಿ 30 ಟೈಟಾನಿಕ್ ಹಡಗುಗಳ ತೂಕಕ್ಕೆ ಸಮವಾಗುವಷ್ಟು ಪ್ಲಾಸ್ಟಿಕ್ ಪ್ರತಿ ವರ್ಷ ಉತ್ಪಾದನೆಯಾಗುತ್ತಿದೆ. ಇಂಥ ಇನ್ನೂ ಹಲವಾರು ದುಷ್ಪರಿಣಾಮಗಳು ಪ್ಲಾಸ್ಟಿಕ್ನಿಂದ ಆಗುತ್ತಿದೆ. ಇದೇ ಕಾರಣದಿಂದಾಗಿಯೇ ನಮ್ಮ ಹಳ್ಳಿಯಲ್ಲೂ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂಬ ಉದ್ದೇಶದಿಂದ ಪ್ಲಾಸ್ಟಿಕ್ ಮುಕ್ತ ಹಳ್ಳಿಯ ಕುರಿತು ಚಿಂತನೆ ನಡೆಸಿದ್ದು.
1: ಓಹೋ, ಇನ್ ಗಿಡ ನೆಡೋದ್ರ ಬಗ್ಗೆ?
2: ಗಿಡ ಯಾಕ್ ಬೇಕು ಟೀಚರ್ ಅವ್ವ, ನಮ್ ಹಳ್ಳಿಲಿ ಬೇಕಾದಷ್ಟು ಗಿಡಗಳಿವೆ ಅಲ್ಲ.
0: ಇದೇ ನೋಡಿ ನಿಮ್ಮ ಕಲ್ಪನೆ, ಒಂದು ಮರ ಕಡಿಯಲು ಕ್ಷಣಕಾಲ ಸಾಕು, ಅದೇ ಒಂದು ಗಿಡ ಮರವಾಗಿ ಬೆಳೆಯಲು ನೂರಾರು ವರ್ಷಗಳು ಬೇಕು. ಗಿಡ ಕಡಿದ್ರೆ ಏನು ಸಮಸ್ಯೆ ಎಂಬುದು ನಿಮಗಿರುವ ಸಂದೇಹವಲ್ಲ, ಹೇಳ್ತೀನಿ ಕೇಳಿ. ರಾಮಣ್ಣ, ನೀನು ಗಮನಿಸಿರಬಹುದು, ಈಗ ಮೊದಲಿನಂತೆ ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಉಷ್ಣತೆ ಏರುತ್ತಿದೆ. ನೀನು ಚಿಕ್ಕವನಿದ್ದಾಗ ಇದ್ದ ಪರಿಸರದ ರೂಪ ಪ್ರಸ್ತುತ ಇಲ್ಲ.
1: ಹೌದು ಟೀಚರ್ ಅವ್ವ,
0: ಇದಕ್ಕೆ ಪ್ರಮುಖ ಕಾರಣವೇ ಅರಣ್ಯ ನಾಶ. ಹೀಗಾಗಿ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದರ ದುಷ್ಪರಿಣಾಮ ಇನ್ನಷ್ಟು ಆಗದಿರಲಿ ಎಂಬ ಕಾರಣದಿಂದ ನಿನ್ನ ಮಗನ ಮೂಲಕ ಗಿಡ ಬೆಳೆಸಲು ಹೊರಟದ್ದು.
3: ಹೌದಾ ಟೀಚರ್ ಅವ್ವ, ನಿಮ್ ಚಿಂತನೆಯಿಂದ ಇಷ್ಟೆಲ್ಲಾ ಕಾರಣಗಳಿವೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಸುಮ್ನೆ ರಾಮಣ್ಣನ್ ಮಾತು ಕೊಟ್ಕೊಂಡು ನಿಮ್ ಮೇಲೆ ಸಿಟ್ಟು ಮಾಡ್ಕೊಂಡ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಏನ್ಲ ರಾಮೋ, ಈಗಾದ್ರೂ ಸದ್ಯ ಗೊತ್ತಾಯ್ತೇನ್ಲ?
1: ಹ್ಞೂ ಅಧ್ಯಕ್ಷರೇ, ತಿಳಿದೆ ತಪ್ಪು ಮಾಡ್ಬಿಟ್ಟೆ ಟೀಚರ್ ಅವ್ವ, ನಂಬಿದ್ದೆ. ದಯವಿಟ್ಟು ಕ್ಷಮಿಸ್ಬಿಡಿ ಟೀಚರ್ ಅವ್ವ, ನೀವು ನಮ್ಮ ಗ್ರಾಮಕ್ಕೆ ಟೀಚರ್ ಮಾತ್ರ ಅಲ್ಲ, ನಮ್ಮ ಗ್ರಾಮದ ನಂದಾದೀಪ.
0: ನಾನು ಮಾತ್ರವಲ್ಲ, ನಾನು ಹೇಳಿಕೊಟ್ಟ ಶಿಕ್ಷಣವನ್ನು ಅರಿತು ಅದರಂತೆ ಪರಿಸರ ದಿನಾಚರಣೆ ವನಮಹೋತ್ಸವದಂತಹ ಕಾರ್ಯಕ್ರಮದ ಮೂಲಕ ಪರಿಸರವನ್ನು ಉಳಿಸಿ ಬೆಳೆಸಿದರೆ ನಿಮ್ಮೆಲ್ಲರ ಮಕ್ಕಳು ಈ ದೇಶದ ನಂದಾದೀಪಗಳಾಗಬಲ್ಲರು.
1: ಮಾತುಕತೆಯನ್ನು ಸುಂದರವಾಗಿ ನಡೆಸಿಕೊಟ್ಟ ಸ್ನೇಹಿತ ಹಾಗೂ ಸ್ನೇಹಿತೆಯರಿಗೆ ವಂದನೆಗಳು. ಕವನವೆಂಬುದು ಕವಿಗಳ ಮನಸ್ಸಿನಲ್ಲಿ ಮೂಡುವ ಭಾವನೆ. ಈಗ ತಮ್ಮ ಸ್ವರಚಿತ ಕವನವನ್ನು ವಾದಲಿದ್ದಾರೆ 9ನೇ ತರಗತಿಯ ವಿಷ್ಣು ಹಾಗೂ ಚಿರಾಗ್.
4: ಕವನದ ಶೀರ್ಷಿಕೆ: ಪ್ರೀತಿಸು ನಿನ್ನ ದೇಶವನ್ನು. ನೀನು ಹುಟ್ಟಿದ್ದು ಈ ನಾಡಿನಲ್ಲಿ, ನೀನು ಬೆಳೆದದ್ದು ಈ ನಾಡಿನಲ್ಲಿ, ನೀನು ಇರುವುದು ಈ ನಾಡಿನಲ್ಲಿ. ಸಾಧಿಸು ಏನಾದರೂ ಇಲ್ಲಿ, ಸಾಧಿಸು ಏನಾದರೂ ಇಲ್ಲಿ. ನೀನು ಹೋಗುವೆ ಬೇರೆ ದೇಶಕ್ಕೆ, ಆದರೆ ಮರೆಯಬೇಡ ಈ ದೇಶದ ಸಂಸ್ಕೃತಿಯತೆ. ಆದರೆ ಮರೆಯಬೇಡ ಈ ದೇಶದ ಸಂಸ್ಕೃತಿಯತೆ. ನೀನು ಹೋಗುವೆ ಸಂಪತ್ತಿಗಾಗಿ, ಆದರೆ ಸಿಗುವುದಿಲ್ಲ ಇಲ್ಲಿನ ಪ್ರೀತಿಯಲ್ಲಿ. ಆದರೆ ಸಿಗುವುದಿಲ್ಲ ಇನ್ನ ಪ್ರೀತಿಯಲ್ಲಿ. ನಿನ್ನನ್ನು ಕಾಯುತ್ತಿರುವಳು ಈ ನಮ್ಮ ತಾಯಿ. ನೀನು ಹೋಗಿ ದೇಶಕಾಯಿ, ನೀನು ಹೋಗಿ ದೇಶಕಾಯಿ. ತಾಯಿಯನ್ನು ನೀನು ತುಳಿಯುತ್ತಾ ಇದ್ದರೂ ಸುಮ್ಮನೆ ಇರುವಳು ಈ ನಮ್ಮ ತಾಯಿ, ಸುಮ್ಮನೆ ಇರುವಳು ಈ ನಮ್ಮ ತಾಯಿ. ನೀನು ತಿನ್ನುವುದು ಇಲ್ಲಿ, ಆದರೆ ಹೋಗಿ ಇರುವೆ ಅಲ್ಲಿ, ಆದರೆ ಹೋಗಿ ಇರುವೆ ಅಲ್ಲಿ. ನೀನು ಹುಟ್ಟಿದ್ದು ಭಾರತೀಯನಾಗಿ, ಆದರೆ ಮಡಿಯಬೇಡ ದೇಶಿಗನಾಗಿ, ಆದರೆ ಮಡಿಯಬೇಡ ವಿದೇಶಿಗನಾಗಿ.
5: ಕವನದ ಶೀರ್ಷಿಕೆ ಕನ್ನಡಾಭಿಮಾನ. ಕರ್ನಾಟಕ ಕರ್ನಾಟಕ ಕರ್ನಾಟಕ, ಇಲ್ಲಿ ಹುಟ್ಟಿದವರ ಬಾಳು ಸಾರ್ಥಕ, ಇಲ್ಲಿ ಹುಟ್ಟಿದವರ ಬಾಳು ಸಾರ್ಥಕ. ಹಲ್ಮಿಡಿಯು ಕನ್ನಡದ ಮೊದಲ ಶಾಸನ, ಅಲ್ಲಿಂದ ಶುರುವಾಯ್ತು ಕನ್ನಡದ ಕವನ, ಅಲ್ಲಿಂದ ಶುರುವಾಯ್ತು ಕನ್ನಡದ ಕವನ. ಇಲ್ಲಿನ ಕವಿಗಳು ಹೊಂದಿರುವರು ಜ್ಞಾನ, ಇಲ್ಲಿನ ಕವಿಗಳು ಹೊಂದಿರುವರು ಜ್ಞಾನ. ಅವರ ಒಂದೊಂದು ಕವನವು ರೋಮಾಂಚನ, ಅವರ ಒಂದೊಂದು ಕವನವು ರೋಮಾಂಚನ. ಪಂಪರನ್ನ ಜನ್ನ ಕವಿಗಳಾಗಮನ, ಪಂಪನ ಜನ್ನ ಕವಿಗಳಾಗಮನ. ಹೆಚ್ಚಿತು ಕನ್ನಡಿಗರ ಅಭಿಮಾನ, ಹೆಚ್ಚಿತು ಕನ್ನಡಿಗರ ಅಭಿಮಾನ. ಕನ್ನಡಿಗರು ಹೊಂದಿರಬೇಕು ಸ್ವಾಭಿಮಾನ, ಕನ್ನಡಿಗರು ಹೊಂದಿರಬೇಕು ಸ್ವಾಭಿಮಾನ. ಅದರಿಂದ ಹೆಚ್ಚುವುದು ಅವರ ಸ್ಥಾನ, ಅದರಿಂದ ಹೆಚ್ಚುವುದು ಅವರ ಸ್ಥಾನ. ಅಲ್ಲಿಂದ ಶುರುವಾಯ್ತು ಜ್ಞಾನ ಸಂಪಾದನ, ಅಲ್ಲಿಂದ ಶುರುವಾಯ್ತು ಜ್ಞಾನ ಸಂಪಾದನ.
1: ಕಾರ್ಯಕ್ರಮವನ್ನು ಕೇಳುತ್ತಾ ಕೇಳುತ್ತಾ ಸಮಯ ಮುಗಿದದ್ದೇ ಗೊತ್ತಾಗಲಿಲ್ಲ ಅಲ್ಲವೇ? ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವರನ್ನು ಸ್ಮರಿಸುವುದು ನನ್ನ ಕರ್ತವ್ಯ. ಈ ಕಾರ್ಯಕ್ರಮ ನಡೆಸಲು ಗೌರವ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದ ನಮ್ಮ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳು.
6: ಇದುವರೆಗೆ ಮೂಡಬಿದ್ರೆ ಕಲ್ಲಬೆಟ್ಟುವಿನ ಎಕ್ಸೆಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಲ್ವ ಮಕ್ಕಳೇ?
7: ರೇಡಿಯೋ ಕ್ಲಾಸ್ ರೂಮ್ನ ವಿಷಯ ಏನ್ ಗೊತ್ತಾ ಮಕ್ಕಳೇ?
6: ನಮ್ಮ ದೇಹ ನಮ್ಮ ಹಕ್ಕು. ಭಾಗವಹಿಸ್ತಾ ಇದ್ದಾರೆ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ರಮೀಳಾ ಶೇಖರ್ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಾದ ಶ್ರೀಲಾಸ್ಯ ಹಾಗೂ ಶರಣ್ ವಿಎಸ್. ಕೇಳೋಣ ಮಕ್ಕಳೇ.
8: ಹಾಯ್ ಲಾಸ್ಯ.
9: ಹಾಯ್.
8: ಎಕ್ಸಾಮಿಗೆ ಓದಿ ಆಯ್ತಾ? ಹತ್ತೆ ಬರ್ತಿದೆ ಅಲ್ಲ ಎಕ್ಸಾಮ್. ಆಗ್ತಾ ಇದೆ, ನಿಂದಾಯ್ತಾ?

0: ಏನಾಗುದು, ಓದಿದೆಲ್ಲ ಮರ್ತೋಗ್ತಿದೆ.
1: ಹೌದಾ?
0: ನಿಂದಾಗಿರ್ಬೋದಲ್ಲ.
1: ಆಗ್ತಾ ಇದೆ. ಆದ್ರೆ ನನ್ನ ಒಬ್ಬ ಫ್ರೆಂಡ್ ಇದ್ದಾಳೆ, ಅವಳಿಗೆ ತುಂಬಾ ಪ್ರಾಬ್ಲಮ್ ಇದೆ, ಅದು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದಾಳೆ. ಅದರಲ್ಲಿ ನಾನು ಫುಲ್ ಟೈಮ್ ಹೋಗ್ತಾ ಇದೆ.
0: ಏನಾಗಿದ್ದು?
1: ಅದು ನಿನ್ಗೆ ಹೇಳಿಕ್ಕೆ ಆಗುದಿಲ್ಲ.
0: ಮ್ಯಾಮ್ ಬಂದ್ರು. ಮ್ಯಾಮ್ ಬಂದ್ರು.
2: ಹಾಯ್ ಮಕ್ಳೇ.
3: ಹಾಯ್ ಮ್ಯಾಮ್.
2: ಹೇಗಿದ್ದೀರಾ? ಎಕ್ಸಾಮ್ ಬಂತಲ್ಲ, ಓದಿಯೆಲ್ಲ ಆಯ್ತಾ?
0: ಓದಿದೆಲ್ಲ ಮರ್ತ ಹೋಗ್ತಿದೆ.
2: ಯಾಕೆ ಶರಣ್ ಮರ್ತ ಹೋಗ್ತದೆ? ಏನ್ ಲಸ್ಯ?
1: ಹೌದು ಮ್ಯಾಮ್, ಓದಿದೆಲ್ಲ ಮರ್ತ ಹೋಗ್ತಾ ಇದೆ.
2: ಹೌದಾ? ಆಯ್ತು, ನೀವ್ ಒಂದ್ ಮಾಡಿ, ಈಗ ಓದುವಾಗ ಕಂಪ್ಲೀಟ್ ಗಮನ ಕೊಟ್ಟು ಓದ್ಬೇಕು, ಬೇರೆ ಯಾವುದನ್ನು ನಿಮ್ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಓದಿದನ್ನು ಮುಖ್ಯವಾದ ವಿಷಯಗಳನ್ನು ಬರೀಲಿಕ್ಕೆ ಶುರು ಮಾಡಿ ಆಯ್ತಾ? ಬರ್ದು ಓದಿ ಆಯ್ತಾ? ಎರಡನೇದು ಅದು, ಗಮನ ಕೊಡ್ಬೇಕು, ಬರ್ದು ಓದ್ಬೇಕು ಆಯ್ತಾ? ಮೂರನೇದು, ಒಂದು 45 ನಿಮಿಷ ಓದಿ, ನಡುವಲ್ಲಿ ಒಂದ್ ಸಣ್ಣ ಪುಟ್ಟ ಬ್ರೇಕ್ ಕೊಡಿ. ಆ ಬ್ರೇಕ್ ನಂತರ ಪುನಃ ಓದ್ಲಿಕ್ಕೆ ನೀವು ಬರ್ಬೇಕು. ಆಮೇಲೆ ಮಧ್ಯದ ಫುಲ್ ಓದಿದ ನಂತರ ಒಂದು ರಿವೈಸ್ ಮಾಡಿ, ಆಗ ನಿಮ್ಮ ಮನಸ್ಸಿನಲ್ಲಿ ಅದು ಸರಿಯಾಗಿ ಇರ್ತದೆ. ಎಕ್ಸಾಮಿಗೆ ಹೋಗುವಾಗ ನೀವು ಓದಿದೆಲ್ಲ ನಿಮ್ಗೆ ಹಿಂದೆ ಬರ್ತದೆ. ಮಾಡ್ತೀರಾ? ಟ್ರೈ ಮಾಡುವನ? ಏನ್ ಶರಣ್ ಮಾಡ್ತೀಯಾ? ಸಸ್ಯ, ಏನು ಏನೋ ಒಂದ್ ಮನಸ್ಸಿನಲ್ಲಿ ಇದ್ದ ಹಾಗೆ ಇದೆ.
1: ಹೌದು ಮ್ಯಾಮ್, ನಿಮ್ಗೆ ಹೇಳ್ಬೇಕಂತ ಅಲ್ಲ, ನನ್ಗೆ ಗೊತ್ತಿಲ್ಲ.
2: ಏನ್? ಎಕ್ಸಾಮ್ ಬಗ್ಗೆನಾ?
1: ಇಲ್ಲ ಅಂದ್ರೆ ಬೇರೆ ವಿಷಯ ಬಗ್ಗೆ.
2: ಏನ್ ಹೇಳು, ನೀನ್ ಏನ್ ಬೇಕಾದ್ರೂ ಹೇಳು. ಯಾಕಂದ್ರೆ ಒಂದ್ ನೆನ್ಪಿಡು, ಇಲ್ಲಿ ಏನಾದ್ರೆ ನೀನ್ ಮಾತಾಡಿದ್ರೆ ನಾನು ಅದನ್ನು ಗೌಪ್ಯವಾಗಿ ಕಾನ್ಫಿಡೆನ್ಶಿಯಲ್ ಆಗಿ ಇರ್ತೇನೆ ಆಯ್ತಾ? ಹೆದರದ್ ಬೇಡ.
1: ಅಂದ್ರೆ ನನ್ನ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಮ್ಯಾಮ್, ಅವರ ಹೆಸರು ಹರಿತಾ. ಅವಳು ಈ ರೀಸೆಂಟ್ ಆಗಿ ಒಂದು ಮದುವೆಗೆ ಹೋಗಿದ್ದಾರೆ. ಆಗ ಡ್ರೆಸ್ ಚೇಂಜ್ ಮಾಡುವಾಗ ಹುಡುಗ ಬಂದು ಏನೋ ಮಾಡಿದ್ರಂತೆ.
2: ಓಕೆ, ಅಂದ್ರೆ ಅದು ಅವಳಿಗೆ ತುಂಬಾ ಬೇಸರ ಆಗ್ತಾ ಇದೆ ಅಲ್ವಾ? ಲಸ್ಯ, ಏನಾಯ್ತು ಅವಳಿಗೆ?
1: ಅದು ಸರಿಯಾಗಿ ಹೇಳುದಿಲ್ಲ, ಮಾತ್ರ ಅವಳು ತುಂಬಾ ಅಳ್ತಾಳೆ.
2: ಆಕ್ಚುಲಿ ಅದು ಏನಾಗಿರ್ಬೋದು ಅಂತ ಅನ್ನಿಸ್ತದೆ ನಿನ್ಗೆ? ಅವ್ರು ಯಾರಾದ್ರೆ ಬಂದು ಅವಳ ಡ್ರೆಸ್ ಚೇಂಜ್ ಮಾಡುವಾಗ ಅವಳ ಹತ್ರ ಬಂದಿದಾರ, ಅಥವಾ ಅವಳ ಮೈಯನ್ನು ಮುಟ್ಟಿದ, ದೇಹವನ್ನು ಮುಟ್ಟಿದಾರಂತ ಅನ್ನಿಸ್ತದ? ಅಥವಾ ಏನಾದ್ರೆ ಆಗಿದೆ, ಲೈಂಗಿಕವಾಗಿ ಸೆಕ್ಷುವಲ್ ಆಗಿ ಏನಾದ್ರೆ ಆಗಿದೆ ಅಂತ ಅನ್ನಿಸ್ತದ ನಿನ್ಗೆ?
1: ನನ್ಗೆ ಏನ್ ಅನ್ನಿಸ್ತದ ಅಂತ, ಆಗಬಾರ್ದೇನೋ ಆಯ್ತಾ?
2: ಆಗ್ಬಾರ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲದ ಒಂದು ಲೈಂಗಿಕ ವರ್ತನೆ ಅವಳಿಗೆ ಅನುಭವ ಆಗಿದೆ ಅಲ್ವಾ? ನೆನ್ಪುಂಟ ಒಂದು, ನಿಮ್ಮ 8th ಸ್ಟ್ಯಾಂಡರ್ಡ್ ಇರುವಾಗ ನಾನು ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡಿದ್ದೇನೆ ಅಲ್ವಾ? ಮಕ್ಕಳ ಲೈಂಗಿಕ ಅತ್ಯಾಚಾರದ ಬಗ್ಗೆ ನಾನು ಮಾತಾಡಿದ್ದೇನೆ. ಆಗ ನಾನು ಅವತ್ತೇ ನಾನು ನಿಮ್ಗೆಲ್ಲ ಹೇಳಿದ್ದೇನೆ, ಇದ್ರ ಬಗ್ಗೆ ನೀವು ಅಡಗಿಸಿಡ್ಬಾರ್ದು, ಇದ್ರ ಬಗ್ಗೆ ನಾಚಿಕೆ ಪಡ್ಬಾರ್ದು, ಇದ್ರ ಬಗ್ಗೆ ನೀವ್ ಎಷ್ಟು ಬೇರೆಯವ್ರ ಜೊತೆ ಮಾತಾಡ್ತೀರಿ ಅದು ಅಷ್ಟು ಒಳ್ಳೇದು ಅಂತ ಹೇಳಿ ನಿನ್ ಹರಿತನ ಹತ್ರ ಇದನ್ನು ಹೇಳ್ಬೇಕು ನೀನು ಆಯ್ತಾ? ಹೋಗಿ, ಇದು ಅವಳ ತಪ್ಪಲ್ಲ ಆಯ್ತಾ, ಅವಳು ಅನುಭವಿಸಿದ್ದು ಬಂದು ಅವಳು ನಮ್ ಜೊತೆ ಮಾತಾಡ್ಲಿ, ನಾವು ಅವಳಿಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ.
1: ಎಲ್ಲರಿಗೆ ಆಗ್ತದ? ಆದ್ರೆ ನಮ್ಮ 8th 9th ಅವರಿಗೆ ಮಾತ್ರ ಆಗ್ತದ?
2: ಅಲ್ಲಮ್ಮ, ಬರೀ 8th 9th ಅವರಿಗೆ ಮಾತ್ರ ಆಗುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕೆಲವೊಮ್ಮೆ ನಾನು ಹೇಳ್ಬೇಕಾದ್ರೆ 3 ವರ್ಷದ ಮಗುವಿಗೆ ಸಹ ಇಂತಹ ಅತ್ಯಾಚಾರ. ಹೌದು, 3 ವರ್ಷದ ಮಗುವಿಗೆ ಸಹ ಇಂತಹ ಅತ್ಯಾಚಾರ ಅದು ಉಂಟು ಆಯ್ತಾ? 14 ವರ್ಷದ ಹುಡುಗಿಗೆ ಸಹ ಅತ್ಯಾಚಾರ ಆಗಿದ್ದು ಉಂಟು, 16 ವರ್ಷದ ಹುಡುಗನಿಗೆ ಸಹ ಆಗಿದ್ದು ಉಂಟು. ಈಗ
0: ಮ್ಯಾಮ್ ನೀವ್ ಹೇಳಿದ ಹುಡುಗರಿಗೂ ಆಗುತ್ತಾ?
2: ಶರಣ್, ಹುಡುಗರಿಗೆ ಸಹ ಆಗ್ತದೆ. ಇದು ಲೈಂಗಿಕ ಅತ್ಯಾಚಾರ ಅಂತ ಹೇಳಿದ್ಮೇಲೆ ಬರೀ ಹುಡುಗಿಯರಿಗೆ ಮಾತ್ರ ಆಗುದಲ್ಲ, ಹುಡುಗರಿಗೆ ಸಹ ಆಗ್ತದೆ. ನಮ್ಗೆ ಇಂತಾದ್ರು ಎಷ್ಟೋ ಮಕ್ಕಳು ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ.
1: ಇದು ನನ್ನ ಫ್ರೆಂಡ್ ನಿಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೇನೆ ಮ್ಯಾಮ್.
2: ಹಾ ಆಯ್ತು ಲಸ್ಯ, ಬೇಷ್ ಅಂತ ಹೇಳ್ಬೇಕು. ಯಾಕೆ ಗೊತ್ತಾ? ಅಟ್ಲೀಸ್ಟ್ ನೀನ್ ಅವಳಿಗೆ ಕಿವಿ ಕೊಟ್ಟು ಹೇಳಿದ್ದು ಆಯ್ತಾ, ಮತ್ತೆ ಇದ್ರ ಬಗ್ಗೆ ನೀನ್ ನನ್ನ ಹತ್ರ ನೀನ್ ಮಾತಾಡಿದ್ಯಾ, ಸೊ ಇದು ತುಂಬಾ ಒಳ್ಳೇದು ನಿಂದು ಆಯ್ತಾ. ಆದ್ರೆ ಡೆಫಿನೆಟ್ ಅವಳು ಇದನ್ನು ಮುಚ್ಚಿ ಇಡಬಾರ್ದು. ನೀವೆಲ್ಲ ನೀವನ್ನು ಬೇರೆ ಒಬ್ಬರ ಹತ್ರ ಹೋಗಿ ಹೇಳ್ಬೇಕಾಗ್ತದೆ. ಯಾರಿಗೆ ನಿಮ್ಗೆ ಸರಿಯಾದ ದಾರಿ ತೋರಿಸಬಹುದು ಅವ್ರ ಹತ್ರ ಹೋಗಿ ನೀವ್ ಹೇಳ್ಬೇಕಾಗ್ತದೆ. ಈಗ ಅವಳ ಹತ್ರ ಹೇಳಿ, ಅವಳ ತಂದೆ ತಾಯಿ ಹತ್ರ ಹೇಳ್ಬಹುದು ಅಂತ ಹೇಳಿ. ಈಗ ಯಾಕೆ ತಂದೆ ತಾಯಿ ಹತ್ರ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಇದ್ರ ಬಗ್ಗೆ?
0: ಅವ್ರೆಲ್ಲದಕ್ಕೂ ಬೈತಾರ ನಮಗೆ.
2: ಎಲ್ಲದಕ್ಕೂ ಬೈತಾರ? ಅಲ್ಲ, ಅವ್ರು ಬೈಯೋದಂದ್ರೆ ನಿಜವಾಗಿ ಬೈಯೋದಲ್ಲ. ಅವ್ರು ಸ್ವಲ್ಪ ಶಿಸ್ತನ್ನು ಪಾಲಿಸಬಹುದು, ಅವ್ರು ನಿಮ್ಗೆ ಹೇಳ್ಬಹುದು ಹೀಗ್ ಮಾಡ್ಬೇಡಿ, ಈಗ ಮಾಡಿ ಅಂತ ಹೇಳಿ, ಅದು ಬೈಯೋದಲ್ಲ. ಆದ್ರೆ ಇಂತಹ ಘಟನೆ ಆಗುವಾಗ ನೀವು ಅವ್ರ ಹತ್ರ ಹೋಗಿ ಹೇಳಲೇಬೇಕಾಗ್ತದೆ. ಆಗ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ತರ ಹೋಗ್ಬಹುದು, ಯಾರ ಹತ್ರ ಹೋಗ್ಬಹುದು ಅಂತ ಹೇಳ್ಬಹುದು.
0: ಯಾರ ಹತ್ರ ಎಲ್ಲ ಹೋಗ್ಬಹುದು?
2: ನಾನ್ ಹೇಳಿದೆ ಅಲ್ಲ ಶರಣ್, ಈಗ ತಂದೆ ತಾಯಿಯರ ಹೋಗಿ ಹೇಳ್ಬಹುದು ಆಯ್ತಾ, ಅಕ್ಕ ಅಣ್ಣ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಬಹುದು ಹೀಗೆ ಆಗಿದೆ ನನ್ಗೆ ಅಂತ ಹೇಳಿ ಹೇಳ್ಬಹುದು. ಟೀಚರ್ ಹತ್ರ ಕೂಡ ನಿಮ್ಗೆ ಶಾಲೆಯಲ್ಲಿ ಹೋಗಿ ಹೇಳ್ಬಹುದು.
1: ಟೀಚರ್ ಹತ್ರ ಸಹಬಹುದ?
2: ಹೌದು, ಟೀಚರ್ ಹತ್ರ ಹೇಳ್ಬಹುದು. ಯಾಕೆ ಟೀಚರ್ ಹತ್ರ ಹೇಳಲಿಕ್ಕೆ ನಿಮ್ಗೆ ಅಷ್ಟು ಸಂಕೋಚ?
1: ಅವ್ರು ಬೇರೆ ಅವರಿಗೆ ಹೇಳಿದ್ರೆ?
2: ಇದ್ರ ಬಗ್ಗೆ ನೋಡಿ, ಈ ಆಕ್ಟಿನ ಪ್ರಕಾರನೇ ನಮ್ಗೆ ಇದೆ, ಇದನ್ನು ಗೌಪ್ಯತೆಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿ. ಟೀಚರ್ಸ್ ಗೆ ಕೂಡ ಅದು ಅಪ್ಲಿಕಬಲ್ ಆಗ್ತದೆ, ಅವರು ಕೂಡ ಇದನ್ನು ಗೌಪ್ಯತೆಯಲ್ಲಿ ಇಟ್ಕೊಂಡು ಅವರು ಹೇಳ್ಬೇಕಾಗ್ತದೆ. ಯಾರ ಹತ್ರ

0: ಇಲ್ಲಪ್ಪ, ಅವ್ರು ನೋಡ್ಲಿಕ್ಕೆ ಎಲ್ಲ ನಮ್ ತರಾನೆ ಇರ್ತಾರೆ. ಈಗ ನಿಜವಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಹತ್ರ ಹೇಳಿರ್ಬಹುದಲ್ಲ ಏನಂತ ಹೇಳಿದ್ರೆ, ನೋಡಿ ಹೊರಗೆ ಹೋಗುವಾಗ ಯಾರಾದ್ರೆ ಗುರ್ತ ಇಲ್ಲದವ್ರದ್ದು ಪರಿಚಯ ಇಲ್ಲದವ್ರ ಹತ್ರ ಮಾತಾಡ್ಬೇಡಿ ಅಂತ ಹೇಳಿರ್ಬಹುದು, ಆಯ್ತಾ? ಪರಿಚಯ ಇಲ್ಲದವ್ರ ಹತ್ರ ಚಾಕ್ಲೇಟ್ ತಕೊಳ್ಬೇಡಿ ಅಂತ ಹೇಳೋದು. ಸೊ ಆಗ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಗೊತ್ತಾ, ಇಂತಹ ಅತ್ಯಾಚಾರ ಮಾಡುವುದು ಪರಿಚಯ ಇಲ್ಲದವರು ಅಂತ ಮಾತ್ರ ಅರ್ಥ ಆಗ್ತದೆ. ಇದು ಸುಳ್ಳು, ಆಯ್ತಾ? ಇದು ಸುಳ್ಳು. ಕೆಲವೊಮ್ಮೆ ಆಗ್ಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ತುಂಬಾ ಪರಿಚಯ ಇದ್ದವರು, ಆಯ್ತಾ, ನಮ್ಮ ಮನೆಗೆ ಬರ್ತಾ ಇರುವವರು, ಶಾಲೆಯಲ್ಲಿ ಇರುವವರು, ನಮ್ಮ ನೆರೆಕರೆಯಲ್ಲಿ ಇರುವವರು ಕೂಡ ಅಂತಹ ಅತ್ಯಾಚಾರ ಮಾಡುವ ಸಂದರ್ಭ ನಮ್ಗೆ ಬಂದಿದೆ. ಸೊ ಅಲ್ಲಿ ಅವ್ರು ಈ ತರ ಕಾಣ್ತಾರೆ ಅಥವಾ ಅವ್ರು ಆ ತರ ಕಾಣ್ತಾರೆ ಅಂತ ಇಲ್ಲ, ಬೇರೆ ಮನುಷ್ಯರ ತರಾನೇ ಇರ್ತಾರೆ. ಆದ್ರೆ ಈ ಒಂದು ಅತ್ಯಾಚಾರ, ಈ ಒಂದು ವರ್ತನೆಯಿಂದಾಗಿ ಮಕ್ಕಳಲ್ಲಿ ಅವ್ರು ನೋವು ಉಂಟು ಮಾಡ್ತಾರೆ. ಈ ಮಕ್ಕಳು ನೋವುಂಟು ಆಗಿದ್ದ ಮಕ್ಕಳು ಸುಮ್ನೆ ಕುತ್ಕೊಳ್ಬಾರ್ದು, ಅವರಿಗೆ ಇಮಿಡಿಯೇಟ್ ಆಗಿ ಇಂತಹ ಒಂದು ವರ್ತನೆಯನ್ನು ಮಾಡದ ಹಾಗೆ ನೀವು ನಿಲ್ಲಿಸಬೇಕು. ಅದು ನಿಮ್ಮ ಕರ್ತವ್ಯ. ಅರ್ಥ ಆಯ್ತಾ
1: ಮ್ಯಾಮ್? ನನ್ಗೆ ಈಗ ಒಂದು ಡೌಟ್ ಬಂತು. ಈಗ ನಾನು ಫೇಸ್ಬುಕ್ ಅಲ್ಲಿ ಇದ್ದೇನೆ, ಅದಕ್ಕೆ ನನ್ಗೆ ಗೊತ್ತಿಲ್ಲ ಅವರು ತುಂಬಾ ಮಂದಿ ಇದ್ದಾರೆ, ಅವರನ್ನು ನಂಬಬಹುದಾ?
2: ಅದಕ್ಕೆ ಹೇಳಿದ್ ಫೇಸ್ಬುಕ್ ಅಥವಾ ವಾಟ್ಸಪ್ ಅಂತ ನೋಡ್ಬೇಡ ಅಂತ.
0: ಇಲ್ಲ ಶರಣ, ಅದು ನಾನು ಹೇಳಲ್ಲ. ಫೇಸ್ಬುಕ್ ವಾಟ್ಸಪ್ ತಪ್ಪು ಅಂತ ಹೇಳಲ್ಲ, ಆಯ್ತಾ? ಆದ್ರೆ ನೀವು ಫೇಸ್ಬುಕ್ ಅಥವಾ ವಾಟ್ಸಪ್ ಗೆ ಫ್ರೆಂಡ್ಸ್ ಮಾಡುವಾಗ, ಆಯ್ತಾ, ನಿಮ್ಗೆ ಆ ಫ್ರೆಂಡ್ಸಿನ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕು, ಆಯ್ತಾ? ಯಾರ ಸುಮ್ನೆ ಅವ್ರು ಯಾರೋ ಕೇಳ್ತಾರೆ ಅಂತ ಹೇಳಿ ನಾವು ಫ್ರೆಂಡ್ಸ್ ಮಾಡಬಾರ್ದು. ಮತ್ತೆ ನಿಜವಾಗ್ಲೂ ಅವ್ರು ಕೊಟ್ಟ ಪಿಕ್ಚರ್ ಅವರೇನಾ ಅಂತ ನೋಡ್ಕೊಳ್ಬೇಕು ನಾವು. ಯಾಕಂದ್ರೆ ಯಾರ ಪಿಕ್ಚರ್ ಸಹ ಹಾಕ್ಬಹುದಲ್ಲ ನಮ್ಗೆ. ಅಲ್ಲ, ಜಾಗ್ರತೆ ಇದ್ರೆ ನಮ್ಗೆ ಸ್ವಲ್ಪ ನಮ್ಮನ್ನು ನಮ್ಗೆ ಸುರಕ್ಷವಾಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಆಗ್ತದೆ, ಆಯ್ತಾ? ಮತ್ತೆ ಅಲ್ಲಿ ನೀವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೀವೇನೆಲ್ಲ ಹಾಕಿರಿ, ನಿಮ್ಮ ಪಿಕ್ಚರ್ ಹಾಕ್ತೀರಾ, ನಿಮ್ಮ ಫೋಟೋ ಹಾಕ್ತೀರಾ, ಅದನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಅಲ್ಲಿ ನಿಮ್ಗೆ ಜಾಗ್ರತೆಯಾಗಿ ಇರ್ಬಹುದು, ಆಯ್ತಾ?
1: ಈಗ ನಾನು ಸ್ಕೂಲಿಂದ ಒಬ್ಬಳೆ ಮನೆಗೆ ಹೋಗುತ್ತೇನೆ ಅಂದ್ರೆ ಎಲ್ಲಾ ಕಡೆಗೆ ನನ್ನ ಅಪ್ಪ ಅಮ್ಮ ಜೊತೆ ಹೋಗ್ಬೇಕಾ ಮ್ಯಾಮ್?
0: ಬೇಡ ಲಸ್ಯ, ಎಲ್ಲಾ ಕಡೆ ನೀವು ಅವ್ರ ಜೊತೆ ಹೋಗ್ಬೇಕಂತ ಇಲ್ಲ. ಆದ್ರೆ ನೀನು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ಏನ ಹೇಳಿದ್ರೆ, ಈಗ ನೀನ್ ಒಬ್ಳೆ ಹೋಗುವಾಗ ಕೂಡ ನೀನ್ ಸ್ವಲ್ಪ ನೋಡ್ಕೊಳ್ಬೇಕು, ಆಯ್ತಾ? ಯಾರು ನಿನ್ ಹತ್ರ ಬರದ ಹಾಗೆ, ಯಾರು ನಿನ್ನನ್ನು ಏನಾದ್ರೆ ಬೇರೆ ಗೊತ್ತಿಲ್ಲದವ್ರು ನಿನ್ನ ಹತ್ರ ಮಾತಾಡದ ಹಾಗೆ ಗೊತ್ತಿದ್ದು ಕೂಡ, ಆಯ್ತಾ? ಈಗ ನೋಡು, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಾದ್ರೆ, ಈಗ ನಿನ್ ತಾಯಿ ಏನಾದ್ರೆ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾ ಹೇಳ್ತಾರೆ? ಗುಡ್ ಅಂತ ಹೇಳಿ ನಿನ್ ಬೆನ್ ತಟ್ಟುದಿಲ್ವಾ? ಆಗ ನಿನ್ಗೆ ಏನ್ ಅನ್ನಿಸ್ತದೆ? ಖುಷಿ ಆಗ್ತದೆ ಅಲ್ವಾ? ಈಗ ಅದು ಗುಡ್ ಟಚ್, ಅದು ನಾರ್ಮಲ್ ಟಚ್. ಅರ್ಥ ಆಯ್ತಾ? ಆಯ್ತಾ? ಬೆನ್ ತಟ್ಟುವಾಗ ನಿನ್ಗೆ ಖುಷಿ ಆಗ್ತದೆ. ಖುಷಿ ತರುವ ಯಾವ ಬಿಹೇವಿಯರ್ ಅಥವಾ ವರ್ತನೆ ಕೂಡ ನಾರ್ಮಲ್ ಟಚ್. ಈಗ ಅದೇ ತರ ಒಂದು ಪರಿಚಯ ಇಲ್ಲದವರು ಅಥವಾ ಪರಿಚಯ ಇದ್ದವರೇ ಅಂತ ಯೋಚನೆ ಮಾಡು, ಆಯ್ತಾ? ಮನೆಯಲ್ಲಿ ಯಾವಾಗ್ಲೂ ಬರ್ತಾ ಇರುವವರೇ ಅಂತ ಯೋಚನೆ ಮಾಡು. ಈಗ ಬರೀ ನೀನು ಬೆನ್ ಮಾಡಿ ತಟ್ಟುದಲ್ಲ ಅಥವಾ ಪ್ಯಾಟ್ ಮಾಡೋದಲ್ಲ, ಬೇರೆ ನಿನ್ನ ದೇಹದ ಭಾಗಗಳನ್ನು, ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಟಿದ್ರೆ ನಿಂಗೆ ಏನ್ ಅನ್ನಿಸ್ತದೆ? ನಿನ್ ಖುಷಿ ಆಗ್ತದಾ?
1: ಇಲ್ಲ, ನನ್ಗೆ ಕೋಪ ಬರ್ತದೆ.
0: ಕೋಪ ಬರ್ತದಲ್ವಾ? ಈಗ ನೀನೇನ್ ಮಾಡ್ತೀಯ ಅಲ್ಲಿ? ಹೆಚ್ಚಾಗಿ ನೀನ್ ಅಲ್ಲಿಂದ ನೀನ್ ಓಡಿ ಹೋಗ್ತೀಯ.
1: ಹೌದು
0: ಅಲ್ವಾ? ಈಗ ಅಲ್ಲಿ ನೀನೇನ್ ಮಾಡ್ಬೇಕು, ಅಲ್ಲಿ ನೀನು ಜೋರಾಗಿ ಅಂತಹ ವರ್ತನೆಯನ್ನು ಬಿಡಬಾರ್ದು, ಆಯ್ತಾ? ಈಗ ನಮ್ಮ ಬಾಡಿಯನ್ನು ನಾನ್ ಡಿವೈಡ್ ಮಾಡಿದ್ರೆ, ಈಗ ಕೈ, ಕಾಲು, ಕಾಲಿನ ಕೆಳಗೆ ಭಾಗ, ನಮ್ಮ ತಲೆ, ನಮ್ಮ ಶೋಲ್ಡರ್ಸ್, ಇದೆಲ್ಲ ನಾರ್ಮಲ್ ಪಾರ್ಟ್ಸ್ ಆಫ್ ದ ಬಾಡಿ ಅಲ್ವಾ? ಈಗ ನಿಮ್ಮ ಎದೆ, ಹುಡುಗಿಯರಿಗೆ ಬ್ರೆಸ್ಟ್ ಅಂತ ನಾವು ಹೇಳ್ತೇವೆ ಅಲ್ವಾ, ಆಯ್ತಾ? ಮತ್ತೆ ನಮ್ಮ ಸೊಂಟಕ್ಕಿಂತ ಕೆಳಗೆ, ಇದೆಲ್ಲ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಂತ ಹೇಳ್ತೇವೆ. ಈ ಪ್ರೈವೇಟ್ ಪಾರ್ಟ್ಸ್ ಅನ್ನು ಬರೀ ನಾವು ಎಲ್ಲರ ಹತ್ರ ನಾವು ಮುಟ್ಲಿಕ್ಕೆ ಬಿಡಬಾರ್ದು.
2: ಅಪ್ಪ ಅಮ್ಮ ಮುಟ್ಬೋದ?
0: ನಾನೀಗ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ ನೀನ್ ಸಣ್ಣದಿರುವಾಗ ನಿನ್ನ ಅಪ್ಪ ಅಮ್ಮ ಎಲ್ಲ ನಿಮ್ಗೆ ಸ್ನಾನ ಮಾಡಿಸ್ತಾ ಇದ್ರವಾ? ಹೌದಾ ಅಲ್ವಾ? ಹಾ, ಎಲ್ಲ ಕಡೆ ಸೋಪ್ ಹಾಕ್ತಾ ಇದ್ರಲ್ವಾ? ಈಗ ಅದು ನಾರ್ಮಲ್, ಆಯ್ತಾ? ಆದ್ರೆ ಆಗ ನಿನ್ಗೆ ಏನು ಆತರ ಒಂದು ಬ್ಯಾಡ್ ಫೀಲಿಂಗ್, ಕೆಟ್ಟ ಫೀಲಿಂಗ್ ನಿನ್ಗೆ ಬರ್ಲ. ಇದು ಆತರ ನಾನ್ ಹೇಳುದಲ್ಲ, ಅಪ್ಪ ಅಮ್ಮ ಹೌದು, ಡಾಕ್ಟರ್ ಕೆಲವೊಮ್ಮೆ ನಿಮ್ಮನ್ನ ಎಕ್ಸಾಮಿನ್ ಮಾಡಿದಾಗ ನಿಮ್ಮನ್ನು ನಿಮ್ಮ ಪ್ರೈವೇಟ್ ಪಾರ್ಟ್ ಅನ್ನು ಅವರು ಎಕ್ಸಾಮಿನ್ ಮಾಡ್ತಾರೆ, ನೋಡ್ತಾರೆ, ಅದ ನಾರ್ಮಲ್. ಆದ್ರೆ ನಿಮ್ಗೆ ಯಾವಾಗ ಯಾರು ಏನು ಮಾಡುವಾಗ, ಆಯ್ತಾ, ಯಾವ ಪಾರ್ಟ್ ಆಫ್ ದ ಬಾಡಿ, ಯಾವ ಭಾಗ ಸಹ ನಿಮ್ಮ ದೇಹದ ಭಾಗವನ್ನು ಮುಟ್ಟುವಾಗ ನಿಮ್ಗೆ ಒಂದು ಬೇಡದ ತರದೊಂದು ಫೀಲಿಂಗ್ ಬರ್ತದೆ, ಸಿಟ್ಟು ಬರ್ತದೆ, ಆಯ್ತಾ, ಬೇಸರ ಆಗ್ತದೆ, ಅಳು ಬರ್ತದೆ ಅಂತ ಹೇಳುವಾಗ ಇಮಿಡಿಯೇಟ್ಲಿ ನೀವು ಮಾಡಬೇಡಿ ಅಂತ ಹೇಳ್ಬೇಕು, ನೋ ಅಂತ ನೀವು ಹೇಳ್ಬೇಕಾಗ್ತದೆ. ಅಲ್ಲಿ ನೀವು ನೋ ಅಂತ ಹೇಳಿದ್ರೆ ಅವರಿಗೆ, ಮಾಡುವವರಿಗೆ ಗೊತ್ತಾಗ್ತದೆ, ಈ ಹುಡುಗಿ ಅಥವಾ ಹುಡುಗನಿಗೆ ಇದು ಒಳ್ಳೇದಾಗುದಿಲ್ಲ ಅಂತ ಹೇಳಿ. ಎರಡನೇದು, ಅದು ಆದ ನಂತರ ಸುಮ್ನೆ ಕುತ್ಕೊಳ್ಬೇಡಿ, ಆಯ್ತಾ? ನೀವೇ ಕುತ್ಕೊಂಡು ನೀವೇ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಕ್ಬೇಡಿ, ಆಯ್ತಾ, ನೀವೇನ್ ಮಾಡ್ಬೇಕು ಇದನ್ ಹೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ ಹೇಳಿ, ಹೀಗೆ ಆಗಿದೆ ಅಂತ ಹೇಳಿ. ಹೌದು, ಫಸ್ಟ್ ನೀನ್ ಹೇಳಿದಾಗೆ ಅವ್ರು ಬೈಬಹುದು ಯಾಕಲ್ಲಿ ಹೋದದ್ದು ಅಂತ.

0: ಸರಿ, ಆದ್ರೆ ಬೈದ್ರೆ ಕೂಡ ಚಿಂತೆ ಇಲ್ಲ. ಏನಾಗ್ಬೇಕು ನಿನ್ಗೆ? ನಿನ್ಗೆ ಆಗ್ಬೇಕು ಆಯ್ತು, ನಾನು ಅಪ್ಪ ಅಮ್ಮನ ಹತ್ರ ಹೇಳಿದ್ದೇನೆ, ಆಗ ಅಪ್ಪ ಅಮ್ಮನಿಗೆ ಗೊತ್ತಾಗ್ತದೆ ನನ್ನ ಮಗ ಈ ತರ ಆಗಿದೆ ಅಂತ ಹೇಳಿ. ಮತ್ತೆ ಆ ಆಕ್ಟಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಇದೆ. ಮಕ್ಕಳಿಗೆ ಲೈಂಗಿಕ ಶೋಷಣೆ ಮಾಡಿದ್ರೆ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಇದೆ ಆಕ್ಟಿನ ಪ್ರಕಾರ. ಅದರಿಂದ ನೀವೇನೂ ಹೆದರ್ಕೊಳ್ಬೇಕಂತ ಇಲ್ಲ. ಅರ್ಥ ಆಯ್ತಾ? ನೀವೇನ್ ಮಾಡ್ತೀರಾ ಲಸ್ಯಾ? ನಾನು ಹೆಚ್ಚಾಗಿ ನಾನು ನೋಡಿದಂತ ಹೇಳಿದ್ರೆ, ಈ ತರ ಏನಾದ್ರೆ ಯಾರಾದ್ರೆ ನಿಮ್ಗೆ ಬೇಡದೊಂದು ಪಿಕ್ಚರ್ ತೋರಿಸಿದ್ರೆ, ಆಯ್ತಾ, ಲೈಂಗಿಕವಾಗಿ ಇರುವ ಒಂದು ಪಿಕ್ಚರ್ ತೋರಿಸಿದ್ರೆ, ಅಥವಾ ಏನಾದ್ರೆ ಬೇಡದ ಬ್ಯಾಡ್ ಜೋಕ್ಸ್ ಅಂತ ನಾವು ಹೇಳ್ತೇವಲ್ಲ, ಆ ತರ ಹೇಳಿದ್ರೆ ನೀವು ಹೆಚ್ಚಾಗಿ ನಾನು ಇದು ಮಕ್ಳು ಏನ್ ಮಾಡ್ತಾರೆ, ಕಿಸ್ಕ್ ಅಂತ ನಗಾಡ್ತೀರಾ ನೀವು, ಅಥವಾ ಅಲ್ಲಿಂದ ಓಡಿ ಹೋಗ್ತೀರಾ. ಆಗ ಆ ಮನುಷ್ಯನಿಗೆ ಅರ್ಥ ಆಗುದಿಲ್ಲ, ನಿಮ್ ಬೇಸರ ಆಗಿದೆ, ಅದ ಈ ತರ ಮಾಡಬಾರ್ದು ಅಂತ. ನೀವಲ್ಲಿ ಜೋರಾಗಿ ತೋರಿಸಿದ್ರೆ ಮಾತ್ರ, ಇಂತಹ ವರ್ತನೆ ನನಗೆ ಒಳ್ಳೇದಾಗುದಿಲ್ಲ ಅಂತ ತೋರಿಸಿದ್ರೆ ಆ ಮನುಷ್ಯ ನಿಲ್ಲಿಸುವ ಸಂದರ್ಭ ಇದೆ. ಆಯ್ತಾ? ಅರ್ಥ ಆಯ್ತಾ? ಅದು
1: ಯಾರೋ ಈ ತರ ನೋಡಿದ್ರೆ ನಾವೇನ್ ಮಾಡ್ಬೇಕು?
0: ಏನ್ ಹೇಳು ಶರ, ನಿನ್ಗೇನೋ ಮನ್ಸಿನಲ್ಲಿ ಇದ್ದ ಹಾಗೆ ಇದೆ, ಏನ್ ಕೇಳ್ತಾ ಇದ್ದೀಯಾ ಹೇಳು.
1: ನಮ್ ಶಾಲೆ ಹತ್ರ ಇರುವ ಬಸ್ ಸ್ಟ್ಯಾಂಡ್ ಅಲ್ಲಿ ದಿನಾಲು ಯಾರೋ ಒಬ್ರು ಇರ್ತಾರೆ.
0: ಏನ್ ಮಾಡನೆ ಅವನು? ಏನಾ ಮಕ್ಕಳಿಗೆಲ್ಲ ಉಪದ್ರ ತೊಂದ್ರೆ ಮಾಡ್ತಾ ಇದ್ದಾನೆ, ಬೇಡದೆಲ್ಲ ಮಾಡ್ತಾ ಇದ್ದಾನೆ ಅಲ್ಲ, ನೀನ್ ನೋಡಿದ್ಯಾ ಅದನ್ನು? ಏನ್ ಮಾಡಿದ್ಯಾ ನೀನ್ ಅದ್ರಿಂದ?
1: ಅದಕ್ಕೆ ನಾವಿರೋ ಬಸ್ ಸ್ಟ್ಯಾಂಡ್ ಹತ್ರ
0: ಇದೇ ನೋಡಿ, ನೀವ್ ಮಾಡೋದು ತಪ್ಪು ಇದೇ ಶರಣ್. ಈಗ ಗೊತ್ತಾಯ್ತಲ್ಲ ಸ್ಯಾ ನಾನು ಏನ್ ಹೇಳುದು ಅಂತ ಹೇಳಿ, ಇದೇ ನೀವ್ ಮಾಡೋದು ತಪ್ಪು. ಏನಂತ ಗೊತ್ತೆ, ಅಲ್ಲಿ ಒಬ್ಬ ವ್ಯಕ್ತಿ ಮಕ್ಕಳೇ ತೊಂದರೆ ಮಾಡ್ತಾ ಇದ್ದಾರೆ, ನೀವು ತುಂಬಾ ಮಂದಿ ನೋಡಿದೀರಾ, ನೀವೇನ್ ಮಾಡ್ತೀರಾ, ಕಣ್ಮುಚ್ಚಿ ನೀವು ದೂರ ಹೋಗ್ತಾ ಇದ್ದೀರಾ, ಅದಕ್ಕೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇಲ್ವಾ ಅಲ್ಲ. ಅದರ ಬದಲು ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಆ ಯಾರೆಲ್ಲ ಮಕ್ಕಳಿಗೆ ತೊಂದರೆ ಮಾಡ್ತಾನೆ ಅವರಿಗೆ ನೀವು ಸ್ವಲ್ಪ ಧೈರ್ಯ ತುಂಬಿಸ್ಬೇಕು, ಆಯ್ತಾ, ಅವರು ಇದ್ರ ಎದುರು ನಿಲ್ಲಿಸ್ಲಿಕ್ಕೆ ನೀವು ನೋಡ್ಬೇಕು. ಎರಡನೇದು, ಇದು ನಿಮ್ಮ ಈ ಬಸ್ ಸ್ಟ್ಯಾಂಡ್ ನಿಮ್ಮ ಶಾಲೆಯ ಮುಂದೆ ಇರುದಲ್ವಾ, ಅಲ್ವಾ, ಶಾಲೆಯ ಹತ್ರ ಇರುದಲ್ವಾ. ಈಗ ನೀವು ಶಾಲೆಯ ಹೆಡ್ ಮಿಸ್ಟ್ರೆಸ್ ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಹತ್ರ ಇದ್ರ ಬಗ್ಗೆ ಹೋಗಿ ಹೇಳ್ಬೇಕು. ನಿಮ್ಮ ಶಾಲೆಯ ಗೇಟ್ ಹತ್ರ ಒಬ್ಬ ವಾಚ್ಮನ್ ಇದ್ದಾನಾ, ವಾಚ್ಮನ್ ಅಂಕಲ್ ಇದ್ದಾನಾ, ಇದ್ದಾರಲ್ಲ, ಈಗ ಅವ್ರ ಹತ್ರ ಹೋಗಿ ಹೇಳ್ಬೇಕು. ಯಾಕಂದ್ರೆ ನೀವು ಹೀಗೆ ಸುಮ್ನೆ ಇದ್ದು ನೀವಲ್ಲಿ ಹೋಗದಿದ್ರೆ ಬೇರೆ ಮಕ್ಳು ಹೋಗ್ತಾರೆ, ಸಣ್ಣ ಸಣ್ಣ ಮಕ್ಳು ಅಲ್ಲಿ ಹೋಗಿ ಸಿಕ್ಕಿ ಬೀಳ್ತಾರೆ ಅಲ್ವಾ. ಸೊ ಅದು ಆಗದ ಹಾಗೆ ನೀನ್ ಹೇಗೆ ನೋಡ್ಕೊಳ್ಬೇಕಂತ ಹೇಳಿದೆ, ನಾನಾಗ ನಿನ್ನ ಹತ್ರ ಹೇಳಿದ್ದೇನೆ. ಇಲ್ಲಿ ನಾವು ಹೇಳ್ಬೇಕಾದ್ರೆ ಸೀಕ್ರೆಟ್ ಆಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಬಾರ್ದು. ಇದನ್ನು ಯಾವ ರೀತಿಯಲ್ಲಿ ಸಹ ಸೀಕ್ರೆಟ್ ಅಥವಾ ನಾವು ಸುಮ್ನೆ, ಈಗ ನಾನು ಲಸ್ಯನ ಹತ್ರ ನಾನು ಫಸ್ಟ್ ಹೇಳಿದೆಲ್ಲ, ಹೇಳಿದೆಲ್ಲ ನಾನು ಗೌಪ್ಯವಾಗಿ ಇಟ್ಕೊಳ್ತೇನೆ, ಇಲ್ಲಿ ಗೌಪ್ಯತೆ ಇಲ್ಲ, ಈ ತರ ನೋಡಿದ್ರೆ ನೀನು ಇಮ್ಮಿಡಿಯೇಟ್ಲಿ ಹೋಗಿ ನೀನ್ ಹೇಳ್ಬೇಕು. ಆಯ್ತಾ? ನಿಮ್ ಶಾಲೆ ಹತ್ರ ಪೊಲೀಸ್ ಮ್ಯಾನ್ ಇದ್ರೆ ಅವ್ರ ಹತ್ರ ಕೂಡ ಹೇಳ್ಬಹುದು ನಿಮ್ಗೆ. ಆಗ ಅವ್ರು ಇಮ್ಮಿಡಿಯೇಟ್, ನಾನು ಹೇಳಿದ್ದೇನೆ ಆಲ್ರೆಡಿ, ನಾನು ಹೇಳಿದ್ದೇನೆ ಇದಕ್ಕೊಂದು ಕಾನೂನು ಇದೆ ಅಂತ ಹೇಳಿ. ಸೊ ಕಾನೂನಿನ ಪ್ರಕಾರ ಈ ವ್ಯಕ್ತಿಯ ಮೇಲೆ ಅವರಿಗೆ ಪನಿಷ್ಮೆಂಟ್ ಕೊಡ್ಬಹುದು, ಆಕ್ಷನ್ ತಕೊಳ್ಬಹುದು. ಅದು ನೆನ್ಪಿಟ್ಕೊಳ್ಳಿ, ಈ ಮಕ್ಕಳಿಗೆ ಏನೂ ಆಗೋದಿಲ್ಲ, ಆದ್ರೆ ಆ ಯಾವ ವ್ಯಕ್ತಿ ಇದನ್ನು ಮಾಡ್ತಾನೆ, ಮಕ್ಕಳಿಗೆ ಲೈಂಗಿಕ ಅತ್ಯಾಚಾರ ಮಾಡ್ತಾನೆ, ಶೋಷಣೆ ಮಾಡ್ತಾನೆ, ಅವರ ಮೇಲೆ ಅವರು ಆಕ್ಷನ್ ತಕೊಳ್ತಾರೆ. ಸೊ ನೀವು ಹೆದರ್ಕೊಳ್ಬೇಕಂತ ಇಲ್ಲ.
2: ಮ್ಯಾಮ್, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು?
0: ಹೌದು, ಹೇಗೆ ಅದನ್ನು ಮಾಡದ ಹಾಗೆ ನೋಡ್ಕೊಳ್ಬಹುದು ಅಂತ ಹೇಳ, ಫಸ್ಟ್ ಅಂತ ಹೇಳಿದ್ರೆ ಲಸ್ಯ, ಇದ್ರ ಬಗ್ಗೆ ನಮ್ಗೆ ಎಷ್ಟ ಆಗ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಆಯ್ತಾ? ನೋಡಿ, ಯಾಕಂತ ಹೇಳಿದ್ರೆ ನಾನೇನೀಗ ಇದ್ರ ಬಗ್ಗೆ ನಿಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಮಾತಾಡಿದ್ದೇನೆ, ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾಸ್ ತೆಗ್ದಿದ್ದೇನೆ, ಅದರ ನಂತರ ನೀವು ಎಷ್ಟು ಇದ್ರ ಬಗ್ಗೆ ಮಾತಾಡಿದಿರಾ ಹೇಳಿ ನೋಡೋಣ. ಮಾತಾಡಿದಿರಾ? ಇಲ್ಲ. ಯಾಕೆ? ನಾಚಿಗೆ ಅದೇ. ಇದನ್ನ ಹೇಗ್ ಮಾತಾಡೋದು? ಹೋಗಿ ಮನೆಯಲ್ಲಿ ಮಾತಾಡಿದಿರಾ? ಇಲ್ಲ. ಟೀಚರ್ ಹತ್ರ ಮಾತಾಡಿದಿರಾ? ಇಲ್ಲ. ಬೇರೆ ಮಕ್ಕಳ ಹತ್ರ ಮಾತಾಡಿದಿರಾ? ಇಲ್ಲ. ಮಾತಾಡಿದ್ರೆ ಕೂಡ ಹೇಗ್ ಮಾತಾಡ್ತೀರಾ? ಮೆಲ್ಲ ಮೆಲ್ಲಗೆ ಮಾಡ್ತೀರಾ ಇದ್ರ ಬಗ್ಗೆ. ಸೊ ಫಸ್ಟ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಾನೀಗ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿದೆ ಅಲ್ಲ, ಇದು ನಾವು 3 ವರ್ಷದ ಮಕ್ಕಳಿಂದ ನಾವು ಹೇಳಿಕೊಡ್ತೇವೆ. ಹಾ, 3 ವರ್ಷದ ಮಕ್ಕಳಿಗೆ ಸುಖ ಕೂಡ ಗೊತ್ತಿರ್ಬೇಕು, ನನ್ನ ತಾಯಿ ಆದ್ರೆ ಇಲ್ಲೆಲ್ಲ ಮುಟ್ಬಹುದು, ಬೇರೆ ಅವರಾದ್ರೆ ಈ ತರ ನನ್ನ ಬೇರೆ ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಬಾರ್ದು ಅಂತ ಹೇಳಿ. ಆಗ ಮುಟ್ಟಿದ್ರೆ ಅವ್ರು ಇಮಿಡಿಯೇಟ್ ಬಂದು ಹೇಳ್ತಾರೆ, ಈ ಅಂಕಲ್ ಹೀಗೆ ಮಾಡಿದ್ದ, ಈ ಆಂಟಿ ಹೀಗೆ ಮಾಡಿದ್ರು. ಆಗ ತಾಯಿಗೆ ಗೊತ್ತಾಗ್ತದೆ, ಆಯ್ತಾ, ಏನ್ ಆಗ್ತದೆ ಅಂತ ಹೇಳಿ. ಆಯ್ತಾ? ಮತ್ತೆ ಆ ಮಗುವಿಗೆ, ಈಗ ಸಣ್ಣ ಮಗು ಅದರಿಂದ ಅದಕ್ಕೆ ಗೊತ್ತಾಗುದಿಲ್ಲ ಅಂತ ನಾವು ಹೇಳ್ಬಾರ್ದು. ಸಣ್ಣ ಮಗುವಿಗೆ ಸಹ ಏನಾಗ್ತದೆ ಈ ತರ ಎಲ್ಲಾ ವರ್ತನೆ ಆಗುವಾಗ, ಅದಕ್ಕೆ ಕೂಡ ಒಂಥರ ಆಗ್ತದೆ. ಆಯ್ತಾ? ನೋವಾಗ್ಬಹುದು, ಬೇಸರ ಆಗ್ಬಹುದು. ಆಯ್ತಾ? ಈ ತರ ಆಗುವಾಗ ಮಗು ಹೇಳಲೇಬೇಕಾಗ್ತದೆ. ಹೇಳಿದ ತಕ್ಷಣ ತಂದೆ ತಾಯಿ, ಟೀಚರ್ ಅಥವಾ ಯಾರು ದೊಡ್ಡವರು, ಅವರ ಜೊತೆಯಲ್ಲಿ ಇರುವ ದೊಡ್ಡವರು ಅದನ್ನು ಕೇಳಿ ಅದಕ್ಕೆ ಆಕ್ಷನ್ ತಕೊಳ್ಬೇಕಾಗ್ತದೆ. ಒಂದು ಅದು, ಆಯ್ತಾ, ಅರಿವನ್ನು ಮೂಡಿಸ್ಬೇಕು ಅಂತ ನಾವು ಹೇಳ್ತೇವೆ. ಎರಡನೇದಂತ ಹೇಳಿದ್ರೆ, ಮುಖ್ಯವಾಗಿ ಅಂತ ಹೇಳಿದ್ರೆ, ಈ ಅವರಿಗೆ ಮಾತ್ರ.

0: ಅಲ್ಲ, ಈಗ ನೀವ್ ಯಾರ ಹತ್ರ ಎಲ್ಲ ಹೇಳ್ತೀರಿ ಅವರೆಲ್ಲ ನಿಮ್ಗೆ ಸಹಾಯ ಮಾಡ್ತಾರೆ, ಆಯ್ತಾ? ನಿಮ್ಗೆ ಎಲ್ಲರೂ ಅವರು ನಿಮ್ಗೆ ಸಪೋರ್ಟ್ ಕೊಡ್ತಾರೆ, ಆ ಸಪೋರ್ಟ್ ಇಂದ ನಿಮ್ಗೆ ಮುಂದೆ ಹೋಗ್ಬಹುದು. ಓಕೆ, ಸೊ ಇದ್ರ ಬಗ್ಗೆ ನೀವೇನ್ ಮಾಡಿ, ಮಕ್ಕಳ ಹತ್ರ ಮಾತಾಡಿ, ಕ್ಲಾಸ್ ಮಾಡಿ, ಆಯ್ತಾ, ಪೋಸ್ಟರ್ ಕಾಂಪಿಟೇಷನ್ ಮಾಡಿ ಇದ್ರ ಬಗ್ಗೆ. ಆಗ ನಿಮ್ಮ ಆ ತರ ಮುಜುಗರ ಇರ್ತದಲ್ಲ, ಒಂಥರ ಎಂಬಾರಸ್ಮೆಂಟ್, ಒಂದು ಶೈ ಅಂತ ಹೇಳ್ತೇವಲ್ಲ, ಈ ಶೈನೆಸ್ ಹೋಗ್ತದೆ, ಆಯ್ತಾ? ಈ ತರ ನೀವೀಗ ನೀವ್ ಬಂದಿದ್ದೀರಾ, ಈಗ ನೀವ್ ನನ್ ಜೊತೆ ಮಾತಾಡಿದ್ದೀರಾ, ಈಗ ಒಳ್ಳೇದಾಯ್ತು, ನಾನು ಆಗನೇ ಹೇಳಿದೆ ಲಸ್ಸೆ, ಅಟ್ ಲೀಸ್ಟ್ ನೀನ್ ಇದ್ರ ಬಗ್ಗೆ ಅವ್ರು ಹರಿತಾ ಹೇಳಿದ್ದನ್ನು ಕೇಳಿದ್ದಿ, ಅವಳಿಗೆ ನೀನ್ ಸಪೋರ್ಟ್ ಕೊಟ್ಟಿದ್ದಿ, ಅದ್ರ ಬಗ್ಗೆ ನನ್ನ ಹತ್ರ ಬಂದು ನೀನು ಮಾತಾಡಿದ್ದಿ. ಸೊ ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅಲ್ಲಿ ಅವಳಿಗೆ ಸಹ ಇದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡಿದ ಬಗ್ಗೆ ಹೇಳು. ಯಾಕಂದ್ರೆ ಮಕ್ಕಳಿಗೆ ಏನು ಮನಸ್ಸಿಗೆ ಹೋಗ್ಬೇಕಂತ ಹೇಳಿದ್ರೆ, ಲೈಂಗಿಕ ಅತ್ಯಾಚಾರ ಅವರಿಗೆ ಆದ ಅಥವಾ ಶೋಷಣೆ ಆದ್ರೆ ಇದು ಅವರ ತಪ್ಪಲ್ಲ, ಇದು ನೆನ್ಪಿಟ್ಕೊಳ್ಳಿ, ಮಕ್ಳಿದು ತಪ್ಪಲ್ಲ.
1: ಹೌದು,
0: ಆಯ್ತಾ? ಮೇ ಬಿ ಅಪ್ಪ ಅಮ್ಮ ಬೈಬಹುದು, ಯಾಕೆ ರಾತ್ರಿ ಬೇಗ ಬಂದಿಲ್ಲ, ಯಾಕೆ ಈ ಡ್ರೆಸ್ ಹಾಕಿದ್ದು ಅಂತೆಲ್ಲ ಹೇಳ್ಬಹುದು, ಆಯ್ತಾ? ಆದ್ರೆ ಇದು ಮಕ್ಳಿದು ತಪ್ಪಲ್ಲ, ಇದು ಯಾವ ವ್ಯಕ್ತಿ ಇದಕ್ಕೆ ಒಳಗಾಗ್ತಾರೆ, ಈ ಮಕ್ಳಿಗೆ ಇದನ್ನೆಲ್ಲ ಮಾಡ್ತಾರೆ, ಅವರು ಅದರಲ್ಲಿ ತಪ್ಪು ಮಾಡುದು. ಆದ್ರಿಂದ ಆಕ್ಟಿನ ಪ್ರಕಾರ, ಆಯ್ತಾ, ಕಾನೂನಿನ ಪ್ರಕಾರ ಅವರಿಗೆ ನಮ್ಗೆ ಪನಿಷ್ಮೆಂಟ್ ಕೊಡ್ಬೇಕು, ಪನಿಷ್ಮೆಂಟ್ ಕೊಡ್ಲೇಬೇಕು. ಸೊ ಇಲ್ಲಿ ನೀವು ಎಷ್ಟು ಸುಮ್ನೆ ಇರ್ತೀರಿ, ಇದ್ರ ಬಗ್ಗೆ ನೀವು ಎಷ್ಟು ಮಾತಾಡೋದಿಲ್ಲ, ಇದ್ರ ಬಗ್ಗೆ ಎಷ್ಟು ನೀವು ಬಾಯಿ ಮುಚ್ಚಿ ಕೂತ್ಕೊಳ್ತೀರಿ, ಅಷ್ಟು ನೀವು ಮಾತ್ರ ಸಫರ್ ಆಗುದಲ್ಲ, ಆಯ್ತಾ? ಬೇರೆ ಮಕ್ಕಳಿಗೆ ಕೂಡ ನೀವು ಇದನ್ನು ಪಾಸ್ ಮಾಡ್ತೀರಾ, ಸುಮ್ನೆ ಇರ್ಬೇಕು ಅಂತ ಹೇಳೋ ಒಂದು ಮೆಸೇಜ್ ಪಾಸ್ ಮಾಡ್ತೀರಾ, ಆಯ್ತಾ? ಸೊ ಇದ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಎಷ್ಟು ಆಗ್ತದೆ ನೀವ್ರ ಬಗ್ಗೆ ಮಾತಾಡಿ ಬೇರೆಯವ್ರ ಜೊತೆ. ಇವತ್ತು ಹೋಗಿ ಅಪ್ಪ ಅಮ್ಮನ ಹತ್ರ ಕೂಡ ಮಾತಾಡಿ, ಈ ತರ ನನ್ಗೆ ಮೇಡಮ್ ಒಬ್ರು ಬಂದಿದ್ರು, ಅವ್ರು ಈ ತರ ಟೀಚರ್ ನನ್ಗೆ ಹೀಗೆ ಮತ್ತೆ ಮಾತಾಡಿದ್ರು. ಆಗ ತಂದೆ ತಾಯಿ ಕೂಡ ನಿಮ್ ತರ ಮಾತಾಡ್ತಾರೆ, ಆಗ ನಿಮ್ ಏನಾಗ್ತದೆ, ನಿಮ್ಮದ ಸಂಬಂಧ ಒಳ್ಳೇದಾಗ್ತದೆ, ನಿಮ್ಮ ಸಂಬಂಧ ಹತ್ರ ಬರ್ತದೆ. ಆಗ ಯಾವ ಕಷ್ಟ ಬಂದ್ರೆ ಸಹ, ಬರೀ ಇದ್ರ ಬಗ್ಗೆ ಮಾತ್ರ ಅಲ್ಲ, ಈಗ ಆಗ ಹೇಳಿಯಲ್ಲ ನಿನ್ಗೆ ನೆನ್ಪಿರುದಿಲ್ಲ ಅಂತ ಓದಿದ್ರೆ, ಅದಕ್ಕೆ ಕೂಡ ಅದಕ್ಕೊಂದು ಅವರು ಒಂದು ರೆಮಿಡಿ ಕೊಡ್ತಾರೆ, ಒಂದು ದಾರಿ ಕೊಡ್ತಾರೆ. ಅಂತಹ ರಿಲೇಶನ್ಶಿಪ್ ಅಥವಾ ಸಂಬಂಧ ಹೆಚ್ಚಿಸ್ಲಿಕ್ಕೆ ಅದರೆಲ್ಲ ಬಗ್ಗೆ ಮಾತಾಡಿದ್ರೆ ಮಾತ್ರ ನಮ್ಗೆ ಆಗ್ತದೆ.
1: ಮ್ಯಾಮ್, ಈಗ ನೀವು ಹೇಳಿದ್ರೆ ನಾವು ದೊಡ್ಡವರಿಗೆ ನೋ ಅಂತ ಹೇಳ್ಬೇಕು, ಈಗ ಮಾಡಿದ್ರ, ಬಟ್ ನಮ್ಮ ಟೀಚರ್ಸ್ ಹೇಳಿದ್ದಾರೆ ದೊಡ್ಡರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು.
0: ಏನ್ ಮಾಡ್ಬೇಕು? ನೀನ್ ಹೇಳೋದು ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಬೇರೆ ಅವರಿಗೆ ನಾವು ಹರ್ಟ್ ಮಾಡಬಾರ್ದು ಅಂತಾಳೆ. ಈಗ ನಾನ್ ಒಂದ್ ಕ್ವಶನ್ ಕೇಳ್ತೆ ಲಸ್ಯಾ ನಿನ್ಗೆ, ಏನಂತ ಹೇಳಿದ್ರೆ, ಹೀಗೆ ಏನಾದ್ರೆ ಯಾರಾದ್ರೆ ನಿನ್ಗೆ ಮಾಡಿದ್ರೆ, ನಿನ್ನ ಅಂಕಲ್ ಇರ್ಬೋದು, ಒಂದು ಟೀಚರ್ ಇರ್ಬೋದು, ಅಥವಾ ಹತ್ರದ ಮನೆಯದು ಒಂದು ಯಾರಾದ್ರೆ ನೇಬರ್ ಇರ್ಬೋದು, ಹೀಗಾದ್ರೆ ಹೇಳಿದ್ರೆ ನಿಂಗ್ ಖುಷಿ ಆಗ್ತದಾ?
1: ಇಲ್ಲ,
0: ಒಳ್ಳೇದಾಗುದಿಲ್ಲ ಅಲ್ಲ, ನಿನ್ಗೆ ಬೇಸರ ಆಗ್ತದೆ, ಕೋಪ ಬರ್ತದೆ. ಹಾಗಾದ್ರೆ ಕೋಪ ಬರುವಾಗ, ಬೇಸರ ಆಗುವಾಗ ಅದು ನೆಗೆಟಿವ್ ಭಾವನೆಗಳು ಅಲ್ವಾ? ಅದು ನೆಗೆಟಿವ್ ಭಾವನೆ. ಈಗ ನಮ್ಗೆ ನೆಗೆಟಿವ್ ಭಾವನೆ ನಮ್ಗೆ ಅನುಭವ ಆಗುವಾಗ ನಾವ್ ಯಾಕೆ ಸುಮ್ನೆ ಇರ್ಬೇಕು, ಆಯ್ತಾ? ನಾವ್ ಯಾಕೆ ಸುಮ್ನೆ ಇರ್ಬೇಕು? ಇಲ್ಲಿ ನೀನು ರೆಸ್ಪೆಕ್ಟ್ ಮಾಡುದಿಲ್ಲ ಅಂತ ಅಲ್ಲ, ಇಲ್ಲಿ ನೀನು ನಿನ್ನನ್ನು ನೀನು ಸೇಫ್ ಗಾರ್ಡ್ ಮಾಡೋದು. ನೀನ್ ನೋ ಅಂತ ಹೇಳೋದು ಅಥವಾ ಮಾಡಬೇಡಿ ಅಂತ ಹೇಳೋದು ಅಥವಾ ಜಾಗ್ರತೆ ಇರಿ ನಾನು ಎಲ್ಲರ ಹತ್ರ ಹೋಗಿ ಹೇಳ್ತೇನೆ ಅಂತ ಹೇಳೋದು, ನಿನ್ನ ಬಾಡಿಯನ್ನು ನಿನ್ಗೆ ನೀನು ಸೇಫ್ ಗಾರ್ಡ್ ಮಾಡೋದು, ನೀನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ. ಒಂದು ನೆನ್ಪಿಡು ಲಸ್ಯ, ಏನಂತ ಹೇಳಿದ್ರೆ, ನಿನ್ನ ದೇಹ ನಿನ್ನ ರೈಟ್, ಆಯ್ತಾ? ಅದು ನಿನ್ನ ಪ್ರಾಪರ್ಟಿ, ಅದು ನಿನ್ನ ದೇಹ ನಿನ್ನ ಪ್ರಾಪರ್ಟಿ. ಯಾರಿಗೂ ನಿನ್ನ ದೇಹದ ಮೇಲೆ ಯಾವ ತರದ್ದು ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು, ಅದನ್ನ ನೀವು ಬಿಡಬಾರ್ದು. ನೆನ್ಪಾಯ್ತಾ? ನೀನ್ ಕೂಡ ಅದನ್ನು ನೀವು ಡೆಫಿನೆಟ್ಲಿ ನೀವು ಬಿಡ್ಲೇಬಾರ್ದು, ಆಯ್ತಾ? ಸೊ ಅಲ್ಲಿ ನೀನ್ ನೋ ಅಂತ ಹೇಳೋದು ಅಥವಾ ಅವರನ್ನು ದೂಡುದು ಅಥವಾ ಅಲ್ಲಿಂದ ಅವರಿಗೆ ಬೈದು ಹೋಗುದು, ಇದು ಯಾವ ತರದ್ದು ಡಿಸ್ರೆಸ್ಪೆಕ್ಟ್ ಅಲ್ಲ, ಅದು ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡೋದು, ನಿಮ್ಮನ್ನು ನೀವು ಒಂದು ಒಳ್ಳೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು. ಏನು ಶರಣ್, ಏನೋ ದೊಡ್ಡ ಕ್ವಶನ್ ಇದ್ದಾಗೆ ಉಂಟು ಮನಸ್ಸಿನಲ್ಲಿ.
2: ಹುಡುಗರಿಗೆ ಹೇಗಾಗೋದು, ನಾವು ಫಾಸ್ಟ್ ಓಡ್ಬೋದು.
0: ಸೊ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹೀಗೆ ಆದ್ರೆ ಹುಡುಗರಿಗೆ ಓಡಿ ಹೋಗ್ಬೋದು ಅಂತ ಹೇಳಿ. ನಾನ್ ಯಾರೆಲ್ಲ ಹೀಗೆ ಮಾಡ್ತಾರಂತ ಹೇಳಿದ್ದೇನೆ ಶರಣ್, ಹೇಳು ನೋಡೋಣ. ಒಂದು ಅಪರಿಚಿತ ವ್ಯಕ್ತಿಗಳು, ಹೌದು, ಆಗ ನೀವು ಓಡ್ಬೋದು ಕೆಲವೊಮ್ಮೆ, ಅಂತ ಕೆಲವೊಮ್ಮೆ ನಾನ್ ಹೇಳಿದ್ದೇನೆ. ಗುರ್ತೆ ತುಂಬಾ ಪರಿಚಯ ಇದ್ದವರು, ನನ್ನದೇ ಅಂಕಲ್ ಇರ್ಬೋದು, ನನ್ನದೇ ಟೀಚರ್ ಇರ್ಬೋದು, ಆಯ್ತಾ, ನನ್ನದೇ ಯಾರೋ ಒಂದು ಹತ್ರದ ಮನೆಯದ್ದು ನೆಂಟರು ಇರ್ಬೋದು, ಆಯ್ತಾ, ನೆರೆಕರೆಯದು. ಈಗ ಎಷ್ಟು ಸಣ್ಣದಿಂದ ಅವರನ್ನ ನಾನು ನೋಡ್ತಾ ಇದ್ದೇನೆ. ನೀನ್ ಯಾವಾಗ್ಲೂ ಎಲ್ಲಾದ್ರೂ ನಿಮ್ಮ ಮನಸ್ಸಿನಲ್ಲಿ ನೀನ್ ಯೋಚನೆ ಮಾಡ್ತೀಯ, ಇವ್ರು ಹೀ ನನ್ಗೆ ಅತ್ಯಾಚಾರ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀಯ. ಈಗ ಕೆಲವೊಮ್ಮೆ ಅವರೇ ಹೀಗೆ ಮಾಡುವಾಗ ಏನಾಗ್ತದೆ ನಮ್ಗೆ ಮನಸ್ಸಿನಲ್ಲಿ, ಶಾಕ್ ಆಗ್ತದೆ ಅಲ್ವಾ? ಆಗ

0: ನೀನ್ ಹೇಳಿದೆಯಲ್ಲ, ಹುಡುಗರು ಓಡ್ಬಹುದು ಅಂತ ಹೇಳಿ, ಕಾಲೇ ಬರುದಿಲ್ಲ ನಮ್ಗೆ ಓಡ್ಲಿಕ್ಕೆ. ನೀನೇನ್ ಮಾಡ್ತೀಯ, ಅಲ್ಲಿಯೇ ನೀನ್ ನಿಂತ್ಕೊಳ್ತೀಯ ಆಯ್ತಾ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಇದನ್ನ ಹೇಳ್ತೇನೆ, ನಿನ್ಗೆ ಹಂಚ್ತೇನೆ. ಈಗ ಎಷ್ಟೋ ಮಕ್ಳು ಇದನ್ನ ನನ್ನ ಹತ್ರ ಬಂದು ಹಂಚ್ಕೊಳ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಮಕ್ಳಿಗೇನೆ ಗೊತ್ತಿರುದಿಲ್ಲ ಇದು ಆ ವ್ಯಕ್ತಿ ಮಾಡಿದ್ದು ಸರಿಯಾ ತಪ್ಪಾ ಅಂತ ಹೇಳಿ. ಆಯ್ತಾ, ಮಕ್ಳಿಗೇನೆ ತರ ಸಂಕೋಚ ಬರ್ತದೆ, ಮಕ್ಳಿಗೇನೆ ಒಂಥರ ಕನ್ಫ್ಯೂಷನ್ ಬರ್ತದೆ, ಏನ್ ಆಗ್ತಾ ಇದ್ದೇನೆ ಅಂತ ಗೊತ್ತಾಗುದಿಲ್ಲ. ಸೊ ಅಲ್ಲಿ ಓಡುವ ಒಂದು ಸಂದರ್ಭನೇ ಬರುದಿಲ್ಲ.
1: ಹೌದು,
0: ಆಯ್ತಾ, ಮತ್ತೆ ಒಳ್ಳೇದಾಯ್ತು ಅವನ್ ಕೇಳಿದ್ದು. ಯಾಕೆ ಗೊತ್ತಾ, ಕೆಲವೊಮ್ಮೆ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ವ್ಯಕ್ತಿಗಳು ನಮ್ಗೆ ಸ್ವಲ್ಪ ಬೆದರಿಸ್ತಾರೆ. ಏನಂತ ಹೇಳಿದ್ರೆ, ನೀನ್ ಹೋಗಿ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ನಿನ್ಗೆ ಬೈತಾರೆ. ಆಯ್ತಾ, ಹೋಗ್ ಹೇಳು, ನಾನ್ ಸಹ ಎಲ್ಲರ ಹತ್ರ ಹೇಳ್ತೇನೆ, ನೀನೇ ಬಂದದ್ದು ಅಂತ ಹೇಳಿ ಅಂತ ಬೆದರಿಸ್ತಾರೆ, ಹೆದರಿಸ್ತಾರೆ. ಆದ್ರೆ ಇಂತಹ ಬೆದರಿಕೆ, ಇಂತಹ ಹೆದರಿಕೆಗೆ ನೀವು ಒಳಗಾಗ್ಬಾರ್ದು. ನಾನ್ ಹೇಳಿದ್ದು ನೆನ್ಪಿಟ್ಕೊಳ್ಳಿ, ಕಾನೂನಿದೆ, ಕಾನೂನು ಮಕ್ಕಳಿನ ಸೈಡಲ್ಲಿದೆ. ಸೊ ಈ ತರ ಯಾರಾದ್ರೆ ನಿಮ್ಗೆ ಏನಾದ್ರೆ ಮಾಡಿದ್ರೆ, ಮಕ್ಕಳಿಗೆ ಕಾನೂನಿದೆ, ಅದು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ತದೆ. ಆದ್ರೆ ಆದ್ರಿಂದ ಯಾರು ಬೆದರಿಸಿದ್ರೆ ಆ ಬೆದರಿಕೆಗೆ ಒಳಗಾಗ್ಬೇಡಿ. ನಾನ್ ಹೋಗಿ ಹೇಳ್ತೇನೆ ಅಂತ ಹೇಳಿ ನೀವು ಹೇಳಲೇಬೇಕು. ಇದನ್ನು ಟೀಚರ್ ಹತ್ರ ಆಗ್ಲಿ, ಪೇರೆಂಟ್ಸ್ ಹತ್ರ ಆಗ್ಲಿ, ಯಾರ ಹತ್ರನು ನೀವು ಹೋಗಿ ಹೇಳಲೇಬೇಕಾಗ್ತದೆ.
1: ಮ್ಯಾಮ್, ಈಗ ಹರಿದಾಗೆ ನಾನು ಹೇಳ್ಬೇಕು ಅವಳಿಗೆ, ಅವಳು ಪ್ರತಿ ದಿವಸ ಫೋನ್ ಮಾಡ್ತಾ ಇದ್ದಾಳೆ.
0: ಓಕೆ, ನೀನ್ ಒಂದ್ ಹೇಳು, ಈಗ ನಿನ್ಗೆ ಎಕ್ಸಾಮ್ ಇದೆ, ಅವಳಿಗೆ ಸಹ ಎಕ್ಸಾಮ್ ಇದೆ, ಅವಳು ಕೂಡ ಕಲಿಬೇಕಲ್ವಾ. ಸೊ ನೀನ್ ಒಂದ್ ಮಾಡು, ಅವಳಿಗೆ ಅವಳ ತಾಯತ್ರ ಹೇಳಿ, ಅವಳಿಗೆ ಯಾರ ಹತ್ರ ಒಂದು ಪ್ರೊಫೆಷನಲ್ ಹತ್ರ ಹೋಗ್ಲಿಕ್ಕೆ ಆದ್ರೆ ಒಳ್ಳೇದು. ಅಂದ್ರೆ ಕೌನ್ಸಿಲರ್ಸ್ ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಅವಳು ಅವ್ರ ಜೊತೆ ಮಾತಾಡಿದ್ರೆ ಅವರು ಬೇಕಾದನ್ನು ಮಾಡ್ತಾರೆ. ಚೈಲ್ಡ್ ಲೈನ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಯ್ತಾ, ಅವಳಿಗೆ ಅವ್ರ ಕೌನ್ಸಿಲಿಂಗ್ ಅಥವಾ ಸಲಹೆ ಕೊಡ್ತಾರೆ. ಈಗ ಅದು ಅವಳಿಗೆ ನೋವಾಗಿದೆ, ಆ ನೋವನ್ನ ಉಳಿಸಿನಲ್ಲಿ ಇಟ್ಕೊಂಡಿದ್ದಾರೆ, ಆ ನೋವಿಂದ ಹೇಗ್ ಹೊರಗ್ ಬರುವುದಂತ ಅವಳಿಗೆ ಅವರು ಹೆಲ್ಪ್ ಮಾಡ್ತಾರೆ. ಸೈಕಿಯಾಟ್ರಿಸ್ಟ್ ಇದ್ದಾರೆ, ಆಯ್ತಾ, ಮನಃಶಾಸ್ತ್ರಜ್ಞರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಯಾರ ಹತ್ರ ಅವಳಿಗೆ ನಮ್ಗೆ ಇದೆ ಅವ್ರ ಹತ್ರ ಹೋಗಿ ಅವಳು ಇದ್ರ ಬಗ್ಗೆ ಅವಳು ಹೇಳ್ಬಹುದು. ಆಯ್ತಾ, ಈಗ ಆದ್ರೆ ಫಸ್ಟಿನಲ್ಲಿ ನನ್ಗೆ ಅನ್ನಿಸುದು ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವಳಿಗೆ ಒಂದು ಮೆಸೇಜ್ ಕೊಡು. ಏನಂತ ಹೇಳಿದ್ರೆ, ಅವಳ ತಪ್ಪಲ್ಲ,
1: ಆಯ್ತು,
0: ಇದು ಅವಳ ತಪ್ಪಲ್ಲ. ಆಯ್ತಾ, ಆದ್ರಿಂದ ಅವಳು ಏನೂ ಹೆದರುದು ಬೇಡ, ಇದನ್ ಹೋಗಿ ಅಮ್ಮನ ಹತ್ರ ಅವಳು ಮನಸ್ ಬಿಚ್ಚಿ ಹೇಳಿ. ಆಯ್ತಾ, ಮತ್ತೆ ಅಮ್ಮನ ಜೊತೆ ಬಂದು ಐದರ್ ಕೌನ್ಸಿಲರ್ಸ್ ಹತ್ರ ಅಥವಾ ಸೈಕಿಯಾಟ್ರಿಸ್ಟ್ ಅಥವಾ ನಾನು ಆಗ ಹೇಳಿದ್ದೆ ಅಲ್ಲ ಚೈಲ್ಡ್ ಲೈನ್ 10-9-8 ಅವ್ರ ಹತ್ರ ಹೋಗಿ ಅವಳು ಇದ್ರ ಬಗ್ಗೆ ಹೇಳಿ, ಅವಳು ಡೆಫಿನೆಟ್ ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಅವಳಿಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಅವಳು ಅದನ್ನು ಮಾತಾಡಿ ಹೊರಗೆ ಬಂದ್ರೆ ಅದರಿಂದ ಅವಳಿಗೆ ಎಕ್ಸಾಮಿಗೆ, ನಾಡಿದ್ದು ಎಕ್ಸಾಮಿಗೆ ಕಲಿಬಹುದು, ನಿನ್ನ ತರನೇ ಅವಳು ಚೆನ್ನಾಗಿ ಮಾಡ್ಬಹುದು. ಆಯ್ತಾ, ಈಗ ಏನಾದ್ರೆ ಪ್ರಶ್ನೆ ಇದೆನಾ ನಿಮ್ಗೆ?
2: ನಾನೇನ್ ಯಾರೊಟ್ಟಿಗೂ ಮಾತಾಡಲ್ಲ, ನಾನ್ ಸೀದಾ ಮನೆಗೆ ಹೋಗಿ ಸ್ಕೂಲಿಗೆ ಬರ್ತೇನೆ, ಮತ್ತೆ ಪುನಃ ಮನೆಗೆ ಹೋಗ್ತೇನೆ.
0: ಸುಮ್ನೆ ಒಬ್ನೇ ಇರ್ತೀಯಾ ನೀನು, ಅದೇನ್ ಒಳ್ಳೇದಾ ನಿನ್ಗೆ?
2: ಮತ್ತೆ ಕೆಟ್ಟದಾದ್ರೆ
0: ಅಲ್ಲ, ಅದೇ ನಾನ್ ಹೇಳಿದ್ದು. ಈಗ ಅದು ಒಳ್ಳೇದಾಯ್ತು ನೀನ್ ಹೇಳಿದ್ದು ನನ್ಗೆ. ಆಯ್ತಾ, ಇದರ ಅರ್ಥ ಯಾರು ಫ್ರೆಂಡ್ಸ್ ಮಾಡಬಾರ್ದು ಅಂತ ಅಲ್ಲ. ಈಗ ಪ್ರತಿ ನಮ್ಮ ಜೀವನದ ಒಂದೊಂದು ಹಂತದಲ್ಲಿ ನಮ್ಗೆ ಕೆಲವು ಡೆವಲಪ್ಮೆಂಟ್ ಅಂತ ಇದೆ. ಆಯ್ತಾ, ಅಂದ್ರೆ ನಾವು ಗ್ರೋ ಆಗ್ತಾ ಇರ್ತೇವೆ ಅಲ್ಲ. ಇಲ್ಲಿ ಈ ವಯಸ್ಸಿನಲ್ಲಿ ನಿಮ್ಮ, ಆಯ್ತಾ, ಹದಿಹರೆಯದ ವಯಸ್ಸಿನಲ್ಲಿ ಸಾಮಾಜಿಕ ಬೆಳವಣಿಗೆ ತುಂಬಾ ಮುಖ್ಯ. ಯಾಕಂದ್ರೆ ದೈಹಿಕವಾಗಿ ನೀವು ಬೆಳೆದಿದ್ದೀರಾ, ಓ ಇಷ್ಟು ಉದ್ದ ಆಗ್ತೀರಾ, ಪಾಪ ಒಳ್ಳೆ ಊಟ ಕೊಡ್ತಾರೆ ನಿನ್ಗೆ, ಅದರಿಂದ ಎಲ್ಲ ಬೆಳವಣಿಗೆ ಆಗ್ತದೆ. ಅಂದ್ರೆ ಸಾಮಾಜಿಕವಾಗಿ ಕೂಡ ನೀನ್ ಬೆಳಿಬೇಕು. ಆಯ್ತಾ, ಈ ಸಾಮಾಜಿಕ ಬೆಳವಣಿಗೆಗೆ ಮುಖ್ಯವಾದದ್ದು ಅಂತ ಹೇಳಿದ್ರೆ ಸಂಬಂಧಗಳು. ಆಯ್ತಾ, ಇಲ್ಲಿ ಮನೆಯಲ್ಲಿ ಒಳ್ಳೆಯ ಸಂಬಂಧ ಇರಬೇಕು, ಅಪ್ಪ ಅಮ್ಮ ಮಕ್ಕಳು ಜೊತೆ ಒಳ್ಳೆಯ ಸಂಬಂಧ ಇದ್ರೆ ನಾವು ಚಂದವಾಗಿ ನಮ್ಗೆ ಬೆಳಿಬಹುದು. ಆಯ್ತಾ, ಒಳ್ಳೆಯ ಸಂಬಂಧ ಇದ್ರೆ ಸಂಪರ್ಕ ಇರಬೇಕು, ನಾವು ಏನು ಏನು ಇದ್ರೆ ಸಹ ಮಾತಾಡ್ಬೇಕು, ಒಬ್ರತ್ರ ಇನ್ನೊಬ್ರ ಹತ್ರ ಮಾತಾಡ್ತಾ ಇರ್ಬೇಕು. ಅದು ಒಂದು. ಎರಡನೇದು, ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಇರ್ಲೇಬೇಕು, ಫ್ರೆಂಡ್ಸ್ ಬೇಕೇ ಬೇಕು ನಮ್ಗೆ. ಅವ್ರ ಜೊತೆ ಸಂಪರ್ಕ ಬೆಳೆಸಿದ್ರೆ ಮಾತ್ರ ಬೆಳವಣಿಗೆ ಆಗ್ತದೆ, ಅದು ತುಂಬಾ ಮುಖ್ಯ. ಹಾಗಾದ್ರೆ ನೀನೇನ್ ಮಾಡ್ಬೇಕು, ಫ್ರೆಂಡ್ಸ್ ಬೇಕು ನಿನ್ಗೆ, ಸೊ ಫ್ರೆಂಡ್ಸ್ ಮಾಡ್ಕೊ. ಮನೆಗೆ ಹೋಗಿ ಓಡಿ ಹೋಗಿ ಈಗ ಶಾಲೆಯಿಂದ ಶರಣ್ ಇನ್ನು ಮನೆಗೆ ಓಡಿ ಹೋಗಿ ರೂಮಿನಲ್ಲಿ ಬಾಗಿಲಾಕಿ ಕೂತ್ಕೊಳ್ಬೇಡ. ಫ್ರೆಂಡ್ಸ್ ಮಾಡು, ಆಟ ಆಡು, ಫುಟ್ಬಾಲ್ ಆಡು, ಎಲ್ಲ ಮಾಡಿದ್ರೆ ಮಾತ್ರ ನಿನ್ಗ ಬೆಳವಣಿಗೆ ಆಗ್ತದೆ.
1: ಮ್ಯಾಮ್, ನಮ್ಮ ಕ್ಲಾಸ್ ಅಲ್ಲಿ ಈಗ ಹುಡುಗರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾ? ಇದ್ರೆ
0: ಯಾಕೆ ಮಾತಾಡ್ಬಾರ್ದು, ಅವ್ರೇನ್ ಬೇರೆನೆ ಮನುಷ್ಯರ? ಅಲ್ಲಲ್ಲ, ಈಗ ನಾನ್ ಹೇಳಿದಕ್ಕೆ ನಿನ್ಗೆ ಹೆದರಿಕೆ ಆಗ್ಬಹುದು, ಯಾಕಂದ್ರೆ ನಾನು ಹೇಳಿದೆ ಇದು ಬರೀ ಹುಡುಗರು ಮಾತ್ರ ಮಾಡೋದಲ್ಲ ನಿನ್ಗೆ. ಆಯ್ತಾ, ಆದ್ರೆ ನಾನ್ ಈಗ ತಾನೇ ಶರಣಿಗೆ ಹೇಳಿದ ಹಾಗೆ ಸಾಮಾಜಿಕ ಬೆಳವಣಿಗೆ ಆಗ್ಬೇಕಾದ್ರೆ ನಿನ್ಗೆ ಬರೀ ಹುಡುಗಿಯರು ಮಾತ್ರ ಫ್ರೆಂಡ್ಸ್ ಇರ್ ಸಾಕಾಗೋದಿಲ್ಲ, ಹುಡುಗರು ಕೂಡ ಫ್ರೆಂಡ್ಸ್ ಇರ್ಬೇಕು. ಆದ್ರೆ ನಮ್ಗೆ ನಮ್ಮ ಬೌಂಡ್ರಿ ಗೊತ್ತಿರ್ಬೇಕು, ನಮ್ಮ ಚೌಕಟ್ಟು ನಮ್ಗೆ ಗೊತ್ತಿರ್ಬೇಕು. ಆಯ್ತಾ, ಎಷ್ಟರ ಮಟ್ಟಕ್ಕೆ

0: ನಾವು ಅವ್ರ ಜೊತೆ ಏನ್ ಮಾತಾಡ್ಬಹುದು, ಎಷ್ಟರ ಮಟ್ಟಕ್ಕೆ ನಮ್ಗೆ ಅವರ ಜೊತೆ ಸಂಬಂಧ ಬೆಳೆಸಬಹುದು ಅಂತ ನಮ್ಗೆ ಗೊತ್ತಾದ್ರೆ ಆಯ್ತಾ, ನಮ್ಗೆ ನಮ್ಮ ಜಾಗ್ರತೆಯನ್ನು ಇಟ್ಕೊಳ್ಬಹುದು. ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಅಂತ ಆಲೋಚನೆ ಮಾಡ ನಿನ್ಗೆ, ಆಯ್ತಾ, ಯಾರೋ ನಿನ್ಗೆ ಏನೋ ತಮಾಷೆ ಮಾಡಿದ್ರು, ಆಯ್ತಾ, ಅವರಿಗೆ ಜೋರಾಗಿ ಸರಿಯಾಗಿ ಹೊಡಿಬೇಡ ಏನು, ಆಯ್ತಾ, ಚಂದ ಮಾಡಿ ಅವ್ರಿಗೆ ಹೇಳು, ಇದು ಈ ತರ ವರ್ತನೆ ಒಳ್ಳೇದಾಗೋದಿಲ್ಲ. ಆಯ್ತಾ, ಪುನಃ ಅವ್ರು ಕಂಟಿನ್ಯೂ ಮಾಡಿದ್ರೆ ನಾನು ಹೇಳಿದೆ ಅಲ್ಲ, ಟೀಚರ್ ಹತ್ರ ಅಥವಾ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳು ಈ ತರ ಮಾಡ್ತಾರೆ ಅಂತ ಹೇಳಿ. ಅವ್ರ ಜೊತೆ ಇನ್ನು ನೆಕ್ಸ್ಟ್ ನಾವು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಪ್ರಯೋಜನ ಇಲ್ಲ. ಆದ್ರೆ ಫ್ರೆಂಡ್ಸ್ ಇರೋದು ತುಂಬಾ ಮುಖ್ಯ. ಯಾಕಂದ್ರೆ ಆ ಫ್ರೆಂಡ್ಸಿನಿಂದನೇ ನಮ್ಗೆ ಹೇಗೆ ಸಂಬಂಧ ಬೆಳೆಸಬಹುದು, ಏನ್ ಮಾತಾಡ್ಬಹುದು, ಆಯ್ತಾ, ಹೇಗಿರ್ಬೋದು ಅಂತ ನಮ್ಗೆ ಗೊತ್ತಾಗ್ತದೆ. ಇದು ನಿಮ್ಮ ಮುಂದಿನ ಜೀವನಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗ್ತದೆ. ಸೊ ಫ್ರೆಂಡ್ಸ್ ಇರ್ಲೇಬೇಕು ಶರಣ್, ಅರ್ಥ ಆಯ್ತಾ ನಾನು ಹೇಳಿದ್ದು? ಇನ್ನು ಮನೆಗೋಗಿ ಓಡಿ ಹೋಗಿ ಗುಡಿನೊಳಗೆ ಕೂತ್ಕೊಳ್ಬೇಡ, ಗೊತ್ತಾಯ್ತಾ? ಫ್ರೆಂಡ್ಸ್ ಇಡು, ಮಾತಾಡು, ಜೊತೆಯಲ್ಲಿ ಆಡು. ನಿನ್ಗೆ ನಿನ್ನ ಕ್ಲಾಸಿನ ಜೊತೆ, ಹುಡುಗಿಯರ ಜೊತೆ ಅಲ್ಲದೆ ನೀನು ಹುಡುಗರ ಜೊತೆ ಕೂಡ ಮಾತಾಡ್ಬೇಕು, ಆಯ್ತಾ? ಮಾತಾಡ್ತಾ ಇರು, ಸಂಬಂಧ ಬೆಳೆಸ್ತಾ ಇರ್ಬೇಕು ನಾವು, ಗೊತ್ತಾಯ್ತಾ? ಓಕೆ, ಹಾಗಾದ್ರೆ ನೀವು ಇನ್ನು ಏನ್ ಮಾಡ್ತೀರಾ? ಇದ್ದ ಈಗ ಎಲ್ಲ ತುಂಬಾ ವಿಷಯ ಮಾತಾಡಿದ್ದೇವೆ ನಾವು ಅಲ್ವಾ, ಏನ್ ಮಾಡ್ತೀರಾ ಹೇಳಿ ನೋಡೋಣ.
1: ಎಲ್ಲರಿಗೆ ಹೋಗಿ ಹೇಳ್ಬೇಕು ಇದರ ಬಗ್ಗೆ.
0: ಓಕೆ, ಈಗ ಎಲ್ಲರಿಗೆ ಹೋಗಿ ಹೇಳ್ಬೇಕು ಅಥವಾ ಇದರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇರಿ. ಈಗ ನೀವು ಒಂದು ಸ್ಟೇಜ್ ನಲ್ಲಿ ಹೋಗಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಚರ್ಚೆ ಮಾಡ್ತಾ ಇರಿ. ಈಗ ನಿನ್ಗೆ ಇದ್ರ ಬಗ್ಗೆ ಇವತ್ತಿನ ಚರ್ಚೆಯಿಂದ ಗೊತ್ತಾಯ್ತು, ನಿನ್ನ ಫ್ರೆಂಡಿನ ಜೊತೆ ಹೀಗೆ ಇದ್ರ ಒಂದು 5 ನಿಮಿಷ ಇದ್ರ ಬಗ್ಗೆ ಮಾತಾಡಿ, ಮನೆಯಲ್ಲಿ ಹೋಗಿ ಮಾತಾಡಿ. ಆಗ ಏನಾಗ್ತದೆ, ಅದು ಅರಿವು ಎಲ್ಲರಿಗೆ ಹೋಗಿ ತಲುಪ್ತದೆ. ತಲುಪಿದ್ರೆ ನಮ್ಮ ಆ ಒಂದು ನಮ್ಮ ಕ್ಯಾಪ್ಷನ್ ಉಂಟಲ್ಲ ಏನಂತ ಹೇಳಿದ್ರೆ, ಇದನ್ನು ಇಂತಹ ಘಟನೆಗಳನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಬಾರ್ದು, ಇಂತಹ ಘಟನೆ ಆದ್ರೆ ನಾವು ಬೇರೆಯವರ ಸಹಾಯವನ್ನು ಪಡಿಬೇಕು ಅಂತ ಹೇಳುವ ಆ ಮೆಸೇಜ್ ಎಲ್ಲಾ ಮಕ್ಕಳಿಗೆ ಹೋದ್ರೆ ಎಲ್ಲಾ ಮಕ್ಕಳು ತಮ್ಮ ತಮ್ಮ ಸುರಕ್ಷತೆನ ಅವರು ಇಟ್ಕೊಳ್ಳೋದು ಅಂತ ನನ್ಗೆ ಅನ್ನಿಸ್ತದೆ. ಆಯ್ತಾ, ಸೊ ನೀವ್ ಮಾಡ್ತೀರಾ ಹಾಗೆ ನನ್ಗೆ? ಓಕೆ, ಗುಡ್.
1: ಈಗ ನನ್ಗೆ ಅರ್ಥ ಆಯ್ತು ಮ್ಯಾಮ್, ನನ್ನ ದೇಹ ನನ್ನ ಹಕ್ಕು ಅಂದ್ರೆ ಏನು ಅಂತ.
2: ನನಗೂ ಅರ್ಥ ಆಯ್ತು.
0: ವೆರಿ ಗುಡ್, ಹೌದು, ನಿಮ್ಮ ದೇಹ ನಿಮ್ಮ ಹಕ್ಕು, ಅದು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ದೇಹವನ್ನು ನಿಮ್ಗೆ ಯಾರಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು
1: ಮ್ಯಾಮ್.
0: ಥ್ಯಾಂಕ್ ಯು.
3: ಇದುವರೆಗೆ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ನಮ್ಮ ದೇಹ ನಮ್ಮ ಹಕ್ಕು ಈ ವಿಷಯದ ಕುರಿತು ಮಾತನಾಡಿದವರು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ರಮೀಳಾ ಶೇಖರ್. ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಳೂರಿನ ಶ್ರೀಲಾಸ್ಯ ಹಾಗೂ ಶರಣ್ ವಿಎಸ್.
4: ಇದು ಇಂದಿನ ಬಾಲವೃಂದ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕೇಳುಗರಿಗೆಲ್ಲ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಸ್ವ ಉದ್ಯೋಗದಲ್ಲಿ ತೊಡಗಿರುವಂತಹ ಸತೀಶ್ ಅವರೊಂದಿಗೆ ಮಾತನಾಡೋಣ. ಇವರ ಒಂದು ಸ್ವ ಉದ್ಯೋಗದ ಅನುಭವಗಳನ್ನ ನಾವು ಹಂಚಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಅವರೇ.
1: ನಮಸ್ಕಾರ. ಸತೀಶ್ ಅಂತ ನನ್ನ ಹೆಸರು. ನಾನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀನಿ. ನಮ್ಮ ಉದ್ಯೋಗದಲ್ಲಿ ಆದಷ್ಟು ಪ್ರಗತಿ ಕಂಡಿದ್ದೇನೆ, ಅದನ್ನೇ ಹಂಚಿಕೊಳ್ಳೋಣ ಅಂತ ಬಂದಿದ್ದೇನೆ.
0: ನೀವು ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಒಂದು ನೆಲೆ ಇದನ್ನ ಹೇಳಿ.
1: ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲೇ, ಕಾನ್ವೆಂಟ್ ಅಲ್ಲಿ ಓದಿದ್ದು. ಅಲ್ಲಿಂದ ಭದ್ರಾವತಿ ಐಟಿ ಹಾಕಿದ್ದು ಮತ್ತೆ ಮುಂದುವರಿಯಕ್ ಆಗಲಿಲ್ಲ. ನಮ್ಮ ತಂದೆಯವ್ರ ಆಪರೇಷನ್ ಆಯ್ತು, ಹಂಗಾಗಿ ಇಂಡಸ್ಟ್ರಿ ಲೈನ್ಗೆ ಬಂದೆ ನಾನು. ಆಗ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಾವೇ ಸ್ವಂತ ಉದ್ಯೋಗ ಕಲಿತು ಅದನ್ನು ನಡೆಸ್ಕೊಂಡು

0: ಹೋಗ್ತಾ ಇದೆಯಾ?
1: ನೀವು ನಿಮ್ಮ ಒಂದು ಓದನ್ನ ನಿಲ್ಲಿಸದೆ ಅಂತ ಹೇಳಿದ್ರಿ, ಇದ್ರ ಕುರಿತು ನಿಮ್ಗೆ ಯಾವತ್ತಾದ್ರು ಅಯ್ಯೋ ನಾನು ನಿಲ್ಲಿಸಬಾರ್ದಿತ್ತು ಮುಂದುವರಿಬೇಕಿತ್ತು ಅಂತ ಅನ್ಸಿದಂತಹ ಕ್ಷಣಗಳಿವೆಯಾ?
0: ಇಲ್ಲ, ಅಂತದೇನ ಅನ್ಲಿಲ್ಲ. ಯಾಕಂದ್ರೆ ನಮ್ ತಂದೆ ಎಲ್ಲ ಕಷ್ಟಪಟ್ಟಿದ್ದು ಅದೇ ಉದ್ಯೋಗದಲ್ವಾ, ಅದನ್ನೇ ಅವರು ಇಷ್ಟಪಟ್ಟಿದ್ರು, ನಾವು ಓದಿ ಮುಂದೆ ಹೋಗ್ಬೇಕು ಅಂತಿದ್ವಿ. ಅವರ ಇಚ್ಛೆ ಏನಿತ್ತು ಅದನ್ನೇ ನಾವು ನೆನೆಸ್ತಾ ಇದೀವಿ ಈಗ. ಯಾಕಂದ್ರೆ ಅವರು ನಾವು ಓದ್ತಿನೂ ಬೇಡ, ಇದನ್ನೇ ನಮ್ಮನ್ನು ನಡ್ಸ್ಕೊಂಡು ಹೋಗೋ ನಮ್ಮ ವಂಶ ಪರಂಪರೆ ಅದು, ನಮ್ಮ ಅಜ್ಜನ ಕಾಲದಿಂದ ಬಂದಿದೆ ಅಂತ ಹೇಳಿದ್ರೆ ಹಂಗ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ.
1: ನೀವು ಹೇಳಿದ್ರಿ ಇಂಜಿನಿಯರಿಂಗ್ ಇಂಡಸ್ಟ್ರಿ ಇದು ನಿಮ್ಮ ಅಜ್ಜನ ಕಾಲದಿಂದ ಬಂದಿದೆ ಅನ್ನುವಂತ ಒಂದು ಪದವನ್ನ ಬಳಸಿದ್ರಿ. ಅವಾಗೆಲ್ಲ ಏನ್ ಮಾಡ್ತಾ ಇದ್ರು? ಮತ್ತೆ ಮೊದಲನೇದಾಗಿ ನಮ್ಗೆ ಈ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂದ್ರೆ ಏನು, ನೀವ್ ಏನ್ ಮಾಡ್ತಿದ್ದೀರಿ, ಇದ್ರ ಕುರಿತು ಹೇಳಿ.
0: ಇದು ಇಂಡಸ್ಟ್ರಿ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇಂಜಿನಿಯರಿಂಗ್ ಅಂತ ಶುರು ಮಾಡಿದ್ದೆ ನಮ್ಮ ಅಜ್ಜಾರ ಫಸ್ಟ್. ಅವರು ಸ್ವಂತ ಉದ್ಯೋಗ ಅಂತ ಅವ್ರು ಮಾಡಿದಾಗ ಅವಾಗ ಜಮೀನಿತ್ತು, ನಮ್ದು ಜಮೀನು ನೋಡ್ತಾ ಇದ್ರು, ಜೊತೆಯಲ್ಲಿ ಮಕ್ಕಳಿಗೆಲ್ಲ ಒಂದು ಉದ್ಯೋಗ ಬೇಕು ಅಂತೇಳಿ ಇಂಡಸ್ಟ್ರಿ ಹಾಕೊಟ್ರು ಅವರು. ಅದನ್ನ ನಮ್ಮ ತಂದೆಯವರು ನಡ್ಸ್ಕೊಂಡು ಬಂದ್ರು, ಅದನ್ನ ನಾನು ಈಗ ಮುಂದುವರಿಸ್ತಾ ಇದ್ದೀನಿ. ನನಗೆ ಏನಂದ್ರೆ ಓದ್ಬೇಕು ಮುಂದೆ ಅಂತಿತ್ತು, ಅದು ನಮ್ಮ ತಂದೆಯವ್ರ ಆಪರೇಷನ್ ಆಗಿರೋದ್ರಿಂದ ನಾನು ಅದನ್ನ ಈಗ ನಾನು ಮುಂದುವರಿಸ್ತಾ ಇದ್ದೀನಿ. ಮತ್ತಿನ್ನೇನಪ್ಪ, ನಾವು ಅಣ್ಣ ತಮ್ಮ ಇಬ್ರು ಇದ್ವಿ, ಅವ್ರು ನಮ್ಮ ಅಣ್ಣರು ಅಷ್ಟೇ ಇಂಡಸ್ಟ್ರಿನ ಆಸೆ ಪಟ್ಟು ಅವರು ಅದನ್ನೇ ನಡ್ಸ್ಕೊಂಡು ಬಂದ್ರು. ಇಬ್ರು ಅಕ್ಕ ತಂಗಿಯರಿದ್ದಾರೆ. ಇನ್ನು ಮುಂದೆ ಹೇಳ್ಬೇಕು ಅಂದ್ರೆ ನಮ್ಮ ಲೆಕ್ಕದಲ್ಲಿ ಈಗಿನ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ವರ್ಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಸ್ವಂತ ಉದ್ಯೋಗ ಮಾಡಿದ್ರೆ ಅಂತೂ ಭಾರಿ ಇದು. ಏನಪ್ಪ, ಈ ಜನ ಬರೇ ಎಲ್ಲ ಸ್ವಂತ ಉದ್ಯೋಗ ಅಂತ ಇದಾರೆ, ಸುಮ್ಮನೆ ಆರಾಮ ಅಡ್ಡಾಡ್ಕೊಂಡಿರ್ತಾರೆ. ಈಗ ಲೇಬರ್ಸ್ ಅಂತೂ ಭಾರಿ ಪ್ರಾಬ್ಲಮ್ ಇದಾವೆ, ಅದ್ರ ಬದಲು ಸ್ವಂತ ಉದ್ಯೋಗ ಅಂತ ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ. ಇಂಡಸ್ಟ್ರಿ ನಾವೇನಪ್ಪ ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಮಿಷಿನರಿ ಕೆಲಸ ಮಾಡ್ತೀವಿ, ರೈಸ್ ಮಿಲ್ ರಿಪೇರ್ಸು, ಪಂಪ್ ಸೆಟ್ಸು, ಮತ್ತೆ ಗ್ರಿಲ್ ವರ್ಕ್ಸು, ಶಟರ್ಸು, ಆಮೇಲೆ ಗ್ರಿಲ್ ವರ್ಕ್ ಗೇಟ್ಗಳು, ಇಂಜಿನಿಯರಿಂಗ್ ಐಟಮ್ಗಳು ಏನಿದೆ ಪ್ರತಿಯೊಂದು ಮಾಡ್ತೀವಿ. ಅದರಿಂದ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ, ನಮಗೂ ಒಂದು ಸಂಸಾರ ನಡೆಸೋದಕ್ಕೂ ಉದ್ಯೋಗಕ್ಕೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ.
1: ಮತ್ತೆ ಸತೀಶ್ ಅವರೇ, ನೀವು ಹೇಳಿದ್ರಿ ನಮ್ಮ ಅಜ್ಜವರ ಕಾಲದಿಂದ ಬಂದಂತಹದ್ದು ಇದು ಈ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತೇಳಿ. ಆಗ ನಿಮ್ಮ ಅಜ್ಜಾವರ ಕಾಲದಲ್ಲಿ ಇದು ಯಾವ್ಯಾವ ಕೆಲಸಗಳನ್ನ ಒಳಗೊಳ್ತಾ ಇತ್ತು, ಮತ್ತು ಇವಾಗ ನೀವು ಯಾವ್ಯಾವ ಕೆಲಸಗಳನ್ನ ಕೈಗೊಳ್ತಾ ಇದ್ದೀರಿ ನಿಮ್ಮ ಇಂಡಸ್ಟ್ರಿ ಮೂಲಕವಾಗಿ, ಅದನ್ನ
0: ಹೇಳ್ಬೇಕು ಅಂದ್ರೆ ನಮ್ಮ ಅಜ್ಜಾವ್ರು ಮಾಡ್ಬೇಕಾದ್ರೆ ಅವಾಗ ಅವರು ಈ ಬಾಯ್ಲರ್ ಗಳ ಕೆಲಸ ಮಾಡ್ತಾ ಇದ್ರು ಜಾಸ್ತಿ. ಥ್ರೋಟ್ ಕರ್ನಾಟಕದಲ್ಲಿ ಲೈಸೆನ್ಸ್ ಹೋಲ್ಡರ್ ನಮ್ಮ ಅಜ್ಜಾವ್ರ ಇದ್ದಿತ್ತು, ಗೋಲ್ಡ್ ಮೆಡಲಿಸ್ಟ್ ಅವರು. ಅವ್ರ ಕಡೆಯಿಂದ ನೆಕ್ಸ್ಟ್ ನಮ್ಮ ತಂದೆಯವರು ಇಂಜಿನಿಯರಿಂಗ್ ಫ್ಯಾಬ್ರಿಕೇಶನ್ ಲೈನಿಗೆ ಬಂದ್ರು. ಇನ್ನು ಅದನ್ನೇ ನಾವು ಮುಂದರ್ಸ್ಕೊಂಡು ಹೋಗ್ತಾ ಇದೀವಿ ಫ್ಯಾಬ್ರಿಕೇಶನ್ ಐಟಮ್ಗಳ ಜೊತೆ. ಮಿಷಿನರಿ ವರ್ಗಗಳು ಪ್ರತಿಯೊಂದು ಇಂಥದ್ದು ಆಗಲ್ಲ ಹೇಳೋದಿಲ್ಲ, ಪ್ರತಿಯೊಂದು ನಾವು ಮಾಡ್ತೀವಿ.
1: ಈಗ ಹಿಂದೆ ನಿಮಗೆ ಸಾಕಷ್ಟು ಜನ ಕೆಲಸಗಾರರು ಸಿಗ್ತಾ ಇದ್ರು, ಇವಾಗ ಕೆಲಸಗಾರರದ್ದು ಒಂದು ಸ್ವಲ್ಪ ಕೊರತೆ ಇದೆ. ಈ ಕೊರತೆನ ನೀವು ಯಾವ ರೀತಿ ಸರಿದೂಗಿಸ್ತೀರಿ, ನೀಗಿಸ್ಕೋತೀರಿ?
0: ನಾವು ಅದೇ ಈಗಿನ ಯುವ ಪೀಳಿಗೆಗೆ ನಾವು ಅದೇ ಹೇಳೋದು. ಏನಪ್ಪಾ ಅಂದ್ರೆ ಸ್ವಂತ ಉದ್ಯೋಗ ಮಾಡಿದ್ರೆ ಅನುಕೂಲ, ಕಷ್ಟಪಟ್ರೆ ಎಲ್ಲರೂ ಬದುಕಬಹುದು ಅನ್ನೋದು ಒಂದು ದಾರಿ ತೋರಿಸೋದಕ್ಕೆ ಎಲ್ಲೋದ್ರು ಸ್ವಂತ ಕೈ ಕೆಲಸ ಕಲ್ತಾರೆ, ಎಲ್ಲರೂ ಬೆಲೆ ಇರುತ್ತೆ. ಈಗಿನ ಹುಡುಗರು ಎಲ್ಲ ಬರೇ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಕೂತಿರ್ತಾರೆ, ಅದನ್ನ ಮಾಡಬಾರದು. ಅವ್ರು ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡ್ಕೊಂಡು ಬದುಕೋದ್ ದಾರಿ ನೋಡ್ಬೇಕು.
1: ಈಗ ಯಾರಾದ್ರೂ ಬಂದು ಸತೀಶ್ ಅವರೇ ನಾವು ಈ ಒಂದು ರಂಗದಲ್ಲಿ ಮುಂದುವರಿಬೇಕು, ನನಗೆ ಇಚ್ಛೆ ಇದೆ, ನೀವು ನನಗೆ ಇದನ್ನೆಲ್ಲ ಕಲಿಸ್ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಅವರಿಗೆ ಆಯ್ತು ಅಂತ ಹೇಳ್ತೀರಾ, ಮಾಡಿಸ್ತೀರಾ?
0: ನಾವು ಸಂತೋಷದಿಂದ ಕಲಿದವ್ರಿಗೆ ಕಲ್ಸ್ಕೊಡ್ತೀವಿ. ಯಾಕಂದ್ರೆ ಈಗ ನಾವು ಡಿಪ್ಲೊಮಾ ಎಲ್ಲ ಪ್ರಾಕ್ಟಿಕಲ್ ಕೇಳ್ತಾರೆ, ಹಂಗಾಗಿ ಎಲ್ಲರೂ ನಮ್ಮ ಹತ್ರನೇ ಬಂದು ಕಲ್ತು ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೀವಿ. ಅವ್ರಿಗೆ ನಮ್ಮ ಸ್ವಂತ ಕಾಲದಲ್ಲಿ ನಿಲ್ತೀನಿ ಅಂತ ಬರೋರಿಗೆ ಬೇಕಾದಷ್ಟು ಸಹಾಯ ಮಾಡ್ತೀವಿ ನಾವು, ಪ್ರತಿಯೊಂದು ಹೇಳ್ಕೊಡ್ತೀವಿ. ಯಾಕಂದ್ರೆ ಅವ್ರ ಜವಾಬ್ದಾರಿನ ಕಲಿಯೋರಿಗಂತೂ ನಮಗೆ ಇನ್ನೂ ತುಂಬಾ ಆಸೆ ಇರುತ್ತೆ ಹೇಳ್ಕೊಡ್ಬೇಕು ಅನ್ನೋದು. ಅದನ್ನ ನಾವು ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಅಂತ ಆದಷ್ಟು ಕೆಲಸ ಹೇಳ್ಕೊಡ್ತೀವಿ.
1: ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ನಾವು ಬಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಈಗ ಮಕ್ಕಳು ಎಷ್ಟು ಜನ ಇದ್ದಾರೆ, ಏನು?
0: ನಾವು ನಮ್ಮ ತಾಯಿ ನಮ್ಮ ತಂದೆ ತೀರ್ಕೊಂಡ್ರು, ಒಂದು 3 ವರ್ಷ ಆಯ್ತು. ನಾನು, ನನ್ನ ಹೆಂಡತಿ, ನನ್ನ ಮಗಳು. ನನ್ನ ಹೆಂಡತಿ ಗ್ರಾಜುಯೇಟ್ ಆಗಿದೆ, ಹೌಸ್ ವೈಫ್. ನನ್ನ ಮಗಳು ಈಗ 7th ಓದ್ತಾ ಇದ್ದಾಳೆ, ಅವಳು ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಅವಳು ಪ್ರತಿ ವರ್ಷ ಗೋಲ್ಡ್ ಮೆಡಲ್ ತಗೊಂತ ಇದ್ದಾಳೆ. ಮತ್ತೆ ಭರತನಾಟ್ಯದಲ್ಲೂ ಜೂನಿಯರ್ ಆಗಿದೆ, ಸೀನಿಯರ್ ಸೇರಿಸಿದ್ದೀನಿ. ಒಂದು ಸ್ವಂತ ಉದ್ಯೋಗದಲ್ಲಿ ಆರಾಮಾಗಿ ನಡ್ಸ್ಕೊಂಡು ಹೋಗ್ತೀವಿ ನಾನು. ಅಂದ್ರೆ ಕಷ್ಟ ಪಡ್ಬೇಕು.
1: ಈಗ ನೀವು ಹೇಳಿದ್ರಿ ಕಷ್ಟ ಪಡಬೇಕು ಅನ್ನೋ ಪದನ ಉಪಯೋಗಿಸಿದ್ರಿ, ಏನದು ಕಷ್ಟ ಪಡುವುದು ಅಂದ್ರೆ ಏನು? ನಿಮ್ಮ ಒಂದು ರಂಗದಲ್ಲಿ ಈ ಕಷ್ಟ ಅಂದ್ರೆ ಏನು?
0: ಕಷ್ಟ ಅಂತ ಅಲ್ಲ, ಯಾವ್ದೋ ನಮ್ಗೆ ಪಾರ್ಟಿಗಳಿಗೆ ಕೆಲಸ ಮಾಡ್ಕೊಟ್ರೆ ಇಂಥ ಕೆಲಸ ಅಂದ್ರೆ ಅದನ್ನ ಪ್ರತಿಯೊಂದು ಮಾಡ್ತೀವಿ ಅನ್ನೋಂಗಿರ್ಬೋದು. ಯಾವ್ದು ಆಗಲ್ಲ ಅಂದ್ರೆ ಎಲ್ಲಾನು ಸುಲಭನೇ, ಕಲಿಯಕ್ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೆ. ಸ್ವಂತ ನಾವು ನಿಂತು ಮಾಡ್ತೀವಿ ಅನ್ನೋದ್ರೆ ಎಂತ ಕೆಲಸ ಆದ್ರೂ ಸುಲಭ ಮಾಡ್ಬೋದು, ಕಲಿಯ ತನಕ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೆ. ಇಂಥದಂತ ನಾವು ಯಾವ್ದು ಯಾವ್ದೇ ಹೊಸ ಐಟಮ್ ಆಗ್ಲಿ, ಯಾವ್ದೇ ಹೊಸ ತರದ ಮಿಷಿನರಿ ಬರ್ಲಿ, ಪ್ರತಿಯೊಂದು ಒಂದ್ಸರಿ ನೋಡ್ಕೊಂಡ್ರೆ ನಾವು ಮತ್ತೆ ಅದನ್ನೇ ಪ್ರತಿಯೊಂದು ರಿಪೇರಿ ಮಾಡೋದಾಗ್ಲಿ, ಹೊಸ ಪ್ರೊಡಕ್ಷನ್ ಮಾಡೋದಾಗ್ಲಿ, ಪ್ರತಿಯೊಂದಕ್ಕೂ ನಾವು ಮುಂದುವರಿತೀವಿ. ಅದನ್ನ ಈಗ ಯುವ ಪೀಳಿಗೆಗಳು ಕಲಿಬೇಕು, ಮುಂದೆ ಬರಬೇಕು ಅನ್ನೋ ಆಸೆ ಪಡ್ತೀನಿ.
1: ಈಗ ನೀವು ಹೇಳಿದ್ರಿ ಹೊಸ ತರದ ಮಿಷಿನರಿ ಬಂದಾಗ ಅನ್ನುವಂತ ಒಂದು ಪದ ಬಳಸಿದವು. ವಿಜ್ಞಾನಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ, ಅದರಲ್ಲಿ ದಿನದಿಂದ ದಿನಕ್ಕೆ ಆವಿಷ್ಕಾರಗಳು ಆಗ್ತಾನೇ ಇರ್ತವೆ. ಇವತ್ತಿದ್ದಂಥದ್ದು ನಾಳೆ ಇರಲ್ಲ, ನಾಳೆಗೆ ಅದರ ಒಂದು ರೂಪುರೇಷೆನೆ ಬದಲಾಗೋಗಿರುತ್ತೆ. ಈಗ ಈ ಹಿಂದೆ ನೀವು ಹೇಳಿದ್ರಿ ನಿಮ್ಮ ಅಜ್ಜಾವ್ರ ಕಾಲದಲ್ಲಿ ಬಾಯ್ಲರ್

0: ಮುಂತಾದನ್ನೆಲ್ಲ ಮಾಡ್ತಾ ಇದ್ವಿ, ಈಗ ನೀವು ರೈಸ್ ಮಿಲ್ ಇದನ್ ಮುಂತಾದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ. ರೈಸ್ ಮಿಲ್ ತಂತ್ರಜ್ಞಾನದಲ್ಲೂ ಸಾಕಷ್ಟು ಮುಂದುವರೆದು ಬಿಟ್ಟಿದೆ. ಹಳೆ ತರದ ಮಿಲ್ಗಳು, ಆಮೇಲೆ ಬಿನ್ನಿ ಮಿಲ್ಗಳಾದ್ವು, ಇವಾಗ ಅತ್ಯಾಧುನಿಕವಾದ ಗಿರಣಿಗಳೆಲ್ಲ ಬಂದಿವೆ. ಈಗ ನೀವು ಈ ರೀತಿ ಆ ಒಂದು ತಂತ್ರಜ್ಞಾನದೊಂದಿಗೆ ಯಾವ ರೀತಿ ಹಾಕ್ತೀರಿ, ನೀವು ಯಾವ ರೀತಿ ಪ್ರತಿಯೊಂದು ತಂತ್ರಜ್ಞಾನವನ್ನು ಕಲಿತಾ ಹೋಗ್ತೀರಿ ಇದನ್ನ ಹೇಳಿ.
1: ಏನಪ್ಪಾ ಅಂದ್ರೆ ಈಗ ತಂತ್ರಜ್ಞಾನ ಭಾರಿ ಮುಂದುವರೆದಿದೆ. ನಾವು ಏನೇ ಮಾಡಿದ್ರು ಒಂದು ಮಾಡ್ಬೇಕಂದ್ರೆ ಅದನ್ನ ಒಂದು 10 ತರ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ನಾವು ಒಂದು ಹೊಸ ಐಟಮ್ಗಳು ಮಾಡ್ತೀವಿ. ಅದನ್ನ ಏನಪ್ಪಾ ಅಂದ್ರೆ ಒಂದು ಸಹ ಕೆಲವು ಸ್ಪೇರ್ಗಳು ಕಳ್ಸಲ್ಲ ಕಂಪ್ನಿಯವರು, ಅಂತದನ್ನೆಲ್ಲ ನಾವೇ ರೀ ಪ್ರೊಡಕ್ಷನ್ ಮಾಡ್ತೀವಿ. ಅಂದ್ರೆ ನಮ್ಮ ಸ್ವಂತ ಇದರಲ್ಲೇ ನಾವೇ ತಯಾರಿಸಿ ಅದನ್ನ ಮತ್ತೆ ರೀ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕೆಲವು ಈಗ ಮಿಷನರಿ ಕಳಿಸ್ತಾರೆ, ಕೆಲವನ್ನ ಅವರಿಗೆ ಕಾಯ್ತಾ ಕೊರಕ್ಕಾಗಲ್ಲ, ಅಂತವೆಲ್ಲ ಸ್ವಲ್ಪ ಕಷ್ಟ ಆದ್ರೂ ನಾವೇ ಅದನ್ನ ನೋಡ್ಕೊಂಡು ನಾವೇ ಅದನ್ನ ಮಾಡ್ತೀವಿ. ಯಾವ್ದೇ ಐಟಮ್ ಯಾವ್ದೇ ಆಗ್ಲಿ ನಾವು ಸ್ವಂತ ನಿಂತು ಮಾಡ್ತೀವಿ ಅನ್ನೋ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು.
0: ಅಂದ್ರೆ ತಂತ್ರಜ್ಞಾನ ಏನು ಮುಂದುವರಿತಾ ಇದೆ ಇದು ನಿಮ್ಗೆ ಯಾವತ್ತೂ ಒಂದು
1: ಅದನ್ನ ಯಾವ್ದೇ ಕಾರಣಕ್ಕೂ ನಾವು ತೊಂದರೆ ಅಂತ ತಗೊಳ್ಳಲ್ಲ, ಏನೇ ಆದ್ರೂ ನಾವು ಫೇಸ್ ಮಾಡಿ ಮಾಡ್ತೀವಿ.
0: ಮತ್ತೆ ಇವಾಗ ಸಾಮಾನ್ಯವಾಗಿ ನಿಮ್ಗೆ ಹೆಚ್ಚಿನ ಒಂದು ವರಮಾನ, ಹೆಚ್ಚಿನ ಒಂದು ಕೆಲಸ ಯಾವ ಒಂದು ರಂಗದಿಂದ ಬರ್ತಾ ಇದೆ?
1: ಅಲ್ಲ ನಮಗೆ ವರಮಾನ ಅನ್ನಕ್ಕಿಂತ ಏನಪ್ಪಾ ಅಂದ್ರೆ 4 ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದೀವಿ. ನಮ್ಮ ತಂದೆ ಕಲ್ಸ್ಕೊಟ್ಟ ವಿದ್ಯೆ ಮುಂದೆ ಪರಿಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಬರೇ ದುಡ್ಡಿಂದೇ ನೋಡಿದ್ರೆ ಕೆಲವರು ಬಡವರು ಬರ್ತಾರೆ, ಕೆಲವು ಶ್ರೀಮಂತರು ಬರ್ತಾರೆ, ಕೆಲವು ಕೆಲಸ ಕೆಲವು ದುಡ್ಡಿರಲ್ಲ, ಅಂತವ್ರೆಲ್ಲ ಹೇಳ್ತಾರೆ ಸುಧಾರಿಸ್ಕೊಂಡು ಆದಷ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀವಿ. ಏನಪ್ಪಾ ಆದಷ್ಟು ನಾವು ಹೇಳೋದೇನಂದ್ರೆ ಜನರಿಗೆ ಸ್ವಂತ ಉದ್ಯೋಗ ಮಾಡಿದ್ರೆ ಒಳ್ಳೇದು.
0: ಮತ್ತೆ ಸತೀಶ್ ಅವರೇ, ಈಗ ನಿಮ್ಗೆ ಸಾಮಾನ್ಯವಾಗಿ ನಿಮ್ಮ ಒಂದು ಕೆಲಸವನ್ನ ಆರಿಸ್ಕೊಂಡು ಬರುವಂತವ್ರು ಜಾಸ್ತಿ, ಇವರು ಯಾವ ತರದಿಂದ ಬರ್ತಾರೆ? ನೀವೇನಾದ್ರೂ ಅಡ್ವರ್ಟೈಸ್ಗಳು ಮಾಡ್ಬೇಕಾ ಅಥವಾ ಜನನೇ ಇನ್ನೊಬ್ಬರ ಕಡೆ ನೋಡಿ ಬರ್ಬೇಕಾ, ಯಾವ ರೀತಿ ಇದು?
1: ನಮ್ಮಲ್ಲಿ ನಮ್ ತಂದೆ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇರೋದ್ರಿಂದ ನಾವೇನ್ ಅಡ್ವರ್ಟೈಸ್ ಕೊಡೋದೇ ಬೇಡ. ಯಾಕಂದ್ರೆ ಒಬ್ಬರಿಂದ ಒಬ್ಬರು ಬಂದ ನಾವು ಯಾಕಂದ್ರೆ ಕೆಲಸ ಚೆನ್ನಾಗಿ ಮಾಡ್ತೇನೆ ಹುಡ್ಕೊಂಡು ಬರ್ತಾರೆ. ಆದ್ರೆ ಈಗಿನ ಜನರೇಷನ್ ಹೋಗ್ಬೇಕಂದ್ರೆ ಕೆಲವೆಲ್ಲ ಮೀಡಿಯಾದಿಂದಲೇ ಆದಷ್ಟು ಹೆಲ್ಪ್ ಆಗ್ತದೆ. ಯಾವ್ದೇ ಇದ್ರಲ್ಲಾದ್ರೂ ಒಂದು ಹೆಸರು ಮಾಡತಕ್ಕ ಬಾರಿ ಕಷ್ಟ. ಅದಾದ್ಮೇಲೆ ಬೇಡ ಬೇಡ, ಅದಾಗೆ ಹುಡ್ಕೊಂಡ್ ಬರ್ತಾರೆ ಜನ. ಒಂದ್ ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅಂದ್ರೆ ಜನ ಅದಾಗೆ ಹುಡ್ಕೊಂಡ್ ಬರ್ತಾರೆ.
0: ಒಂದು ವ್ಯವಹಾರದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಅದ್ರ ಗುಟ್ಟು ಏನು ಅಂತ ನೀವು ಅನ್ಕೋತೀರಿ ಇಷ್ಟು ವರ್ಷದ ನಿಮ್ಮ ಅನುಭವಗಳ ಮೇಲೆ?
1: ಇಲ್ಲ, ನಮ್ಮ ವ್ಯವಹಾರಗಳಲ್ಲಿ ಕೆಲವು ಏನಾದ್ರೆ ಕಟ್ಟಿಟ್ಟಲ್ಲಿ ವ್ಯವಹಾರ ಮಾಡ್ಬೇಕಾಗುತ್ತೆ. ಕೆಲವು ಈ ನಮ್ಮಲ್ಲಿ ವರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ಈಗ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಇರುತ್ತೆ, ಕೆಲವರು ಪಾರ್ಟಿಗಳು ಮಾಡಿಸ್ಕೊಂಡು ಹೋಗ್ತಾರೆ ದುಡ್ಡು ಕೊಡಲ್ಲ. ಮತ್ತೇನಪ್ಪಾ ಅಂದ್ರೆ ನಮ್ಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇಂದ ಪ್ರಾಬ್ಲಮ್ ಜಾಸ್ತಿ ಇರೋದು. ಬ್ಯಾಂಕ್ ಗಳಲ್ಲಿ ಅದು ಇದು ಆಸ್ತಿ ಕೇಳ್ತಾರೆ, ಅದ್ ಕೇಳ್ತಾರೆ. ಕೆಲವೆಲ್ಲ ಅವ್ರಿಗೆ ಅವ್ರ ವರ್ಕ್ ನೋಡಿ ಪ್ರೊಡಕ್ಷನ್ ಮಾಡ್ತಾರ ಇದೆ ಅಂತ ಗ್ಯಾರಂಟಿ ಇದ್ರೆ ಸ್ವಂತ ಇದ್ರಿಂದ ನಾವು ಕೊಟ್ಟು ಸಹಾಯ ಮಾಡ್ಬೇಕು ಅನ್ನೋ ಹೇಳಕ್ ಇಚ್ಛೆ ಪಡ್ತೇನೆ.
0: ಈಗ ಸಾಮಾನ್ಯವಾಗಿ ನಿಮ್ಮಲ್ಲಿಗೆ ಕೆಲಸ ನಿಮ್ಗೆ ಬಂದು ಕೊಡ್ತಾ ಇರ್ತಾರಲ್ಲ, ಅವರು ಯಾವ ಮೂಲಕವಾಗಿ ಬರ್ತಾ ಇರ್ತಾರೆ? ಅವರು ಇನ್ನೊಬ್ಬರಲ್ಲಿ ನೀವು ಮಾಡಿರೋ ಕೆಲಸ ನೋಡಿ ಬರುವಂತವ್ರ ಅಥವಾ ಇದಕ್ಕೆ ಬೇರೆ ಯಾವ್ದಾದ್ರು ಮೂಲಗಳಿದೆಯಾ? ನೀವು ಅವ್ರಿಗೆ ಹೇಗೆ ತಿಳಿಪಡಿಸ್ತೀರಿ ನೀವು ಈ ಕೆಲಸವನ್ನ ಮಾಡಬಲ್ಲರಿ ಅಂತ?
1: ಇಲ್ಲ, ಇದನ್ನ ಏನಪ್ಪಾ ಅಂದ್ರೆ ನಾವು ಮಾಡಿರೋ ಕೆಲಸಗಳು ನೋಡೇ ಜನ ಆದಷ್ಟು ಬರೋದು. ಇವತ್ತೆಲ್ಲ ಎಲ್ಲ ಕಾಂಪಿಟೇಷನ್ ನಡೀತಿಲ್ಲ, ಅದನ್ನ ವರ್ಕ್ ನೋಡ್ತಾರೆ ಕಮ್ಮಿ ರೇಟ್ ಅಂದ್ರೆ ಅಲ್ಲಿ ಹಾಳು ಮಾಡಿ ಗೊತ್ತಿರುತ್ತೆ. ಹಂಗಾಗಿ ಕೆಲವರೆಲ್ಲ ಹೋಗೋದಿಲ್ಲ. ಮೇನಂದ್ರೆ ಒಂದು ನಾವು ಆದಷ್ಟು ರಿಸನಬಲ್ ಮಾಡ್ತೀವಿ ಅನ್ನೋದ್ರೆ ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ವರ್ಕ್ಮನ್ಶಿಪ್ ಚೆನ್ನಾಗಿರ್ಬೇಕು. ವರ್ಕ್ಮನ್ಶಿಪ್ ಚೆನ್ನಾಗಿದ್ರೆ ಹುಡ್ಕೊಂಡು ಬರ್ತಾರೆ, ಅದೇ ಮೇನ್. ಆಕ್ಚುಲಿ ನಾವು ಮಾಡ್ತೀವಿ ಅಂದ್ರೆ ಇನ್ ಟೈಮಲ್ಲಿ ಕೊಡ್ತೀವಿ, ಕೆಲಸ ಫಿನಿಶಿಂಗ್ ಮಾಡ್ಕೊಡ್ಬೇಕು, ಇಂಪಾರ್ಟೆಂಟ್. ನಾವು ಇದು ಓಲಿ ಬಿಡ ನಡೆಯುತ್ತೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಕೆಲಸ ಹಾಳಾಗ್ತದೆ. ನಾವು ಮತ್ತೆ ವರ್ಕರ್ಸ್ ಗಳ ಮೇಲೆ ನಾವು ನಿಗಾ ಇಟ್ಟು ನಾವು ಮುಂದೆ ನಿಂತು ಮಾಡಿದ್ರೆ ಅದು ಉದ್ಯೋಗ ಚೆನ್ನಾಗಿ ನಡೆಯುತ್ತೆ. ಇಲ್ಲ, ನಾವು ಬರೇ ವರ್ಕರ್ ಬಿಟ್ಟು ಮಾಡ್ಲಿ ಅಂತಂದ್ರೆ ಅವರು ಹೆಚ್ಚು ಕಮ್ಮಿ ಮಾಡಿದ ಪಾರ್ಟಿಗಳು ಸರಿಯಾಗಿಲ್ಲ ಅನ್ನೋದು ಇದೆಲ್ಲ ಕಳ್ಕೊಬಾರ್ದು. ಒಂದು ಉದ್ಯೋಗ ನಾವು ಮಾಡ್ತೀವಿ ಅಂದ್ರೆ ಅದು ಹೆಸರು ಮಾಡೋದು ಭಾರಿ ಕಷ್ಟ. ಅದ್ ಮಾಡಿದ್ಮೇಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದೇ ಏನಪ್ಪಾ ಅಂದ್ರೆ ನಾವು ಚಾ ಬಿಟ್ಟು ಈಗ ಬೇಡ ಬಿಟ್ಬಿಡ್ತೀವಿ ಅನ್ನೋದಕ್ಕೆ ಬರು. ನಾವು ಆದಷ್ಟು ಮಾಡ್ತಾವ್ರೆ ನಮ್ಗೆ ಇರೋ ತನಕ ನಮ್ ಏನಪ್ಪಾ ಅಂದ್ರೆ 4 ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಮಾಡಬೇಕಂತ ಹೇಳಕ್ ಇಚ್ಛೆ ಪಡ್ತೇನೆ.
0: ನೀವು ನಿಮ್ಮ ಒಂದು ಈ ಕೆಲಸಗಳನ್ನ ಎಲ್ಲೆಲ್ಲಿವರೆಗೆ ಮಾಡ್ಕೊಟ್ಟಿದ್ದೀರಿ? ಬರೀ ನಿಮ್ಮ ವ್ಯಾಪ್ತಿ ಶಿವಮೊಗ್ಗ ನಗರವ ಅಥವಾ ಇದರಿಂದ ಹೊರಗೂ ಮಾಡ್ತಿದ್ದೀರಾ?
1: ಇಲ್ಲ, ನಾ ಥ್ರೂಔಟ್ ಕರ್ನಾಟಕ ಫುಲ್ ನಮ್ಮಲ್ಲಿ ನಡೀತಾ ಇದೆ ಪ್ರೊಡಕ್ಷನ್. ರೈಸ್ ಮಿಲ್ ಕೆಲಸ, ರೈಸ್ ಮಿಲ್ ಎಲ್ಲೆಲ್ಲಿ ಇದೆ ಪ್ರತಿಯೊಂದು, ಕೊಪ್ಪ, ಶೃಂಗೇರಿ, ಈ ಕಡೆ ಬಾಳೆಹೊನ್ನೂರು, ಜೈಪುರ, ಈ ಕಡೆ ಆನಂದ್ಪುರ, ಸಾಗರ, ಸಕಲೇಶ್ಪುರ, ಹೆಚ್ಚು ಕಮ್ಮಿ ಮೈಸೂರು ತನಕನು ಹೋಗಿದೆ ನಾವು. ಮತ್ತೆ ನಮ್ಮ ತಂದೆಯವರು ಸ್ಕ್ರೀನ್ ಇಂದ ಮಾಡ್ತಾರೆ, ಟಾಕೀಸಿನ ಸ್ಕ್ರೀನ್ ಗಳು ಮಾಡ್ತಾರೆ, ಅದು ಥ್ರೂಔಟ್ ಬಾಂಬೆ ತನಕ ಹೋಗಿದೆ. ಏನಪ್ಪಾ ಅಂದ್ರೆ ಅದೇ ಕೆಲಸ ನಾವು ಏನ್ ಮಾಡ್ತೀವಿ ಅದನ್ನ ನೋಡ್ತಾರೆ ಜನ, 4 ಜನ ನೋಡೇ ಬಂದ್ ನಮ್ಗೆ ಕೆಲಸ ಕೊಡೋದು. ಏನೋ ನಮ್ಮಲ್ಲಿ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೆಲಸ ಚೆನ್ನಾಗಿ ನಡೀತಾ ಇದೆ. ಏನಪ್ಪಾ ಆದಷ್ಟು ನಮ್ಮ ತಂದೆಯವ್ರ ಹೆಸರು ಏನ್ ಮಾಡಿ ಅದನ್ನ ನಾವು ಉಳ್ಸೋಕ್ ಪ್ರಯತ್ನ ಮಾಡ್ತಾ ಇದ್ದೀವಿ.
0: ಈಗ ಯಾವುದೇ ಒಂದು ರಂಗಕ್ಕೆ ನಾವು ಮುಖ್ಯವಾಗಿ ಎಂಟರ್ ಆದಾಗ, ಆ ರಂಗದಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸಿಕೊಂಡಾಗ, ಇದರಲ್ಲಿ ಇದೇ ರಂಗದಲ್ಲಿರುವ ಇತರರಿಂದ ನನಗೆ ಪ್ರತಿಸ್ಪರ್ಧೆ ಬರುತ್ತೆ, ಕಾಂಪಿಟೇಷನ್ ಬರುತ್ತದೆ, ಈ ಕುರಿತು ನೀವೇನ್ ಹೇಳ್ತೀರಿ? ಈ ರೀತಿಯ ಒಂದು ಪ್ರತಿಸ್ಪರ್ಧೆ ಕಾಂಪಿಟೇಷನ್ ನ ಎದುರಿಸೋದು ಹೇಗೆ?
1: ಅದೇ ನಮ್ಮಲ್ಲಿ ವರ್ಕ್ಮನ್ಶಿಪ್ ಏನ್ ಕೊಡ್ತೀವಿ ಅದೇ ಇಂಪಾರ್ಟೆಂಟ್ ನಾನು ಹೇಳೋದು. ಯಾಕಂದ್ರೆ ಈಗ ರಂಗದಲ್ಲಿ ಕಾಂಪಿಟೇಷನ್ ಇದ್ದೇ ಇರೋದಿಲ್ಲ ಅಂತಲ್ಲ, ನನಗಿಂತ ಚೆನ್ನಾಗಿ ಮಾಡೋರು ಇದ್ದೇ ಇದಾರೆ, ಇಲ್ಲ ನಾನೇ ಅಂತ ಹೇಳ್ಕೊಳಕ್ ಬರೋದಿಲ್ಲ. ನಮ್ಮಲ್ಲಿ ನಮ್ಮ ವರ್ಕ್ಮನ್ಶಿಪ್ ನೋಡೇ ಜನ ಬರೋದು. ನಾವು ಇದ್ದೇ ಇರೋದು ಪ್ರತಿಸ್ಪರ್ಧೆ ಇದ್ದೇ ಇರುತ್ತೆ, ನಮ್ಮ ಕೆಲಸ ನಾವು ಮಾಡ್ಬೇಕು. ಅದು ನಮ್ಮ ಕಸ್ಟಮರ್ ಗಳು ಏನ್ ಕೊಡ್ತಾರೆ ಅದು ಅವರು ನಮಗೆ ನಂಬಿಕೆ ಮೇಲೆ ಕೊಟ್ಟಿರೋದ್ರಿಂದ ನಾವು ಅದನ್ನ ಉಳಿಸ್ಕೋಬೇಕು ಅನ್ನೋದು ಹೇಳಕ್ಕೆ ಇಚ್ಛಪ್ಪ. ಇನ್ನೇನು ಪ್ರತಿಸ್ಪರ್ಧೆ ಅಂತಂದ್ರೆ ನಾವು ಮಾಡೋ ಕೆಲಸ ಎಲ್ಲಿದ್ರು ಚೆನ್ನಾಗಿ ಮಾಡ್ತೇವೆ ಹುಡ್ಕೊಂಡು ಬಂದೇ ಬರ್ತಾರೆ. ಇಲ್ಲ ಈಗ ಹೋಗಿ ಅಂತ ಅದೇ ಮಾಡ್ತಾ ಇದ್ದಾರೆ ಕಾಂಪಿಟೇಷನ್.

0: ಅರ್ಧ ಅರ್ಧ ಮಾಡ್ತಾರೆ. ಏನಾಗಿದೆ ಅಂದ್ರೆ ನಾವು ಈಗ 100 ರೂಪಾಯಿ ಅಂದ್ರೆ ಅದ್ರೊಳಗೆ 50 ರೂಪಾಯಿ 60 ರೂಪಾಯಿ ಮಾಡ್ತಾ ಇದಾರೆ. ಏನಂದ್ರೆ ಅವರು ಕರೆಕ್ಟ್ ಆಗಿ ಕೆಲಸನೂ ಮಾಡಲ್ಲ, ಪಾರ್ಟಿಗಳು ದುಡ್ಡು ಇಸ್ಕೊಂತಾರೆ, ಹೇಳ್ದೆ ಕೇಳಿದ ಊರ್ ಬಿಟ್ಬಿಡ, ಅದ್ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಏನ್ ಮಾರ್ಕೆಟ್ ಅದ್ ಹೆಚ್ಚಿಗೆ ಲಾಭ ತಗೊಳ್ಳಿ ಅಂತೇವಲ್ಲ, ನೀವು ಮೆಟೀರಿಯಲ್ಸ್ ಏನ್ ಹಾಕ್ತೀರಾ ಕಷ್ಟಪಟ್ಟಿದ್ ಎಷ್ಟು ಬೇಕೋ ಅಷ್ಟು ಆದಾಯ ತಗೊಂಡು ನೀವು ಇದ್ ಮಾಡ್ಕೊಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ತುಂಬಾ ಜನ ಏನಾದ್ರೂ ಮೋಸ ಹೋಗ್ತಾ ಇದಾರೆ, ಓ ಅಲ್ಲಿ ರೇಟ್ ಜಾಸ್ತಿ ಕಮ್ಮಿ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ನೆಲ್ಲ ಇಸ್ಕೊಂಡು ದುಡ್ಡು ಇಸ್ಕೊಂಡು ಊರೆ ಬಿಟ್ಬಿಡ್ತಾ, ಮತ್ತೆ ಅಂಗಡಿಗಳ ಸಾಮಾನು ತಗೊಂತಾರೆ ಮತ್ತೆ ಅವ್ರಿಗೆ ದುಡ್ಡು ಪೇಮೆಂಟ್ ಮಾಡಲ್ಲ, ಅದನ್ನ ಮಾಡ್ಬೇಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ.
1: ಆಮೇಲೆ ನಿಮ್ಗೆ ಇದುವರೆಗೆ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಸಂತೋಷ ತಂದಿರುವಂತಹ ಕ್ಷಣ ಯಾವ್ದು?
0: ಅದನ್ನ ಹೇಳ್ತೀನಿಲ್ಲ, ನಮ್ಗೆ ಜನ ಏನು ಆಶೀರ್ವಾದ ಮಾಡಿ ಬೆಳೆಸಿಯಲ್ಲ ನಮ್ ಸಂಸ್ಥೆನ, ಅದೇ ನಮ್ಗೆ ಸಂತೋಷ. ದುಡ್ಡಿಗೆ ಜನ ಸಂಪಾದನೆ ಮಾಡಿದೀನಿ, ಎಲ್ಲರೂ ಅದೇ ನಮ್ಗೆ ಕರೆದಿಂತ ನಮ್ಗೆ ಮಾಡ್ಯಾರಪ್ಪ ಅನ್ನೋ ಒಂದು ಕರೀತಾರಲ್ಲ ಬೆಲೆ, ಅದೇ ನಮ್ಗೆ ಸಂತೋಷ. ಇದು ಎಲ್ಲಿ ತನಕ ಆಗುತ್ತೆ ನಮ್ ಕೈಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಮಗಳಿಗೆ ಅಂತ ಇನ್ನ ಅವರು ಈ ಉದ್ಯೋಗದಲ್ಲಿ ಬರಲ್ಲ, ಅವ್ರು ಡಾಕ್ಟರ್ ಮಾಡ್ಬೇಕು ಅಂತ ಇಷ್ಟಪಡಿ, ಅದನ್ನ ನಾವು ನೆರವೇರಿಸೋಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ.
1: ಈಗ ಹಂಗೇನಾದ್ರೂ ನಿಮ್ಮ ಮಗಳೂ ಇಲ್ಲ ಅಪ್ಪಾಜಿ ನಾನು ಈ ಇಂಜಿನಿಯರಿಂಗ್ ರಂಗಕ್ಕೆ ನಾನು ಬರ್ತೀನಿ ಅಂತ ಏನಾದ್ರು ಇಚ್ಛೆ ವ್ಯಕ್ತಪಡಿಸಿ, ನೀವು ಅವ್ರಿಗೆ ಈ ರಂಗದಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಮಾಡ್ತೀರಾ?
0: ಮಾಡ್ಕೊಡ್ತೀವಿ, ಆದ್ರೆ ಅವಳಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ 4 ಜನರಿಗೆ ಸೇವೆ ಮಾಡ್ಬೇಕಂತ ಆಸೆ ಪಡ್ತೀವಿ. ನಮ್ ಲೈನಲ್ಲಿ ಬಂದಿರ್ಬೇಕಾದ್ರೆ ಅಷ್ಟು ಅವಳಿಗೆ ಹೆಲ್ಪ್ ಮಾಡಕ್ ರೆಡಿ ಇದೀನಿ, ಬೇಕಾದ್ರೆ ನಾನು ಮುಂದೆ ಚಾನ್ಸ್ ಕೊಡ್ತೀನಿ. ಆದ್ರೆ ಅವಳಿಗೆ ಅದು ಇಷ್ಟ ಇಲ್ಲ, ಜನಸೇವೆ ಮಾಡಕ್ಕೆ ಅಂತ ಡಾಕ್ಟರ್ ಇಷ್ಟ ಪಡ್ತೀನಿ, ಅದಕ್ಕೋಸ್ಕರ ಅದನ್ನ ಇದು ಮಾಡಿಸ್ತೇವೆ.
1: ಮತ್ತೆ ನಿಮ್ಗೆ ನಾನು ಈ ರಂಗಕ್ಕೆ ಯಾಕಾದ್ರೂ ನಾನು ಯಾವ್ದಾದ್ರೂ ಒಂದು ನನ್ನ ಓದನ್ನ ಮುಂದುವರಿಸಿ ಎಲ್ಲಾದ್ರೂ ನೌಕರಿ ಇದ್ರೆ ಚೆನ್ನಾಗಿತ್ತು ಅನ್ನಿಸಿದಂತಹ ಕ್ಷಣ ಯಾವ್ದಾದ್ರು ಇದೆಯಾ?
0: ಇಲ್ಲ, ಒಂದೊಂದ್ಸರಿ ಅನ್ಸುತ್ತೆ, ಯಾಕಂದ್ರೆ ಹೆಣ್ಣು ಮಕ್ಳು ಬಿಡ್ಕ ವರ್ಕ್ ಮೇಲೆ ಹೊರಗಡೆ ಹೋಗಿರ್ತೀವಿ, ಲೇಟ್ ಆಗುತ್ತೆ ಪಾಪ, ಅವ್ರು ನಮ್ಮ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಒಂದ್ಸರಿ ಅನ್ಸುತ್ತೆ ಹೆಂಡತಿ ಮಕ್ಳು ಹೋದಷ್ಟು ಸಾಕು ಕಷ್ಟ ಪಡ್ತೀವಿ, ನಮಗೆ ಒಂದು ಅನುಕೂಲ ಇಲ್ವಲ್ಲ, ಈ ತರ ಜೊತೆಲಿ ಒಂದು ಫಂಕ್ಷನ್ ಹೋಗ್ಬೇಕಂತ ಮೇಲೆ ಇಲ್ಲಿ ಕೆಲಸ ಆಗುತ್ತೆ ಬಿಟ್ಟು ಹೋಗಕ್ಕಾಗ. ಆ ಟೈಮ್ ಸ್ವಲ್ಪ ನೊಂದ್ಕೊಂತಾರೆ, ಏನು ಮಾಡಕ್ಕೆ ಅದೇ ಆ ಟೈಮ್ ನಾವು ಸುಧಾರಿಸ್ಕೊಂಡು ಹೋಗೋದು. ಕೆಲವೆಲ್ಲ ತೊಂದರೆ ಇದ್ರು ಏನಪ್ಪಾ ಅಂದ್ರೆ ನಮ್ಮ ಉದ್ಯೋಗ ಅನ್ನೋದು ನಾವು ಮಾಡ್ಲೇಬೇಕು ಫಸ್ಟ್, ಅದನ್ನ ಬಾಕಿ ಮನೇದ ಏನಿದ್ರು ಆಮೇಲೆ ನಡ್ಸ್ಕೊಡ್ತೀವಿ, ಅದನ್ನ ಮನೆಯವರು ಅಲ್ಲಿ ಅರ್ಥ ಮಾಡ್ತಾರಲ್ಲ ಅದೇ ನಮ್ಗೆ ಸಂತೋಷ.
1: ಸತೀಶ್ ಅವರೇ, ಸಾಕಷ್ಟು ಜನ ಸ್ವಂತ ಉದ್ಯೋಗ ಅಂದ್ರೆ ಹೆದರೋದು ಯಾಕೆ ಅಂದ್ರೆ, ಮೊದಲನೇದಾಗಿ ಇದು ಬಂಡವಾಳ ಕೇಳುತ್ತೆ, ಎರಡನೇದಾಗಿ ಹಾಗೆ ಬಂಡವಾಳದಿಂದ ಸೈಕಲ್ ಹೊಡಿಬೇಕು, ಮತ್ತೆ ಮೂರನೇದಾಗಿ ಇನ್ನೊಬ್ಬರ ಮೇಲೆ ನಿರ್ಭರವಾಗಿ ನಾವು ಈ ಕೆಲಸವನ್ನ ಮಾಡಬೇಕು, ಈ ಮೂರು ಕಾರಣಗಳಿಂದ ಹೆದರ್ತಾರೆ ಸ್ವಂತ ಉದ್ಯೋಗ ಮಾಡಕ್ಕೆ. ಇದಕ್ಕೆ ನೀವೇನು ಹೇಳಿ?
0: ಅಲ್ಲ, ಈಗ ನಡೀತಾ ಇರೋದೇ ಅದೇ ಮೇನ್, ಈಗ ವರ್ಕಿಂಗ್ ಟೈಮ್ ಕ್ಯಾಪಿಟಲ್ ಅಂತ ಅದೇ ಫಸ್ಟ್ ಹೇಳ, ಬಂಡವಾಳ ಹಾಕದೇ ಕಷ್ಟ ಇದೆ. ಬಂಡವಾಳ ಹಾಕಿದ್ರೆ ಅದನ್ನ ದುಡಿತೀವಿ ಅನ್ನೋದು ಛಲ ಅವರಿಗಿರಬೇಕು, ಯಾಕಂದ್ರೆ ಈಗ ನಾವು ಅಂದ್ರೆ ಬಂಡವಾಳ ಹಾಕ್ಬಿಟ್ಟಿದೀವಿ ಆಗತ್ತೆ ಇಲ್ಲ ನಂಬಿಕೆ ಮೇಲೆ ಹಾಕಿದ್ರೆ ಧೈರ್ಯ ಮುಂದೆ ಹಾಗೆ ಆಗತ್ತೆ. ಈಗ ಕೆಲವರೆಲ್ಲ ನಾವು ನಂಬ್ಕೊಂಡು ಕೊಟ್ಟಿದ್ದನ್ನ ಕಳ್ಕೊಂತೀವಿ ಕೆಲವು ಜಾಗದಲ್ಲಿ, ಇನ್ನೊಂದ್ರದ್ದು ಪಡ್ಕೋಬೇಕು ಅದನ್ನ, ಒಂದ್ರಲ್ಲೇ ಹೋಯ್ತು ಅಂತ ಅಂದ್ರೆ ನಾವು ಸ್ಟಾಪ್ ಮಾಡಬಾರ್ದು. ಆದಷ್ಟು ಛಲದ ಮೇಲೆ ಮುಂದೆ ಹೋದ್ರೆ ಯಾವ ಇದ್ರು ಧೈರ್ಯದಿಂದ ಫೇಸ್ ಮಾಡಬಹುದು. ಈ ವರ್ಕಿಂಗ್ ಕ್ಯಾಪಿಟಲ್ ಅದೇ ನಮ್ಮ ಗವರ್ಮೆಂಟ್ ಆದಷ್ಟು ಇದು ಸ್ವಂತ ಉದ್ಯೋಗದಲ್ಲಿ ಸಹಾಯ ಮಾಡ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಜನನು ಈಗ ನಮ್ಗೆ ಒಂದ್ರ ಕಳ್ಕೊಂಡು ಅಂದ್ರೆ ಅದ್ರಲ್ಲೇ ಹುಡುಕ್ಬೇಕು, ಯಾಕಂದ್ರೆ ಒಂದ್ಸರಿ ಹಾಕಿರ್ತೀವಿ ಕಲ್ತಿರ್ತೀವಿ ವಿದ್ಯೆ ಕಷ್ಟಪಟ್ಟು ಅದನ್ನ ಕಳ್ಕೊಂಡು ಅಂತ ಕಳ್ಕೋಬಾರದು. ಅದು ಮತ್ತೆ ಪ್ರಯತ್ನ ಮಾಡ್ತಾ ಇದ್ರೆ ಹಾಗೆ ಆಗ ಸಕ್ಸಸ್ ಆಗಿ ಆಗತ್ತೆ.
1: ಈಗ ಮತ್ತೊಮ್ಮೆ ನಮ್ಮ ಯುವಕರು ಮತ್ತು ಸ್ವ ಉದ್ಯೋಗ ಅನ್ನೋ ಕಡೆಗೆ ಬಂದ್ರೆ, ಯುವಕರು ಸ್ವ ಉದ್ಯೋಗದ ಕಡೆಗೆ ಹೆಚ್ಚಿನ ಒಲವನ್ನ ಇತ್ತೀಚಿನ ದಿನಗಳಲ್ಲಿ ತೋರಿಸ್ತಾರೋ ಅಥವಾ ಇಲ್ವೋ?
0: ಇಲ್ಲ, ಈಗ ಏನಾಗಿದೆ ಮನೆಯವರೇ ಆದಷ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ನೀವು ಓದಿದ್ಯಾ ಈ ಕೆಲ್ಸಕ್ಕೆ ಬೇಡ ಆ ಕೆಲ್ಸಕ್ಕೆ ಹೋಗ್ಬೇಡ ಆದಷ್ಟು ಗೌರ್ಮೆಂಟ್ ಜಾಬ್ ಟ್ರೈ ಮಾಡು ಅಂತಾರೆ. ಇದನ್ನ ಮನೆಯವರು ಆದಷ್ಟು ಸ್ವಂತ ಉದ್ಯೋಗದ ಮೇಲೆ ನಿಲ್ಲಕ್ಕೆ ಪ್ರಯತ್ನ ಮಾಡಕ್ ಕೊಡ್ಬೇಕು, ಯಾಕಂದ್ರೆ ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಬೇಕು ಅನ್ನೋದು ಸಿಗೋದಿಲ್ಲ. ನಾನು ಹೇಳಿದ್ರೆ ಅವ್ರಿಗೆ ಈಗ ವಯಸ್ಸು ಕಳ್ಕೊಂಡ್ರೆ ಮತ್ತೆ ಬಾಳೆ ಬರೋದಿಲ್ಲ, ಇನ್ ಟೈಮಲ್ಲಿ ಕಷ್ಟಪಟ್ರೆ ಎಲ್ಲಾದ್ರೂ ಒಂದು ಬದುಕೋ ಚಾನ್ಸ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಮತ್ತೆ ಒಂದು ಸ್ವಂತ ಉದ್ಯೋಗವನ್ನ ನಾನು ಮಾಡ್ಬೇಕು ಅಂತ ಇಚ್ಛೆ ಇರೋಂಥವ್ರು ಯಾರಾದ್ರೂ ಇದ್ರೆ, ಅವರು ಮೊದಲನೇದಾಗಿ ಏನ್ ಮಾಡ್ಬೇಕು, ಯಾವ್ರಿಗೆ ಅವ್ರ ಕನಸನ್ನ ಈಡೇರಿಸಿಕೊಳ್ಳಬಹುದು ಅಂತ ನೀವು ಹೇಳ್ತೀರಿ?
0: ಇಲ್ಲ, ನಾನು ಹೇಳೋ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಆಸೆ ಇರುತ್ತೆ. ಯಾಕಂದ್ರೆ ಒಬ್ರು ಡಾಕ್ಟರ್ ಆಗ್ಬೇಕು, ಒಬ್ರು ಇಂಜಿನಿಯರ್ ಆಗ್ಬೇಕು, ಒಬ್ರು ಸ್ವಂತ ಉದ್ಯೋಗ ಅಂದ್ರೆ ಈ ಎಲ್ಲ ನಾನಾ ತರ ಸ್ವಂತ ಉದ್ಯೋಗ ಯಾವ್ದೇ ಆಗಲಿ, ಸ್ವಂತ ಉದ್ಯೋಗ ಅಂದ್ರೆ ನೀವು ನಿಂತು ಮಾಡ್ಬೇಕಷ್ಟೇ, ನಾನು ಹೇಳೋದು ಆಗಲ್ಲ ಅಂತ ಕುತ್ಕೊಂಡು ಯಾವ್ದು ಆಗಲ್ಲ, ಪ್ರಯತ್ನ ಮಾಡ್ಬೇಕು ಮುಂದುವರಿಬೇಕು. ಈಗ ಮನೆಯಲ್ಲಿ ಆದಷ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಈಗ ಎಲ್ಲರಿಗೂ ನೌಕರಿ ಸಿಗಕ್ಕಾಗಲ್ಲ ಗೌರ್ಮೆಂಟ್ ನೌಕರಿ. ಮತ್ತೆ ಪ್ರೇಯಲ್ಲೂ ಅಷ್ಟೇ, ನಮ್ಗೆ ದುಡ್ಡು ಜಾಸ್ತಿ ಬೇಕು ಅಂದ್ರೆ ಅವ್ರ ಸ್ವಂತ ಕಾಲಲ್ಲಿ ಕಷ್ಟಪಟ್ಟು ಆಟೋಮೆಟಿಕ್ ಅವ್ರಿಗೆ ದುಡ್ಡು ಸಿಗುತ್ತೆ, ಎಲ್ಲರೂ ಒಂದು ಹೆಸರು ಸಿಗುತ್ತೆ. ಯಾವುದೇ ಸಣ್ಣ ಕೆಲಸ ಅಂತ ಬೇಜಾರಾಗ್ಬಾರ್ದು, ಪ್ರತಿಯೊಂದು ಕಲಿತು ಮುಂದುವರೆದ್ರೆ ಎಲ್ಲರೂ ಬದುಕ್ತಾರೆ.
1: ಸ್ವ ಉದ್ಯೋಗದಲ್ಲಿ ಯಶಸ್ವಿಯಾಗುವ ಗುಟ್ಟೇನು ನೀವು ಹೇಳಿ?
0: ನಾನು ಸ್ವಂತ ಉದ್ಯೋಗ ಅವ್ರು ಕಷ್ಟಪಟ್ಟರೆ ಎಲ್ಲೋದ್ರು ಬದುಕ್ತಾರೆ ಅನ್ನೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಸ್ವ ಉದ್ಯೋಗ ಅದೇ ಅಂದ್ರೆ ನಾವು ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಈಗ ನಾವು ಯಾವ್ದಾರು ಒಂದು ಕೆಲಸ ಇಟ್ಕೊಂಡು ಮಾಡ್ತೀವಿ ಶ್ರದ್ಧೆಯಿಂದ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ, ಚೆನ್ನಾಗುತ್ತೆ. ಶ್ರದ್ಧೆ ಬೇಕು ರೀ, ಆ ಕೆಲಸದಲ್ಲಿ ಮಾಡ್ತೀವಿ ಅನ್ನೋ ಮುಂದುವರಿಯಕ್ಕೆ, ಅದನ್ನ ಮಾಡಿದ್ರೆ ಸ್ವಂತ ಇದ್ರಲ್ಲೇ ಕಲ್ಲಲ್ಲಿ ನಿಂತ್ಕೊಂಡು ಬದುಕಬಹುದು. ಮೇನ್ ನಿಮ್ ಕಾಲದಲ್ಲಿ ಪ್ರಾಮಾಣಿಕತೆ ಒಂದು ಉಳಿಸ್ಕೋಬೇಕು ಅದು. ಅಂದ್ರೆ ಈ ಏನಾದ್ರೆ ಯಾವುದೇ ಸ್ವಂತ ಉದ್ಯೋಗ ಮಾಡಿದ್ರೆ ಅವ್ರು ಮುಂದುವರಿಬೇಕು ಅಂದ್ರೆ ತಂದೆ ತಾಯಿ ಆಶೀರ್ವಾದ ಮೊದಲು, ಆದಷ್ಟು ಪ್ರಾಮಾಣಿಕತೆಯಿಂದ ಮಾಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ.
1: ಅಂದ್ರೆ ಕೆಲಸ ಮಾಡುವಂತಹ ಒಂದು ಇದೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದೆಲ್ಲ ಇದ್ರೆ,
0: ಅದೆಲ್ಲ ಮೂರು ಇದ್ರೆ ಅವ್ರಿಗೆ ಬದುಕಕ್ಕೆ ಒಂದು ದಾರಿ ತೋರಿಸುತ್ತೆ.
1: ಈಗ ಮುಂಬರುವ ದಿನಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದು ಯೋಜನೆ?
0: ಆದಷ್ಟು ಈಗ

0: ಕಲ್ತಿರ ವಿದ್ಯೆ ಮುಂದುವರಿಸಿಕೊಂಡು ಹೋಗ್ತೀವಿ. ಮಗಳಿಗೆ ಒಂದು ದಾರಿ ತೋರಿಸಬೇಕು, ಅವ್ಳು ಯಾವ ಇದು ಇಷ್ಟಪಡ್ತಾ ಅದನ್ನ ಅವಳಿಗೆ ನಡ್ಸ್ಕೊಳಕ್ಕೆ ನಿರಸ. ಇನ್ನ ನಮ್ಮ ಇದ್ರಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ನಡೆಸ್ತಾ ಇದ್ದೀನಿ. ದೇವ್ರ ಅನುಕೂಲ ಕೊಟ್ಟಿ, ಯಾರು ಈಗ ಕುತ್ಕೋಬಹುದು, ಆದ್ರೂ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೂ ಅಷ್ಟೆ, ಅವ್ಳಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡಕ್ಕೆ ಇಷ್ಟಪಡ್ತೀನಿ.
1: ಈಗ ಎಷ್ಟೋ ಸಾರಿ ನಾವು ನೋಡ್ತಾ ಇರ್ತೀವಿ, ಮಕ್ಕಳು ಅವ್ರ ಇಚ್ಛೆ ಬೇರೆನೆ ಇರುತ್ತೆ, ಅವರು ಬರಕ್ ತಯಾರಿರ್ತಾರೆ. ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿರ್ತೀವಿ ಅದನ್ನ. ಅವ್ರ ನಾ ಸ್ವಂತ ಉದ್ಯೋಗ ಮಾಡ್ಬೇಕು, ನಾ ಸ್ವಂತಕ್ಕೆ ಏನಾದ್ರು ಒಂದು ಸ್ಥಾಪನೆ ಮಾಡ್ಬೇಕು, ಒಂದು ಇಂಡಸ್ಟ್ರಿ ಹಾಕ್ಬೇಕು, ಮತ್ತೊಂದು ಮಾಡ್ಬೇಕು, ಏನೋ ಮಾಡ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಆದ್ರೆ ತಂದೆ ತಾಯಿನೇ ಇದಕ್ಕೆ ಒಪ್ತಾ ಇರಲ್ಲ. ಈ ಒಂದು ವಿಷಯದಲ್ಲಿ ನೀವು ತಂದೆ ತಾಯಿಗಳಿಗೆ ಏನ್ ಹೇಳಕ್ ಇಚ್ಛೆ ಪಡಿ?
0: ನಾನು ಅದೇ ಹೇಳ್ತಿರೋದು, ಯಾಕೆಂದ್ರೆ ತುಂಬಾ ಹಠ ಮಾಡಿದ್ರೆ ಮಕ್ಕಳು ದಾರಿ ತಪ್ಪ ಚಾನ್ಸ್ ಇರುತ್ತೆ. ಅವ್ರಿ ಸ್ವಇಚ್ಛೆ ಏನಿದೆ, ಒಳ್ಳೆ ತನದಲ್ಲಿ ಏನಾದಾಗ್ಲಿ ಮಾಡ್ತೀವಿ ಅಂದ್ರೆ ನೀವು ಆದಷ್ಟು ನಡ್ಸ್ಕೊಳಕ್ಕೆ ಒಂದು ಇಚ್ಛೆ ಪಡ್ಬೇಕು. ಯಾಕೆಂದ್ರೆ ಕೆಲವು ಮಕ್ಳು ಏನಲ್ಲ, ಈಗ ಕೆಲವರು ಇಂಡಸ್ಟ್ರಿನೇ ಹೋಗ್ಕೊಂತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಾರೆ, ಕೆಲವರು ಬೇಡ ಮಿಲಿಟರಿ ಸೇರ್ತಿಂತಾರೆ, ಕೆಲವು ಏರ್ಫೋರ್ಸ್. ಏನೇ ಹೋದ್ರು ಅವ್ರ ಮಕ್ಕಳಿಗೆ ಆದಷ್ಟು ಒಳ್ಳೆ ನಡ್ತಿರಲಿ, ಯಾವುದೇ ಆಗ್ಲಿ ಉದ್ಯೋಗ ಸಣ್ಣದು ದೊಡ್ಡದು ಅಂತ ಕೀಳುಭಾವ ನೋಡಬಾರ್ದು. ಗವರ್ಮೆಂಟ್ ಜಾಬ್ ಬೇಕು ಅಂದ್ರೆ ಇವತ್ತೆಲ್ಲರಿಗೂ ಸೇರಿ ಚಾನ್ಸ್ ಇಲ್ಲ. ಪ್ರೈವೇಟ್ ಅಷ್ಟೇ ಮಾಡ್ತೀವಿ ಅನ್ನೋ ಉದ್ಯೋಗ ಅವ್ರು ಮಾಡ್ತಾನೆ ಅಂತ ಒಂದು ಇಚ್ಛೆ ಇದ್ರೆ ಇವರಿಗೆ ಅವ್ರ ಕಾಲ ಮೇಲೆ ನಿಲ್ಲಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಿ ಅಂತ ಹೇಳ್ತೇನೆ.
1: ನೀವು ತುಂಬಾ ಹಿಂದಿಂದ ಅಂದ್ರೆ ನಿಮ್ಗೆ ಇನ್ನು 20 ವರ್ಷವೂ ಆಗಿಲ್ಲದಂತ ಕಾಲದಿಂದ ನೀವು ಈ ಒಂದು ಸ್ವಉದ್ಯೋಗ ರಂಗದಲ್ಲಿ ತೊಡಿಕೊಂಡಿರುವಂತವ್ರು, ನೀವು ಬಂದು ಹೊಸ್ತರಲ್ಲಿ ಈ ಸ್ವಉದ್ಯೋಗದ ರಂಗ ಹೇಗಿತ್ತು, ಇವತ್ ಹೇಗಿದೆ?
0: ನಾವು ಸಣ್ಣ ಉದ್ಯೋಗ ಬಂದಾಗ ನಮ್ಮಲ್ಲಿ ವರ್ಕರ್ಗಳೇ ಸಾಹುಕಾರ ಹೋಗಿ ಟೇಬಲ್ ಮೇಲೆ ಕುತ್ಕೊಂತ ಚಾನ್ಸ್ ಇತ್ತು ಆ ಟೈಮಲ್ಲಿ. ಏನೋ ಆಗ ಲೇಬರ್ಸ್ ಪ್ರಾಬ್ಲಮ್ ಇರ್ಲಿಲ್ಲ, ನೀವು ಸಾಹುಕಾರ ನೀವು ಆರಾಮಾಗಿ ಕುತ್ಕೊಳ್ಳಿ, ನೀವು ಬರೋದ್ ಬೇಕಾಗಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಏನಂದ್ರೆ ವರ್ಕರ್ಸ್ ಪ್ರಾಬ್ಲಮ್ ಇರ್ಲಿಲ್ಲ, ಈಗ ಭಾರಿ ಪ್ರಾಬ್ಲಮ್ ಇದೆ. ಈಗ ಎಲ್ಲರೂ ಗವರ್ಮೆಂಟ್ ಜಾಬ್ ಬೇಕು ಅಂದ್ರೆ ಸಿಗೋದ್ ಚಾನ್ಸ್ ಇಲ್ಲ. ಅದನ್ನ ನಾನು ಹೇಳದೆ, ಯಾಕಂದ್ರೆ ಈಗ ಮೊದ್ಲಿಗಿಂತ ಈಗ ಮುಂದುವರೆದ ರಾಷ್ಟ್ರ ಆಗಿದೆ ನಮ್ಮ ದೇಶ. ಅದನ್ನ ಆದಷ್ಟು ನಾವು ನಮ್ಮ ಸೇವೆ ಎಷ್ಟಾಗತ್ತ ಅಷ್ಟು ಮಾಡಿ ನಮ್ಮ ದೇಶಕ್ಕೆ ಅವ್ನು ಅನುಕೂಲ ಆಗತ್ತೆ ಅಂತ ಮಾಡೋದು. ಸ್ವಂತ ನಮ್ಮದನ್ನೇ ನೋಡ್ಕೋಬಾರ್ದು, ಜನರಿಗೂ ಅನುಕೂಲ ಆಗಲಿ ಅಂತ ನಾನು ಹೇಳಕ್ ಇಷ್ಟಪಡ.
1: ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಸಹ ಜನಕ್ಕೆ ನೀವು ಸ್ವಂತ ಉದ್ಯೋಗಗಳನ್ನ ಮಾಡಿ ಮತ್ತು ಸ್ವಉದ್ಯೋಗಗಳಲ್ಲಿ ತೊಡಕೊಳ್ಳಿ ಮತ್ತು ಕೌಶಲ್ಯವನ್ನ ಜನ ಎಲ್ಲ ಅಭಿವೃದ್ಧಿ ಪಡಿಸ್ಕೋಬೇಕು, ಈ ಎಲ್ಲ ನಿಟ್ಟಲ್ಲಿ ಸರ್ಕಾರದ ಪ್ರಯತ್ನಗಳು ನಡೆದೇ ಇದೆ. ಆದ್ರೂ ಸಹ ಹೆಚ್ಚಿನ ಜನ ಈ ಕುರಿತು ಯೋಚನೆನ ಈಗ ಮಾಡ್ತಾ ಇಲ್ಲ. ಮುಂಬರುವ ದಿನಗಳಲ್ಲಿ ಏನಾಗಬಹುದು ಅಂತ ನೀವು ಅನ್ಕೋತೀರಿ?
0: ಇಲ್ಲ, ಈಗ ಅಂದ್ರೆ ಗವರ್ಮೆಂಟ್ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮುಂದಬೇಕು ಅಂತ ಹೇಳ್ಕೊಡ್ತಾ ಇಲ್ಲ. ಈಗ ಒಂದು ಏನು ಸಾಲ ತಗೋಬೇಕು ಅಂದ್ರೆ ಯಾವ ರೀತಿ ಏನು ಅದಕ್ಕೆಲ್ಲ ಜನನ ಬಿಟ್ಟು ಮಾಡಿಸಿದ್ರೆ ಆಗತ್ತೆ. ಈ ಜನ ಕೆಲವೆಲ್ಲ ತುಂಬಾ ಕಷ್ಟಪಡಕ್ ರೆಡಿ ಇರ್ತಾರೆ, ಕೆಲವು ಬಂಡವಾಳ ಇಲ್ಲ, ಮಾಡ್ತಿ ಅಂದ್ರೆ ಯಾರು ಮುಂದ್ ಬಂದು ಹೆಲ್ಪ್ ಮಾಡಕ್ ರೆಡಿ ಇಲ್ಲ ಅಂತಾರೆಲ್ಲ. ಗವರ್ಮೆಂಟ್ ಅವ್ರ ಕೆಲಸ ನೋಡಿ ಅವ್ರಿಗೆ ಹೆಂಗ್ ಮಾಡ್ತಾರೆ ವರ್ಕ್ ಗಳು ಅದೆಲ್ಲ ನೋಡಿ ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡಿದ್ರೆ ಅಷ್ಟು ಎಲ್ಲ ಅವ್ರು ಇಂಪ್ರೂವ್ ಆಗ್ತಾರೆ. ಈಗ ಜನರಿಗೆ ಆದಷ್ಟು ತಿಳುವಳಿಕೆ ಕೊಡೋಣ, ಈ ಸಾಲ ತಗೊಳೋದು ಹೆಂಗೆ ಏನು, ಕೆಲವೆಲ್ಲ ಗವರ್ಮೆಂಟ್ ಅಲ್ಲಿ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಅಷ್ಟು ಅವ್ರನ್ನ ಹೆಲ್ಪ್ ಮಾಡ್ಕೊಳಕ್ ರೆಡಿ ಇರಲ್ಲ. ನಾವಷ್ಟು ಅವ್ರ ಅಕ್ಕಪಕ್ಕ ಎಲ್ಲ ತಿಳ್ಕೊಂಡೆ ನಾವೇ ಮುಂದಿರ್ಬೇಕಾಗತ್ತೆ. ಏನಂತೆ ಅಷ್ಟೇ, ಈಗ ಏನೇ ಕೆಲಸ ಮಾಡ್ಬೇಕು ಅವಷ್ಟು ತಿಳ್ಕೊಂಡು ಮುಂದಿರ್ಬೇಕು. ನಾವು ಇನ್ನೊಬ್ರು ಹೇಳ್ತೀವಿ ಅವ್ರು ಹೇಳ್ತೀವಿ, ನೀವೇ ಸ್ವಂತ ನಿಂತ್ಕೊಂಡು ಕೇಳ್ಕೊಂಡು ಮುಂದೋದ್ರೆ ಆಗತ್ತೆ.
1: ಅಂದ್ರೆ ಇನ್ನೊಬ್ಬರ ಮೇಲೆಲ್ಲ ನಿರ್ಭರವಾಗ್ಬೇಡಿ, ನೀವೇ ಸ್ವಂತಕ್ಕೆ ಮಾಡಿ. ಕಡೆಯದಾಗಿ ಬಹಳ ಉತ್ಕಟವಾಗಿ ಸ್ವಉದ್ಯೋಗಕ್ಕೆ ತೊಡ್ಕೊಳ್ಳೇಬೇಕು ಅಂತ ಇಚ್ಛೆ ಪಡುವಂತಹ ಯುವಕರಿಗೆ ನೀವು ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ?
0: ಈಗ ನಾನು ಹೇಳಿದ್ರೆ ನಮ್ಮ ತಂದೆಯವರು ಸ್ವಂತ ಉದ್ಯೋಗಕ್ಕೆ ಬಾ ಅಂತ ಹೇಳಿದ್ರೆ ನಾನು ಬೇಡ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅವರ ಇಚ್ಛೆ ಏನಂದ್ರೆ ನಮ್ಮ ಉದ್ಯೋಗ ಮುಂದೆ, ಈಗ ಸ್ವಂತ ಉದ್ಯೋಗ ಇದ್ರೆ ಎಲ್ಲರೂ ಬದುಕಿನ ಚೆನ್ನಾಗಿರುತ್ತೆ. ಈಗ ಗೌರವ ಜಾಬ್ ಅಂತ ಹೇಳಿದ್ರೆ ಎಲ್ಲ ಅದಕ್ಕೆ ಕಾಯ್ತಾ ಕೂತ್ಕೊಳ್ಳಿ, ಸ್ವಂತ ಉದ್ಯೋಗ ನೀವು ಕಲಿತಿಲ್ಲ, ಎಲ್ಲರೂ ಬದುಕಿರೋ ಚೆನ್ನಾಗಿರ್ಬೇಕು ನಿಮಗೆ. ಆದಷ್ಟು ಅದೇ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಮುಂದಿರೋಕೆ ಚಾನ್ಸ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಒಟ್ಟಲ್ಲಿ ಸ್ವಉದ್ಯೋಗದಲ್ಲಿ ಒಬ್ಬ ಮನುಷ್ಯ ಸಾಕಷ್ಟು ಒಳ್ಳೆ ರೀತಿಯಿಂದ
0: ಮುಂದುವರಿಬಹುದು. ಆದಷ್ಟು ಅದೇ ಎಷ್ಟು ಕಷ್ಟಪಡ್ತೀವೋ ನಾವು ಆದಷ್ಟು ಅಷ್ಟು ಪ್ರತಿಫಲ ಸಿಗುತ್ತೆ ನಮಗೆ. ಕೈ ಕೆಸರು ಬಾಯಿ ಮೊಸರು ಅಂತಾರಲ್ಲ ಆತರ, ಯಾವಾಗಲೂ ಅಷ್ಟು ನಾವು ಕಷ್ಟಪಡ್ಬೇಕು, ಅದು ಮುಂದೆ ಅವ್ರ ಅನುಕೂಲ ಆಗತ್ತೆ ನಾವು ಅಷ್ಟು.
1: ಒಳ್ಳೇದು ಸತೀಶ್ ಅವರೇ, ನೀವು ಇದುವರೆಗೂ ನಮ್ಮ ಜೊತೆಗೆ ನಿಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡ್ರಿ, ಜೊತೆಗೆ ಈ ರಂಗದಲ್ಲಿ ಮುಂದುವರಿಯೋದು ಹೇಗೆ ಅನ್ನೋ ಕುರಿತು ಸಾಕಷ್ಟು ಕಿವಿ ಮಾತುಗಳನ್ನು ನಮ್ಮ ಕೇಳುಗರಿಗೆ ಹೇಳಿದ್ರಿ. ಇದೆಲ್ಲದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಮಗೆ ಧನ್ಯವಾದಗಳು, ನಮಸ್ಕಾರ.
2: ಕೇಳುಗರೆ, ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಈ ಗೀತೆ ಮಾಣಿಕ್ಯ ಚಿತ್ರದ್ದು, ಕೇಳಿ ಬರುವ ಕಂಠ ಶಾನ್, ಗೀತ ರಚನೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಸಂಗೀತ ಒದಗಿಸಿದ್ದಾರೆ ಅರ್ಜುನ್ ಜನ್ಯ.

0: ನಾವು ಈ ದಿನ ಕಣ್ಣಿನ ಆರೋಗ್ಯ ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಕಾಂತರಾಜ್ ಎಸ್ ಇವರೊಂದಿಗೆ ಮಾತನಾಡೋಣ. ಇನ್ನೂ ಹೆಚ್ಚಿನ ವಿವರಗಳನ್ನು ಇವರಿಂದ ನಾವು ಅರ್ಥಕೊಳ್ಳೋಣ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಸ್ವಾಗತ ಡಾಕ್ಟರ್ ಕಾಂತರಾಜ್ ಅವರೇ.
1: ನಮಸ್ಕಾರ
0: ಸರ್. ನನ್ನ ಮೊದಲ ಪ್ರಶ್ನೆ ತಮಗೆ
1: ಹೇಳಿ,
0: ಒಬ್ಬ ಕಣ್ಣಿನ ತಜ್ಞರಾಗಿ ನೀವು ಸಾಮಾನ್ಯವಾಗಿ ಯುವಕರಲ್ಲಿ ನೋಡ್ತಾ ಇರುವಂತಹ ಕಣ್ಣಿನ ತೊಂದರೆಗಳು ಯಾವುದು ಮತ್ತು ಯಾಕಾಗಿ ಇದಕ್ಕೆ ಪರಿಹಾರವೇನು?
1: ಮೊದಲನೇದಾಗಿ ಹೇಳೋದಾದ್ರೆ, ಸಾಕಷ್ಟು ಯುವಕರಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಅಂದ್ರೆ ಕಂಪ್ಯೂಟರ್ ವಿಷನ್ ರೂಮ್ ಅಥವಾ ಡಿಜಿಟಲ್ ಐ ಸ್ಟ್ರೈನ್ ಅಂತೀವಿ. ಈ ಡಿಜಿಟಲ್ ಐ ಸ್ಟ್ರೈನ್ ಅನ್ನೋದು ಈಗಿನ ಇದರಲ್ಲಿ ಮೊಬೈಲು, ಲ್ಯಾಪ್ಟಾಪು ಮತ್ತೆ ಕಂಪ್ಯೂಟರ್ಗಳು ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಬರ್ತಾ ಇದೆ.
0: ಅಂದ್ರೆ ಪ್ರಕಾಶಮಾನವಾದಂತಹದನ್ನ ನೋಡೋದ್ರಿಂದ
1: ಅಥವಾ ಹತ್ತಿರದ ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ ಆಗೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ. ಮೇನ್ ಏನಪ್ಪ ಅಂತಂದ್ರೆ, ಡಿಜಿಟಲ್ ಐ ಸ್ಟ್ರೈನ್ ಯಾಕಾಗ್ತದೆ, ಯಾರಲ್ಲಾಗ್ತದೆ? ಸಾಮಾನ್ಯವಾಗಿ 2 ಅಥವಾ 3 ಗಂಟೆಗಿಂತ ಜಾಸ್ತಿ ಹೊತ್ತು. ಮೊದಲು ಇದು ಕಂಪ್ಯೂಟರ್ಗೆ ಸೀಮಿತ ಆಗಿತ್ತು, ಈಗ ಮೊಬೈಲು, ಸ್ಮಾರ್ಟ್ ಫೋನ್ಗಳು ಮತ್ತೆ ಟ್ಯಾಬ್ಲೆಟ್ಗಳು ಇದೆಲ್ಲ ಬಂದಿರೋದ್ರಿಂದ ಇದೇನಾಗಿದೆ, ಎಲ್ಲಾನು ಸೇರಿಸ್ಕೊಳ್ಳುತ್ತದೆ. ಅದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅನ್ನೋ ಬದಲು ಡಿಜಿಟಲ್ ಐ ಸ್ಟ್ರೈನ್ ಅಂತಾನೆ ಅಂತಿದ್ದಾರೆ. ಈಗಿನ ಡಿಜಿಟಲ್ ಯುಗದಲ್ಲಿ ಏನಾಗಿದೆ ಅಂತಂದ್ರೆ, ಈ 2 ಅಥವಾ 3 ಗಂಟೆಗಿಂತ ಜಾಸ್ತಿ ಹೊತ್ತು ಯಾವುದೇ ಇದನ್ನ ಉಪಕರಣಗಳು ಏನಿದೆ ಇದನ್ನ ಉಪಯೋಗಿಸಿದ್ರೆ ಈ ಸಮಸ್ಯೆ ಆಗ್ತದೆ. ಈ ಸಮಸ್ಯೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಕಣ್ಣು ನೋವು ಬರೋದು, ಆಮೇಲೆ ತುಂಬಾ ಹೊತ್ತು ಕೆಲಸ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಕಣ್ಣು ಹೊಳ್ಳಿಸಕ್ಕಾಗೋದಿಲ್ಲ, ಕಣ್ಣು ನೋವು ಬರ್ತದೆ. ನಮ್ಮ ಹತ್ರ ಬಂದು, ಡಾಕ್ಟ್ರೆ ತುಂಬಾ ಕಣ್ಣು ಬರ್ತಾ ಇದೆ. ನಾವು ಕೇಳ್ತೀವಿ, ಏನ್ ಕೆಲಸ ಮಾಡ್ತೀರಾ ಅಂತ. ಫಸ್ಟ್ ಕ್ವಶನ್, ಕಂಪ್ಯೂಟರ್ ಇಂಜಿನಿಯರ್ ಆಗ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಈ ಸಮಸ್ಯೆ ಇದ್ದೇ ಇದೆ ಅಂತ. ಸ್ಟೂಡೆಂಟ್ಸ್ಗಳಲ್ಲಿ ಕೇಳ್ತೀವಿ, ಮೊಬೈಲ್ ಉಪಯೋಗಿಸ್ತೀರಾ,

0: ಎಷ್ಟೊತ್ತು ಉಪಯೋಗಿಸ್ತೀರಾ ಕೇಳಿದ ತಕ್ಷಣ ನಮ್ಗೆ ಅದು ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಈಗಿನ ಇದರಲ್ಲಿ ಈ ಇನ್ಸಿಡೆಂಟ್ಸ್ ಏನಿದೆ ಇದು ಮೋರ್ ದೆನ್ 90% ಯಾರ್ಯಾರು ಇದನ್ನೆಲ್ಲ ಉಪಯೋಗಿಸ್ತಾರೆ ಮೋರ್ ದೆನ್ 3 hours. ಅದರಿಂದ ಇದನ್ನ ಫರಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರೇ ನೀವು 2-3 ಗಂಟೆಗಳ ಕಾಲ ಅಥವಾ ಅದಕ್ಕಿಂತ ಜಾಸ್ತಿ ಅತಿಯಾಗಿ ಮೇಲ್ಪಟ್ಟು ಕಂಪ್ಯೂಟರು ಅಥವಾ ಲ್ಯಾಪ್ಟಾಪು ಮತ್ತೆ ಟ್ಯಾಬ್ಲೆಟ್ ಇದನ್ನು ಉಪಯೋಗಿಸಿದ್ರೆ ಈ ಡಿಜಿಟಲ್ ಐಸ್ಟ್ರೈನ್ ಅಂತ ಆಗ್ತದೆ. ಸೊ ಏನ್ ಮಾಡಬೇಕು ಡಿಜಿಟಲ್ ಐಸ್ಟ್ರೈನ್ ಅನ್ನೋದಕ್ಕೆ ಮೇನ್ ಏನಪ್ಪ ಕಾರಣ ಅಂದ್ರೆ ತುಂಬಾ ಹೊತ್ತು ನಾವು ಹತ್ತಿರದನ್ನೇ ನೋಡ್ತಾ ಇರೋದು, ಅದು ಮುಖ್ಯವಾದ ಕಾರಣ. ಮತ್ತೆ ನೆಕ್ ಪೋಶ್ಚರು ಇದೆಲ್ಲ ಇರ್ತದೆ. ಸೊ ಅದನ್ನ ಯಾವ ರೀತಿ ಕರೆಕ್ಟ್ ಮಾಡೋದು ಅಂತ. ಸೊ ಮೊದಲೇ ಒಂದ್ ಕಡೆಯಿಂದ ಬರೋದಾದ್ರೆ ಮೊದಲನೇದಾಗಿ ಸ್ಕ್ರೀನ್ ಇಂದ ಬರೋಣ. ಸ್ಕ್ರೀನ್ ನ ಸಾಮಾನ್ಯವಾಗಿ ಈಗೆಲ್ಲ ಬರುವಂತದ್ದು LCD ಸ್ಕ್ರೀನು. ಸ್ಕ್ರೀನ್ ಮೇಲೆ ಆಂಟಿ ಗ್ಲೇರ್ ಪರದೆ ಬರ್ತದೆ, ಆಂಟಿ ಗ್ಲೇರ್ ಪರದೆ ಹಾಕೋಬಹುದು. ಮತ್ತೆ ಆ ಸ್ಕ್ರೀನಿನ ಎತ್ತರ ಏನಿರುತ್ತೆ ಅದು 15-20 feet. ನಮ್ಮ ಕಣ್ಣಿನಿಂದ ಸ್ಕ್ರೀನ್ ನ ಸೆಂಟರ್ ಭಾಗ 15-20 degrees ಇದ್ರೆ ಬಹಳ ಒಳ್ಳೇದು. ಆಮೇಲೆ ಆಂಟಿ ಗ್ಲೇರ್ ಗ್ಲಾಸಸ್ ನೀವು ಉಪಯೋಗಿಸ್ಬೋದು. ಆಮೇಲೆ ಗ್ಲೇರ್ ಇರಬಾರ್ದು. ಗ್ಲೇರ್ ಅಂದ್ರೆ ನಮ್ಮ ತಲೆ ಮೇಲೆ ಪ್ರಕಾಶಮಾನ ಬೆಳಕು ಅಥವಾ ಸೈಡ್ ಕಿಟಕಿಗಳಿಂದ ಬರುವಂತ ಬೆಳಕು ಇದೆಲ್ಲ ಇರಬಾರ್ದು. ಇದು ಬಹಳ ಮುಖ್ಯ ಆಗ್ತದೆ. ಸೊ ಅದರಿಂದ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಗ್ಲೇರ್ ಇರಬಾರ್ದು, ತುಂಬಾ ಲೈಟ್ ಗ್ಲೇರ್ ಈ ರೀತಿ ಮೇಲಿಂದ ಬರುವಂತ ಲೈಟು. ಅಕಸ್ಮಾತ್ ನಿಮ್ಗೆ ಅನಿವಾರ್ಯ ಮೇಲ್ಗಡೆನೆ ಲೈಟ್ ಇದೆ ಅನ್ನೋದಾದ್ರೆ ಅದನ್ನ ಡಿಮ್ ಮಾಡ್ಕೋಬೇಕು, ಲೈಟ್ ಲೋ ವ್ಯಾಚ್ ಬಲ್ಬ್ ನ ಉಪಯೋಗಿಸ್ಕೋಬೇಕು. ಎರಡನೇದಾಗಿ ಮೂರನೇದಾಗಿ ನೀವು ಕುತ್ಕೊಳ್ಳುವಂತ ಪೋಶ್ಚರ್, ನೀವು ಕುತ್ಕೊಳ್ಳುವಂತ ಜಾಗ. ಯಾಕಂದ್ರೆ ಇದು ಕಂಪ್ಯೂಟರ್ ಡಿಜಿಟಲ್ ಐಸ್ಟ್ರೈನ್ ಅನ್ನೋದು ಬರೀ ಕಣ್ಣಿಗೆ ಮಾತ್ರ ಸಮಸ್ಯೆ ಮಾಡಲ್ಲ, ಇದು ಕತ್ತು ಬೆನ್ನು ಎಲ್ಲದಕ್ಕೂ ಸಮಸ್ಯೆ ಉಂಟು ಮಾಡುತ್ತೆ. ಅದರಿಂದ ಕತ್ತು ಪೋಶ್ಚರ್ ಫಸ್ಟ್ ಹೇಳ್ಬಿಟ್ಟೆ. ಸ್ಕ್ರೀನ್ ಇಂದ ಮತ್ತೆ ಕಣ್ಣಿಗೆ ಏನಾಗ್ಬೇಕು, ಒಂದು 15-20 degrees ಆಂಗಲ್ಲಿ ಅಂತ ಹೇಳಿದ್ದೀನಿ ಒಂದು. ಎರಡನೇದಾಗಿ ನಮ್ಮ ಕೈಗಳು ಕೀಬೋರ್ಡ್ ಮೇಲೆ ರೆಸ್ಟ್ ಮಾಡೋ ಬದಲು ಸೈಡ್ ಆರ್ಮ್, ಚೇರಿನ ಸೈಡ್ ಆರ್ಮ್ ಏನಿರುತ್ತೆ ಅದ್ರ ಮೇಲೆ ರೆಸ್ಟ್ ಮಾಡ್ಲಿ. ಮೂರನೇದಾಗಿ ನಮ್ಮ ಪಾದಗಳು ನೆಲ ಟಚ್ ಮಾಡಿ. ಸೊ ಇವು ಮೂರು ಬಾಡಿಗೆ ಆದಷ್ಟು ಹರ್ದ ಮಾಡುತ್ತೆ. ಕಣ್ಣಿನ ವಿಷಯಕ್ಕೆ ಬಂದಾಗ ಆಂಟಿ ಗ್ಲೇರ್ ಗ್ಲಾಸಸ್ ಉಪಯೋಗಿಸ್ಬೇಕು. ಆಮೇಲೆ ಇದೆಲ್ಲ ಮೇನ್ ಪಾರ್ಟ್ ಅಲ್ಲ, ಮುಖ್ಯವಾದ ಟ್ರೀಟ್ಮೆಂಟ್ ಏನಪ್ಪ ಅಂದ್ರೆ ಜನರಿಗೆ ನೆನಪಲ್ಲಿ ಇಟ್ಕೊಳ್ಳಿಕ್ ಸಹಾಯ ಆಗ್ಲಿ ಅಂತ ಹೇಳಿ ರೂಲ್ ಆಫ್ 20. 20 ಅಂತೇನಂದ್ರೆ 20 minutes ಒಂದ್ಸತಿ ಕಂಪ್ಯೂಟರ್ ನೋಡ್ಬೇಕಾದ್ರೆ ಕಣ್ಣನ್ನ ಪಿಳಕ್ಸೋದು. ಈಗ ರಿಸರ್ಚ್ ಅಲ್ಲಿ ಏನು ಕಂಡಿದ್ದಾರೆ, ಸಾಮಾನ್ಯವಾಗಿ ಮನುಷ್ಯರು 15 seconds ಒಂದ್ಸತಿ ನಮ್ಗೆ ಗೊತ್ತಿಲ್ದಂಗೆ ನಾವು ಕಣ್ಣನ್ನ ಪಿಳಕ್ಸ್ತಾ ಇರ್ತೀವಿ. ಇದು ಇನ್ವಾಲಂಟ್ರಿ, ಸೊ ನಮ್ಗೆ ಗೊತ್ತಿಲ್ದಂಗೆ ಆಗ್ತಾ ಇರ್ತದೆ. ಕಂಪ್ಯೂಟರ್ ಅದನ್ನ ಉಪಯೋಗಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇನ್ವಾಲಂಟ್ರಿ ರಿಫ್ಲೆಕ್ಸ್ ಹೋಗ್ಬಿಟ್ಟಿರ್ತದೆ. ಸೊ ನಾವು ಕಣ್ಣನ್ನ ಪಿಳಕ್ಸೋದೇ ಇಲ್ಲ. ಅದರಿಂದ ಏನಾಗುತ್ತೆ, ಕಣ್ಣಲ್ಲಿ ತೇವಾಂಶ ಕಳ್ಕೊಂಡು ಕಣ್ಣು ಡ್ರೈ ಆಗ್ಬಿಡ್ತದೆ. ಸೊ ನಾವು ಒಂದೊಂದ್ಸತಿ ನಾವು ಕಣ್ಣು ಪಿಳಕ್ಸ್ದಾಗ ಕಣ್ಣಿಗೆ ಅದರಿಂದ ಶಕ್ತಿನೂ ಬರುತ್ತೆ, ಕಣ್ಣಲ್ಲಿ ತೇವಾಂಶ ಕೂಡ ಮೇಂಟೈನ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾವು ರೂಲ್ ಆಫ್ 20. ಸೊ 20 seconds ಒಂದ್ಸತಿ ಕಣ್ಣ ಪಿಳಕ್ಸ್ಬೇಕು. ಇನ್ನೊಂದು 20 minutes ಒಂದ್ಸತಿ ಮಾನಿಟರ್ನ ಬಿಟ್ಟು ದೂರದ ವಸ್ತು, 20 feet ದೂರದ ವಸ್ತು ಅಂದಾಜು ಅದನ್ನ ಒಂದು 20 seconds ಕಾಲ ಬೇಕು. ಅಂದ್ರೆ ನಿಮ್ಮ ಕಣ್ಣ ಹತ್ತಿರಕ್ಕೆ ಫಿಕ್ಸ್ ಆಗಿರುತ್ತೆ, ಹತ್ತಿರ ದೃಷ್ಟಿಗೆ ಅದನ್ನ ಬಿಟ್ಟು ದೂರದ ವಸ್ತುನ ಒಂದು 20 seconds ನೋಡ್ಬೇಕು. ಇದು ಬಹಳ ಮುಖ್ಯ. ಸೊ ಇದು ರೂಲ್ ಆಫ್ 20 ನೆನ್ಪಿಟ್ಕೊಳ್ಳಿ. ಮತ್ತೆ ಟೈಮ್ ಸಿಕ್ತಾಗ ಬೇರೆ ಅಕಾಮಡೇಷನ್ ಎಕ್ಸಸೈಸಸ್ ಅಂತ ಇರ್ತದೆ, ನೇತ್ರ ಸಂಜ್ಞಾನ ಕಂಡ್ರೆ ಇದು ಮಾಡ್ಬೋದು. ಮತ್ತೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಅನಿವಾರ್ಯ 12-12.5 hours ಕಂಪ್ಯೂಟರ್ ಮುಂದೆ ಕಾಲ ಕಳಿಬೇಕಾಗ್ತದೆ. ಸೊ ಅವ್ರು ಎಷ್ಟೇ ನೆನ್ಪಿಟ್ಕೊಂಡ್ರು ಕೂಡ ಪಾಪ ಎಷ್ಟೋ ಸತಿ ಕಣ್ಣು ಪಿಳಕ್ಸಕ್ಕಾಗ್ಲಿ, ನಾವು ಹೇಳಿರುವಂತ ಚಿಕಿತ್ಸೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ಕೆಲವು ಆರ್ಟಿಫಿಷಿಯಲ್ ಟಿಯರ್ಸ್ ಗಳು ಬಂದಿದೆ, ಅದನ್ನೆಲ್ಲ ಓವರ್ ದ ಕೌಂಟರ್ ಕೂಡ ತಗೊಂಡು ಉಪಯೋಗಿಸ್ಬೋದು, ಅಥವಾ ಸೂಕ್ತವಾದ ಡಾಕ್ಟರ್ ನ ಕಂಡು ಸಲಹೆ ಪಡ್ಕೊಂಡು ಡ್ರಾಪ್ಸ್ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಣ್ಣಿನ ರಿಫ್ರಾಕ್ಟಿವ್ ಎರರ್ಸ್ ಅಥವಾ ದೃಷ್ಟಿ ದೋಷ ಉಳ್ಳವರು ದೃಷ್ಟಿ ಚೆಕಪ್ ಮಾಡಿಸ್ಕೊಂಡು, ಯಾಕಂದ್ರೆ ದೃಷ್ಟಿ ದೋಷ ಉಳ್ಳವರಿಗೆ ಈ ಡಿಜಿಟಲ್ ಐಸ್ಟ್ರೈನ್ ಇನ್ನೂ 5-6 times ಹೆಚ್ಚಾಗಿ ಆಗ್ತದೆ. ಸೊ ನಾರ್ಮಲ್ ಇರೋ ಪರ್ಸನ್ಗಿನ್ನ ಸಣ್ಣ ದೃಷ್ಟಿ ದೋಷ ಇದ್ದವರು, ಮಯೋಪಿಯಾ ಅಥವಾ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ, ಈ ರೀತಿ ಸಣ್ಣ ಸಣ್ಣ ದೃಷ್ಟಿ ದೋಷ ಇದ್ದ ಏನಾಗ್ತದೆ ಅವ್ರಿಗೆ ಐಸ್ಟ್ರೈನ್ ಇನ್ನು ದುಪ್ಪಟ್ಟು. ಸೊ ಅದರಿಂದಾಗಿ ಜನರೇ ಒಂದ್ಸತಿ, ಯಾಕಂದ್ರೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಇವರೆಲ್ಲ ಒಂದ್ಸತಿ ಕಣ್ಣು ಚೆಕ್ ಮಾಡ್ಕೊಳ್ಳೋದು ಸೂಕ್ತ. ಇದ್ದು ಅಕಸ್ಮಾತ್ ಈ ರೀತಿ ಸಣ್ಣ ಸಣ್ಣ ದೃಷ್ಟಿದೋಷಗಳಿದ್ರೆ ಅದಕ್ಕೆ ಸೂಕ್ತವಾದ ಗ್ಲಾಸ್, ಆ ಗ್ಲಾಸ್ ಅಲ್ಲಿ ಆಂಟಿ ಗ್ಲೇರ್ ಅಥವಾ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಅಂತ ಹೇಳಿರ್ತದೆ, ಅದನ್ನ ಉಪಯೋಗಿಸಿದ್ರೆ ಮೇನ್ ಟ್ರೀಟ್ಮೆಂಟ್ ನಾನು ಹೇಳಿದಾಗ ಮುಂಚೆ ರೂಲ್ ಆಫ್ 20 ಅದು ಬಹಳ ಮುಖ್ಯ. ಯಾಕಂದ್ರೆ ನಾನು ಅದನ್ನ ಮತ್ತೊಮ್ಮೆ ಒತ್ತಿ ಹೇಳ್ತೀನಿ, ಯಾಕಂದ್ರೆ ಅದು ಮುಖ್ಯ. ಅದ್ರ ಜೊತೆಲಿ ಸೂಕ್ತವಾದ ಕನ್ನಡಕನ ಉಪಯೋಗಿಸ್ಬೇಕು. ಸೊ ನೇತ್ರ ತಜ್ಞರ ಕಂಡು ಇದನ್ನ ಮಾಡು. ಮತ್ತೆ ಮಕ್ಕಳಲ್ಲಿ ಆದಷ್ಟು ನಾವು 2 hours ಜಾಸ್ತಿ ಹೊತ್ತು ಮೊಬೈಲು, ಟಿವಿ ಅಥವಾ ಲ್ಯಾಪ್ಟಾಪ್ ಇಂಥದ್ನ ಕೊಡದೇ ಇರೋದು ಉತ್ತಮ. ಇದು ಬಹಳ ಮುಖ್ಯ.
1: ಅವ್ರಿಗೆ ಅದನ್ನ ಮೊದಲನೇ ಮಾತು ಆ ಒಂದು ಪರ್ದೆಯನ್ನ ವೀಕ್ಷಿಸೋದನ್ನ ಅವಧಿನ ನಾವು ಕಡಿಮೆ ಮಾಡೋದಕ್ಕೆ ನೋಡ್ಬೇಕು.
0: ಹೌದು
1: ಅಂದ್ರೆ

0: ಅನಿವಾರ್ಯ ಅನಿಸೋ
1: ಅನಿವಾರ್ಯ ಅನಿಸೋ ಸಂದರ್ಭದಲ್ಲಿ ಬೇರೆ ಏನು ಮಾಡಿದ ಎಲ್ಲ ಚಿಕಿತ್ಸೆ ಮಾಡಬೇಕು, ರೂಲ್ ಆಫ್ 20
0: ಅದನ್ನು ಮಾಡಬೇಕು,
1: ಅದನ್ನ ಮಾಡಬೇಕು.
0: ಸರಿ.
1: ಎರಡನೇದಾಗಿ ಕಂಡು ಬರೋದು ನಮ್ಮ ಯುವಜನರಲ್ಲಿ ದೃಷ್ಟಿದೋಷಗಳು. ದೃಷ್ಟಿದೋಷಗಳು ಎಷ್ಟೋ ಜನದಲ್ಲಿ ನಾವು ಅಕಸ್ಮಾತ್ ಯಾವುದೋ ಒಂದು ಕ್ಯಾಂಪಲ್ಲೋ ಅಥವಾ ಯಾರೋ ಒಂದು ಬೈ ಚಾನ್ಸ್ ಹೋದಾಗ ಮಾತ್ರ ಕಣ್ಣಲ್ಲಿ ದೃಷ್ಟಿದೋಷ ಇದೆ ಅಂತ ಗೊತ್ತಾಗಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಅಯ್ಯೋ ನನ್ನ ಕಣ್ಣು ತುಂಬ ಚೆನ್ನಾಗಿತ್ತಲ್ಲ, ಏನೂ ಇಲ್ಲ, ನನಗೇನು ಗೊತ್ತಾಗ್ತಿಲ್ಲ ಅಂತಾರೆ. ಆಮೇಲೆ ಬಂದಾಗಲೇ ನೋಡಿದಾಗ ಎಷ್ಟೋ ಪವರ್ ಇರ್ತದೆ. ಸಾಮಾನ್ಯವಾಗಿ ಈಗ ಅಂದೇ ಎಲ್ಲ ಕಣ್ಣಿನ ಆರೈಕೆಗಳು ಮತ್ತೆ ಕಣ್ಣಿನ ಆರೈಕೆ ಕೇಂದ್ರಗಳು ಕೂಡ ಕಡಿಮೆ ಇದ್ವು, ಅಷ್ಟೆಲ್ಲ ಅವೇರ್ನೆಸ್ ಅದೆಲ್ಲ ಕಡಿಮೆ ಇತ್ತು. ಆದರೆ ಈಗಿನ ಇದರಲ್ಲಿ ರೂಟೀನ್ ಆಗಿ ಚೆಕ್ ಮಾಡೋದು, ಈಗ ಅದಕ್ಕೋಸ್ಕರನೇ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಸರ್ಕಾರ ಕೂಡ ಹಮ್ಮಿಕೊಂಡಿದೆ. ಅದರಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಮಕ್ಕಳುಗಳಿಗೆಲ್ಲ ಇನ್ನೂ ಬಡ್ಡಿಂಗ್ ಏಜ್ ಅಲ್ಲೇ ನಾವು ನೇತ್ರ ಪರೀಕ್ಷೆ ಮಾಡಿ ಅವ್ರಿಗೇನಾದರೂ ನೇತ್ರ ಸಂಬಂಧ ಕಾಯಿಲೆಗಳು ಇದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆನ ಕೊಡ್ತೀವಿ. ಏನಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ತಮಗೆ ದೃಷ್ಟಿದೋಷ ಇದೆ ಅನ್ನೋದೇ ಗೊತ್ತಾಗಲ್ಲ. ದೃಷ್ಟಿದೋಷದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಯೋಪಿಯಾ ಅಂತಿದೆ, ನಿಯರ್ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ, ಮತ್ತೆ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿ ಇರ್ತದೆ. ಆದ್ರೆ ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಬೆಳವಣಿಗೆ ಬಂದು 20 ವರ್ಷದವರೆಗೂ ಕಣ್ಣಿನ ಬೆಳವಣಿಗೆ ಇರುತ್ತೆ ಮನುಷ್ಯರಲ್ಲಿ. ದೇಹದ ಬೆಳವಣಿಗೆ ಹೇಗಿರುತ್ತೆ ಹಾಗೆ ಕಣ್ಣಿನ ಬೆಳವಣಿಗೆ ಕೂಡ 20 ವರ್ಷದವರೆಗೂ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಸಣ್ಣ ಸಣ್ಣ ದೃಷ್ಟಿದೋಷ ಇದ್ರೆ ಅಷ್ಟ ಏನು ವ್ಯತ್ಯಾಸ ಆಗುದಿಲ್ಲ. ಆದ್ರೆ ದೃಷ್ಟಿದೋಷ ಹೆಚ್ಚಿದ್ದಾಗ ಅಥವಾ ಎರಡು ಕಣ್ಣಲ್ಲಿ ದೃಷ್ಟಿ ವ್ಯತ್ಯಾಸ ಇದ್ದಾಗ ಏನಾಗ್ತದೆ ಅಂದ್ರೆ ನರದ ಬೆಳವಣಿಗೆ ಸರಿಗಾಗುದಿಲ್ಲ. ಅವಾಗ ಅದರಿಂದಾಗಿ ಏನಾಗ್ತದೆ ಸ್ಕ್ವಿಂಟ್ ಅಥವಾ ಲೇಜಿ ಐ ಅನ್ನೋದು ಆಗ್ತದೆ. ಸೊ ಯಾವ ಕಣ್ಣಲ್ಲಿ ದೃಷ್ಟಿ ಚೆನ್ನಾಗಿರೋದಿಲ್ಲ ಆ ಕಣ್ಣು ಮತ್ತೆ ಕಣ್ಣಿನ ಅಂಗಾಂಗಗಳು ಸರಿ ಇದ್ರು ಕಣ್ಣಿನ ಸಂಬಂಧಪಟ್ಟ ನರಗಳು ಸರಿಯಾಗಿ ಇರೋದಿಲ್ಲ ಅಂತ ಸಮಯದಲ್ಲಿ. ಸೊ ಏನಾಗ್ತದೆ, ನೀವು 20 ವರ್ಷಕ್ಕಿಂತ ಒಳಗಡೆ ಅಥವಾ ಇನ್ನೂ ಚಿಕ್ಕ ವಯಸ್ಸು, 8 ಆಂಬ್ಲಿಯೋಪಿಕ್ ಏಜ್ ಅಂತ ಹೇಳ್ತೀವಿ, 8 ವರ್ಷಕ್ಕಿಂತ ಮುಂಚೆ ಒಂದ್ಸತಿ ಮಕ್ಕಳಿಗೆ ಕಣ್ಣು ಚೆಕ್ ಮಾಡಿಸ್ಬಿಟ್ರೆ ತುಂಬಾ ಮೇಜರ್ ಪ್ರಾಬ್ಲಮ್ಗಳಿದ್ರೆ ನಮ್ಗೆ ಚಿಕಿತ್ಸೆ ಮಾಡೋಕ್ಕೂ ತುಂಬಾ ಅನುಕೂಲ, ಮತ್ತೆ ಅದರಿಂದ ಆಗುವಂತ ಉಪಯೋಗಗಳು ಬಹಳ ಇರ್ತದೆ. ಹೇಗೆ ಅಂತಂದ್ರೆ ಈಗ 8 ವರ್ಷಕ್ಕಿಂತ ಮುಂಚೆ ಮಕ್ಕಳಲ್ಲಿ ದೃಷ್ಟಿದೋಷ ಕಂಡುಹಿಡಿದಾದ್ರೆ ಎಷ್ಟೋ ಜನಕ್ಕೆ ಸ್ಕ್ವಿಂಟ್ ಆಗೋದನ್ನ ಅಥವಾ ಮೆಳ್ಳಗಣ್ಣ ಆಗೋದನ್ನ ತಡೆಗಟ್ಟಬಹುದು. ಕೆಲವು ಮೆಳ್ಳಗಣ್ಣಗಳು ಕಣ್ಣಿನ ದೃಷ್ಟಿದೋಷದಿಂದ ಬರ್ತದೆ, ಸೊ ಅದನ್ನ ತಡೆಗಟ್ಟಬಹುದು. ಆಮೇಲೆ ಕಣ್ಣಿನ ನರಗಳ ಬೆಳವಣಿಗೆ ಇರೋದ್ರಿಂದ ಆ ಟೈಮಲ್ಲಿ ನಾವು ಬೆಳೆಯ ವಯಸ್ಸಲ್ಲಿ ನಾವು ಕಣ್ಣಿಗೆ ಚೆಕ್ ಮಾಡಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ನರಗಳ ಬೆಳವಣಿಗೆ ಚೆನ್ನಾಗಿ. ನೆಕ್ಸ್ಟ್ ನಾನು ಹೇಳಕ್ಕೆ ಇಷ್ಟಪಡಂತದ್ದು ಗ್ಲಾಸ್ ಫ್ರೀ ಆಪ್ಷನ್ಸ್. ಈಗ ಎಷ್ಟೋ ಜನಕ್ಕೆ ಕನ್ನಡಕ ಹಾಕಕ್ಕೆ ಇಷ್ಟ ಇರೋದಿಲ್ಲ.
0: ಈಗ ತಾವು ಹೇಳಿದ್ರಿ 20ನೇ ವರ್ಷದ ತನಕನು ನಮ್ಮಲ್ಲಿ ಕಣ್ಣಿನ ಒಂದು ಬೆಳಗ್ಗೆ ನಡೀತಾನೆ ಇರ್ತದೆ, ಅಲ್ಲಿ ತನಕನು ನಾವು ಸ್ವಲ್ಪ ಹುಷಾರಾಗಿನೆ ಅದನ್ನ ನೋಡ್ಕೋತಾ ಇರಬೇಕು ಅಂತ ತಾವು ಹೇಳ್ತಾ ಇದ್ರಿ. ಈಗ ಗ್ಲಾಸ್ ಫ್ರೀ ಆಪ್ಷನ್ಸ್, ಅದನ್ನ ನಾವು ಅಷ್ಟು ಒಳಗಡೆನೆ ಮಾಡಿಸೋದು
1: ಇಲ್ಲ, ಮಾಡೋದಿಲ್ಲ. ಯಾಕಂದ್ರೆ ಕಣ್ಣಿನ ಬೆಳವಣಿಗೆ ಆಗ್ಬೇಕಲ್ಲ. ಈಗ ಕಣ್ಣಿನ ಪವರ್ ಏನಿರುತ್ತೆ ದೃಷ್ಟಿದೋಷದ್ದು, ಅದು ಸ್ಟೇಬಲ್ ಆಗಿರ್ಬೇಕು, ಒಂದೇ ರೀತಿ ಆಗಿರ್ಬೇಕು 6 ತಿಂಗಳು. ಕೆಲವರಿಗೆ 20 ವರ್ಷ ಆಮೇಲೂ ನಂಬರ್ ಅಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕಂದ್ರೆ ಕೆಲವು ಕಾಯಿಲೆ ಇರ್ತದೆ ಕೆರಾಟೋಕೋನಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವು ಕಾಯಿಲೆಗಳಲ್ಲಿ ಕಣ್ಣಿನ ದೃಷ್ಟಿ ಏನು ಪವರ್ ಇರ್ತದೆ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರಿಂದ ಮತ್ತೆ ಬೆಳವಣಿಗೆ ಸಂಪೂರ್ಣ ಆಗಿರೋದಿಲ್ಲ. ಸೊ ಅದರಿಂದ 20 ವರ್ಷ ಸಾಮಾನ್ಯವಾಗಿ 18-20 ವರ್ಷ ನಾವು ಕಟ್ ಆಫ್ ಮಾಡ್ತೀವಿ. ಮತ್ತೆ ಕಣ್ಣಿನ ದೃಷ್ಟಿ ಒಂದೇ ರೀತಿ ಇದ್ರೆ ಬಹಳ ಪ್ರಿಫರ್. ಆಮೇಲೆ ಮತ್ತೆ ಒತ್ತಿ ಹೇಳೋದು ಏನಪ್ಪಾ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಕೊಂಡು ಕಣ್ಣಲ್ಲಿ ಏನಾದರೂ ದೃಷ್ಟಿದೋಷ ಇದ್ದು ಅದನ್ನ ಸರಿಪಡಿಸ್ಕೊಂಡ್ರೆ ಕಣ್ಣಿನ ನರಗಳು ಬೆಳೆಯಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಮುಂದೆ ನಾವು ಯಾವುದೇ ಇದು ಚಿಕಿತ್ಸೆ ವಿಧಾನಗಳೇನಿದೆ ಕನ್ನಡಕ ಇಲ್ಲದೆ ಅಂತ ಚಿಕಿತ್ಸೆ ವಿಧಾನಗಳು ನಾನು ಈಗ ಹೇಳ್ತೇನೆ.
0: ಅಂದ್ರೆ ಡಾಕ್ಟರ್ ಈಗ ತಾವು ಹೇಳಿದ್ರಿ ಅದನ್ನ ಮೊದಲೇ ನೋಡ್ಕೊಂಡು ಸರಿಪಡಿಸ್ಕೊಂಡ್ರೆ ಅಂತ ಹೇಳಿದ್ರಿ,
1: ನರಗಳ ಬೆಳವಣಿಗೆ
0: ಚೆನ್ನಾಗಿರುತ್ತೆ, ಅದು ಅಲ್ಲಿ ಸರಿಪಡಿಸ್ಕೊಂಡ್ರೆ ಅನ್ನೋ ಮಾತು ಬಂದಾಗ ನಾವು ಅದಕ್ಕೆ ಸರಿಯಾಗಿ ಸೂಕ್ತವಾದಂತಹ ಒಂದು ಕನ್ನಡಕವನ್ನು ಧರಿಸೋದು, ಇದರಲ್ಲಿ
1: ಕನ್ನಡಕ ಹಾಕೋಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಕೂಡ
0: ಬಳಸಬಹುದು. ಅಂದ್ರೆ ನಾವು 20ನೇ ವರ್ಷದ ತನಕ
1: ಕನ್ನಡಕ
0: ಅಥವಾ ಕಾಂಟ್ಯಾಕ್ಟ್ ಲೆನ್ಸ್, ಅದಾದ ನಂತರದಲ್ಲಿ ಬೇಕಾದ್ರೆ ನಾವು ಕನ್ನಡ ಹಿತ ಚಿಕಿತ್ಸೆಗಳ ಕುರಿತು ಧ್ಯಾನ ಹರಿಸಬಹುದು. ಇದು ತಾವು ಹೇಳ್ತಿರೋದು. ಸರಿ ಸರಿ.
1: ಸೊ ಈಗ ಕನ್ನಡಕ ರಹಿತ ಚಿಕಿತ್ಸೆಗಳ ಬಗ್ಗೆ ಬಂದ್ರೆ, ಯಾಕಂದ್ರೆ ಇದು ಒಂಥರ ಬಿಸಿಯಾದ ಸುದ್ದಿಗಳು, ಎಲ್ಲೋದ್ರು ನಿಮ್ಗೆ ಕನ್ನಡಕ ಇಲ್ಲದೆ ಹೋಗಿರೋ ಬಗ್ಗೆ, ಅದು ಕನ್ನಡಕ ಇಲ್ಲ ಏನೇನು ಚಿಕಿತ್ಸಾ ವಿಧಾನಗಳಿದೆ ಎಲ್ಲಾ ಕಡೆ ನಿಮ್ಗೆ ಸಾಮಾನ್ಯವಾಗಿ ಕಂಡು ಬರ್ತದೆ ಎಲ್ಲೋದ್ರು ನಿಮ್ಗೆ. ಮತ್ತೆ ಸಾಮಾನ್ಯವಾಗಿ ಯುವ ಜನರಲ್ಲಿ ಆಸಕ್ತಿ ಜಾಸ್ತಿ, ತುಂಬಾ ಜನ ನಮ್ಮಲ್ಲಿ ಕೇಳ್ತಾರೆ ಸೌಂದರ್ಯ ಪ್ರಜ್ಞೆ ಇರ್ತದೆ ಮತ್ತೆ ಹೆಣ್ಮಕ್ಳಿಗೆ, ಸೊ ಅವ್ರಿಗೆಲ್ಲ ಸೌಂದರ್ಯ ಪ್ರಜ್ಞೆ ಇರ್ತದೆ. ಸೊ ಕನ್ನಡಕ ಇಲ್ದಂಗೆ ಏನೇನು ಚಿಕಿತ್ಸಾ ವಿಧಾನ ಇದೆ ಅಂತೇಳಿ, ಒಂದು ಏನಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್. ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲರೂ ಉಪಯೋಗಿಸ್ಬೋದು, ಆದ್ರೆ ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ, ಅಂದ್ರೆ ಸಾಮಾನ್ಯವಾಗಿ 8-10 ಗಂಟೆಗಳ ಸಮಯ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಕಾಂಟ್ಯಾಕ್ಟ್ ಲೆನ್ಸ್. ಅದಕ್ಕಿಂತ

0: ಹಾಕಬಾರ್ದು, ಮತ್ತೆ ಏನೇ ಸಣ್ಣ ತೊಂದರೆ ಆದರೂ ಕಾಂಟ್ಯಾಕ್ಟ್ ಲೆನ್ಸ್ನ ಬಿಚ್ಚಿಟ್ಬಿಟ್ಟು ತಕ್ಷಣ ಡಾಕ್ಟ್ರ್ ಕಾಣಬೇಕು. ಇಷ್ಟು ಮಾಡಿದ್ರೆ ಸಾಮಾನ್ಯವಾಗಿ ಕಾಂಟ್ಯಾಕ್ಟ್ ಲೆನ್ಸು 30 ವರ್ಷದಿಂದ 40 ವರ್ಷದಿಂದ ಎಲ್ಲ ಉಪಯೋಗಿಸುವಂಥ ಪೇಷೆಂಟ್ಗಳು ಇದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ, ಯಾಕಂದರೆ ಅವರು ಡಾಕ್ಟ್ರ್ ಏನು ಹೇಳಿರ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸಿರ್ತಾರೆ.
1: ಇದಕ್ಕೆ ವೆಚ್ಚ ಎಷ್ಟಾಗ್ಬೋದು ಡಾಕ್ಟ್ರೆ?
0: ಒಂದು ಅಂದಾಜು ನಿಮಗೆ 2,500 ಆಗ್ಬೋದು, 2,500 ಒಂದು.
1: ಅಂದ್ರೆ ಎಷ್ಟೋ ರೀತಿಯ ಕನ್ನಡಕಗಳಿಗಿಂತಾನೂ ಇದು ಕಡಿಮೆನೇ ಆಗುತ್ತೆ.
0: ಹೌದೌದು
1: ಅಂದ್ರೆ
0: ಕಾಂಟ್ಯಾಕ್ಟ್ ಲೆನ್ಸಲ್ಲೂ ತರಾವರಿ ಇದೆ, ತುಂಬಾನೇ ಅದರಲ್ಲೂ ಇದೆ. ಅಂದಾಜು ಒಂದು ಸಾಮಾನ್ಯವಾಗಿ ಸಿಕ್ಕುವಂಥದ್ದು ಇದು ಕಾಂಟ್ಯಾಕ್ಟ್ ಲೆನ್ಸ್. ಅದರಲ್ಲೂ ನಿಮಗೆ ದಿನನಿತ್ಯ ಡೈಲಿ ಡಿಸ್ಪೋಸೆಬಲ್, ವೀಕ್ಲಿ, ಮಂತ್ಲಿ, ಇಯರ್ಲಿ ಈ ರೀತಿ ಡಿಸ್ಪೋಸೆಬಲ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ಇದೆ. ಕಣ್ಣಿನ ಚಿಕಿತ್ಸೆಯಲ್ಲಿ ತುಂಬಾನೇ ಅಡ್ವಾನ್ಸ್ಮೆಂಟ್ ಇರ್ತದೆ, ಪ್ರತಿ ಒಂದು ತಿಂಗಳು ಪ್ರತಿ ವರ್ಷದಲ್ಲೂ ತುಂಬಾನೇ ಅಡ್ವಾನ್ಸ್ಮೆಂಟ್ ಇರ್ತದೆ,
1: ತಂತ್ರಜ್ಞಾನ
0: ಬದಲಾಗ್ತಾನೆ ಇರ್ತದೆ. ಎರಡನೇದಾಗಿ ಲ್ಯಾಸಿಕ್, ಲ್ಯಾಸಿಕ್ ನ ಸಾಮಾನ್ಯವಾಗಿ 20 ವರ್ಷದ ಮೇಲ್ಗಡೆ ಮಾಡಬಹುದು, ಸಾಮಾನ್ಯವಾಗಿ 18-20 ಮೇಲೆ.
1: ಡಾಕ್ಟರ್, ಈಗ ಲ್ಯಾಸಿಕ್ ಅಂದ್ರೆ ಏನು?
0: ಲ್ಯಾಸಿಕ್ ಅನ್ನೋ ಚಿಕಿತ್ಸಾ ಒಂದು, ಇದು ಲೇಸರ್ ಇಂದ ಮಾಡುವಂತ ಒಂದು ಚಿಕಿತ್ಸಾ ವಿಧಾನ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಕಣ್ಣಿನ ಮೇಲ್ಪದರ ಒಂದು ಪದರನ ತೆಗೆದು ಅದರಲ್ಲಿ ಫಿಸಿಕ್ಸ್, ಸಿಂಪಲ್ ಫಿಸಿಕ್ಸ್ ಏನಪ್ಪಾ ಅಂತಂದ್ರೆ ಕಣ್ಣಿನ ರಿಫ್ರಾಕ್ಟಿವ್ ಪವರ್ ನ ನಾವು ರೆಡ್ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ, ಒಂದು ಪಾರ್ಟ್ ಆಫ್ ದಿ ಕಪ್ಪು ಗುಡ್ಡೆ ಏನಿದೆ ಕಾರ್ನಿಯಾ ಅದನ್ನ ತೆಗ್ಬಿಡ್ತೀವಿ ಲೇಸರ್ ಅಲ್ಲಿ. ಸೊ ಅದ್ ಮಗ ಆ ಪವರ್ ಅಷ್ಟು ಚೇಂಜ್ ಆಗ್ತದೆ. ಸೊ ಅದಕ್ಕೆ ಕಂಪ್ಯೂಟರ್ ಅಲ್ಲಿ ನಾಮೋಗ್ರಾಮ್ಸ್ ಇರ್ತದೆ, ಅದನ್ನ ನೋಡಿ ಮಾಡುವಂತ ಚಿಕಿತ್ಸೆ. ಮತ್ತೆ ಲ್ಯಾಸಿಕ್ ಅನ್ನೋದು ಎಲ್ಲರೂ ಮಾಡಕ್ ಆಗೋದಿಲ್ಲ, ಅದಕ್ಕೆ ಕೆಲವಷ್ಟು ಕಂಡೀಷನ್ಸ್ ಇರುತ್ತೆ. ಏನಪ್ಪಾ ಅಂತಂದ್ರೆ, ಕಣ್ಣಿನ ಕಪ್ಪು ಗುಡ್ಡೆ ಗಾತ್ರ ಇಷ್ಟಿರ್ಬೇಕು ಅಂತ ಇರುತ್ತೆ, ಮಿನಿಮಮ್ ಥಿಕ್ನೆಸ್ ಇಷ್ಟಿರ್ಬೇಕು ಅಂತ. ಮತ್ತೆ less than 6 diopters, -6 ಅಥವಾ ಅದಕ್ಕಿಂತ ಕಡಿಮೆ ಇದ್ದವರು ಮಾತ್ರ ಲ್ಯಾಸಿಕ್ ಮಾಡ್ಕೊಳಕ್ ಆಗ್ತದೆ, ಅದಕ್ಕಿಂತ ಜಾಸ್ತಿ ಇದ್ದವರು ಲ್ಯಾಸಿಕ್ ಚಿಕಿತ್ಸೆನ
1: ಮಾಡ್ಕೊಳಕ್
0: ಬರೋದಿಲ್ಲ.
1: ಆಮೇಲೆ ಡಾಕ್ಟ್ರೆ, ಈಗ ದೂರದೃಷ್ಟಿ ಸಮೀಪ ದೃಷ್ಟಿ ಎರಡೂ ಇರುವಂತವ್ರು ಇರ್ತಾರೆ, ಅಂತವರ್ಗು ಇದು ಲ್ಯಾಸಿಕ್ಸ್
0: ಸಾಮಾನ್ಯವಾಗಿ. ದೂರದೃಷ್ಟಿ ಸಮೀಪ ದೃಷ್ಟಿ ದೋಷ ಬರೋದು 40 ವರ್ಷದ ಮೇಲೆ.
1: ಹೌದೌದು.
0: ಸೊ ಸಮೀಪ ದೃಷ್ಟಿಗೂ ಪ್ರೆಸ್ಬಿಲ್ಯಾಕ್ ಅಂತ ಹೇಳಿ ಬಂದಿದೆ, ಅದಿನ್ನು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅನ್ನೋದಕ್ಕಿಂತ ಹಲವಾರು ಸೆಂಟರ್ಗಳು ನಮ್ಮ ದೇಶದಲ್ಲೂ ಹಲವಾರು ಸೆಂಟರ್ ಅಲ್ಲಿ ಮಾಡ್ತಾ ಇದಾರೆ. ಇದು ಪ್ರಿಲಿಮಿನರಿ ರಿಪೋರ್ಟ್ಸ್, ಅಷ್ಟೊಂದು ನಮ್ಮ ದೂರದೃಷ್ಟಿಗೆ ನಾವು ಮಾಡ್ತಾ ಲ್ಯಾಸಿಕ್ ಅಷ್ಟು
1: ಯಶಸ್ವಿ
0: ಅನ್ನಕ್ಕಿಂತ ಅಷ್ಟೊಂದು ಮಾಹಿತಿ ಲಭ್ಯ ಇಲ್ಲ ಇನ್ನು ಪ್ರೆಸ್ಬಿಲ್ಯಾಸಿಕ್. ಮತ್ತೆ ಉಪಕರಣ ತುಂಬಾ ಆಗುವಂತದ್ದು, ಮತ್ತೆ ಸೊ ಅದರಿಂದ ಇನ್ನು ಒಂದು 5 ವರ್ಷದಲ್ಲಿ ಅದು ಕಾಮನ್ ಆಗ್ಬೋದು,
1: ಮುಂದೆ
0: ತುಂಬಾ ಬರ್ಬೋದು. ಈಗಿನ ಪರಿಸ್ಥಿತಿಲಿ ನಾವು ಜಾಸ್ತಿ ಒತ್ತು ನೀಡ್ತಾ ಇರೋದು ದೂರದೃಷ್ಟಿ ದೋಷಕ್ಕೆ ಮಾಡುವಂತ ಲ್ಯಾಸಿಕ್. ಸಾಮಾನ್ಯವಾಗಿ -6 ಈ ಪವರ್ಗಿನ ಕಡಿಮೆ ಇದ್ದವರಿಗೆ ಲ್ಯಾಸಿಕ್ ಚಿಕಿತ್ಸಾ ವಿಧಾನ ಮಾಡಬಹುದು.
1: ಅಂದ್ರೆ ದಪ್ಪವಾದ ಒಂದು ಗ್ಲಾಸ್ ಅನ್ನ ಹಾಕೊಳ್ಳಬಹುದು, ಅದನ್ನ ಚಿಕಿತ್ಸೆ ತಗೊಂಡ್ಬಿಟ್ಟರೆ ಅವಾಗ ಅವರ ಸೌಂದರ್ಯಕ್ಕೆ ಅದೇ ಧಕ್ಕೆ ಬರಲಾರದ ರೀತಿಯಲ್ಲಿ ಅದಿರ್ತದೆ.
0: ಮತ್ತೆ ಯಾರಿಗೆ ಲ್ಯಾಸಿಕ್ ಮಾಡಕ್ ಆಗುದಿಲ್ಲ ಅವ್ರಿಗೆ ICL ಅನ್ನೋ ಒಂದು ಚಿಕಿತ್ಸಾ ವಿಧಾನ ಇದೆ. ICL ಅನ್ನೋ ಚಿಕಿತ್ಸಾ ವಿಧಾನ ಏನಪ್ಪಾ ಅಂದ್ರೆ, ಇಂಪ್ಲಾಂಟಬಲ್ ಕೊಲಾಮರ್ ಲೆನ್ಸ್ ಅಂತ. ಇದು ಆ ಲೆನ್ಸ್ ಮೆಟೀರಿಯಲ್ ಏನಿದೆ ನಮ್ಮ ಬಾಡಿಯ ದೇಹದಲ್ಲಿ ಇರುವಂತ ಕೊಲಾಜಿನ್ ಅಂಶನೇ ಹೊಂದಿರುತ್ತದೆ. ಸೊ ಇದನ್ನ ನಾವು ಕಣ್ಣೊಳಗಡೆ ಹಾಕ್ತೀವಿ, ಅದು ಕಣ್ಣಿಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡದೆ ಕಣ್ಣೊಳಗಡೆ ಹಾಕುವಂತ ಲೆನ್ಸ್ ಇದು, ICL ಅಂತ ಹೇಳ್ತೀವಿ. ಇದು ಚಿಕಿತ್ಸಾ ವಿಧಾನ. ಸೊ ಯಾರ್ಯಾರಿಗೆ ಲ್ಯಾಸಿಕ್ ಸೂಕ್ತ ಅಲ್ಲ ಅವರು ಕೂಡ ಇದನ್ನ ICL ಮಾಡಬಹುದು. ಸಾಕಷ್ಟು ಜನಕ್ಕೆ ICL ಇಂದ ನಾವು ದೃಷ್ಟಿದೋಷಗಳು -6 ಜಾಸ್ತಿ ಇದ್ದವ್ರಿಗೆ ಮಾಡ್ಬೋದು. ಅದು ಬಿಟ್ಟು ತುಂಬಾ ಇನ್ನೂ ಹೆಚ್ಚು ಸಮಸ್ಯೆ ಇದ್ದವ್ರಿಗೆ ಕ್ಲಿಯರ್ ಲೆನ್ಸ್ ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ತೀವಿ, ಅದು ಸಾಧ್ಯತೆ ಸ್ವಲ್ಪ ಕಡಿಮೆ. ಯಾಕಂದ್ರೆ ICL ಅನ್ನೋದು ಬಹಳನೇ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ಏನು 5 ವರ್ಷದಿಂದ ICL ಅಂತ ಏನು ಪ್ರೊಸೀಜರ್ ಮಾಡ್ತಾ ಇದ್ವಿ, ಅವಾಗ ಯಾವ ರೀತಿ ಲೆನ್ಸ್ಗಳು ಲಭ್ಯ ಇತ್ತು ಮತ್ತೆ ಈಗ ಯಾವ ರೀತಿ ಲೆನ್ಸ್ಗಳು ಲಭ್ಯ ಇದೆ ಅದರಲ್ಲಿ ಬಹಳ ವ್ಯತ್ಯಾಸ ಇದೆ ಈಗಿನ ಇದರಲ್ಲಿ. ಸೊ ICL ಮಾಡ್ಕೋಬಹುದು. ಇದೊಂದು ನಟ್ ಶೆಲ್, ಒಂದು ಸಣ್ಣ ಒಂದು ಕಿರು ಆಗಿ
1: ಹೇಳಬೇಕು,
0: ಗ್ಲಾಸ್ ಇಲ್ದಂಗೆ ಇದೆಲ್ಲ
1: ಮಾಡ್ಬಾರ್ದು. ಅಂದ್ರೆ ಸಾಕಷ್ಟು ಚಿಕಿತ್ಸಾ ವಿಧಾನಗಳು ಈಗ ನಾವು ದಪ್ಪವಾದ ಅಥವಾ ಈ ಮುಖದ ಮೇಲೆ ಒಂದು ಫ್ರೇಮ್ ಹಾಕಬಾರ್ದು, ನಾನು ಕನ್ನಡದಲ್ಲಿ ಕಾಣಬಾರ್ದು ಅನ್ನೋಂಥವ್ರಿಗೆ ಅದಕ್ಕೂ ಚಿಕಿತ್ಸಾ ವಿಧಾನಗಳಿವೆ. ಆದ್ರೆ 20 ವರ್ಷದ ತನಕ ನಾವು ಲೆನ್ಸ್ಗಳನ್ನು ಉಪಯೋಗಿಸೋದು ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಯುವಕರಲ್ಲಿ ಕಂಡುಬರುವಂತ ಇನ್ನೊಂದು ಮುಖ್ಯವಾದ ತೊಂದರೆ ಏನು ಅಂತಂದ್ರೆ, ಅವರು ಸಾಕಷ್ಟು ಆಕ್ಟಿವ್ ಆಗಿರೋದ್ರಿಂದ ಕಣ್ಣಿಗೆ ಪೆಟ್ಟು ಮಾಡ್ಕೊಂಡ್ಬಿಡೋದು. ಇದ್ರ ಕುರಿತು ಒಂದ್ ಸ್ವಲ್ಪ ಯಾವ ರೀತಿಯ ಪೆಟ್ಟುಗಳು ತಮ್ಮ ದೃಷ್ಟಿಗೆ ಬರ್ತಾ ಇದೆ ಮತ್ತೆ ಇದನ್ನ ಹೇಗೆ ನಾವು ನಿವಾರಿಸ್ಕೋಬಹುದು, ಈ ಕುರಿತು ಒಂದ್ ಸ್ವಲ್ಪ ಮಾಹಿತಿ.
0: ಮೊದಲನೇದಾಗಿ ಕಾಮನ್ ಆಗಿ ತಗೊಳ್ಳೋದಾದ್ರೆ ಬೈಕ್ ಅಲ್ಲಿ ಓಡಾಡೋದು. ಯಾಕಂದ್ರೆ ಬೈಕಲ್ಲಿ ಓಡಾಡಬೇಕಾದ್ರೆ ಹುಳ ಹೊಡೆಯೋದು, ಕಣ್ಣಲ್ಲಿ ಕಸೋದು, ಮತ್ತೆ ಈ ರೀತಿ ಸಮಸ್ಯೆಗಳು ತುಂಬಾ ಸಾಮಾನ್ಯ. ಅದಕ್ಕೆ ಏನಂದ್ರೆ, ನಮ್ಮ ಪಕ್ಷಿಗಳಿಗೆಲ್ಲ ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅನ್ನೋ ಒಂದು ಅಂಗ ಇರ್ತದೆ, ಅದು ಕಣ್ಣಿಗೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮನುಷ್ಯನ ಕಣ್ಣುಗಳು ಈ ರೀತಿಯಾದ ನಮ್ಮ ಒತ್ತಡ ಏನು ಬೈಕಲ್ಲಿ ಹೋಗುವಂತದಾಗ್ಲಿ ತುಂಬಾ ಗಾಳಿಯಲ್ಲಿ ಹೋಗುವಂತದಕ್ಕಾಗ್ಲಿ ತಯಾರಾಗಿಲ್ಲ. ಅದರಿಂದ ಏನಾಗ್ತದೆ, ಯಾವುದೇ ಯುವಜನರು ಯಾವಾಗ್ಲೇ ಬೈಕ್ ಓಡಿಸಿದ್ರು ಪ್ರೊಟೆಕ್ಟಿವ್ ಗ್ಲಾಸಸ್ಸು

0: ಶೀಲ್ಡ್ ವೈಸರ್ ವೈಸರ್ ಅಂತಾನೂ ಬರ್ತದೆ, ಹೆಲ್ಮೆಟ್
1: ಹೆಲ್ಮೆಟ್
0: ಹೆಲ್ಮೆಟ್ ಅಲ್ಲಿ ಇರೋಂಥ ವೈಸರ್ ಧರಿಸೋದು ನಾನು ಸ್ಟ್ರಾಂಗ್ ಇದು ಮಾಡಿ, ಯಾಕಂದ್ರೆ ಹೆಲ್ಮೆಟ್ ಹಾಕ್ದಂಗು ಆಗ್ತದೆ, ಕಣ್ಣಿಗೆ ಪ್ರೊಟೆಕ್ಷನ್ ಆಗ್ತದೆ. ಫಸ್ಟ್ ನಾನು ಸಜೆಸ್ಟ್ ಮಾಡ್ತೀನಿ. ಎರಡನೇದಾಗಿ ಗ್ಲಾಸಸ್, ರೈಡಿಂಗ್ ಗ್ಲಾಸಸ್ ಹೇಳ್ತೀವಿ, ಪೂರ್ತಿಯಾಗಿ ಕವರ್ ಆಗುವಂಥ ಗ್ಲಾಸಸ್ ಹಾಕೊಂಡು ರೈಡ್ ಮಾಡೋದು ಬಹಳ ಮುಖ್ಯ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅವನು ಕಣ್ಣಿಗೆ ಡ್ಯಾಮೇಜ್ ಆಗೋದಕ್ಕಿಂತ ನಿಮಗೆ ಭಾಳ ಕಡಿಮೆಗೂ ಕೂಡ ಸಿಗ್ತದೆ. ಕಣ್ಣಿನ ಪ್ರೊಟೆಕ್ಟ್ ಮಾಡೋಕ್ಕೆ ಡೆಫಿನೆಟ್ ಆಗಿ ಉಪಯೋಗಿಸ್ಬೋದು, ಇದು ಬಹಳ ಮುಖ್ಯ. ಎರಡನೇದಾಗಿ ಆಕ್ಯುಪೇಷನಲ್, ಆಕ್ಯುಪೇಷನಲ್ ಹಜಾರ್ಡ್ಸು ತುಂಬ ಕಾಮನ್. ಕಣ್ಣಿಗೆ ಪೆಟ್ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ವೆಲ್ಡಿಂಗ್ ವರ್ಕರ್ಸು ಮತ್ತು ಐರನ್ ವರ್ಕರ್ಸು, ಗ್ರೈಂಡಿಂಗು ಇದೆಲ್ಲ ಮಾಡುವಂಥ ವರ್ಕರ್ಸಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರೋಂಥದ್ದು. ಅವರು ಕೂಡ ಯಾವಾಗಲೂ ಪ್ರೊಟೆಕ್ಟಿವ್ ಶೀಲ್ಡ್ ಹಾಕೋಬೇಕು. ವೆಲ್ಡಿಂಗ್ನ ಬರೀ ಕಣ್ಣಲ್ಲಿ ಮಾಡಬಾರ್ದು, ಲೆಡ್ ಕೊಬಾಲ್ಟ್ ಗ್ಲಾಸ್ ಫಿಲ್ಟರ್ ಇರ್ತದೆ, ಅದನ್ನು ಕಂಪಲ್ಸರಿ ಉಪಯೋಗಿಸ್ಬೇಕು, ಇದು ಬಹಳ ಮುಖ್ಯ. ಆಮೇಲೆ ಕೆಲಸ ಮಾಡುವಾಗ ಕೆಮಿಕಲ್ಸ್ ಏನಾದರೂ ಬಿದ್ದರೆ ಇಮ್ಮಿಡಿಯೇಟ್ ಆಗಿ ನೀರಿನಲ್ಲಿ ತೊಳಿಬೇಕು. ಕೆಮಿಕಲ್ ಬೀಳದೆ ಕಸ ಯಾವ್ದಾದ್ರು ಬಿದ್ದರೆ ದಯವಿಟ್ಟು ಕಣ್ಣಿಗೆ ನೀರು ಹಾಕ್ತಿದ್ರೆ ಬಹಳ ಒಳ್ಳೇದು. ಇಮ್ಮಿಡಿಯೇಟ್ ಆಗಿ ಸೂಕ್ತವಾದ ಡಾಕ್ಟರ್ನ ಕಂಡು ಅದಕ್ಕೆ ಚಿಕಿತ್ಸೆ ಪಡೆಯೋದು ಬಹಳ ಮುಖ್ಯ. ಆದರೆ ನೀವಾಗೆ ಚಿಕಿತ್ಸೆ ಮಾಡಬೇಕಾಗಿರೋದು, ಇಮ್ಮಿಡಿಯೇಟ್ ಆಗಿ ಮಾಡಬೇಕಾಗಿರೋದು ಕೆಮಿಕಲ್ಸ್. ಯಾವುದೇ ರೀತಿ ಕಣ್ಣಿಗೆ ಕೆಮಿಕಲ್ಸ್ ಬಿದ್ದಾಗ ಹೆಚ್ಚಂಡ್ ಇಮ್ಮಿಡಿಯೇಟ್ ಎಲ್ಲಿ ನೀರು ಇರ್ತದೆ ಅಂಥ ಟೈಮಲ್ಲಿ ಮಾತ್ರ ನೀರಕ್ಕಿ ಕಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಆದಷ್ಟು ಬೇಗ ಹತ್ರದಲ್ಲಿ ಇರುವಂಥ ನೇತ್ರ ತಜ್ಞರನ್ನ ಕಾಣಿ ಅನ್ನೋದು ಬಹಳ ಮುಖ್ಯ ಇದರಲ್ಲಿ, ಕಣ್ಣಿನ ಇದರಲ್ಲಿ.
1: ಆಮೇಲೆ ಈಗ ತಾವು ಇನ್ನೊಂದು ಮಾತು ಹೇಳಿದ್ರಿ ನಮಗೆ, ಈಗ ತುಂಬ ಕಡಿಮೆಗೂ ಸಿಗ್ತಾ ಇದೆ ಅಂಥೇಳಿ, ಅಂದರೆ ಈ ಸೇಫ್ಟಿ
0: ಗ್ಲಾಸ್. ಹೌದು,
1: ಆದರೆ ಇದರಲ್ಲಿ ಸುಮಾರೆಲ್ಲ ಕಡೆ ಮಾರ್ತಾ ಇರ್ತಾರೆ, ರಸ್ತೆ ಬದಿನಲ್ಲೆಲ್ಲ ಮಾರ್ತಾ ಇರೋದು ನೋಡ್ತೀವಿ. ಈಗ ಅವು ಎಷ್ಟರ ಮಟ್ಟಿಗೆ ನಮ್ಮ ಕಣ್ಣಿಗೆ ಸುರಕ್ಷಿತ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ.
0: ಹೌದು,
1: ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಈ ಗ್ಲಾಸ್ ನಮ್ಗೆ ಆಗುತ್ತೋ ಇಲ್ಲೋ ಅಂತೆಲ್ಲ?
0: ಹೌದು, ಇದು ಬಹಳ ಕಷ್ಟ. ಯಾಕಂದ್ರೆ ನಾರ್ಮಲ್ ಆಗಿ ನಾವೇನು ಹೇಳ್ತೀವಿ ಅಂತಂದ್ರೆ, ಯಾವುದೇ ರೀತಿ ನೀವು ಕನ್ನಡಕ ಧರಿಸೋದಕ್ಕಿಂತ ಮುಂಚೆ ಕಣ್ಣಿನ ಚೆಕಪ್ ಮಾಡಿಸಿ, ಕಣ್ಣಲ್ಲಿ ದೃಷ್ಟಿದೋಷ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ನಿಮ್ಗೆ ದೃಷ್ಟಿದೋಷ ಇರೋದಾದ್ರೆ ಆ ನಂಬರ್ದೇ ಹಾಕೊಂಡ್ರೆ ಕಣ್ಣಿಗೆ, ಎಲ್ಲರಿಗೂ ಚೆಕ್ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಸಣ್ಣ ನಂಬರ್ ಆದ್ರೂ ಇದ್ದೇ ಇರ್ತದೆ. ಕೆಲವರಿಗೆ ಅದು ಬೇಕಾಗ್ತದೆ, ಕೆಲವರಿಗೆ ಅದು ಬೇಕಾಗಲ್ಲ ಸಣ್ಣ ನಂಬರ್ಗಳು. ಸೊ ಅಟ್ಲೀಸ್ಟ್ ಚೆಕ್ ಮಾಡಿ ಗ್ಲಾಸ್ ತಗೊಳ್ಳೋದು ಬಹಳ ಉತ್ತಮ. ಮತ್ತೆ ಗ್ಲಾಸಸ್ ನಾವು ಯಾಕಂದ್ರೆ ಯಾವ್ದನ್ನು ನಮ್ಮ ರಸ್ತೆ ಬದಿ ಸಿಕ್ಕುವಂತ ಗ್ಲಾಸ್ಗಳ ಬಗ್ಗೆ ಯಾವ್ದೊಂದು ಸ್ಟಡೀಸ್ ಕ್ಲಿನಿಕಲ್ ಇದು ಇಲ್ಲ. ಸದ್ಯಕ್ಕೆ ಕಣ್ಣು ಪ್ರೊಟೆಕ್ಟ್ ಮಾಡೋದಾದ್ರೆ ಅಂಥದ್ದು ಉಪಯೋಗಿಸೋದ್ರಲ್ಲೂ ಏನು ತಪ್ಪಿಲ್ಲ. ಯಾಕಂದ್ರೆ ಏನೋ ಹಾಕದೇ ಇರೋದಕ್ಕಿಂತ ಯಾವುದೋ ಒಂದು ತಗೊಂಡು ಹಾಕೊಂಡು ಕಣ್ಣಿಗೆ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಎರಡನೇದಾಗಿ ನೈಟ್ ರೈಡಿಂಗ್, ನೈಟ್ ಡ್ರೈವಿಂಗ್. ಸಾಮಾನ್ಯವಾಗಿ ತುಂಬಾ ಜನ ನಮ್ಗೆ ರಾತ್ರಿ ಹೊತ್ತು ನಮ್ಗೆ ಗಾಡಿ ಓಡಿಸ್ಬೇಕಾದ್ರೆ ಎದುರಿಗೆ ಬರುವಂತ ದೀಪಗಳು ನಮ್ಗೆ ಪ್ರಕಾಶ ಮಾಡುವ ಕಾಣ್ತದೆ, ನಮ್ಗೆ ನೋಡೋ ರಸ್ತೆನೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಟ್ರೀಟ್ಮೆಂಟು ತುಂಬಾನೇ ಕಷ್ಟ. ಇದು ಟ್ರೀಟ್ಮೆಂಟು ಡ್ರೈವರ್ಗಳಲ್ಲೇ ಇದೆ. ಎಲ್ಲಿ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಹೈ ಬೀಮ್ನ ಉಪಯೋಗಿಸ್ಬಾರ್ದು. ಒಂದನೇದಾಗಿ ಸಿಟಿಗಳಲ್ಲಿ ಸಾಮಾನ್ಯವಾಗಿ ಹೈ ಬೀಮ್ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಕಡೆ ಹೈ ಬೀಮ್ ಹಾಕೊಂಡು ಉಪಯೋಗಿಸ್ತಾರೆ. ಒಂದು ಎರಡನೇದಾಗಿ ಈಗ ಅಪೋಸಿಟ್ ಎದುರುಗಡೆ ಗಾಡಿಗಳು ಬರಬೇಕಾದ್ರೆ ಡಿಮ್ಮನ್ ಡಿಪ್ ಮಾಡೋದಿಲ್ಲ. ಮತ್ತೆ ಯಾರನ್ನು ಏನು ಹಳೆ ಸಿಸ್ಟಮಲ್ಲಿ ಇತ್ತು ದೀಪಗಳೇನಿದೆ ಅದಕ್ಕೆ ಮೇಲ್ಗಡೆ ಕಪ್ಪು ಪಟ್ಟಿ ಹಾಕಬೇಕು, ಅದನ್ನು ಈಗ ಯಾರು ಅದನ್ನು ಪಾಲಿಸಲ್ಲ. ಎರಡನೇದಾಗಿ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ಡ್ರೈವ್ ಮಾಡಬೇಕಾದ್ರೆ ಕಣ್ಣಿನ ಪ್ರಕಾಶಮಾನವಾದ ಬೆಳಕು ಕಣ್ಣಿಗೆ ಬಿದ್ದರೆ 5 ಸೆಕೆಂಡ್ಗಳ ಕಾಲ ಸಾಮಾನ್ಯ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಕಣ್ಣು ಕಾಣ್ದಂಗೆ ಆಗ್ಬಿಡ್ತದೆ. ಇದನ್ನು ಲೈಟ್ ರಿಫ್ಲೆಕ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದರಿಂದ ಬ್ರೈಟ್ ಲೈಟ್ನ ಯಾವತ್ತೂ ನೋಡಬಾರ್ದು. ಈಗ ನಾವು ಹೇಳ್ತೀವಲ್ಲ ಗ್ರಹಣ ಆಗಬೇಕಾದ್ರೆ ಸೂರ್ಯ ನೋಡಬಾರ್ದು, ಅದರಿಂದ ಗ್ರಹಣ ಆದಮೇಲೆ ಹೊರಡುವಂಥ ಕಿರಣ ತುಂಬಾನೇ ತೀಕ್ಷ್ಣ, ಅದರಿಂದ ಕಣ್ಣು ಹೋಗುವಂಥ ಸಾಧ್ಯತೆ ಭಾಳ ಇರ್ತದೆ. ಸೊ ಅದೇ ರೀತಿ ಈಗ ಎದುರುಗಡೆ ಬರುವಂಥ ತುಂಬ ಹೈ ಫೋಕಸ್ ಇರುವಂಥ ಪ್ರಕಾಶಮಾನವಾದ ಬೆಳಕನ್ನ ನೋಡದೆ ಇರೋದು ಭಾಳ ಉತ್ತಮ. ರಸ್ತೆ ಕಡೆ ಗಮನ ಹರಿಸಿ ಈ ಹೈ ಬೀಮ್ನ ನೋಡದೆ ಇರೋದು ಭಾಳ ಮುಖ್ಯ. ಸೊ ಇದೊಂದು ನಾನು ಹೇಳಲಿಕ್ಕೆ ಇಚ್ಛೆ.
1: ಮತ್ತೆ ಇತ್ತೀಚೆಗೆ ಸಾಕಷ್ಟು ಕಡೆಗೆ ನೀವು ರಾತ್ರಿ ಹೊತ್ತು ಗಾಡಿ ಚಲಾಯಿಸೋರಾದರೆ ನಿಮಗೆ ಈ ಹೈ ಬೀಮಿನ ತೊಂದರೆ ಇರೋದು ಕಂಡು ಬಂದರೆ ನೀವು ನಮ್ಮ ಒಂದು ಗಾಜುಗಳನ್ನು ನಮ್ಮ ಲೆನ್ಸ್ಗಳನ್ನು ಯೂಸ್ ಮಾಡಿ, ಇದರಿಂದ ನಿಮಗೆ ಹೈ ಬೀಮ್ನಿಂದ ನಿವಾರಣೆ ಸಿಗ್ತದೆ ಅಂತೆಲ್ಲ ಬರ್ತಾ ಇದೆ ಸಾಕಷ್ಟು ಕಡೆ, ಅದರಲ್ಲಿ ಇಂಟರ್ನೆಟ್ನಲ್ಲೆಲ್ಲ ಭಾಳ ಇರ್ತದೆ. ಇವೆಲ್ಲ ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ತಗೋಬಹುದು?
0: ನಾವು ಎಷ್ಟೇ ಹೇಳಿದ್ರು ಏನೇ ಹಾಕಿದ್ರು ಪ್ರಕಾಶಮಾನವಾದ ಬೆಳಕನ್ನ ನೋಡದೆ ಇರೋದೆ ಸೂಕ್ತ ಚಿಕಿತ್ಸೆ. ಇದನ್ನ ಮತ್ತೊಮ್ಮೆ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೆಲವು ಕಂಪನಿಯ ಗ್ಲಾಸ್ಗಳು ಯುವಿ ಪ್ರೊಟೆಕ್ಷನ್ ಇರುವಂತ ಕೆಲವು ಗ್ಲಾಸ್ಗಳು ತುಂಬಾ ಪರಿಣಾಮಕಾರಿಯಾಗಿದೆ. ಅಂದ್ರೆ 100% ಯಾವುದೂ ಇಲ್ಲ. ಸೊ ಎಲ್ಲ ಒಂದು ಮಟ್ಟಕ್ಕೆ ಹೆಲ್ಪ್ ಆಗ್ತದೆ. ಇದೆಲ್ಲ ನೀವು ಹೇಳಿದಾಗ ಮುಂದ್ಲೇನೆ ರಸ್ತೆ ಬದಿ ಮಾರೋದು, ಈ ಆನ್ಲೈನ್ ಇದಕ್ಕೆಲ್ಲ ಯಾವುದೇ ರೀತಿಯಾದ ಸ್ಟಡೀಸ್ ಇಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಅದರಿಂದಾಗಿ ಏನಾಗ್ತದೆ, ನಾವು ಅದ್ರ ಬಗ್ಗೆ ಹೇಳೋದು ಬಹಳ ಕಷ್ಟ ಆಗ್ಬಿಡ್ತದೆ. ಏನಂದ್ರೆ ಎಲ್ಲಿವರೆಗೂ ಜನಕ್ಕೆ ಒಂದು ಮಟ್ಟಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅದನ್ನು ಉಪಯೋಗಿಸ್ಲಿ. ಏನೂ ಹಾಕದೇ ಇರೋದಕ್ಕಿಂತ ಏನೋ ಒಂದು ಉಪಯೋಗಿಸ್ಕೊಂಡು ಕಣ್ಣಿನ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಅದಕ್ಕಿಂತ ಉತ್ತಮ.

0: ಆಗಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ.
1: ಸರಿ, ಆಮೇಲೆ ಡಾಕ್ಟರ್ ಈಗ ನೇತ್ರದಾನದ ಕುರಿತು.
0: ಹೌದು ಹೌದು, ಸೊ ನೇತ್ರದಾನ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ. ಯಾವುದೇ ನಾವು ಕಣ್ಣಿನ ಬಗ್ಗೆ ಮತ್ತು ಕಣ್ಣಿನ ಬಗ್ಗೆ ಏನೇ ಹೇಳೋದಾದರೂ ನೇತ್ರದಾನ ಮಾಡಲೇಬೇಕು, ನೇತ್ರದಾನದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನೇತ್ರದಾನ, ಒಬ್ಬ ಮನುಷ್ಯ ತನ್ನ ಮರಣನ ಕೊಡುವಂಥ ನೇತ್ರ ಒಂದು 4 ಜನಕ್ಕೂ ಕಣ್ಣು ಕೊಡ್ಬೋದು, ಆ ರೀತಿ ಚಿಕಿತ್ಸಾ ವಿಧಾನಗಳಿದೆ. ಮೊದಲೆಲ್ಲ ಇಬ್ಬರಿಗೆ, ಜಾಸ್ತಿ ಅಂದರೆ ಇಬ್ಬರಿಗೆ ಕಣ್ಣು ಬರ್ತಾ ಇತ್ತು. ಈಗ ಸಾಮಾನ್ಯವಾಗಿ ಏನಿರ್ತೀವಿ, ನೇತ್ರದಾನ ಅಂದ್ರೆ ಏನು, ಇದು ಪೂರ್ತಿಯಾಗಿ ಕಣ್ಣನ್ನು ತೆಗೆದು ಕಣ್ಣು ಗುಡ್ಡೆ ಹಾಕೋದಲ್ಲ, ಕಣ್ಣಿನ ಮುಂಭಾಗ ಏನಿದೆ ಕಾರ್ನಿಯ ಅಥವಾ ಕಪ್ಪು ಗುಡ್ಡೆ ಅದನ್ನು ಮಾತ್ರ ಕಸಿ ಮಾಡುವಂಥ ವಿಧಾನ. ಸೊ ಅದು ಯಾರ್ಯಾರಿಗೆ ಅಂಧತ್ವ ಇರುತ್ತೆ, ಕಾರ್ನಿಯ ಅಂಧತ್ವ ಇರ್ತದೆ ಅಂದರೆ ಕಣ್ಣಿಗೆ ಏಟು ಬಿದ್ದೋ, ಸುಣ್ಣ ಬಿದ್ದೋ ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಕಾರ್ನಿಯ ಅಥವಾ ಕಣ್ಣಿನ ಕಪ್ಪು ಗುಡ್ಡೆ ಏನು ಮುಂಭಾಗ ಇದೆ ಅದರಲ್ಲಿ ಯಾರಿಗೆ ಹಾನಿಯಾಗಿರ್ತದೆ ಅಂಥವ್ರಿಗೆ ನಾವು ಸಾಮಾನ್ಯವಾಗಿ ನೇತ್ರದಾನ ಮಾಡೋರಿಂದ ಕಣ್ಣನ್ನು ತಗೊಂಡು ಅದನ್ನು ಹಾಕಿ ದೃಷ್ಟಿ ಬರಿಸ್ಬೋದು. ಆ ಯುವಕರಲ್ಲಿ ಹೆಚ್ಚು ಹೆಚ್ಚಾಗಿ ಅವೇರ್ನೆಸ್ ಮಾಡಬೇಕು, ಏನಂದರೆ ನೇತ್ರದಾನಿಗಳು ಮತ್ತು ನೇತ್ರದಾನ ಬೇಕಾಗುವಂಥವ್ರ ಪ್ರಪೋರ್ಷನ್ ಅಂತ ಏನು ಹೇಳ್ತೀವಿ ಅದು ಭಾಳ ಇದೆ ನಮ್ಮ ದೇಶದಲ್ಲಿ. ಜಾಸ್ತಿ ಹೆಚ್ಚು ಹೆಚ್ಚು ಅವೇರ್ನೆಸ್ ಆಗಿ ಜಾಸ್ತಿ ಜನ ನೇತ್ರದಾನ ಮಾಡಿದ್ರೆ ನಮ್ಮ ಮರಣ ನಂತರ ಏನಾಗ್ತದೆ, ಸುಟ್ಟೋಗ್ತದೆ ಇಲ್ಲ ಮಣ್ಣಿಗೆ ಹೋಗ್ತದೆ ಅಂತ ಕಣ್ಣಿನ ದಾನ ಮಾಡಿದ್ರೆ ಒಂದು ಕಣ್ಣಿಂದ ಈಗ ಮೊದಲೆಲ್ಲ ಇಬ್ರು, ಈಗ 4 ಜನ 6 ಜನದೂ ಕೂಡ ದೃಷ್ಟಿ ಪಡೆಯುವಂಥ ಸಾಧ್ಯತೆ ಇರೋದ್ರಿಂದ ನೇತ್ರದಾನ ಮಾಡಬೇಕು. ಎಲ್ಲರೂ ನೇತ್ರದಾನದ ಬಗ್ಗೆ ಯುವಕರು ಹೆಚ್ಚು ಹೆಚ್ಚು ಆಸಕ್ತಿ ತೋರಿಸಿ ಬೇರೆಯವರಿಗೆ ಮೋಟಿವೇಟ್ ಮಾಡಬೇಕು. ತಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲಿ ಯಾರಾದರೂ ಹಿರಿಯರು ಅವ್ರಿಗೆ ಅನಿಸಿಕೆ ಇದ್ದು ಅವರು ನಮ್ಮ ನೇತ್ರದಾನ ಮಾಡ್ತೀವಿ ಅಂತಂದರೆ ಮರಣಕ್ಕಿಂತ ಮುಂಚೆ ನೇತ್ರದಾನ ನೋಂದಣಿ ಅರ್ಜಿ ಇರ್ತದೆ, ನೀಷ್ಟು ನೇತ್ರ ಭಂಡಾರಗಳಲ್ಲಿ ಅದು ಅರ್ಜಿ ಫಿಲ್ ಮಾಡಬೇಕು. ಮತ್ತು ಮರಣ ನಂತರ ನೇತ್ರದಾನ ಮಾಡಬೇಕು ಅಂದರೂ ಕೂಡ ಮುಂಚೆ ಮಾಡಿರಬೇಕು ಅಂತ ಏನಿರೋದಿಲ್ಲ. ಸೊ ಅವರು ಏನು ಸರ್ವೈವರ್ಸ್ ಏನಿರ್ತಾರೆ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಅವರು ಇಷ್ಟಪಟ್ಕೊಂಡ್ರೆ ಅವರ ಅನುಮತಿ ಮೂಲಕ ಕೂಡ ನೇತ್ರದಾನ ನಾವು ಮಾಡ್ಕೋಬಹುದು. ಮಾಡಿರಲೇಬೇಕು, ಸೈನ್ ಹಾಕಿರಲೇಬೇಕು ಅಂತೇನಿಲ್ಲ. ಸೈನ್ ಹಾಕೋದು ಒಂದ್ ರೀತಿ ಏನಂದ್ರೆ ಅದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಸೈನ್ ಹಾಕೋದು, ಸರ್ಟಿಫಿಕೇಶನ್ ಅದು ಮಾಡ್ತೀವಿ. ನೇತ್ರದಾನ ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳೋ ಪ್ರಕಾರ ಯಾರು ಬೇಕಾದ್ರೂ ಮಾಡ್ಬೋದು. ಮರಣ ನಂತರ ಅವರ ಏನು ಸರ್ವೈವರ್ಸ್ ಏನಿರ್ತಾರೆ ಅವರು ವಿಲ್ಲಿಂಗ್ ಇದ್ರೆ ಯಾರ್ದು ಬೇಕಾದ್ರೆ ಕಣ್ಣು ಕೂಡ
1: ತಕ್ಕೋಬಹುದು. ಈಗ ಡಾಕ್ಟರ್ ತಾವು ಹೇಳಿದ್ರಿ ಒಬ್ರು ನೇತ್ರದಾನ ಮಾಡಿದ್ರೆ ಅಂದ್ರೆ 2 ಕಣ್ಣನ್ನು ಅವರು ನೀಡಿದ್ರೆ ಅದರಿಂದ ಕನಿಷ್ಠಕ್ಕೆ ಇಷ್ಟು ಜನಕ್ಕೆ ನೇತ್ರ ದೃಷ್ಟಿ ನಾವು ನೀಡಬಹುದು ಅಂತ. ಅಂದ್ರೆ ಅಲ್ಲಿಗೆ ಒಂದು ಕಣ್ಣಿಗೆ ಮಾತ್ರ ದೃಷ್ಟಿಯನ್ನ ನೀಡಿರ್ತಾರೆ. ಈಗ ಒಂದು ಕಣ್ಣಲ್ಲಿ ದೃಷ್ಟಿ ಇರೋರಿಗೆ ಲೈಸೆನ್ಸ್ ಮುಂತಾದ್ದೆಲ್ಲ ಸ್ವಲ್ಪ ತೊಂದರೆ. ಈ ಕುರಿತು ಸ್ವಲ್ಪ ವಿಶದವಾಗಿ
0: ಇದು, ಯಾಕಂದ್ರೆ ಯುವಕರಲ್ಲೇ ನಮ್ಮಲ್ಲಿ ತುಂಬಾ ಜನ ನಮ್ಗೆ ಒಂದೇ ಕಣ್ಣಿದೆ ಅಥವಾ ನಂಗೆ ಮೆಳ್ಳಗಣ್ಣಿದೆ ಅಂತೇಳಿ ನಂಗೆ ಲೈಸೆನ್ಸ್ ಕೊಟ್ಟಿಲ್ಲ, ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಅಂತೇಳಿ ಸಾಮಾನ್ಯವಾಗಿ ನಮ್ಮಲ್ಲಿ ಬರ್ತಾರೆ ಯುವಕರಲ್ಲಿ ಎಲ್ಲ. ಇದನ್ನ ನೋಡ್ತೀವಿ, ಒಂದು ಕಣ್ಣಿರೋರು ಸಾಮಾನ್ಯವಾಗಿ ಡ್ರೈವಿಂಗ್ ಮಾಡದೇ ಇರೋದು ಉತ್ತಮ. ಯಾಕಂದ್ರೆ ಒಂದು ಕಣ್ಣು ಇದ್ದವ್ರಿಗೆ ಎದುರುಗಡೆಯಿಂದ ಬರುವಂತ ವಾಹನ ಕಾಣಿಸುತ್ತೆ, ಆದರೆ ಅದರದ್ದು ಅಂತರ ನಮಗೆ ತಿಳಿಯೋದಿಲ್ಲ. ಸೊ 2 ಕಣ್ಣು ಇರೋದ್ರಿಂದ ಡೆಪ್ತ್ ಪರ್ಸೆಪ್ಷನ್ ಅಥವಾ 3rd ಡೈಮೆನ್ಷನ್ ಏನಿದೆ ಡೆಪ್ತ್ ಪರ್ಸೆಪ್ಷನ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನಮ್ಮಲ್ಲೇ ಎಷ್ಟು ಹಲವಾರು ಉದಾಹರಣೆ ಇದೆ, ಒಂದು ಕಣ್ಣಿದ್ದವರು ಡ್ರೈವಿಂಗ್ ಮಾಡ್ತಾ ತುಂಬ ಆಕ್ಸಿಡೆಂಟ್ ಆಗುವಂತಹ ಉದಾಹರಣೆಗಳಿದೆ. ಅದರಿಂದ ಒಂದು ಕಣ್ಣಿದ್ದವರು ಕಾನೂನು ರೀತಿಯಾಗೂ ಕೂಡ ಅವ್ರಿಗೆ ಲೈಸೆನ್ಸ್ ಕೊಡೋದಿಲ್ಲ, ಯಾಕಂದ್ರೆ ಡೆಪ್ತ್ ಪರ್ಸೆಪ್ಷನ್ ಇರೋದಿಲ್ಲ. ಸೊ ಮತ್ತೆ ಮೆಳ್ಗಣ್ಣಿದ್ದವ್ರಿಗೂ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಮೆಳ್ಗಣ್ಣಿದ್ದವ್ರಿಗೆ ಎಲ್ಲರಿಗೂ ಕೊಡಲ್ಲ ಅಂತಲ್ಲ, ನಾವು ಮೆಳ್ಗದ್ದು ಒಂದು ಕಣ್ಣು ದೃಷ್ಟಿ ಚೆನ್ನಾಗಿದ್ದು ಒಂದು ಲೀಗಲ್ ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ರೆ ಕೊಡ್ತೀವಿ, ಆ ರೀತಿ ಏನಿಲ್ಲ. ಆದ್ರೆ ಒಂದು ಕಣ್ಣಿದ್ದವ್ರಿಗೆ ಒಂದೇ ಕಣ್ಣಿದ್ದವ್ರಿಗೆ ಸಾಮಾನ್ಯವಾಗಿ ಲೈಸೆನ್ಸ್ ಕೊಡೋದಿಲ್ಲ, ಅದು ಕಾನೂನಾತ್ಮಕ ಕೂಡ ಅದು ರೂಲ್ಸ್ ಇದೆ. ಸೊ ಒಂದು ಕಣ್ಣಿದ್ದವರು ದಯವಿಟ್ಟು ಡ್ರೈವಿಂಗ್ ಮಾಡದೇ ಇರೋದು ಉತ್ತಮ.
1: ಈಗ ನಾವು ಒಂದು ಕಣ್ಣಲ್ಲಿ ಏನೋ ಅದರಲ್ಲಿ ಕಸ ಬಿತ್ತು ಅಂತಲೋ ಏನೋ, ನಾವು ಒಂದು ಕಣ್ಣು ಮುಚ್ಕೊಂಡು ಒಂದೇ ಕಣ್ಣಲ್ಲಿ ಗಾಡಿಗಳು ಬಿಟ್ಕೊಂಡು ಹೋಗೋದು, ಅದೂ ಇದೇ ರೀತಿ ಒಂದು ವಿಷಯಕ್ಕೆ ಅದು ಕಾರಣವಾಗಬಹುದು.
0: ಹೌದು ಹೌದು, ಯಾಕಂದ್ರೆ ಅದೇ ನಾನು ಮುಂಚೆ ಹೇಳಿದಾಗೆ ಎಲ್ಲ ಕಾಣಿಸುತ್ತಲ್ಲ ಡಾಕ್ಟ್ರೆ, ನಮ್ಗೆ ಯಾಕೆ ಲೈಸೆನ್ಸ್ ಕೊಡಲ್ಲ, ನಂಗೆ ನೋಡಿ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾರೆ ಒಂದು ಕಣ್ಣಿದ್ದವರು. ಎಲ್ಲ ಕಾಣಿಸುತ್ತೆ ಸರಿ, ಆದ್ರೆ ಆ ಡೆಪ್ತ್ ಪರ್ಸೆಪ್ಷನ್ ಏನಿದೆ ಅದಿರೋದಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಎದುರುಗಡೆಯಿಂದ ಬರೋ ಗಾಡಿ ಕಾಣ್ತದೆ, ಹಳ್ಳ ಕಾಣ್ತಾ, ಆದ್ರೆ ಹಳ್ಳ ಎಷ್ಟು ಆಳ ಇದೆ ಅನ್ನೋದು ಗೊತ್ತಾಗಲ್ಲ, ಗಾಡಿ ಎಷ್ಟು ಅಂತರದಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಈ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಒಂದು ಕಣ್ಣಿದ್ದವ್ರಿಗೆ ಲೈಸೆನ್ಸ್ ಕೂಡ ಕೊಡೋದಿಲ್ಲ. ಇದು ಬಹಳ ಮುಖ್ಯ, ಅವ್ರು ಡ್ರೈವಿಂಗ್ ಮಾಡದೇ ಸುಮಾರಷ್ಟು ನಾವು ನೋಡಿದೀವಿ ನಮ್ಮ ಅನುಭವದಲ್ಲಿ. ಪೇಷಂಟ್ಗಳು ಒಂದು ಕಣ್ಣಿದ್ದವರು ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಆಗಿ ಆಮೇಲೆ ಈ ತರ ಆಗಿತ್ತು ಸರ್ ಅಂತ ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ನಾವು ಹೇಳ್ಕಿನ ಅವರೇ ಪೇಷಂಟ್ ಆಗೇ ಹಂಚಿಕೊಂಡಿದ್ದಾರೆ. ಈ ರೀತಿ ನಾವು ಅವ್ರಿಗೆಲ್ಲ ಹೇಳ್ತೀವಿ, ಓಡಿಸ್ಬೇಡಿ, ಅವ್ರಿಗೆ ಅನಿವಾರ್ಯ ಡ್ರೈವಿಂಗ್ ಅಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿ ಅಂತ ಹೇಳ್ತೀವಿ.
1: ಆಯ್ತು ಡಾಕ್ಟ್ರೆ, ತಾವು ಇದುವರೆಗೂ ನಮ್ಮ ಜೊತೆಗಿದ್ದು ಸಾಕಷ್ಟು ನೇತ್ರ ಚಿಕಿತ್ಸೆ ಆಯಾಮಗಳು ಮತ್ತು ನೇತ್ರ ಚಿಕಿತ್ಸೆ ಯಾಕೆ ಬೇಕಾಗುತ್ತೆ, ಯಾರಿಗೆ ಬೇಕಾಗುತ್ತೆ, ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ

0: ಏನು ಇದರದೆಲ್ಲ ಕುರಿತು ಹೇಳಿದ್ರಿ. ಇದೆಲ್ಲದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

ನಾಟಕ ಅನಭಿಜ್ಞ ಶಾಕುಂತಲ. ರಚನೆ ಡಾಕ್ಟರ್ ಕೆ ವೈ ನಾರಾಯಣ ಸ್ವಾಮಿ. ಸಂಗೀತ ನಿರ್ದೇಶನ

0: ಪ್ರಸ್ತುತಪಡಿಸುತ್ತಾರೆ ಬೆಂಗಳೂರಿನ ಪ್ರಸಂಗ ಟ್ರಸ್ಟ್ನ ಸದಸ್ಯರು. ಶಿವಂ ಕಾರ್ಯಕ್ರಮ ಸಂಯೋಜನೆ ಉಮೇಶ್ ಎಸ್ಎಸ್. ಕೇಳಿ ನಾಟಕ ಅನಭಿಜ್ಞ ಶಾಕುಂತಲ.
1: ಪ್ರೇಕ್ಷಕ ಮಹಾಪ್ರಭುಗಳಿಗೆ ವಂದನೆಗಳು. ಪುತ್ರ ಆರ್ಯ, ಇಂದು ನಾವು ಯಾವ ನಾಟಕವನ್ನು ಆಡುತ್ತೇವೆ?
2: ಆರ್ಯ, ನಮ್ಮ ಕಾಳಿದಾಸರು ಪ್ರೇಮ ಕಾಮಗಳನ್ನು ಸರಿಪಾಕಗೊಳಿಸಿ ಶಾಕುಂತಲಾ ನಾಟಕವನ್ನು ರಚಿಸಿದ್ದಾರೆ. ಆ ನಾಟಕವನ್ನು ನಾವೇ ಆಡಬೇಕೆಂದು ವಿದ್ವದ್ ಮಂಡಳಿಯವರ ಆದೇಶವಾಗಿದೆ. ಅವರ ಆದೇಶದಂತೆ ನಾವು ಇಂದು
3: ಯಾರಲ್ಲಿ
1: ಅಯ್ಯೋ, ಯಾರು ಯಾರು ನೀನು? ಹೀಗೇಕೆ ನುಗ್ಗಿ ಬರುತ್ತಿರುವೆ?
2: ಯಾರು ಯಾರು ನೀನು? ಹೀಗೆ ರಂಗದ ಮೇಲೆ ಅನಿರೀಕ್ಷಿತ ಪ್ರವೇಶ ನಿಷಿದ್ಧ.
3: ಕ್ಷಮಿಸಿ, ನನಗೆ ಶಿಷ್ಟಾಚಾರಕ್ಕೆ ಸಮಯವಿಲ್ಲ. ನಾನು ಅರಮನೆಯ ಅವಸರದ ಒಲೆಯವನು. ತುರ್ತು ಸುದ್ದಿಯನ್ನು ಮುಟ್ಟಿಸಲು ಮಹಾರಾಜರ ಆಜ್ಞೆಯಾಗಿದೆ.
2: ಏನು? ಚಕ್ರವರ್ತಿಗಳು, ರಾಜಗುರುಗಳು, ಮಹಾಮಂತ್ರಿಗಳು ಎಲ್ಲರೂ ಕ್ಷೇಮವಾಗಿದ್ದಾರೆ ತಾನೇ?
3: ಅವರೆಲ್ಲ ಕ್ಷೇಮ, ಆದರೆ ಕವಿ ಚಕ್ರವರ್ತಿ ಕಾಳಿದಾಸರು.
1: ಕಾಳಿದಾಸರು?
3: ಮಹಾಕವಿ ಕಾಳಿದಾಸರು.
2: ಕಾಳಿದಾಸರಿಗೆ ಏನಾಯ್ತು?
3: ಕಾಳಿದಾಸರ ಕೊಲೆಯಾಗಿದೆ.
2: ಕಾಳಿದಾಸರ ಕೊಲೆಯಾಗಿದೆಯಾ?
1: ಅಯ್ಯೋ,
2: ಕಾಳಿದಾಸರ ಕೊಲೆಯಾಗಿದೆಯಾ?
1: ಅಯ್ಯೋ, ನಮ್ಮ ಕವಿ ಕಾಳಿದಾಸರ ಕೊಲೆಯಾಗಿದೆ. ಕಾಳಿದಾಸರ ಕೊಲೆಯಾಗಿದೆ.
4: ಏನು? ಕಾಳಿದಾಸರ ಕೊಲೆಯಾಗಿದೆ. ಕಾಳಿದಾಸರ ಕೊಲೆಯಾಗಿದೆ.
2: ಏ ಸದ್ದೋ
3: ಆರ್ಯ, ಲೋಕಕ್ಷೇಮವನ್ನು ನಿರಂತರವಾಗಿ ಬಯಸಿದ ಕವಿ ಕಾಳಿದಾಸರನ್ನು ಯಾರೋ ಪಾತಕಿ ಕೊಲೆ ಮಾಡಿದ್ದಾಳೆ. ನಗರದ ತುಂಬೆಲ್ಲ ಈ ವಾರ್ತೆ ಕಾಡ್ಗಿಚ್ಚಿನಂತೆ ಹಬ್ಬಿದೆ.
2: ಯಾರು ಕೊಂದವರು? ಕವಿಗಳಿಗೆ ಶತ್ರುಗಳಿರಲು ಹೇಗೆ ಸಾಧ್ಯ?
3: ನಾಗಸಾನಿಯ ಮನೆಯಲ್ಲಿ ಕೊಲೆಗೀಡಾಗಿದ್ದಾರೆ. ಯಾರೋ ಒಬ್ಬ ನಡುವಯಸ್ಸಿನ ಹೆಣ್ಣು ಕಾಳಿದಾಸರ ಎದೆಗೆ ಕತ್ತಿಯಿಂದ ತಿವಿದಿದ್ದಾಳೆ. ಅವಳನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಡಲಾಗಿದೆ. ವಿಚಾರಣೆಯಲ್ಲಿ ಅವಳು ಮೌನ ವಹಿಸಿದ್ದರಿಂದ ಏಕಪಕ್ಷೀಯವಾಗಿ ಆಕೆಗೆ ನ್ಯಾಯಾಧೀಶರು ಮರಣದಂಡನೆಯನ್ನು ವಿಧಿಸಿದ್ದಾರೆ. ಕಾಳಿದಾಸರ ಸಂಸ್ಕಾರದ ಮುನ್ನವೇ ಆ ಹೆಂಗಸನ್ನು ನೇಣಿಗೆ ಏರಿಸುವಂತೆ ರಾಜರು ಆದೇಶ ಜಾರಿ ಮಾಡಿದ್ದಾರೆ.
1: ಅಯ್ಯೋ, ಅಂಧ ಮಹಾಕವಿಗೆ ವೇಶ್ಯೆಯ ಮನೆಯಲ್ಲಿ ಮರಣವೇ?
5: ಅಂದ ಹಾಗೆ ಕವಿಗಳು ಕಾಲವಾಗುವ ಮುನ್ನ ಕವಿತೆ ಓದುತ್ತಿದ್ದರೇನು?
3: ಹೌದು, ಕೊಲೆಯಾಗುವ ಸಂದರ್ಭದಲ್ಲಿ ಅವರು ಶಾಕುನ ನಾಟಕವನ್ನು ವಾಚಿಸುತ್ತಿದ್ದರಂತೆ. ದಯಮಾಡಿ ಕ್ಷಮಿಸಿ, ನಾನು ಬಂದ ಕಾರ್ಯವನ್ನೇ ಮರೆತೆ. ತೆಗೆದುಕೊಳ್ಳಿ ಈ ಓಲೆಯನ್ನ.
5: ಓಲೆ? ಓಲೆ ಯಾವ ವಿಚಾರ ಇರ್ಬೋದು?
2: ಸದ್ದೋ, ನಮಗೆ ಮಾತು ಕಲಿಸಿದ ಕವಿ ಅಕಾಲಿಕವಾಗಿ ಸತ್ತು ಮಲಗಿದ್ದಾನೆ. ಕ್ಷಮಿಸಿ, ಇಂದಿನ ಅಭಿಜ್ಞಾನ ಶಾಕುಂತಲಾ ನಾಟಕದ ಪ್ರದರ್ಶನವನ್ನು ರಾಜ್ಯಾಡಳಿತ ಮುಂದೂಡಿದೆ. ಈ ತಕ್ಷಣದಲ್ಲಿ ರಾಜನ ಆಸ್ಥಾನದಲ್ಲಿ ನಡೆಯುವ ಕವಿ ಶ್ರದ್ಧಾಂಜಲಿ ಸಭೆಯಲ್ಲಿ ಶೋಕಗೀತೆಯನ್ನು ಹಾಡಲು ಬರುವಂತೆ ನಮಗೆ ಆಜ್ಞೆ ಆಗಿದೆ. ನಡೆಯಿರಿ.
1: ಹೇಳಿದ್ದು ಕೇಳಿಸಿದ್ದೇನು? ಕವಿ ಕಾಳಿದಾಸರ ಕೊಲೆಯಾಗಿದೆ. ನಡೆಯಿರಿ, ಬೇಗ ಬೇಗ ವೇಷ ಕಳಚಿ ನಡೆಯಿರಿ.
6: ಕನ್ನಡಿಯೇ ಮಾಯಾ ಕನ್ನಡಿಯೇ ದರ್ಪಣ.

0: ಕನ್ನಡಿ
1: ಬಿ ಸತ್ತರೆ ಕತೆ ಸತ್ತಿತೇನು. ಸೂತ್ರಧಾರ ನಾನು, ಪಾತ್ರಧಾರಿಯಲ್ಲ. ಅಂದರೆ ನಾನೇ ಸೂತ್ರಧಾರನ ಪಾತ್ರ. ರಾಜನ ಕರೆ ಎಂದು ಎಲ್ಲರೂ ವೇಷ ಕಳಚಿ ಹೋಗಿದ್ದಾರೆ. ಕಾಲನ ಕರೆ ಬಂತೆಂದು ಕವಿಯು ಕೂಡ ವೇಷ ಕಳಚಿ ಹೋಗಿದ್ದಾರೆ. ಕವಿ ಬದುಕಿರುವಷ್ಟು ದಿನ ಕತೆಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಕವಿ ಬರೆದ ಮಾತನ್ನ ಕೇವಲ ಗಿಳಿಯಂತೆ ಒಪ್ಪಿಸುವುದಷ್ಟೇ ನನ್ನ ಕೆಲಸವಾಗಿತ್ತು. ಅದನ್ನು ನಾನು ನಿಷ್ಠೆಯಿಂದಲೇ ಮಾಡಿದ್ದೇನೆ. ಇಂದು ಕವಿ ಸತ್ತು ಪಾತ್ರಧಾರಿಗಳೆಲ್ಲ ಶೋಕಾಚರಣೆಗೆ ಹೋಗಲಾಗಿ ನನಗೆ ಜೀವ ಬಂದಂತಾಗಿದೆ. ಅಲ್ಲಲ್ಲ, ಸ್ವಾತಂತ್ರ್ಯ ಬಂದಿದೆ. ಹಾ, ಈಗ ನಾನು ಕಾಳಿದಾಸನನ್ನು ಕೊಂದಳು ಎಂಬ ಆಪಾದನೆಯ ಮೇಲೆ ಸೆರೆಯಲ್ಲಿ ಇಟ್ಟಿರುವ ಅಪರಾಧಿಯನ್ನು ನೋಡಲು ಹೋಗುತ್ತೇನೆ. ಕತೆ ಕಟ್ಟುತ್ತಿದ್ದವನ ಕತೆ ಹೇಗೆ ಮುಗಿಯುತ್ತೋ ಎಂಬ ಕುತೂಹಲ. ನಟ, ಓ ನಟ,
2: ಈಗ ಬಂದೆ ಆರ್ಯ, ಏನು ಸೂಚನೆ?
1: ಈ ಕೂಡಲೇ ನಾವು ಸೆರೆಮನೆಗೆ ಹೋಗುವುದಕ್ಕೆ ಮಾಡು.
2: ಆಗಬಹುದು ಆಗಬಹುದು. ಒಡೆಯ, ನಾನು ಬಟನವೇಶದಲ್ಲಿ ನಿಮ್ಮನ್ನ ಹಿಂಬಾಲಿಸುತ್ತೇನೆ, ನಿಮ್ಮ ಬೆಂಗಾವಲಿಗೆ.
1: ಹಾಗೆ ಆಗಲಿ.
3: ಚಿತ್ತದ

0: ಓಹೋ, ನೀನೀಗ ಭಟ, ನಾನು ನ್ಯಾಯಾಧೀಶ. ಸಾರು, ಲೋಕವೇ ಕೇಳುವ ಹಾಗೆ ಸೆರೆಮನೆಯ ಬಾಗಿಲು ತೆರೆಯುವಂತೆ ಸಾರಿ ಸಾರಿ ಹೇಳು.
1: ಆಗಬಹುದು ಆಗಬಹುದು. ಈ ಸರಿರಾತ ಇರುಳಲ್ಲಿ ನಮ್ಮ ದೇಶದ ಗಣ ನ್ಯಾಯಾಧೀಶರು ಸೆರೆಮನೆಯನ್ನ ಪ್ರವೇಶಿಸುತ್ತಿದ್ದಾರೆ. ಬೇಹುಷಾರ್, ಸೆರೆಮನೆಯ ಬಾಗಿಲು ತೆಗೆಯಿರಿ, ಸೆರೆಮನೆಯ

0: ನೋಡಮ್ಮ, ಈ ಸರಿರಾತ್ರಿ ಇರುಳಲ್ಲಿ ನಿನ್ನ ಜೊತೆ ಮಾತನಾಡಲಿಕ್ಕೆ ನಮ್ಮ ದೇಶದ ಘನ ನ್ಯಾಯಾಧೀಶರು ಬಂದಿದ್ದಾರೆ. ಹೇಳು, ಎಚ್ಚರಗೊಳ್ಳು.
1: ಯಾರು ನೀನು? ನಿನ್ನ ಹೆಸರೇನು?
2: ನನಗೇನು ಗೊತ್ತಿಲ್ಲ.
1: ಈ ಮಾತನ್ನ ನೀನು ಸಾವಿರ ಸಾರಿ ಹೇಳಿರುವೆ.
2: ಸ್ವಾಮಿ, ತಾವು ಕರುಣಾಳು. ಬದುಕಿ ಉತ್ತರ ಕೊಡುವ ಈ ಕಷ್ಟದಿಂದ ಬೇಗ ಪಾರು ಮಾಡಿರಿ ಸ್ವಾಮಿ.
1: ನನಗೆ ಗೊತ್ತು ನೀನು ಅಪರಾಧಿ ಅಲ್ಲ ಎಂದು. ಆದರೆ ಅದಕ್ಕೆ ನನಗೆ ಸಾಕ್ಷಿಗಳು ಬೇಕು. ನೀನಾದರೂ ನಮ್ಮೆಲ್ಲರ ಪ್ರಯತ್ನಗಳನ್ನ ನಿನ್ನ ಮೊಂಡು ಹಠದಿಂದ ನಿಷ್ಫಲಗೊಳಿಸುತ್ತಿದ್ದೀಯ.
2: ಬದುಕು ಆಸೆ ಇಲ್ಲದೆ ಇರುವುದು ಅಪರಾಧವೇ ಸ್ವಾಮಿ.
0: ಏ ಮೂರ್ಖ ಹೆಂಗಸೆ, ನಾಳೆ ಬೆಳಿಗ್ಗೆ ನಿನಗೆ ಗಲ್ಲು. ದೇವರಿಗೆ ನಿನ್ನ ಮೇಲೆ ಅದೇನು ಪ್ರೀತಿಯೋ? ಮತ್ತೊಂದು ಅವಕಾಶ ಕೊಟ್ಟಾನೆ, ಅದನ್ನೇಕೆ ದುರುಪಯೋಗ ಮಾಡುತ್ತಿರುವೆ?
1: ಭಟ, ಆಕೆಯನ್ನ ನೋಯಿಸಬೇಡಿ.
0: ಕ್ಷಮಿಸಿ ಪ್ರಭು. ಹೌದು, ಕವಿಯ ಕೈಲಿದ್ದ ಉಂಗುರ ನಿನ್ನ ಬಳಿ ದೊರೆತಿವೆ, ತನಿಖೆ ಹೇಳುತ್ತಿವೆ. ಇದಕ್ಕೇನು ಹೇಳುವೆ?
2: ಆ ಉಂಗುರ ನನ್ನದೇ ಸ್ವಾಮಿ.
0: ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ. ಇದು ನಿನ್ನ ಕೊನೆಯ ಮಾತೇನು?
2: ಬಗು, ನನ್ನ ನಾಲಿಗೆಯಲ್ಲಿ ಇನ್ಯಾವ ಮಾತನ್ನು ಉಳಿಸಿಲ್ಲ ಸ್ವಾಮಿ.
1: ದೇವರ ಅಹಂಕಾರ ಭಗ್ನವಾಗುವುದು ಹೀಗೆಯೇ ಇರಬೇಕು.
0: ನೀವು ವೇಷ ಮರೆಸಿದ್ದು ವ್ಯರ್ಥವಾಯಿತು. ಕವಿ ಕಾಳಿದಾಸರ ಕೊಲೆಯ ಮಾಹಿತಿ ಕೊನೆಗೂ ಸಿಗಲೇ ಇಲ್ಲ.
1: ಬಟ, ಸತ್ಯಕ್ಕೆ ಜಯವಾಗಲಿ.
3: ನಡೆಯಿರಿ, ನಡೆಯಿರಿ, ನಡೆಯಿರಿ.
4: ಘನ ನ್ಯಾಯಾಧೀಶರಿಗೆ ವಂದನೆಗಳು. ಈ ಮುಸುಕುಧಾರಿಗಳು ಸೆರೆಮನೆಯ ದ್ವಾರದ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದರು. ಅವರನ್ನು ಬಂಧಿಸಿ ತಂದಿದ್ದೇವೆ. ನಡೆಯಿರಿ.
1: ನೀವಿನ್ನು ಹೊರಡಿ, ವಿಚಾರಣೆಯನ್ನ ನಾವು ಮಾಡುತ್ತೇವೆ.
4: ಅಪ್ಪಣೆ ಮಹಾಸ್ವಾಮಿ.
1: ಯಾರು ನೀವು? ಈ ಸರಿರಾತ್ರಿಯಲ್ಲಿ ಸೆರೆಮನೆಯಲ್ಲಿ ನಿಮಗೇನು ಕೆಲಸ? ತೆಗೆ ಆ ಮುಸುಕನ್ನ.
5: ದಯಮಾಡಿ, ದಯಮಾಡಿ ಮುಸುಕು ತೆಗೆಯಬೇಡಿ. ಬೇಕಿದ್ದರೆ ನನ್ನ ಪ್ರಾಣ ತೆಗೆಯಿರಿ.
0: ಅರರೆ, ಹೆಣ್ಣು ಧ್ವನಿ! ಏ ಹೆಣ್ಣೆ, ನಾನು ಕಳರೆಂದರೆ ಗಂಡಸರೆಂದುಕೊಂಡಿದ್ದೆ. ಯಾರು ನೀನು?
1: ನಿನ್ನನ್ನೇ ಕೇಳುತ್ತಿರುವುದು. ಯಾರು ನೀನು?
5: ನಾನೊಬ್ಬ ವಿರಹಿ. ಕಾಶ್ಮೀರದ ಕಣಿವೆಯ ಹಾಡಿ ನನ್ನೂರು.
0: ಏನು, ನೀನು ಕಾಶ್ಮೀರದವಳ? ಆ ಉತ್ತರ ತುದಿಯವಳು ಈ ದಕ್ಷಿಣ ತುದಿ ಕೊಲಂಬೋ?

0: ಪಟ್ಟಣದಲ್ಲಿ ಏನು ಕದಿಯಲು ಬಂದೆ?
1: ನಾನು ಕಳೆದುಕೊಂಡ ಪ್ರೇಮವನ್ನು ಹುಡುಕುತ್ತಾ ಬಂದೆ.
2: ಓ, ಪ್ರೇಮ ಕಥೆಯೋ? ನಿನ್ನ ಪ್ರೇಮಿ ಈ ಸೆರೆಮನೆಯ ಬಂಧನದಲ್ಲಿರುವನೇನು?
1: ಇಲ್ಲ, ನನ್ನ ಪ್ರೇಮವನ್ನು ಕೊಂದ ಪಾಪಿ ಇಲ್ಲಿ ಸೆರೆಯಲ್ಲಿ ಇದ್ದಾಳೆ. ಅವಳನ್ನು ಭೇಟಿಯಾಗಲು ಬಂದೆ.
2: ಯಾರು ಯಾರು ನಿನ್ನ ಪ್ರೇಮಿ?
1: ನನ್ನ ಪ್ರಾಣರತ್ನ ಕಾಳಿದಾಸ.
2: ಏನು ಕಾಳಿದಾಸರೇ, ನೀನು ಮಾಳವಿಕಾಳೇನು?
1: ಅಲ್ಲ, ನಾನು ಮಲ್ಲಿಕ. ಒಂದಲ್ಲ ಒಂದು ದಿನ ನಾನು ಕಾಪಿಟ್ಟುಕೊಂಡಿದ್ದ ಪ್ರೀತಿ ನನಗೆ ದಕ್ಕುತ್ತದೆ ಎನ್ನುವ ವಿಶ್ವಾಸದಲ್ಲಿ ಇಂದಿನವರೆಗೆ ಉಸಿರು ಹಿಡಿದುಕೊಂಡಿದ್ದೆ. ಇಂದು ಅದು ಮಣ್ಣುಗೂಡಿ ಹೋಯಿತು.
2: ನೀನು ಕವಿ ಕಾಳಿದಾಸರನ್ನ ಗಾಢವಾಗಿ ಪ್ರೀತಿಸಿದ್ದೇನು?
1: ಅದನ್ನು ಕೇವಲ ಪ್ರೀತಿ ಎನ್ನುತ್ತಾರೇನೋ. ನನ್ನ ಉಸಿರಾಟದ ಲಯ, ರಕ್ತ ಚಲನೆಯ ಗತಿ ಅವನಾಗಿದ್ದ. ನಾನು ಅವನನ್ನು ಪ್ರೀತಿದಾಗ ಅವನಿನ್ನು ಕಾಳಿ, ಕವಿ ಸಾಮ್ರಾಟನಲ್ಲ.
2: ನಿನಗೆ ಬೇಸರವಿಲ್ಲವೆಂದಾದರೆ ನಿನ್ನ ಪ್ರೇಮ ಕಥೆಯನ್ನ ಹೇಳುವೆಯ?
1: ಅವನು ಸತ್ತ ಸುದ್ದಿ ಕೇಳಿದ ಗಳಿಗೆಯಿಂದ ಯಾಕೋ ಅವನ ಒಡನಾಟದ ನೆನಪುಗಳು ಈರುಳು ಸುರಿಯುವ ಮಂಜಿನಂತೆ ನನ್ನನ್ನು ಮುತ್ತುತ್ತಿವೆ. ನನಗಿನ್ನು ನೆನಪಿ, ನಮ್ಮ ಹಾಡಿ ಕಾಶ್ಮೀರದ ಕಣಿವೆಯಲ್ಲಿತ್ತು. ನಾನಾಗ ಚಿಕ್ಕವಳು. ಒಂದು ದಿನ ಬೆಳದಿಂಗಳ ರಾತ್ರಿ ಅವನನ್ನು ನನ್ನ ತಂದೆ ಕರೆದು ತಂದರು. ಕಾಡಿನ ತಾಯಿಯಾದ ಕಾಳಿ ದೇವಸ್ಥಾನದಲ್ಲಿ ಸಿಕ್ಕನಂತೆ. ತಬ್ಬಲಿ ಮಗ ಎಂದು ನಮ್ಮ ಹಾಡಿಯ ಜನರೇ ಅವನಿಗೆ ತಂದೆ ತಾಯಿಯಾಗಿ ಸಾಕಿದರು. ನನ್ನನ್ನು ಕಂಡ ಕ್ಷಣದಿಂದ ಅವನನ್ನು ಕಂಡ ಕ್ಷಣದಿಂದ ನಾನು ಎಷ್ಟೋ ಯುಗಗಳ ಗೆಳೆಯರಂತಾದೆ. ನನ್ನ ತಾಯಿ ಎಷ್ಟೇ ಬುದ್ಧಿ ಹೇಳಿದರೂ ನಾನು ಅವನ ಸಂಗ ತೊರೆಯಲಿಲ್ಲ. ಒಬ್ಬರ ಉಸಿರಾಗಿ ಒಬ್ಬರು ಬೆಳೆದು ದೊಡ್ಡವರಾದೆವು.
2: ಹಾಗಾದರೆ ಕಾಳಿದಾಸ ಅಕ್ಷರ ಕಲಿತದ್ದು, ಕವಿಯಾದದ್ದು ಹೇಗೆ?
1: ನಮ್ಮ ಕಾಡು ಮೇಡೆ ಕಾಳಿಯನ್ನು ಕವಿಯನ್ನಾಗಿ ಮಾಡಿದವು. ಕಾಡಿನ ಮಧ್ಯೆ ಇದ್ದ ಋಷಿಯ ಆಶ್ರಮದಲ್ಲಿ ಗುರುಗಳು ರಾಜಪುತ್ರರಿಗೆ ಮತ್ತು ಬ್ರಾಹ್ಮಣ ಮಕ್ಕಳಿಗೆ ನದಿಯ ಮರಳಿನಲ್ಲಿ ಅಕ್ಷರಗಳನ್ನು ತಿದ್ದಿಸಿದರು. ಆ ಹುಡುಗರು ಬಿಟ್ಟು ಹೋದ ಮರಳ ಗುರುತಿನಲ್ಲಿ ತಿದ್ದಿ ತಿದ್ದಿ ಬರೆಯುತ್ತಾ ಕಾಳಿ ಅಕ್ಷರ ಕಲಿತ. ಪೊದೆಗಳ ಹಿಂದೆ ಕದ್ದು ಕೇಳುತ್ತಾ ವಿದ್ಯಾಭ್ಯಾಸ ಕಲಿತ. ಈ ವಿಷಯ ನನ್ನ ಹೊರತಾಗಿ ಯಾರಿಗೂ ತಿಳಿದಿರಲಿಲ್ಲ. ಹಾ, ಅವನು ಮೊದಲಿಗೆ ಬರೆದ ಋತು ಸಂಹಾರ, ಅದರಲ್ಲಿರುವುದು ನಮ್ಮ ಊರಿನದೇ ಚಿತ್ರಗಳು.
2: ನಿನ್ನ ಪ್ರೇಮವನ್ನ ಅವನಿಗೆ ಹೇಳಿರಲಿಲ್ಲವೇನು?
1: ಹೇಳಿಯೇ ಪ್ರೇಮ ತಿಳಿಯಬೇಕೇನೋ. ಅವನ ಪ್ರೇಮದ ತೀವ್ರತೆ ಅವನ ಕವಿತೆಯಲ್ಲಿ ಹಾಡಿನಲ್ಲಿ ಪ್ರತಿ ಕ್ಷಣವೂ ನನಗೆ ತಿಳಿಯುತ್ತಿರುವಾಗ ಏನು ಹೇಳಲಿ, ನಾನು ಏನು ಕೇಳಲಿ?

0: ಮಲ್ಲಿಕ, ಆ ದೂರದ ಬೆಟ್ಟದ ಮೇಲೆ ಎರಡು ಹಂಸ ಪಕ್ಷಿಗಳಂತೆ ಹಾರುತ್ತಿರುವ ಬಿಳಿಯ ಮೋಡಗಳನ್ನು ನೋಡು. ಅವುಗಳ ರೆಕ್ಕೆಗಳ ಸುತ್ತ ಸೂರ್ಯ ಬಂಗಾರದ ಗೆರೆಗಳನ್ನು ಮೂಡಿಸುತ್ತಿದ್ದಾನೆ.
1: ಕಾಳಿ, ನನ್ನ ಕಣ್ಣು ಕಾಣುವುದಕ್ಕಿಂತ ನಿನ್ನ ಮಾತಿನಲ್ಲಿ ಈ ಪ್ರಕೃತಿಯನ್ನು ಕಾಣುವುದೇ ಚೆನ್ನ. ನನ್ನ ಒಳಗಿರುವ ಈ ಲೋಕ ತೆರೆದುಕೊಂಡಿದ್ದು ನಿನ್ನ ಮಾತಿನಲ್ಲಿ. ನೀನಿಲ್ಲದ ಈ ಲೋಕವನ್ನು ನಾನು ಕಾಣಲಾರೆ.
0: ಮಲ್ಲಿಕಾ, ಒಂದು ವೇಳೆ ನಾನು ಇಲ್ಲದಿರುವ ದಿನ ಬಂದರೆ?
1: ಕಾಳಿ, ನನಗೇಕೋ ಭಯವೆನಿಸುತ್ತಿದೆ. ನೀನು ಎಲ್ಲಿ ನನ್ನ ಕೈ ಬಿಟ್ಟು ಹೋಗುವೆಯೋ ಎಂದು.
0: ಮಲ್ಲಿಕಾ, ಒಂದು ವೇಳೆ ಈ ಕಾಡಿನಲ್ಲಿ ನನ್ನನ್ನು ಹುಡುಕಿ ಗಂಧರ್ವ ಕನ್ಯೆ ಬಂದರೆ?
1: ಆ ಗಂಧರ್ವ ಕನ್ಯೆ ನನ್ನ ಮುಂದೆ ಕಾಲೂರಿ ಪ್ರೇಮ ಭಿಕ್ಷೆಯನ್ನು ಬೇಡಿದರೆ ಆಗ ಅವಳಿಗೆ ನಾನು ದಾನ ಮಾಡಿಬಿಡುತ್ತೇನೆ.
0: ನೀನಾಡಿದ ಮಾತು ನಿಜವೇನು?
1: ಅಂದರೆ ನೀನಾಡಿದ ಮಾತು ಸುಳ್ಳೇನು?
0: ಕಣ್ಣು ಮುಚ್ಚಿದರೆ ಸಾಕು, ಕಣ್ಣಿನಾಳದಿಂದ ತೇಲಿ ಬರುವುದು ಅವಳ ಅಂದದ ರೂಪ. ಬಿರು ಬಿಸಿಲಿನಲ್ಲಿ ಬೀಸುವ ತಂಗಾಳಿ ಅವಳ ನೆನಪು.
1: ಅಂದರೆ ಅಂದ ನೀನು ಆ ಗಂಧರ್ವ ಕನ್ಯೆಗಾಗಿ ಕಾಯುತ್ತಿರುವೆ?
0: ಬರುವವರು ಯಾರೆಂದು ತಿಳಿಯದೆಯೇ ಈ ಲೋಕ ಕಾಯುತ್ತಾ ಇರುವುದರಿಂದಲೇ ಕನಸು ಹುಟ್ಟಿಕೊಳ್ಳುತ್ತವೆ. ಕನಸಿಲ್ಲದೆ ಬದುಕಬಲ್ಲೆ ಏನು? ಹಾ ಮಲ್ಲಿಕಾ, ನಿನಗಾಗಿ ಆ ವಿಲೋಮ ತನ್ನ ಕನಸಿನಲ್ಲಿ ಕಾಯುತ್ತಾ ಇರುವುದು ನಿನಗೆ ಗೊತ್ತಿಲ್ಲವೇನು?
1: ಆ ವಿಲೋಮನಿಗೆ ಎಷ್ಟು ಸಾರಿ ಹೇಳಿದ್ದೇನೆ ನನಗೆ ನಿನ್ನಲ್ಲಿ ಅನುರಕ್ತಿ ಇಲ್ಲ ಎಂದು. ಆದರೂ ಅದಾವ ದೈವ ಅವನಿಗೆ ಭರವಸೆ ನೀಡಿದೆಯೋ ಕಾಣೆ. ನನ್ನನ್ನು ಒತ್ತಾಯದಿಂದ ಹಿಂಸಿಸುತ್ತಿದ್ದಾನೆ.
0: ಭೂಲೋಕ ದೈವ ನಿನ್ನ ತಾಯಿಯದೇ ಆಶೀರ್ವಾದವಲ್ಲವೇ?
1: ತಾಯಿಗೇಕೆ ಮಗಳು ಅರ್ಥವಾಗುವುದಿಲ್ಲ ಇಂದಲ್ಲ ಎಂದೂ ಕೂಡ.
0: ಹಾ ಮಲ್ಲಿಕಾ, ಇಂದು ಆಶ್ರಮದ ಛಂದಸ್ಸಿನ ಪಾಠವಿದೆ. ಆ ಹಾರವ ಪಿಳ್ಳೆಗಳಿಗೆ ನನ್ನ ಮೇಲೆ ಅನುಮಾನ ಬಂದಂತಿದೆ. ನಾನು ಹುಷಾರಾಗಿ ಕೇಳಿಸಿಕೊಳ್ಳಬೇಕು. ನಾನಿನ್ನು ಬರುತ್ತೇನೆ.
1: ಅಯ್ಯೋ, ನಾನೊಬ್ಬಳು. ನಾನಿಲ್ಲಿಗೆ ಬಂದದ್ದು ಹಾಡಿನಾಯಕರಿಂದ ಸುದ್ದಿ ಹೊತ್ತು. ನಿನ್ನ ಮಾತಿನ ಬರದಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ ನೋಡು.
0: ಏನು ಸುದ್ದಿ?
1: ನಾಳೆ ನಮ್ಮ ಹಾಡಿಗೆ ಪ್ರತಿ ವರ್ಷದಂತೆ ಉಜ್ಜಯಿನಿಯ ರಾಜನ ಅಧಿಕಾರಿಗಳು ರಾಜಧನವನ್ನು ಸಂಗ್ರಹಿಸಲು ಬರುತ್ತಿದ್ದಾರೆ.
0: ಓಹೋ, ತಬ್ಬಲಿಗಳಿಗೂ ತಲೆ ಕಂದಾಯ ವಿಧಿಸಿದ್ದಾರೋ ಹೇಗೆ?
1: ರಾಜಪ್ರಮುಖರು ಪ್ರತಿ ವರ್ಷವೂ ಕಂದಾಯ ವಸೂಲಿಗೆ ಬಂದಾಗ ನಮ್ಮ ಹಾಡು ಕುಣಿತಗಳಿಂದ ಅವರನ್ನು ಸಂತೋಷಪಡಿಸುವುದು ವಾಡಿಕೆಯಲ್ಲವೇ? ಆದರೆ ಪ್ರತಿ ಬಾರಿ ಕತೆ ಹಾಡಿದ ಬೀರಜ್ಜ ಈಗ ಜಡ್ಡು ಹಿಡಿದು ತೀರಿಕೊಂಡನಲ್ಲ.
0: ಅವರು ಸಂತಸಗೊಳ್ಳದಿದ್ದರೆ ಕರಬಾರೆಯಲ್ಲಿ ಭಾರವಾಗುವುದೋ ಎಂಬುದು ಊರಿನವರ ಚಿಂತಿರಬೇಕು.
1: ಕಾಳಿ, ಈಗ ಹಾಡಿಯ ಋಣ ತೀರಿಸುವ ಸಮಯ ನಿನಗೆ ಒದಗಿ ಬಂದಿದೆ. ಅಲ್ಲದೆ ನೀನು ಕವಿ ಎಂಬ ಸಂಗತಿಯು ಲೋಕಕ್ಕೆ ತಿಳಿಯುವಗಳಿಗೆ ಹತ್ತಿರವಾಗಿದೆ.
0: ನಾನು ಹಾಡಲಾರೆ ಮಲ್ಲಿಕಾ. ನಿನ್ನ ಮುಂದೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ನಿಂತು ಹಾಡಿದಂತೆ ನಾಲ್ಕು ಜನರ ನಡುವೆ ಹಾಡಲಾರೆ.
1: ಕಾಳಿ ನನ್ನ ಮೇಲಾಣೆ, ನಿನ್ನ ತಲೆ ಕಾಯುವ ತಾಯಿ ಕಾಳಿ ಮಾತೆಯಾಣೆ. ನೀನು ನಾಳೆ ನಿನ್ನ ಋತು ಸಂಹಾರದ ಗ್ರೀಷ್ಮದ ಹಾಡುಗಳನ್ನು ಹಾಡಿ ನಮ್ಮ ಹಾಡಿಯನ್ನು ಕಾಯಬೇಕು.
0: ಎಂತಹ ಇಕ್ಕಟ್ಟಿಗೆ ಸಿಕ್ಕಿಸಿದ ನನ್ನ ಮಲ್ಲಿಕಾ. ಒಂದು ವೇಳೆ ನನ್ನ ಕವಿತೆ ಅವರಿಗೆ ಮೆಚ್ಚುಗೆ ಆಗದಿದ್ದರೆ?
1: ನನ್ನ ಭಯ ಅದಲ್ಲ ಕಾಳಿ. ನಿನ್ನ ಕವಿತೆಗೆ ಜೇನ ರುಚಿಯುಂಟು, ಕಾಡು ಮಲ್ಲಿಗೆಯ ಪರಿಮಳವುಂಟು. ನಿನ್ನ ಕವಿತೆಯನ್ನು ಕೇಳಿ ನಡೆರಾಜನ ಆಸ್ಥಾನಕ್ಕೆ ಎಂದರೆ ನಾನೇನು?
0: ಈ ಮಣ್ಣು, ಈ ನೀರು, ಈ ಗಾಳಿ, ಬೆಟ್ಟ ಗುಡ್ಡ, ಆಕಾಶಗಳಲ್ಲಿ ನನ್ನ ಪ್ರಾಣ ಬೆರೆತು ಹೋಗಿದೆ. ಅರ್ಧ ರಾಜ್ಯ ಕೊಟ್ಟರು ಹೋಗಲಾರೆ ಮಗ.
1: ಕಾಳಿ, ನನಗೆ ವಿಶ್ವಾಸವಿದೆ ನಿನ್ನ ಕವಿತೆಯಲ್ಲಿ. ನಾಳೆ ನೀನು ಲೋಕ ಕವಿಯಾಗುತ್ತೀಯ.

0: ಮಲ್ಲಿಕಾಳಿಗೆ ವಿಲೋಮನನ್ನು ಮದುವೆಯಾಗುವುದು ಇಷ್ಟವಿಲ್ಲವೆಂದು ನನಗೆ ಗೊತ್ತು. ಆದರೆ ಅವಳು ಅವನಿಂದ ಪಾರಾಗಲು ನನ್ನನ್ನು ನಿರೀಕ್ಷಿಸುತ್ತಿದ್ದಾಳೆ. ಮಲ್ಲಿಕಾ ನನ್ನ ಬಾಲ್ಯ ಸಖಿ, ನನ್ನ ಬಾಲ್ಯ ಅವಳಲ್ಲಿ ಅವಿತು ಕುಳಿತಿದೆ. ನೋಟ, ರುಚಿ, ಇಷ್ಟ ಅನಿಷ್ಟಗಳಲ್ಲಿ ನಾವು ಬೇರೆ ಬೇರೆ ಎಂದು ಎಂದೂ ಅನಿಸಿರಲಿಲ್ಲ. ಮಲ್ಲಿಕಾ ನನ್ನ ಜೀವ, ನನ್ನ ಮನಸ್ಸಿನ ಭಾಗ. ನಾನು ಹೇಗೆ ಅನ್ನು ಪ್ರೀತಿಸಲಿ, ನನ್ನನ್ನೇ ನಾನು ಹೇಗೆ ಪ್ರೀತಿಸಲಿ? ಸ್ನೇಹ ಪ್ರೀತಿಯಾಗುವುದಕ್ಕಿಂತ ದುರಂತ ಇನ್ನಾವುದಿದೆ ಈ ಲೋಕದಲ್ಲಿ? ಮಲ್ಲಿಕಾಳನ್ನು ಹೆಂಡತಿಯಾಗಿ ಕಲ್ಪಿಸಿಕೊಂಡು ಭೀತನಾದೆ. ಅದಕ್ಕೆ ನಾನು ಗಂಧರ್ವ ಕನ್ಯೆಯನ್ನು ಪ್ರೀತಿಸಿರುವುದಾಗಿ ಸುಳ್ಳು ಹೇಳಿದೆ. ನನ್ನನ್ನು ಕ್ಷಮಿಸು ಮಲ್ಲಿಕಾ, ನನ್ನನ್ನು ಕ್ಷಮಿಸು. ನಿನಗಾಗಿ, ಹಾಡಿ ಜನರ ಈ ಪ್ರೀತಿಗಾಗಿ ನಾನು ಖಂಡಿತ ಹಾಡುತ್ತೇನೆ, ಖಂಡಿತ ಹಾಡುತ್ತೇನೆ.
1: ರಾಜಪ್ರಮುಖರಿಗೆ ಹಾಡಿಯ ಜನಗಳೇ,

0: ಇಂದು ನಮ್ಮ ಹಾಡಿಗೆ ಸಂಭ್ರಮದ ದಿನ. ಉಜ್ಜಯಿನಿಯ ರಾಜಪ್ರಮುಖರು ಪ್ರತಿ ವರ್ಷದಂತೆ ರಾಜಧನ ಸಂಗ್ರಹಕ್ಕಾಗಿ ನಮ್ಮಲ್ಲಿಗೆ ಆಗಮಿಸಿದ್ದಾರೆ.
1: ನಮ್ಮ ಕಾಡಿನ ಸಂಪ್ರದಾಯದಂತೆ ಈ ಸಂತೋಷದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ.
0: ಈಗ ನಮ್ಮ ಹಾಡಿಯ ಮಗ ಕಾಳಿ ನಮ್ಮ ಕಾಡಿನ ಹಾಡುಗಳನ್ನಾಡಿ ನಮ್ಮನ್ನೆಲ್ಲ ಸಂತೋಷಗೊಳಿಸಲಿದ್ದಾನೆ. ಮಗ ಕಾಳಿ, ನೀ ಹಾಡು ಮಗ.
2: ಕಾಡಿನ ಬಿದಿರೊಂದು ಕೊಳಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು.

0: ಏನ್ ಚಂದ ಹಾಡಿದ್ಯೋ ನನ್ನಪ್ಪ, ಆ ಕಾರು ಕಾಯೋ ತಾಯಿ ನಿನ್ನ ನಾಲ್ಗೆನ ಕಡ್ಡಿ ಜೇನಲ್ಲಿ ಹೊರಳಿಸ್ದಾಗಿತ್ತು ನಿನ್ನ ಹಾಡಿನ ಸಾವುಗಳು.
1: ಆಹಾ, ಏನು ಚಂದ ಗಾಯನ, ಎಂತಹ ರೂಪಕ ಚಮತ್ಕಾರ! ಧನ್ಯವಾಯಿತು ನಮ್ಮ ಬದುಕು. ಇನ್ನು ಮುಂದೆ ಇವನು ಕಾಳಿಯಲ್ಲ, ಕಾಳಿದಾಸ, ಕವಿ ಕಾಳಿದಾಸ. ಇಂತಹ ದಿವ್ಯವಾದ ಗಾಯನವನ್ನು ಕೇಳಿಸಿದ ನಿಮಗೆ ನಮ್ಮ ಬಳುವಳಿ ಎಂದರೆ ಈ ವರ್ಷದ ಕಂದಾಯವನ್ನು ನೀವು ರಾಜಕಸಕ್ಕೆ ಸಲ್ಲಿಸಬೇಕಾಗಿಲ್ಲ. ಆದರೆ ಒಂದು ಮಾತು, ನೀವು ನಿಮ್ಮ ಈ ಹುಡುಗನನ್ನು ನಮಗೆ ಒಪ್ಪಿಸಬೇಕು.
2: ಅವನು ನಮ್ಮ ಹಾಡಿಯ ಮಗ, ಅವನನ್ನು ನಾವು ಬಿಡುವುದಿಲ್ಲ.
1: ನಾಯಕರೇ, ಜಗತ್ತಿನ ಶ್ರೇಷ್ಠ ಮಾಣಿಕ್ಯ ಯಾರಿಗೆ ಸೇರಬೇಕು?
3: ನಮ್ಮ ದೊರೆ ಭೋಜ ಮಹಾರಾಜರಿಗೆ ಸಲ್ಲಬೇಕು, ಅದೇ ಧರ್ಮ.
1: ಅದೇ ಧರ್ಮವೆಂದಾದರೆ ಈ ಮಾತನಾಡುವ ಮಾಣಿಕ್ಯ ಕಾಳಿದಾಸ, ಈತನು ನಮ್ಮೊಂದಿಗೆ ನಮ್ಮ ಧಾರಾನಗರಕ್ಕೆ ಕಳಿಸಿಕೊಡಿ. ಅಲ್ಲಿ ಈತ ನಮ್ಮ ರಾಜ್ಯಸಭೆಯಲ್ಲಿದ್ದು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸುವುದೇ ಸೂಕ್ತ. ಏನನ್ನುತ್ತೀರಿ?
3: ಅದು ತಾವು ದೊರೆಗಳು.
4: ದಯಮಾಡಿ ದಯಮಾಡಿ ಕಾಳಿಯನ್ನು ಕಳುಹಿಸಿಕೊಡಿ. ಅವನು ಎಲ್ಲಿಯೇ ಇದ್ದರೂ ನಮ್ಮ ಪ್ರೀತಿ, ನಮ್ಮ ಕಾಡು ಮೇಡುಗಳನ್ನೇ ತನ್ನ ಕಾವ್ಯದಲ್ಲಿ ಬರೆಯುತ್ತಾನೆ. ಅವನು ಇಲ್ಲಿಯೇ ಇದ್ದರೆ ಕಾಡು ಮಲ್ಲಿಗೆಯಂತೆ ವ್ಯರ್ಥವಾಗುತ್ತದೆ ಅವನ ಶಕ್ತಿ.
3: ಇಲ್ಲೋಡಿ, ನಮ್ಮ ಪ್ರೀತಿ ಅವನ ಬೆಳವಣಿಗೆಗೆ ಅಡ್ಡಿಯಾಗೋದು ಬೇಡ. ಆದರೆ ಅವನ ಅಭಿಪ್ರಾಯವನ್ನು ಕೇಳಿ.
1: ಓಹೋ, ಆಗಬಹುದು, ಕೇಳಿ ಅವನ ಅಭಿಪ್ರಾಯವನ್ನ.
2: ಹೊರಟೋಗಿರ್ಬೇಕು.
5: ಹೌದು ಹೌದು, ಅವರಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲವೆಂದು ತೋರುತ್ತದೆ.
1: ನಾಯಕರೇ, ನಾವು ಕಾಡಿನಲ್ಲಿರುವ ಇತರ ಎಲ್ಲ ಹಾಡಿಗಳ ರಾಜಧನವನ್ನು ಸಂಗ್ರಹಿಸಿ ಮುಂದಿನ ಹುಣ್ಣಿಮೆಗೆ ಬರುತ್ತೇವೆ. ಆ ವೇಳೆಗೆ ನೀವು ಆತನನ್ನು ನಮಗೆ ಒಪ್ಪಿಸಬೇಕು. ನೀವು ರಾಜದ್ರೋಹ ಮಾಡಲಾರಿರಿ ಎಂಬಿಕೆ ನಮಗಿದೆ. ನಾವಿನ್ನು ಬರುತ್ತೇವೆ.
6: ರಾಜಪ್ರ

0: ನಾನು
1: ಗಂಧರ್ವ ಕನ್ಯೆ. ಹೌದು, ನೀನು ಗಂಧರ್ವ ಕನ್ಯೆ. ನಾನು ಮಲ್ಲಿಕಾಳಲ್ಲಿ ಸುಳ್ಳು ಹೇಳಿದ್ದೆ.
0: ನಾನು ಸುಳ್ಳಲ್ಲ, ನಾನು ನಿಜ. ನಿನ್ನನ್ನು ಮೆಚ್ಚಿದ್ದೇನೆ. ನನ್ನ ಊರು
1: ಆ ಬೆಳ್ಳಿ ಬೆಟ್ಟದ ಮೇಲಿನ ಗಂಧರ್ವ ಲೋಕ, ಅಲ್ಲಿಂದ ಬಂದಿರುವೆಯಲ್ಲವೇ?
0: ಹೌದು. ನಿನಗಾಗಿ ನಾನು ಕಣ್ಣರೆಪ್ಪೆಯಾಚೆಗಿನ ಯೋಚನೆ ದೂರದಿಂದ ಬಂದಿರುವೆ. ಏನು ಯೋಚಿಸುತ್ತಿರುವೆ? ನನ್ನ ಮಾತಿನಲ್ಲಿ ಅನುಮಾನವೇ?
1: ಅಗಲಿಕೆಯ ಭಯ ನನಗೆ. ಅರಿವಿಲ್ಲದಿರುವಲೇ ತಾಯಿ ತೊರೆದಳು ನನ್ನ.
0: ನಾನು ತೊರೆಯುತ್ತೇನೆ, ಬೇಕಿದ್ದರೆ ನನ್ನ ಪ್ರಾಣವನ್ನ. ನಿನ್ನನ್ನಲ್ಲ ನಂಬು.

0: ನಾನು ಹಾಡಿಯ ಋಣ ತೀರಿಸಲು ಉಜ್ಜಯಿನಿಗೆ ಹೊರಟಿದ್ದೇನೆ.
1: ನಿನಗಾಗಿ ನಾನು ಪ್ರತಿ ಹುಣ್ಣಿಮೆಯಂದು ಈ ಅಟ್ಟಣಿಗೆಯಲ್ಲೇ ಕಾಯುತ್ತಿರುತ್ತೇನೆ.
0: ನನ್ನ ಪ್ರಾಣ ಇದ್ದರೆ ಖಂಡಿತ 3 ತಿಂಗಳಲ್ಲಿ ಹಿಂತಿರುಗಿ ಬರುತ್ತೇನೆ. ನಿನ್ನ ಕೈಬೆರುಳ ಈ ಉಂಗನ್ನು ಕೊಡು. ನಿನ್ನ ನೆನಪು ಬಂದಾಗಲೆಲ್ಲ ಇದನ್ನು ನೋಡಿ ಸಮಾಧಾನ ಪಡಿಸುತ್ತೇನೆ ನನ್ನ ಮನಸ್ಸನ್ನು.
1: ಈ ಉಂಗುರವನ್ನು ನೋಡಿಕೊಂಡು ನಾನೇ ನಿನ್ನೊಡವೆ ಎಂದು ಮರೆಯದಿರು.
2: ಕಾಳಿ!
0: ಅರೆ, ಮಲ್ಲಿಕಾ ಬರುತ್ತಿದ್ದಾಳೆ, ಇರು, ಅವಳನ್ನ ಪರಿಚಯಿಸುತ್ತೇನೆ.
1: ಬೇಡ ಬೇಡ, ಈಗ ಬೇಡ, ನಾನು ಇನ್ನೊಮ್ಮೆ ಬರುತ್ತೇನೆ.
0: ಬರುವೆಯಲ್ಲ
1: ಗಂಧರ್ವ ಕನ್ಯೆ? ಅಂದರೆ ಕಾಳಿ ಹೇಳಿದ್ದು ನಿಜ? ಕಾಳಿ ಹೇಳಿದ ಆ ಗಂಧರ್ವ ಕನ್ಯೆಯು ಆ ಬೆಳದಿಂಗಳ ಅಟ್ಟಣಿಗೆಯ ಮೇಲೆ ದೇವತೆಯಂತೆ ನನಗೆ ಕಂಡಳು. ಅಲ್ಲಿ ಅವಳನ್ನು ಕಂಡ ಮೇಲೆ ನನಗೆ ವಿಲೋಮನನ್ನು ಮದುವೆಯಾಗದೆ ಬೇರೆ ದಾರಿಯೇ ಉಳಿದಿರಲಿಲ್ಲ.
0: ಅಂದರೆ ನೀನು ವಿಲೋಮನನ್ನು ಮದುವೆಯಾದೆಯ?
1: ಹೌದು, ಅಂದು ರಾತ್ರಿ ಅಲ್ಲಿ ಅಟ್ಟಣಿಗೆಯ ಮೇಲೆ ಆ ಹೆಣ್ಣನ್ನು ಕಾಳಿಯೊಂದಿಗೆ ಕಂಡ ಮೇಲೆ ಆ ಕಾಡು, ಬೆಟ್ಟ, ನದಿ ಎಲ್ಲವೂ ಅಪರಿಚಿತವಾದಂತೆ, ನನ್ನ ಸುತ್ತ ಎಲ್ಲವೂ ಮರೆಯಾದಂತೆ, ನನ್ನೊಳಗೆ ಏನೋ ಖಾಲಿಯಾದಂತೆ. ನಾನು ಮನೆಗೆ ಹಿಂತಿರುಗಿದ ಮೇಲೆ ನನ್ನ ತಾಯಿಗೆ ವಿಲೋಮನನ್ನು ಮದುವೆಯಾಗುವುದಾಗಿ ತಿಳಿಸಿದೆ. ಕಾಳಿ ನನ್ನ ಮದುವೆಯವರೆಗಾದರೂ ಇರಬಹುದು ಎಂದುಕೊಂಡಿದ್ದೆ. ಆದರೆ ರಾಜಪ್ರಮುಖರು ನನ್ನ ಮದುವೆಯ ಮುನ್ನಾ ದಿನವೇ ಕಾಳಿಯನ್ನು ಕರೆದುಕೊಂಡು ಉಜ್ಜಯಿನಿಗೆ ಹೊರಟು ಹೋದರು.
0: ಮುಂದೇನಾಯಿತು? ಕಾಳಿದಾಸ ಮಾತು ಕೊಟ್ಟಂತೆ 3 ತಿಂಗಳಿಗೆ ಹಿಂತಿರುಗಿ ಬಂದನೇನು?
1: ಇಲ್ಲ, ಅವನು ಬರಲಿಲ್ಲ. ಆದರೆ ಆ ಗಂಧರ್ವ ಕನ್ಯೆ ಮಾತ್ರ ಪ್ರತಿ ಹುಣ್ಣಿಮೆಗೆ ತಪ್ಪದೆ ಬರುತ್ತಿದ್ದಳು.
3: ರಾಜನ ಆಸ್ಥಾನಕ್ಕೆ ಹೋದ ಮೇಲೆ ಕಾಡಿನ ಗುರುತು ಮರೆತು ಹೋಗಿರಬೇಕು. ಕೀರ್ತಿ, ಕಾಂತೆಯರು, ಹಣದ ಜನಜನ ಮರೆಯದೇ ಇರಲು ಹೇಗೆ ಸಾಧ್ಯ?
1: ಇಲ್ಲ, ಕಾಳಿದಾಸನ ದೇಹ ರಾಜನ ಆಸ್ಥಾನದಲ್ಲಿದ್ದರೂ ಮನಸ್ಸು ಮಾತ್ರ ಆ ಕಾಡಿನಲ್ಲಿಯೇ ಇತ್ತು.
3: ಅರಲೆ, ಈ ಮುಸುಕಿನಲ್ಲೂ ಹೆಣ್ಣು ಧ್ವನಿ, ಈ ಮುಸುಕಿನಲ್ಲಾದರೂ ಕಳ್ಳನಿರಬಹುದು ಎಂದುಕೊಂಡಿದ್ದೆ. ಕಳ್ಳಿ?
1: ಇಲ್ಲ, ನಾನು ಕಳ್ಳಿಯಲ್ಲ, ಕದಿಯಲು ಬಂದವಳು ಅಲ್ಲ. ಕಳೆದುಕೊಂಡದ್ದನ್ನ ಹುಡುಕಿಕೊಂಡು ಬಂದಿದ್ದೇನೆ.
3: ಕಳೆದುಕೊಂಡದ್ದ? ಏನು ಕಳೆದುಕೊಂಡೆ? ಎಲ್ಲಿ ಕಳೆದುಕೊಂಡೆ?
1: ಕಳೆದುಕೊಂಡಿದ್ದು ಉಜ್ಜಯಿನಿಯಲ್ಲಿ, ಕಳೆದು ಹೋದದ್ದು ಮನಸ್ಸು.
0: ಓಹೋ, ನೀನು ಕೂಡ ಪ್ರೇಮದ ಮರೀಚಿಕೆಯ ಬೆನ್ನು ಹತ್ತಿ ಬಂದೆಯೇನು?
1: ಇಲ್ಲ, ನಾನು ನನ್ನ ಗೂಢಾಚಾರರು ಕೊಟ್ಟ ಸುದ್ದಿಯ ಬೆನ್ನು ಹತ್ತಿ ಬಂದಿದ್ದೇನೆ.
3: ಓಹೋ, ಕಳ್ಳರಿಗೂ ಗೂಢಾಚಾರರ ಸವಲತ್ತು ಇದೆಯೋ?
0: ಯಾರು ನೀನು? ನಿನ್ನ ಮಾತಿನಲ್ಲಿರುವ ಆತ್ಮವಿಶ್ವಾಸ ನೋಡಿದರೆ ದೊಡ್ಡ ಮನೆಯ ಮಗಳಂತೆ ಕಾಣುತ್ತಿರುವೆಯಲ್ಲ, ಯಾರು ನೀನು?
1: ಹೌದು, ನಾನು ಉಜ್ಜಯಿನಿಯ ರಾಜಕುಮಾರಿ.
3: ಉಜ್ಜಯಿನಿ ರಾಜಕುಮಾರಿ? ಒಡೆಯ
0: ರಾಜಕುಮಾರಿ.

0: ಮಾರಿ, ನಮ್ಮ ಮಾತು ಒರಟಾಗಿದ್ದರೆ ಕ್ಷಮಿಸಿ. ತಾವು ಇಲ್ಲಿ?
1: ನಾನು ಕವಿ ಕಾಳಿದಾಸನ್ನು ಹುಡುಕುತ್ತಾ ಮಾರು ವೇಷದಲ್ಲಿ ದೇಶವೆಲ್ಲ ಸುತ್ತಿ ಬಂದೆ.
2: ಪಾಪ, ಕಾಳಿದಾಸರು ಸತ್ತ ನಂತರ ಬಂದಿದ್ದೀರಿ.
1: ಇಲ್ಲ, ಕಾಳಿದಾಸ ಸಾಯುವ ಕವಿಯಲ್ಲ. ಆತ ನನ್ನಂತವರ ಹೃದಯದಲ್ಲಿ ಎಂದಿಗೂ ಬದುಕಿಯೇ ಇರುತ್ತಾನೆ. ನನಗಿನ್ನೂ ನೆನಪಿದೆ, ಅಂದು ರಾಜಸಭೆಯಲ್ಲಿ ಆಸ್ಥಾನ ಪಂಡಿತ ತಮಗೆ ಈ ಶೂದ್ರ ಪಿಳ್ಳೆ ಯಾವ ರೀತಿಯಿಂದಲೂ ಸರಿಸಾಟಿಯಾಗಲಾರನೆಂದು ಬೀಗುತ್ತಿರುವಾಗ ಕಾಳಿದಾಸ ಸಭೆಗೆ ವಂದಿಸಿ ತಾನು ಹೊಸತಾಗಿ ರಚಿಸುತ್ತ ರಘುವಂಶದ ಅಜ ಮತ್ತು ಇಂದುಮತಿಯ ವಿಯೋಗ ಸಂದರ್ಭವನ್ನು ನಿರೂಪಿಸಿದ ರೀತಿ ನನಗಿನ್ನೂ ನೆನಪಿದೆ.
0: ಅರಮನೆಯ

0: ಅದ್ಭುತ ಅದ್ಭುತ.
1: ಕಾಳಿದಾಸರಿಗೆ
2: ಜಯವಾಗಲಿ,
1: ಕಾಳಿದಾಸರಿಗೆ
2: ಜಯವಾಗಲಿ,
1: ಕಾಳಿದಾಸರಿಗೆ
2: ಜಯವಾಗಲಿ.
0: ಮಹಾಪ್ರಭು, ಈ ಪದಗಳು ಛಂದಸ್ಸಿನಲ್ಲಿ ಮೈ ಪಡೆಯುವುದನ್ನು ಕಂಡರೆ ನಿಮಗೆ ಮಾತೇ ಮರೆತು ಹೋಗುತ್ತದೆ ಅಲ್ಲವೇ? ಇದು ಸಹಜವೇ. ನಮಗೂ ಹೀಗೆ ಆಯಿತು. ಕಾಳಿದಾಸನ ಮಾತಿನ ಮಾಯಾ ಗುಣಕ್ಕೆ ನಾವು ಮನಸೋತುವೆವು.
3: ಮಹಾಕವಿ, ಮಹಾಕವಿತೆ ಎನ್ನುವುದನ್ನು ಅರ್ಥೈಸಿಕೊಳ್ಳಲು ಕೇವಲ ಒಂದು ಕಾಲನ್ನು ಹಿಚುಕಿ ನೋಡಿದರೆ
0: ಸಾಕು ಎನ್ನುತ್ತೀರಿ ಅಲ್ಲವೇನು? ಮುಂಗಾರಿನ ಕಪ್ಪು ಮೋಡದಲ್ಲಿ ಪಳ್ಳನೆ ಮಿಂಚೊಂದು ಹೊಳೆದರೆ ಸಾಕು, ಅದು ಮಹಾಮಳೆಯ ಮುನ್ಸೂಚನೆಯಾಗಿರುವಂತೆ. ಕಾಳಿದಾಸನ ಕಾವ್ಯ ಭಾಗ ಒಂದನ್ನು ಗಮನಿಸಿ ಸಾಕು, ಈತ ಲೋಕೋತ್ತರ ಕವಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುತ್ತೀರಿ ಅಲ್ಲವೇನು? ಕಾಳಿದಾಸ, ನೀನು ನಮ್ಮ ರಾಜ್ಯದ ಪ್ರಜೆಯಾಗಿರುವುದು ನಮ್ಮ ಪುಣ್ಯ. ಈಗದ ಕಾಮದೇನು ನೀನು? ಆಹಾ ಆಹಾ, ನಿನ್ನ ನಾಲಗೆಯಲ್ಲಿ ಸಾಕ್ಷಾತ್ ವಾಗ್ದೇವಿ ನೆಲೆಸಿದ್ದಾಳೆ. ಇನ್ನು ಮುಂದೆ ನೀನು ನಮ್ಮ ಆಸ್ಥಾನದ ಕವಿ, ನಮ್ಮಿಬ್ಬರ ಗೆಳೆತನಕ್ಕೆ ನೀನೇ ದೊರೆ. ಏನು ಬೇಕು ಕೇಳು. ಅಧಿಕಾರ, ಅಂತಸ್ತು, ಅರ್ಧ ರಾಜ್ಯ ಕೊಡಲೇನು?
3: ಬೆಣ್ಣೆಯ ಮಡಿಕೆಗೆ ಬೆಕ್ಕಿನ ಕಾವಲು.
4: ಕಾಲಮಹಿಮೆ, ಕಾಲಮಹಿಮೆ.
5: ದೊರೆ, ನಿಮ್ಮ ಅಭಿಮಾನವೇ
6: ನನಗೆ ನನ್ನ ಹಾಡಿ ಬೇಕು, ನಾನಲ್ಲಿಗೆ ಹೋಗಬೇಕು. ದಯಮಾಡಿ ನನ್ನನ್ನು ಕಳಿಸಿಕೊಡಿ.
3: ಹೌದು ಹೌದು, ಈತನನ್ನು ಅಲ್ಲಿಗೆ ಕಳಿಸಬೇಕು. ಕವಿತೆಯ ಯಶಸ್ಸು ಸ್ಫೂರ್ತಿಯನ್ನು ಅವಲಂಬಿಸಿರುತ್ತದೆ ಎಂದು ಮೀಮಾಂಸಕರು ಹೇಳಿದ್ದಾರೆ. ಆದ್ದರಿಂದ ಈತ ಅವನ ಹಾಡಿಗೆ ಹೋಗುವುದೇ ಲೇಸು. ಏನಂತೀರ್ರಿ?
4: ಹೌದು, ಆತ ಅಲ್ಲಿಗೆ ಹೋಗುವುದೇ ಸರಿ.
0: ಸರಿ, ಹಾಗಾದರೆ ಕಾಳಿದಾಸ, ನಮ್ಮ ಕುಲದೈವ ಶಂಕರನನ್ನು ಕುರಿತು ಒಂದು ಮಹಾಕಾವ್ಯವನ್ನು ರಚಿಸಿಕೊಡು. ಕೂಡಲೇ ನಿನ್ನನ್ನು ರಾಜಗೌರವಗಳೊಂದಿಗೆ ನಿನ್ನ ಹಾಡಿಗೆ ಕಳಿಸಿಕೊಡುತ್ತೇನೆ.
6: ಹಾಗೆಯೇ ಆಗಲಿ ಮಹಾಪ್ರಭು.
1: ಮಹಾರಾಜರಿಗೆ
2: ಜಯವಾಗಲಿ,
1: ಮಹಾರಾಜರಿಗೆ
2: ಜಯವಾಗಲಿ,
1: ಮಹಾರಾಜರಿಗೆ
2: ಜಯವಾಗಲಿ.
7: ಹೌದು, ಅಂದು ಆ ಘಳಿಯಲ್ಲೇ ನನ್ನ ತಂದೆ ಕಾಳಿದಾಸನ ಕವಿತೆಗೆ ಸೋತರು. ಆದರೆ ನಾನು ಕವಿಗೆ ಸೋತು ಹೋದೆ.
8: ಮುಂದೇನಾಯಿತು? ರಾಜರ ಅಪ್ಪಣೆಯಂತೆ ಕಾಳಿದಾಸ ಶಿವನ ಕುರಿತ ಮಹಾಕಾವ್ಯವನ್ನು ಬರೆದನೇನು?
7: ನೀವು ನಂಬುವುದಿಲ್ಲ, ಆತ ಹಗಲು ರಾತ್ರಿಗಳ ಪರಿವೇ ಇಲ್ಲದಂತೆ 3 ತಿಂಗಳು ಮುಗಿಯುವ ಮುನ್ನವೇ ಕುಮಾರ ಸಂಭವವನ್ನ ಬರೆದು ತಂದ. ಓದಿಸಿ ಕೇಳಿದ ನನ್ನ ತಂದೆ, ನಿನ್ನನ್ನು ಕಾಶ್ಮೀರದ ರಾಜಪ್ರತಿನಿಧಿಯಾಗಿ ನೇಮಿಸಿದ್ದೇನೆ ಎಂದರು. ಆದರೆ ಆತ ಅದನ್ನು ಬೇಡವೆಂದ. ಏಕೆ ಗೊತ್ತೇ? ಆ ಗಂಧರ್ವ ಕನ್ಯೆಯ ಪ್ರೀತಿಗಾಗಿ.
9: ಏನು, ಕಾಳಿದಾಸರು ಗಂಧರ್ವ ಕನ್ಯೆಯನ್ನು ಮರೆತಿರಲಿಲ್ಲವೇ? ಆ ಮಾತು ಕೊಟ್ಟಂತೆ 3ನೇ ಹುಣ್ಣಿಮೆಗೆ ಹಿಂದಿರುಗಿ ಹೋದರೇನು?
7: ಇಲ್ಲ, ಆತನನ್ನು ನನ್ನ ತಂದೆ ಬೀಳ್ಕೊಟ್ಟರು. ಆದರೆ ನಾನು ರಾಜಕುಮಾರಿ, ಪ್ರೀತಿಯಾಗಲಿ ಯುದ್ಧವಾಗಲಿ

0: ಆಗಲಿ ಗೆಲ್ಲುವುದು ನನ್ನ ರಕ್ತಕ್ಕೆ ಅಂಟಿಕೊಂಡ ಗುಣ, ಅದೇ ರಾಜಧರ್ಮ ಕೂಡ. ನಾನು ಸುಂದರಿಯಾಗಿದ್ದೆ, ಉಜ್ಜಯ ಸಿಂಹಾಸನಕ್ಕೆ ನಾನು ಉತ್ತರಾಧಿಕಾರಿಯಾಗಿದ್ದೆ. ಆದರೆ ಆತ ನನ್ನ ಒಲವನ್ನು ತಿರಸ್ಕರಿಸಿದ, ನನ್ನನ್ನು ಅಪಮಾನಿಸಿದ. ಆದ್ದರಿಂದಲೇ ಕಾಳಿದಾಸನನ್ನು ಗೌರವದಿಂದ ಬೀಳ್ಕೊಡಲು ಬಂದ ಸೈನಿಕರಿಂದಲೇ ನನ್ನ ತಂದೆಗೆ ತಿಳಿಯದಂತೆ ಆತನನ್ನು ಸೆರೆ ಹಿಡಿಸಿದ್ದೆ.
1: ಯಾರು ನೀವು? ನನ್ನನ್ನೇಕೆ ಸೆರೆ ಹಿಡಿದಿದ್ದೀರಿ?
0: ಪ್ರಶ್ನೆ ನಾವು ಕೇಳಬೇಕು, ಉತ್ತರ ನೀನು ಹೇಳಬೇಕು. ನೀವು ಕಾಶ್ಮೀರದ ರಾಜಪ್ರಮುಖ ಹುದ್ದೆಯನ್ನ ಏಕೆ ಬೇಡವೆಂದೆ? ಎಲ್ಲಿಗೆ ಹೊರಟಿರುವೆ?
1: ನನ್ನೂರ ಬೆಟ್ಟದ ಆಸರೆ, ಕಾಡಿನ ನೆರಳು, ನದಿಯ ನೀರು, ಇವುಗಳಲ್ಲಿ ನನ್ನ ಪ್ರಾಣ ಬೆರೆತು ಹೋಗಿದೆ. ಅದಕ್ಕೆ ಅಲ್ಲಿಗೆ ಹೊರಟಿರುವೆ.
0: ಹಾಗೇನು? ಹಾಗಿದ್ದರೆ ನಿನಗೆ ಪ್ರಾಣ ಭಿಕ್ಷೆಯನ್ನುತ್ತೇನೆ. ಆದರೆ
1: ಆದರೆ
0: ನೀನು ಭೋಜರಾಜನ ಮಗಳನ್ನ ಮದುವೆಯಾಗಬೇಕು.
1: ಇಲ್ಲ, ಅದು ಸಾಧ್ಯವಿಲ್ಲ. ನಾನು ಕಾಡಿನ ಹುಡುಗ, ತಬ್ಬಲಿ ರಾಜಕುಮಾರಿಗೆ ನಾನು ತಕ್ಕವನಲ್ಲ.
0: ಅದನ್ನ ಹೇಳಬೇಕಾದವಳು ನಾನು.
1: ರಾಜಕುಮಾರಿ, ನನ್ನನ್ನು ಮನ್ನಿಸಿ. ರಾಜಕುಮಾರಿ, ದಯವಿಟ್ಟು ನನ್ನನ್ನು ನನ್ನ ಕಾಡಿಗೆ ಕಳುಹಿಸಿಕೊಡಿ.
0: ನೀನು ನನ್ನನ್ನು ವಿವಾಹವಾಗುವುದಾದರೆ ಕಳುಹಿಸುತ್ತೇನೆ, ಜೊತೆಯಲ್ಲೇ ಹೋಗೋಣ. ಏನು ಯೋಚಿಸುತ್ತಿರುವೆ? ನಿನ್ನ ಕಾವ್ಯದಲ್ಲಿ ವರ್ಣಿತವಾಗಿರುವ ಯಾವ ಸುಂದರಿ ನನ್ನಷ್ಟು ಅಂದವಾಗಿದ್ದಾಳೆ ಹೇಳು.
1: ರಾಜಕುಮಾರಿ, ನಾನು ನಿಮ್ಮನ್ನು ವಿವಾಹವಾಗಲಾರೆ. ಆ ಕಾಡಿನಲ್ಲಿ ನನಗಾಗಿ ಒಬ್ಬ ಗಂಧರ್ವ ಕನ್ಯೆ ಕಾಯುತ್ತಾ ಇರುತ್ತಾಳೆ.
0: ಕೊಲ್ಲಿಸುತ್ತೇನೆ ಅವಳನ್ನ.
1: ಕೊಂದು ಬಿಡಿ ನನ್ನ. ನನ್ನ ಪ್ರೀತಿಯನ್ನು ಕೊಲ್ಲಬೇಡಿ. ನನ್ನ ಕಣ್ಣುಗಳಲ್ಲಿ ತುಂಬಿರುವ ಅವಳ ಆ ಚಿತ್ರವನ್ನ, ನನ್ನ ಹೃದಯದಲ್ಲಿ ತುಂಬಿರುವ ಅವಳ ಉಸಿರಿನ ಪರಿಮಳವನ್ನ, ನನ್ನ ಮೈಯಲ್ಲಿ ಬೆರೆತಿರುವ ಅವಳ ಸೋಂಕಿನ ಪುಲಕವನ್ನ ನಾನು ಮರೆಯಲಾರೆ. ರಾಜಕುಮಾರಿ,
0: ಭಟರೆ, ಈತನನ್ನ ಬೆಟ್ಟ ಮೇಲಿನ ಬೇಸಿಗೆ ಅರಮನೆಯ ನೆಲಮಾಳಿಗೆಯಲ್ಲಿಡಿ.
2: ಅಪ್ಪಣೆ ರಾಜಕುಮಾರಿ.
0: ಈ ಕವಿಯ ಹೃದಯದಲ್ಲಿ ಪ್ರೀತಿ ಹುಟ್ಟುವ ತನಕ ಅಲ್ಲಿಯೇ ಇರಲಿ. ಆ ಏಕಾಂತ ಈ ಕಾಂತಿಯನ್ನ ಒಲಿಸುವಂತಾಗಲಿ. ಅಂದಹಾಗೆ ಈ ವಿಷಯ ಗುಟ್ಟಾಗಿರಬೇಕು. ರೊಟ್ಟಾದರೆ ನಿಮ್ಮತ್ತೆ ಉಳಿಯಲಾರದು ಜೋಕೆ.
3: ತಾನು

0: ಒಂದಲ್ಲ ಎರಡು ವರ್ಷಗಳು ಕಳೆದರೂ ಕಾಳಿದಾಸನ ಮನಸ್ಸು ಬದಲಾಗಲೇ, ಬದಲಿಗೆ ಕಲ್ಲು ಹೃದಯವು ಕರಗುವಂಥ ಮೇಘದೂತ ಎಂಬ ವಿರಹ ಕಾವ್ಯವನ್ನು ರಚಿಸಿದ. ಆ ಕವಿತೆ ಓದುತ್ತಾ ಓದುತ್ತಾ ನಾನೂ ಕರಗುತ್ತಿದ್ದೇನೆ, ಸೋಲುತ್ತಿದ್ದೇನೆ. ಇಲ್ಲ, ನಾನು ಸೋಲಬಾರದು, ನಾನು ಸೋಲಬಾರದು. ಭಟರೆ, ಅವನನ್ನ ಬಿಡುಗಡೆಗೊಳಿಸಿ. ನಿನ್ನ ಒಂದು ಷರತ್ತಿನ ಮೇಲೆ ಬಿಡುಗಡೆ ಮಾಡುತ್ತೇನೆ.
1: ಏನು ಷರತ್ತು?
0: ನಿನ್ನ ಗಂಧರ್ವ ಕನ್ಯೆ ನಿನಗಾಗಿ ಕಾಯುತ್ತಾ ಇರಲಿಲ್ಲವೆಂದಾದರೆ ಇಲ್ಲಿ ನಾನು ಕಾಯುತ್ತಿರುತ್ತೇನೆ.
1: ಖಂಡಿತ ಕಾಯುತ್ತಾ ಇರುತ್ತಾಳೆ, ನನ್ನ ಪ್ರಾಣ ಅವಳಲ್ಲಿ ಇದೆ.
0: ನನ್ನ ಪ್ರಾಣ ನಿನ್ನಲ್ಲಿದೆ, ನಾನು ಕಾಯುತ್ತಾ ಇರುತ್ತೇನೆ.
1: ರಾಜಕುಮಾರಿ, ನಾನಿನ್ನು ಹೊರಡುತ್ತೇನೆ.
0: ಭಟರೆ, ಅವನಿಗೆ ಗೊತ್ತಾಗದಂತೆ ಅವನನ್ನು ಹಿಂಬಾಲಿಸಿ. ಅವನ ಪ್ರತಿ ಚಲನವಲನವೂ ನನ್ನ ಗಮನಕ್ಕೆ ಬರಬೇಕು, ಇದು ನನ್ನ ಆಜ್ಞೆ. ಇನ್ನೊಂದು ಮಾತು, ನನ್ನ ಅಂತಃಪುರದಲ್ಲಿ ಕಾಶ್ಮೀರದ ದಿಕ್ಕಿನ ಎಲ್ಲ ಕಿಟಕಿ ಬಾಗಿಲುಗಳನ್ನ ಏನು ಮುಚ್ಚದಂತೆ ಶಾಶ್ವತವಾಗಿ ಕಿತ್ತು ಹಾಕಿ. ಆ ದಿಕ್ಕಿನ ಗಾಳಿಗೂ ಸಹ ನನ್ನ ಅರಮನೆಯ ಪ್ರವೇಶಕ್ಕೆ ಅಡ್ಡಿಯಾಗಬಾರದು. ನನ್ನ ಬಂಧನದಿಂದ ಬಿಡುಗಡೆಗೊಂಡ ಆತ ನಡೆದಿರುವುದನ್ನು ಮರೆತಿರುವವನ ಹಾಗೆ ಹಾತಲೇ ನಡೆದು ಹೋದ.
2: ಅಯ್ಯೋ ದೇವರೇ, ನೀನು ಬಂಧಿಸಿದ್ದ ಅವನನ್ನು. ಆದ್ದರಿಂದಲೇ ಆ ಹುಣ್ಣಿಮೆಯ ದಿನ ಅವನಿಗಲ್ಲಿಗೆ ಬರಲಾಗಲಿಲ್ಲ. ನಿನ್ನಿಂದಲೇ ನೀನೇ ನನ್ನ ಪಾಲಿನ ಶಾಪ.
1: ಇದೇನಿದು? ಆ ಕವಿಯ ಕತೆ ಈ ಮೂವರು ಹೆಣ್ಣುಗಳಲ್ಲಿ ಒಂದೇ ಜಡೆಯಾಗಿ ಹೆಣೆದುಕೊಂಡಿದೆಯಲ್ಲ. ಇರಲಿ, ಸದ್ಯ ಈಗಲಾದರೂ ಇವಳು ಬಾಯಿ ಬಿಚ್ಚಿದಳಲ್ಲ. ನೀನು ನಿನ್ನನ್ನೇ ಕೇಳುತ್ತಿರುವುದು ಯಾರು? ನೀನು
2: ನಾನು ನಾನೇ ಆ ಗಂಧರ್ವ ಕನ್ಯೆ.
3: ಏನು, ನೀನ ಆ ಗಂಧರ್ವ ಕನ್ಯೆ?
2: ಹೌದು, ಅವನ ಪಾಲಿಗೆ ಮಾತ್ರ ನಾನು ಗಂಧರ್ವ ಕನ್ಯೆ. ನಿಜದಲ್ಲಿ
3: ಯಾರು?
2: ಆ ಹಾಡಿಯ ನಾಯಕನ ಸೊಸೆ.
3: ಓ ದೇವರೇ, ನೀನು ನಮ್ಮ ಹಾಡಿ ನಾಯಕನ ಸೊಸೆಯೇನು?
2: ಹೌದು, ಮದುವೆಯಾಗಿ ಒಂದು ವಾರವಷ್ಟೇ ಕಳೆದಿತ್ತು. ಆ ದಿನಗಳಲ್ಲಿ ರಾಜ ಪ್ರಮುಖರು ಹಾಡಿಗೆ ಬಂದರು. ನಮ್ಮ ಹಟ್ಟಿಯಲ್ಲಿ ಅವರಿಗೆ ಸನ್ಮಾನಗಳು ನಡೆದವು. ಇದ್ದಕ್ಕಿದ್ದಂತೆ ಹಾಡೊಂದು ಕೇಳಿ ಬಂತು. ಆ ಹಾಡು ನನಗಾಗಿಯೇ ಹಾಡಿದಂತಿತ್ತು. ಪ್ರೇಮ ಹುಟ್ಟುವ ಮೊದಲ ಕ್ಷಣಗಳನ್ನು ಮಾತಿನಲ್ಲಿ ಹೇಳಲಾಗುವುದೇ?
3: ನಾನು ಅಲ್ಲಿಯೇ ಇದ್ದೆ, ನನ್ನ ಕಣ್ಣಿಗೆ ನೀನು ಬೀಳಲೇ ಇಲ್ಲ.
2: ನಾನು ಉಪ್ಪರಿಗೆ ಮೇಲೆ ನಿಂತಿದ್ದೆ. ಆ ಹಾಡುಗಾರ ಹಾಡು ಮುಗಿದೊಡನೆ ಎಲ್ಲರ ಮೆಚ್ಚುಗೆಯಿಂದ ತಪ್ಪಿಸಿಕೊಂಡು ಕಾಡಿನ ಓಣಿಯ ಕಡೆ ಓಡುತ್ತಿದ್ದ. ಹಸುವನ್ನು ಹಿಮಾಲಿಸುವ ಕರುವಿನಂತೆ ಅದ್ಯಾವ ಧೈರ್ಯದಿಂದಲೋ ನಾನವನ ಬೆನ್ನತ್ತಿ ಕಾಡಿಗೆ ಬಂದೆ. ರಾತ್ರಿಯ ಜೊತೆ ಬೆಳದಿಂಗಳಿತ್ತು. ನಾನು ಬರುವುದು ಅವನಿಗೆ ಗೊತ್ತಿರುವಂತಿತ್ತು. ಅವನ ನೋಟ ನಾನು ಹೇಳ ಹೋದರೆ ಅವನು ತಡೆದ. ನೀನು ಗಂಧವಕನ್ಯೆ ಎಂದ. ಆಕಾಶ ಭೂಮಿಗಳ ಮಿಲನವಾದ ಹಾಗೆ ಅವನು ನನ್ನ ಕೈ ಹಿಡಿದ. ಆಗಿಗೆ ನಾನು ಮೊಗ್ಗರಳಿ ಹೂವಾದೆ. ಆ ಕ್ಷಣ ಯುಗವಾಗಿರಬಾರದೇ ಅನ್ನಿಸಿತು. ಅಷ್ಟರಲ್ಲಿ ಅವನು ರಾಜನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ, ಗುರುತಿಗೆ ನಿನ್ನ ಉಂಗುರ ಕೊಡು ಎಂದ. ಮರು ಮಾತಾಡದೆ ಕೊಟ್ಟು ಬಿಟ್ಟೆ. ನಾನು ಮಂಕಾಗಿದ್ದನ್ನು ಕಂಡು ಮೂರನೆಯ ಹುಣ್ಣಿಮೆಗೆ ಬರುತ್ತೇನೆ ಎಂದ. ಅಂದಿನಿಂದ ಪ್ರತಿ ಹುಣ್ಣಿಮೆಗೆ ನಾನಲ್ಲಿಗೆ ಬರುತ್ತಿದ್ದೆ. ಕಾಲ ನಿಯತ್ತಿನದು ತಪ್ಪದೇ ಬಂತು, ಆದರೆ ಅವನು ಮಾತ್ರ ಬರಲಿಲ್ಲ.
0: ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕವಿಯನ್ನು ನಾನು ಸೆರೆ ಹಿಡಿಸದೇ ಇದ್ದಿದ್ದರೆ ಅವನಂದು ಬರುತ್ತಿದ್ದ.
1: ಅವನಂದು ಬರಲಿಲ್ಲ. ಮುಂದೇನಾಯಿತು? ನಿನ್ನ ಗಂಡ ನೇ?
2: ನನ್ನ ಗಂಡನಲ್ಲಿ ನನಗೆ ಒಲವು ಹುಟ್ಟುವ ಮುನ್ನವೇ ನನ್ನ ಒಡಲಲ್ಲಿ ಹೊಸ ಜೀವವೊಂದು ಹುಟ್ಟಿಕೊಂಡಿತು. ನನ್ನ ವರ್ತನೆ ನಿರಾಸಕ್ತಿಗಳಲ್ಲಿ ನನ್ನ ಗಂಡನಿಗೆ ಅನುಮಾನ ಹುಟ್ಟಿಕೊಂಡವು. ಪ್ರತಿ ಹುಣ್ಣಿಮೆಗೆ ನಾನಲ್ಲಿಗೆ ಹೋಗುವುದನ್ನು ಗಮನಿಸಿದ ಅವನು ನನ್ನನ್ನು ಗುಟ್ಟಾಗಿ ಹಿಂಬಾಲಿಸುತ್ತಿದ್ದ. ನನ್ನ ಗೆಳೆಯ ಸಿಕ್ಕರೆ ಬೇಟೆಯಾಡಬೇಕೆಂದು ಹೊಂಚು ಹಾಕುತ್ತಿದ್ದ. ನನ್ನಲ್ಲಿ ಗರ್ಭಚಿಹ್ನೆಗಳು ಕಂಡುಬಾಗ ಅವನು ಸಂತಸಗೊಂಡ. ಏಕೆಂದರೆ ನನ್ನನ್ನು ಸಾಕ್ಷಿ ಸಮೇತ ಹಿಡಿದ ಸಮಾಧಾನ ಅವನಿಗೆ. ಅಂದು ಬೆಳದಿಂಗಳ ರಾತ್ರಿ.
4: ಮಗ, ಏನ್ ಮಾತು ಅಂತ ಆಡ್ತಾ ಇದೀಯಾ? ನಿನ್ನ ಮೈ ಮೇಲೆ ಪಜಾನ ಇದೆಯಾ?
5: ಮಗ, ಈ ವಿಷಯ ನಾಳೆ ಜನರ ಕಿವಿಗೆ ಬಿದ್ರೆ ನಮ್ ಕುಲದ ಗೌರವ ಏನಾಗ್ಬೇಡ?
6: ಅಪ್ಪ, ಈಗ ನಾನು ಸುಮ್ಮನೆ ಇದ್ರೆ ಹಾಡಿ ಜನರು ಕಿವಿಗೆ ಈ ವಿಷಯ ಬೀಳದಿರಬಹುದು.

0: ನನ್ನ ನೆರಳು ಕೂಡ ಸೋಕಿಲ್ಲ ಅವಳನ್ನ. ಅವಳ ಹೊಟ್ಟೆ ಒಳಗಿನ ಮಗುಗೆ ನಾನು ತಲ್ಲ.
1: ಏನ್ ಮಾತು ಅಂತ ಆಡ್ತಾ ಇದೀಯಾ? ಅವಳಿಗೆ ಬೇರೊಂದಿಗೆ ಸಂಬಂಧ ಇದೆ ಅನ್ನೋದಕ್ಕೆ ಏನಿದೆ ನಿನ್ನ ಬಳಿ ಸಾಕ್ಷಿ?
0: ಅಪ್ಪ, ನನ್ನ ಮದುವೆಯಲ್ಲಿ ನಮ್ಮ ಮನೆತನದ ಉಂಗುರವನ್ನ ನಾನು ಅವಳು ಬೆರಳಿಗೆ ತೋರಿಸಿದ್ದೆ. ಅದನ್ನ ಪ್ರಾಣ ಹೋಗೋರ್ಗು ತೆಗಿಬಾರ್ದು ಅಂತ ನೀವೇ ಹೇಳಿರ್ಲಿಲ್ವೆ? ಆದ್ರೆ ಮದುವೆಯಾಗಿ ಇನ್ನೂ 6 ತಿಂಗಳಾಗಿಲ್ಲ, ನಮ್ಮ ಮದುವೆಯ ಉಂಗುರ ಅವಳಲ್ಲಿ ಇಲ್ಲ.
2: ಏನು ಉಂಗುರ ಇಲ್ವೇ?
1: ಇದು ನಿಜವೇನ ಮಗಳೇ?
2: ಅದು ಅದು ಕೈಚಾರಿ ಬಿದ್ದು ಹೋಯ್ತು. ಅಯ್ಯೋ ದೇವ್ರೇ, ಕುಲಾಚಾರದ ಉಂಗುರ ಕೈ ಬಿತ್ತು ಅಂದ್ರೆ ಏನರ್ಥ? ಇಲ್ಲ, ನಮ್ಮಿನ್ ನಡಿಬಾರ್ದ ತಪ್ಪೇನೋ ನಡೆದಿದೆ. ಇಲ್ಲಾಂದ್ರೆ ಈ ರೀತಿ ಅಮಂಗ್ಲ ನಡೆಯೋದಾದ್ರೂ ಹೇಗೆ?
0: ಅಮಂಗ್ಲ ಮಾಡ್ದಳು ಇವಳು. ಇವಳು ನಕ್ಕತ್ತಿ ಹಾಡಿ ತೋರಣ ಕಟ್ರು ಪಾಪ ಬರುದಿಲ್ಲ. ಇವಳು
1: ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋನು ಹೇಳಿ. ಮಗಳೇ, ಉಂಗುರ ಎಲ್ಲಿ ಬಿತ್ತು? ಹುಡುಕಿಸಿದ್ರೆ ಸಿಗದ ವಸ್ತು ಯಾವ್ದಿರುತ್ತೆ ಹೇಳು.
2: ಹೌದು ಮಗಳೇ,
3: ಒಂದು ದಿನ ನೀರಿಗಂತ ನದಿಗೆ ಹೋಗಿದ್ದಾಗ ಉಂಗುರ ಚಾರಿ ಬಿತ್ತು.
2: ಹರಿಯೋ ನೀರಲ್ಲಿ ಹರಿದೇ ಹೋಯ್ತೇನು.
0: ಹರಿದೋಗಿದ್ದು ಉಂಗುರ ಅಲ್ಲ, ನನ್ನ ಅವಳ ಸಂಬಂಧ. ಎಷ್ಟು ಇಷ್ಟಪಟ್ಟಿವಳು ನಮ್ಮ ಮದುವೆ, ಅದೇ ಪ್ರೀತಿಯಿಂದ ಕೇಳಿದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತಿದ್ದೆ. ಆದ್ರೆ ನನಗ್ ಮೋಸ ಮಾಡ್ಬಿಟ್ಲಮ್ಮ ಇವಳು, ನನಗ್ ಮೋಸ ಮಾಡ್ಬಿಟ್ಲಿವಳು.
2: ಮಗಳೇ, ನೀನ್ ಹೀಗ್ ಸುಮ್ಮನಿದ್ರೆ ಏನರ್ಥ? ನೀನ್ ಯಾವ ತಪ್ಪು ಮಾಡಿಲ್ಲನೆ?
3: ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ಈ ಮನೆಗೆ ತಕ್ಕ ಸೊಸೆಯಾಗಲಿಲ್ಲ. ಸೊಸೆಯಾಗಿ ಬಂದ 6ನೆಯ ದಿನ ಸರಿ ರಾತ್ರಿ ಯಾರೋ ಕಾಡಿನಲ್ಲಿ ಹಾಡಿದಂತಾಯಿತು. ನಾನು ಹೋದೆ. ಯಾಕೆ ಹೋದೆ, ಹೇಗೆ ಹೋದೆ, ನನಗಿಂದಿಗೂ ಅರ್ಥವಾಗಿಲ್ಲ. ಅಲ್ಲಿ ಗರ್ಭನೊಬ್ಬ ನನಗಾಗಿ ಕಾಯುತ್ತಿದ್ದ. ಅವನನ್ನು ಕಂಡಾಕ್ಷಣ ನಾನು ಅವನಿಗಾಗಿಯೇ ಹುಟ್ಟಿದವಳು ಅನಿಸಿತು.
1: ಯಾರೋ ಪಟಿಂಗ ಗದ್ದರನೆಂದು ಸುಳಿಕೆಗೆ ಮೋಸ ಮಾಡಿದಾನೆ.
3: ಇಲ್ಲ, ಅವರು ಮೋಸ ಮಾಡಿಲ್ಲ ಎಂದು ಮಾಡರೂ ಕೂಡ ಹುಣ್ಣಿಮೆ ಎಂದು ನನಗಾಗಿ ಬಂದೇ ಬರುತ್ತಾರೆ.
0: ಬರ್ಲಿ ಬರ್ಲಿ, ನನ್ನಿಂದ ನನ್ನ ಹೆಂಡತಿನ ದೂರ ಮಾಡ್ದೊಂದು ರಕ್ತದಿಂದ ಈ ಕಾಡ್ಗೆ ತರ್ಪಣ ಬಿಡ್ತೇನೆ.
2: ದುಡುಕ್ಬೇಡ ಮಗ, ದುಡುಕಿ ಯಾವ ನಿರ್ಧಾರನೂ ತಗೋಬೇಡ.
1: ಮಗಳೇ, ನೀನು ಮಾಡಿದ್ದು ಸರಿಯೋ ತಪ್ಪೋ ತೀರ್ಪು ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ನೀನಿಲ್ಲಿದ್ರೆ ನಿನ್ನ ಮಗು ಉಳಿಯೋದಿಲ್ಲ, ನಮ್ಮ ಮಗನು ನಮಗೆ ದಕ್ಕೋದಿಲ್ಲ. ದಯಮಾಡಿ ದಯಮಾಡಿ ಗಂಧರ್ವಲ್ಲಿಗೆ ನೀನು ಹೊರಟು ಹೋಗು. ಈ ಇಳಿ ವಯಸ್ಸಲ್ಲಿ ನಮಗೆ ಪುತ್ರ ಶೋಕವನ್ನು ಕೊಡಬೇಡ. ಇದೊಂದು ಉಪಕಾರವನ್ನು ಮಾಡು, ಅವಳಿಗೆ ಏನೇನು ಬೇಕೋ ಎಲ್ಲವನ್ನು ಕೊಡು.
3: ಮಾವ, ನನಗೆ ನಿಮ್ಮ ಆಶೀರ್ವಾದ ಒಂದು ಬಿಟ್ಟು ಬೇರೇನು ಬೇಡ. ಮಾತಿನಂತೆಯೇ ನಡೆಯುತ್ತೇನೆ. ನನ್ನ ಹಣೆ ಬರಹದಂತಾಗಲಿ.
1: ಮಗ, ನನ್ನ ಮಾತಿನಲ್ಲಿ ಗೌರವ ಇರುವುದಾದರೆ ಈಕೆಯನ್ನ ಗಂಧರ್ವ ಬರೋಸ್ತಲ್ಲಿ ಬಿಟ್ಟು ಬಾ.
0: ಅಪ್ಪ,
1: ಈಕೆಯ ಕೂದಲು ಕೊಂಕಿದರೂ ನನ್ನ ಮೇಲಾಣೆ. ಇದು ಧರ್ಮದ ಪ್ರಶ್ನೆ. ಮಗಳೇ, ಆ ಗಂಧರ್ವ ನಿಜವಾಗ್ಲೂ ಬರುತ್ತಾನೇನೋ?
3: ನನ್ನ ಮೇಲೆ ನನಗೆ ನಂಬಿಕೆ ಇದೆ ಮಾವ.

ಆ ನಡು ರಾತ್ರಿ ಆ ಬೆಟ್ಟದ ಮೇಲೆ ಅವನಿಗಾಗಿ ಕಾಯುತ್ತಿದ್ದೆ. ಕಾದು ಕಾದು ನನ್ನ ಕಣ್ಣು ಕಾಯಿ ಬಿದ್ದು ಹೋಯ್ತು. ಜೊತೆಗೆ ಚೊಚ್ಚಿಲ ಬಸಿರಿಯ ಬಾಧೆಗಳು ಮಾತು ಮರೆತಿರಬಹುದೇ? ರಾಜದನ ರಾಜಸಭೆ ಕೀರಿ ಕಾಂತೆ ಅವನನ್ನು ತಡೆ ಹಿಡಿದಿರುವುದಾದರೂ ಯಾರು? ಉಂಗುರವಾದರೂ ಕಡೆ ಪಕ್ಷ ಹುಣ್ಣಿಮೆಯಾದರೂ ನೆನಪಿಸಬಾರದೆ. ಜಾವ ಆರು ಕಳೆಯಿತು. ಇನ್ನು ಅವನು ಬರುವುದಿಲ್ಲವೆನ್ನಿಸಿದ ಆ ಕ್ಷಣ ಪ್ರಾಣ ಸೊಕ್ಕಿದಂತಾಯಿತು. ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಎಚ್ಚರವಾದ

0: ನಾನೊಂದು ಬಂಡಿಯಲ್ಲಿದ್ದೆ. ನನ್ನ ಸುತ್ತ ಏಳೆಂಟು ಜನ ಹೆಂಗಸರು ಕುಳಿತಿದ್ದರು. ದಕ್ಷಿಣದ ಕೊಲಂಬೋದಿಂದ ಉತ್ತರಕ್ಕೆ ಬಂದಿದ್ದ ನಾಗಸಾನಿಯರ ಸಾಲು ಬಂಡಿಗಳು ಅವು. ನಡುರಾತ್ರಿ ಕಾಡಿನಲ್ಲಿ ಪ್ರಜ್ಞಪ್ಪಿ ಬಿದ್ದಿದ್ದ ನನ್ನನ್ನು ಅಯ್ಯೋ ಎಂದು ರಕ್ಷಿಸಿ ತಮ್ಮ ಜೊತೆ ಕರೆತಂದಿದ್ದರು. ಕಟ್ಟಿಕೊಂಡವ ಅಟ್ಟಿರಬೇಕು ಹೊರಗೆ ಎಂದರು. ನಾನು ಹೂ ಅಂದೆ. ನಂತರ ಅವರು ಕೇಳಲಿಲ್ಲ.
1: ಹಾ, ನನಗೆ ಗೂಢಾಚಾರರು ಕೊಟ್ಟ ವರದಿಯ ಪ್ರಕಾರ ಕಾಳಿದಾಸ ಸೇರಿಂದ ಬಿಡುಗಡೆಗೊಂಡು ಆ ಕಾಶ್ಮೀರದ ಕಣಿವೆಗೆ ಓಡೋಡಿ ಬಂದನಂತೆ. ಆದರೆ ಅಲ್ಲಿ ಗಾಂಧರ್ವ ಕನ್ಯೆ ಸಿಗದೆ ಹುಚ್ಚನಂತೆ ಅಲೆಯುತ್ತಿದ್ದನಂತೆ.
2: ಹೌದು, ನನಗೂ ಈ ಪುಕಾರು ಕಿವಿಗೆ ಬಿದ್ದಿತ್ತು. ಕಾಡಿನಲ್ಲಿ ಕಾಳಿಯ ಹಾಗೆ ಕಾಣುವ ವಿರಾಗಿಯೊಬ್ಬ ಓಡಾಡುತ್ತಿರುವುದಾಗಿ ಜನ ಮಾತನಾಡಿಕೊಳ್ಳುತ್ತಿದ್ದರು.
1: ಹಾ, ಆ ಕಾಡಿನಲ್ಲಿ ಇದ್ದ ಒಬ್ಬ ಮುದುಕಿ ಕಾಳಿದಾಸನಿಗೆ ಗಂಧರ್ವ ಕನ್ಯೆಯನ್ನ ಕೊಲಂಬೋ ಪಟ್ಟಣದ ನಾಗಸಾನಿಯರ ಗುಂಪೊಂದು ಕರೆದೊಯ್ದರು ಎಂದು ತಿಳಿಸಿದಳಂತೆ. ಅಂದಿನಿಂದ ಆತ ಪ್ರತಿ ಪಟ್ಟಣದ ಸೂಳೆಗೇರಿಗಳಿಗೆ ಭೇಟಿ ನೀಡುತ್ತಿದ್ದನಂತೆ.
3: ಓಹ್, ಆಗಲೇ ಇರಬೇಕು. ಊರ್ವಶಿಗೆ ಕಾಯುತ್ತಿದ್ದ ವಿಕ್ರಮನ ತೀವ್ರತೆ ಮತ್ತು ಉತ್ಕಟತೆಗಳ ನಾಟಕ ವಿಕ್ರಮೂರ್ವಶಿಯವನ್ನ ಆತ ಬರೆದದ್ದು.
1: ನನ್ನ ತಂದೆಗೆ ದೂರುಗಳು ಬರತೊಡಗಿದವು. ಆಸ್ಥಾನ ಪಂಡಿತರು ಸಿಕ್ಕಿದ ಅವಕಾಶವನ್ನು ಸಮರವಾಗಿಯೇ ಬಳಸಿಕೊಂಡರು. ಕಾಳಿದಾಸನನ್ನು ವ್ಯಭಿಚಾರಿ, ವಿಟ, ಹುಚ್ಚ ಎಂದೆಲ್ಲ ಕರೆದು ಗುಟ್ಟಾಗಿ ಕಾಳಿದಾಸನನ್ನು ಕೊಲ್ಲಿಸುವ ಹುನ್ನಾರ ಮಾಡಿರುವುದು ನನ್ನ ಕಿವಿಗೆ ಬಿತ್ತು. ಕವಿಯನ್ನು ಉಳಿಸಿಕೊಳ್ಳುವ ಆಸೆಯಿಂದ ಮಾರುವೇಷದಲ್ಲಿ ಬಂದೆ. ಆದರೂ ಅದು ಪ್ರಯೋಜನವಾಗಲಿಲ್ಲ.
2: ಹಾಡಿ ನಾಯಕನ ಮಗನಿಗೆ ತನ್ನ ಹೆಂಡತಿಯನ್ನು ದೂರ ಮಾಡುವನು ಕಾಳಿದಾಸನೆಂದು ತಿಳಿದು ಹೋಗಿತು. ಅವನು ಎಲ್ಲಿದ್ದರೂ ಕಾಡು ಹಂದಿಯಂತೆ ಬೇಟೆಯಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದ. ಅವನು ನನ್ನ ಕಾಳಿಯನ್ನು ಕೊಲ್ಲುವ ಮುನ್ನ ಉಳಿಸಿಕೊಳ್ಳಬೇಕು ಎಂದು ಮಾರು ವೇಷದಲ್ಲಿ ಬಂದೆ. ನನ್ನ ಪ್ರಯತ್ನವು ನಿಷ್ಫಲವಾಯಿತು.
3: ಪ್ರೇಮವನ್ನು ಬೆನ್ನು ಹತ್ತಿ ಬಂದವನನ್ನ ಸಾವು ಬೆನ್ನಂದಿತು. ಬಹುಶಃ ಆ ರಾಜಪಂಡಿತರ ಕಡೆಯವರು ಅಥವಾ ಆ ಹಾಡಿನಾಯಕನ ಮಗನೇ ಆ ಕೃತ್ಯವನ್ನ ಮಾಡಿರಬೇಕು. ಇಲ್ಲದೆ ಇದ್ದರೆ ತುಂಬಿದ ಸಭೆಯಲ್ಲಿ ಮಸೂರಿಯಿಂದ ಎದೆಗೆ ಗುರಿಯಿಟ್ಟು ಹೊಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಕೌಶಲ್ಯವಿದ್ದರೆ ಸಾಲದು. ಎದೆಯಲ್ಲಿ ದ್ವೇಷದ ಕಿಚ್ಚು ಇರಬೇಕು.
2: ಇದು ನಮ್ಮ ಹಾಡಿನಾಯಕನ ಮಗನದೇ ಕೆಲಸ. ಕೊಲ್ಲುವಷ್ಟು ಕಿಚ್ಚು ಅವನ ಎದೆಯಲ್ಲಿತ್ತು.
1: ಇರಲಾರದು. ಆ ಕತ್ತಿಯನ್ನು ಬೀಸಿದ ಕೌಶಲವನ್ನು ಕಂಡರೆ ನುರಿತ ಕೊಲೆಗಾರರೇ ಮಾಡಬೇಕು.
0: ಇಲ್ಲ ಇಲ್ಲ, ಕೊಂದವರು ಅವ್ರು ಯಾರೂ ಅಲ್ಲ.
3: ಯಾರು? ಮತ್ಯಾರು ಕೊಂದದ್ದು ಕಾಳಿದಾಸರನ್ನ? ಈಗಲಾದರೂ ನಿಜ ಹೇಳು.
0: ಕೊಲೆಯಾದ ದಿನ ಅವನು ನಾಗಸಾನಿಯ ಮನೆಯಲ್ಲಿ ಅಭಿಜ್ಞಾನ ಶಾಕುಂತಲ ನಾಟಕವನ್ನು ವಾಚಿಸುತ್ತಿದ್ದ. ಆಗಲೇ ಅವನ ಕೊಲೆಯಾದದ್ದು. ಅಂದು ನಾನು ಅಲ್ಲಿ

0: ನೀನು ನಿನಗಾಗಿ ದೇಶವೆಲ್ಲ ಸುತ್ತಿ ಬಂದೆ. ನಿನ್ನ ಉಂಗುರ, ನಿನ್ನ ಉಂಗುರ.
1: ಜಾಗ ಬಿಡಿ, ಜಾಗ ಬಿಡಿ.
2: ಯಾರು ಕೊಲೆ ಮಾಡಿದ್ದು?
1: ಯಾರಿಗೆ ಯಾವ ಯಾರಿಗೆ ಕತ್ತಿ ಬಿಸಿದರು? ಕಾಳಿದಾಸರು, ಅಯ್ಯೋ ಪಾಪಿ, ಕವಿಗಳಿಗೆ ಏನು ಮಾಡಿದೆ?
3: ಇಲ್ಲ, ನಾನೇನು ಮಾಡಲಿಲ್ಲ.
0: ಇಲ್ಲ ಇಲ್ಲ, ಇವಳೆ ಇವಳೆ ನನ್ನ ಪ್ರಾಣ.
3: ಅಯ್ಯೋ
1: ಉಂಗುರ, ಈ ಉಂಗುರ ನಿನ್ನ ಬಳಿ ಹೇಗೆ ಬಂತು?
3: ಇದು ನನ್ನದೇ ಉಂಗುರ.
2: ಸುಳ್ಳು ಹೇಳಬೇಡ, ಈ ಉಂಗುರ ಕವಿಗಳ ಕೈಯಲ್ಲಿದ್ದದನ್ನ ನಾವೇ ನಮ್ಮ ಕಣ್ಣಾರೆ ನೋಡಿದ್ದೇವೆ.
1: ಅಲ್ಲದೆ ಕವಿಗಳು ಸಾಯುವಾಗ ಇವಳೆ ಇವಳೆ ಎಂದದನ್ನು ನಾವು ಕೇಳಿಸಿಕೊಂಡಿದ್ದೇವೆ.
2: ಹೌದು,
1: ಇವಳನ್ನು ಬಂಧಿಸಿ ವಿಚಾರಣೆಗಾಗಿ ನ್ಯಾಯಾಧೀಶರ ಬಳಿ ಕರೆದೊಯ್ಯೋಣ. ಯಾರು ಮತ್ಯಾರು ಕೊಂದದ್ದು ಕಾಳಿದಾಸರನ್ನ?
4: ಬೀಜದಿಂದ ಬೀಜ ಹುಟ್ಟಿ ಮರ ಸತ್ತ ಹಾಗೆ ಮಗನೇ ಕೊಂದ ತಂದೆಯನ್ನು, ಮಗನೇ ಕೊಂದ ತಂದೆಯನ್ನು.
0: ಏನು ಕವಿ ಕಾಳಿದಾಸರನ್ನ ನಿನ್ನ ಮಗ ಕೊಂದ ನೀನು? ಓ ವಿಧಿಯೇ, ಎಂತಹ ವಿಚಿತ್ರವಿದು.
4: ನನ್ನ ಮಗ ತಂದೆ ಇಲ್ಲದೆ ನಾಗಸಾನಿಯರ ಮನೆಯಲ್ಲಿ ಬೆಳೆದ. ಆ ನಾಗಸಾನಿಯರು ಅವನಿಗೆ ನಿನ್ನ ತಾಯಿ ತುಂಬು ಗರ್ಭವತಿ ಇದ್ದಾಗಲೇ ನಿನ್ನ ತಂದೆ ಅವಳನ್ನು ಮನೆಯಿಂದ ಹೊರಗಟ್ಟಿದನೆಂದು, ಕಾಡಿನಲ್ಲಿ ಬಿಟ್ಟು ಹೋದನೆಂದು ಕರುಳು ಕತ್ತರಿಸುವ ಹಾಗೆ ಕತೆ ಹೇಳಿ ಬೆಳೆಯಿಸಿದರು. ಶಕುಂತಲೆ ತುಂಬು ಬಸುರಿ ಇದ್ದಾಗಲೂ ಲೆಕ್ಕಿಸದೆ ಅವಳನ್ನು ಅರಮನೆಯಿಂದ ಹೊರಗಟ್ಟಿದ ದುಷ್ಯಂತನ ಕತೆ ಕೇಳಿ ರೋಸಿದ ಗಳಿಗೆ ಅವನ ಒಡಲ ಕಿಚ್ಚಿಗೆ ಬಲಿಯಾದವನು ಅವನ ತಂದೆಯೇ. ಸೂಳೆಯರ ಮನೆಯಲ್ಲಿ ಬೆಳೆದ ಹುಡುಗರೆದೆಯಲ್ಲಿ ಗಂಡಸರ ಬಗ್ಗೆ ಇಷ್ಟೊಂದು ವೇಷ ತುಂಬಿಕೊಳ್ಳುತ್ತದೆ ಎಂಬುದು ನನಗಾದರೂ ಹೇಗೆ ಗೊತ್ತಿತ್ತು?
0: ಆ ಗಳಿಗೆಯಲ್ಲಿ ಅಲ್ಲಿ ಕಾಳಿದಾಸರಲ್ಲ, ಯಾರಿದ್ದರೂ ಸಾಯಲೇಬೇಕಿತ್ತು.
5: ನಾಳೆ ನಿನಗೆ ಗಲ್ಲು ಶಿಕ್ಷೆ, ನ್ಯಾಯಾಧೀಶರಲ್ಲಿ ನಿಜ ಹೇಳಬಹುದಿತ್ತಲ್ಲ.
0: ಓ ಕಾಲ ಪುರುಷನೇ, ಎಂತಹ ಬಲೆ ನೇಯ್ದಿರುವೆ. ಪ್ರೀತಿಯನ್ನು ಪ್ರೀತಿಯಿಂದ ಅಗಲಿಸುವ, ಮಗನಿಂದಲೇ ತಂದೆಯನ್ನು ಕೊಲ್ಲಿಸುವ ನಿನ್ನ ಆಟ ವಿಚಿತ್ರ ನಾಟಕ. ಅವಳು ವಿಜ್ಞಾನ ಶಾಕುಂತಲೆ, ಇವಳು ಅನಭಿಜ್ಞ ಶಾಕುಂತಲೆ, ಅನಭಿಜ್ಞ ಶಾಕುಂತಲೆ.
6: ಒಡೆಯ ಒಡೆಯ, ನಾಟಕದ ಪಾತ್ರಧಾರಿಗಳು ಇತ್ತಲೇ ಬರುತ್ತಿದ್ದಾರೆ. ರಾಜನ ಆಸ್ಥಾನದಲ್ಲಿ ಕವಿ ಕಾಳಿದಾಸರ ಶ್ರದ್ಧಾಂಜಲಿ ಸಭೆ ಮುಗಿದಿರಬೇಕು.
0: ಓಹೋ, ಹೌದೇನು? ನೀವಿಬ್ಬರು ಮುಸುಕನ್ನ ಧರಿಸಿ. ಯಾರಲ್ಲಿ? ಈ ಮುಸುಕುದಾರಿಗಳನ್ನ ವಿಚಾರಿಸಲಾಗಿ ಅವರು ಮುಗ್ಧರೆಂದು ತಿಳಿದು ಬಂದಿದೆ. ಇವರನ್ನು ಈ ಕೂಡಲೇ ಸೆರೆಮನೆಯಿಂದ ಆಚೆ ಬಿಟ್ಟು ಬಿಡಿ.
6: ಒಡೆಯ, ಈ ಹೆಣ್ಣು ಮಗಳ ಕತೆ ಕಣ್ಣೀರಿ ಗಂಟಿಕೊಂಡಂತೆ ನನ್ನ ಕರುಳು ಚುರುಕನ್ನುತ್ತಿದೆ.
0: ಬಟ ಕಾಲಚಕ್ರದಿಂದೆದ್ದ ಧೂಳಿನ ಹುಡಿ ನಾವು, ಗಾಳಿಯಲ್ಲಿ ತೇಲಾಡುವಷ್ಟು ಹೊತ್ತು ಮಾತ್ರ ನಮ್ಮ ಪಾತ್ರ. ಇಲ್ಲಿ ಸುಖ ದುಃಖ ಎಲ್ಲವೂ ಒಂದೇ.
7: ಕನ್ನಡಿಯೇ ಮಾಯಾ, ಕನ್ನಡಿಯೇ.
8: ಇದುವರೆಗೆ ಅನಭಿಜ್ಞ ಶಾಕುಂತಲ ನಾಟಕ ಕೇಳಿದಿರಿ.
7: ದರ್ಪಣವೇ
8: ರಚನೆ ಡಾಕ್ಟರ್ ಕೆವೈ ನಾರಾಯಣಸ್ವಾಮಿ, ಸಂಗೀತ ನಿರ್ದೇಶನ ನಾರಾಯಣ ರಾಯ್ಚು. ನಿರ್ದೇಶನ ಪ್ರಕಾಶ್ ಪಿ ಶೆಟ್ಟಿ.
7: ಮಾಯಾ ಕನ್ನಡಿಯೇ.
8: ಪ್ರಸ್ತುತಪಡಿಸಿದವರು ಬೆಂಗಳೂರಿನ ಪ್ರಸಂಗ ಟ್ರಸ್ಟ್ನ ಸದಸ್ಯರು.
7: ದರ್ಪಣವೇ
8: ಕಾರ್ಯಕ್ರಮ ಸಂಯೋಜನೆ ಉಮೇಶ್ ಎಸ್ಎಸ್.
9: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ನೀಲಿಯ ಆಕಾಶದಲ್ಲಿ ತೇಲುವ ಬಿಳಿ ಮೋಡಗಳೇ, ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ, ಡಾಕ್ಟರ್ ಸಾಶಿ ಮರಳ ಅವರ

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ, ಮುತ್ತಯ್ಯ ಭಾಗವತರ್ ಅವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ. ನಿರ್ದೇಶನ ಬೆಳಕವಾಡಿ ರಂಗಸ್ವಾಮಿ ಎಂಗಾರ್. ನಿರೂಪಣಾ ಸಾಹಿತ್ಯ ಪದ್ಮಾ ಗುರುದರ್. ನಿರ್ಮಾಣ ಗೀತಾ ರಮಾನಂದ. ಕೇಳಿ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.
2: ಅಷ್ಟಾದಶ ಸುಪೀಠಸ್ಥೆ ಎಂದರೆ ದೇವಿಯು ನೆಲೆಸಿರುವ 18 ಪೀಠಗಳ ವಿವರಣೆ. ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಸಿಂಹಿಕಾ, ಶಂಕರಿ, ಉಬ್ಜಿಕಾ, ಮಹಾಲಕ್ಷ್ಮಿ, ಮಹಾದೇವಿ, ಮಹಾಕಾಳಿ, ಪಾರ್ವತಿ, ಸುಪ್ರಭಾ, ಭ್ರಮರಾಂಬಿಕಾ, ವಿಂಧ್ಯಾವಾಸಿನಿ, ಯೋಗಿನಿ, ಹಿಮರೂಪಿಣಿ, ಮಾಣಿಕ್ಯದೇವಿ, ಕಾದ್ರವೇಯಿ, ಪೂರ್ಣಿಕಾ. ಈ ಅಷ್ಟಾದಶ ಶಕ್ತಿಪೀಠಗಳು ನಮ್ಮ ಭಾರತದಲ್ಲಿ ಅತ್ಯಂತ ಪೂಜನೀಯ ತಾಣಗಳು. ಈ ಪೀಠಗಳಲ್ಲಿ ದೇವಿಯು ಆನಂದವಾಗಿ ನೆಲೆ ನಿಂತಿರುವಳು. ಅಷ್ಟಸಿದ್ಧಿಗಳೆಂದರೆ ಅಣಿಮ, ಮಹಿಮ, ಲಘು, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ವಶಿತ್ವ ಹಾಗೂ ಈಶಿತ್ವ. ಹೀಗೆ ಅಷ್ಟಪೀಠಗಳಲ್ಲಿ ನೆಲೆಸಿರುವ ತಾಯೇ ಅಷ್ಟಸಿದ್ಧಿಗಳನ್ನು ಅನುಗ್ರಹಿಸಿ ಆದರಿಸು ಎಂದು ಪ್ರಾರ್ಥಿಸಿದ್ದಾರೆ. ನಾದರೂಪರಹಿತೆ ಎಂಬುದು ನಾಮರೂಪ ವಿವರ್ಜಿತಾಯೈನ ಎಂಬ ಸಹಸ್ರನಾಮದ 300ನೇ ನಾಮದ ಭಾವ. ಅಸ್ಥಿಭಾತಿ ಪ್ರಿಯಂ ರೂಪಂ ನಾಮ ಜೇತ್ಯಂಶ ಪಂಚಕಂ ಆದ್ರಯಂ ಬಹುರೂಪಂ ಜಗದ್ರೂಪಂ ತಥೋದ್ವಯಂ ಎಂಬ ಶ್ರುತ್ಯಾಧಾರವನ್ನು ಅನುಸರಿಸಿ ಮಾಯಾಕಲ್ಪಿತಳಾದ ನಾಮರೂಪರಹಿತಳು ಅರ್ಥಾತ್ ಸಚ್ಚಿದಾನಂದ ಸ್ವರೂಪಿಣಿಯು ತಾಯಿ ಭಗವತಿ ಶಂಕರಿ. ಸಹಸ್ರನಾಮದ 298ನೇ ನಾಮ ನಾರಾಯಣಿಗೆ ಭಕ್ತಿಯಿಂದ ನಮಸ್ಕರಿಸಿದ್ದಾರೆ ಭಾಗವತರು. ಸೋಮಚೂಡ ಎಂದರೆ ಚಂದ್ರನನ್ನು ಶಿರದಲ್ಲಿ ಆಭರಣದಂತೆ ಧರಿಸಿರುವ ಶಿವ.
3: ಭಾಗವತರ್ ಅಷ್ಟಾದಶ ಸುಪೀಠಸ್ಥೆ ಎಂಬ ಕೃತಿಯು ಸಿಂಹೇಂದ್ರ ಮಧ್ಯಮ ರಾಗದಲ್ಲಿ ನಿಬದ್ಧವಾಗಿದೆ. ಸಿಂಹೇಂದ್ರ ಮಧ್ಯಮವು 57ನೇ ಮೇಳಕರ್ತ, 10ನೇ ದಿಶಿಚಕ್ರದ 3ನೇ ಮೇಳ. ವೆಂಕಟಮಖಿಗಳ ಕಟಪಯಾದಿ ಸೂತ್ರದ ಪ್ರಕಾರ ಸೀಮಂತಿನಿ, ಸುಮದ್ಯುತಿ ಎಂಬ ಹೆಸರುಗಳು ಈ ರಾಗಕ್ಕೆ ಉಂಟು. ರಾಗಾಂಗ ರಾಗವಾದ ರಾಗದ ಗಾಂಧಾರ ದೈವತ ಮಧ್ಯಮ ನಿಷಾದಗಳು ಪರಸ್ಪರ ವಾದಿ ಸಂವಾದಿಗಳು. ರಿಷಭ ನಿಷಾದಗಳು ಜೀವಸ್ವರ ಹಾಗೂ ನ್ಯಾಸಸ್ವರಗಳು. ತಸ್ಥಾಯಿಯಲ್ಲಿ ಹೆಚ್ಚಾಗಿ ವ್ಯಾಪ್ತಿಯುಳ್ಳ ಸಾರ್ವಕಾಲಿಕ ರಾಗ ಸಿಂಹೇಂದ್ರ ಮಧ್ಯಮ. ಸಪ್ತ ತಾಳಾಲಂಕಾರದಲ್ಲಿ 3ನೇ ತಾಳವಾದ ಚತುರಶ ರೂಪಕ ತಾಳವು 6 ಎಣಿಕೆಯ 2 ಅಂಗಗಳನ್ನು ಉಳ್ಳ ತಾಳ. ಚತುರಶ ರೂಪಕದ ಈ ಎಣಿಕೆಯು ಕ್ರಮೇಣ 3 ಎಣಿಕೆಗೆ ಸೀಮಿತವಾಗಿ ಧೃತ ಗುಗಳು ಮರೆಯಾಗಿ ರೂಪಕ ಎಂದೊಡನೆ 3 ಎಣಿಕೆಯೇ ಹೆಚ್ಚು ರೂಢಿಗೆ ಬಂದಿದೆ. ಭಾಗವತರ ಕೃತಿಗಳು ಅನೇಕವು 3 ಎಣಿಕೆಯ ಸ್ವರಪ್ರಸ್ತಾರದ ಗುಂಪಿಗೆ ಸೇರಿದೆ. ಆದರೆ ಅಪರೂಪಕ್ಕೆ ಕೆಲವೊಮ್ಮೆ ಅಂಗಗಳ ನಿಖರವಾದ ಪ್ರಸ್ತಾರ ದೊರೆತಾಗ ಆ ಕೃತಿಗಳನ್ನು ಚತುರಶ ರೂಪಕವೆಂದು ಹೆಸರಿಸಿ ನಿರೂಪಿಸಿದರೆ ಆಗ ಆ ರಚನಾಕಾರರಿಗೆ ಆ ರಚನೆಗೆ ನಾವು ನಿಜವಾದ ಅರ್ಥದಲ್ಲಿ ನ್ಯಾಯ ಒದಗಿಸಿದಂತೆ ಆಗುವುದು. ಪ್ರಸ್ತುತ ಈ ಕೃತಿಯು ಚತುರಶ್ರ ರೂಪಕದ ಮೊದಲ ಅಂಗ ಧೃತದಲ್ಲಿ 1 ಅಕ್ಷರದ ನಂತರ ಅಂದರೆ ಅನಾಗತ ಗ್ರಹದಲ್ಲಿ ಆರಂಭವಾಗುತ್ತದೆ. ಈ ರಾಗದ ಇತರ ಪ್ರಸಿದ್ಧ ರಚನೆಗಳೆಂದರೆ ದೀಕ್ಷರ ಪಾಮರಜನ ಪಾಲಿನಿ, ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ, ಸ್ವಾತಿ ತಿರ್ನಾಳರ ರಾಮರಾಮ ಗುಣಸೀಮ, ವಾಸುದೇವಾಚಾರ್ಯರ ನಿನ್ನೆ ನಮ್ಮಿತಿನ, ತ್ಯಾಗರಾಜರ ನತಜನ ಪರಿಪಾಲಕ, ನೀದು ಚರಣಮುಲೆ ಮೊದಲಾದವು ಈ ರಾಗದ ಇತರ ಪ್ರಸಿದ್ಧ ರಚನೆಗಳು. ಉತ್ತರಾದಿ ಪದ್ಧತಿಯಲ್ಲಿ ಸಿಂಹೇಂದ್ರ ಮಧ್ಯಮವು ಸುಮಾರು 19ನೇ ಶತಮಾನದ ಮಧ್ಯಭಾಗದಿಂದ ರೂಢಿಗೆ ಬಂದಿದೆ. ಅದರ ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿದೆ ಎಂದರೆ 1996ರ ವೇಳೆಗೆ ಆಗನಿಧಿ ಗ್ರಂಥಕರ್ತರು ಈ ರಾಗವನ್ನು ಕರ್ನಾಟಕ ಪದ್ಧತಿಯಂತೆ ಒಂದು ಥಾಟ್ ಎಂದು ವಿಭಾಗಿಸಬಹುದು ಎಂದು ಉಲ್ಲೇಖಿಸಿದ್ದಾರೆ. ಸಂಪೂರ್ಣ ಸಂಪೂರ್ಣ ರಾಗವೆಂದೇ ಇದು ಬಳಕೆಯಲ್ಲಿದೆ. ಸಿಂಹೇಂದ್ರ ಮಧ್ಯಮ ರಾಗದ ಆರೋಹಣ ಅವರು

ರಾಗದಲ್ಲಿ ಬಳಕೆಗುವ ಸ್ವರಗಳು ಷಡ್ಜ, ಚತುರ್ಷತಿ ರಿಷಭ, ಸಾಧಾರಣ ಗಾಂಧಾರ, ಪ್ರತಿ ಮಧ್ಯಮ, ಪಂಚಮ, ಶುದ್ಧ ದೈವತ ಹಾಗೂ ಕಾಕಲಿ ನಿಷಾದ. ಕೃತಿಯ ಶುದ್ಧ ಸಾಹಿತ್ಯ ಅಷ್ಟಾದಶ ಸುಪೀಠಸ್ಥೆ ಆನಂದ ವಿಗ್ರಹೇ ಅನುಪಲ್ಲವಿ ಅಷ್ಟ ಮಹಾಸಿದ್ಧಿಯನ್ನು ಅನುಗ್ರಹಿಸಿ ಆಧರಿಸು ಚರಣ ನಾಮರೂಪರಹಿತೆ ಅಂಬಾ ನಾರಾಯಣಿ ನಮೋಸ್ತುತೆ ಸೋಮಚೂಡ ಹರಿಕೇಶ ಸುಂದರಿ ಶಂಕರಿ. ಈ ಕೃತಿಯು ಚತುರಶ್ರಜಾತಿ ರೂಪಕಲದಲ್ಲಿ ನಿಬದ್ಧವಾಗಿದೆ.